ಎಲ್ಲರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇಂದು 2026 ಆಗಸ್ಟ್ 31 ಸೋಮವಾರ. ಶ್ರೀ ಶಕ 1949 ಶ್ರೀ ಪರಾಭವ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಚಾಂದ್ರಮಾನ, ಶ್ರಾವಣ ಮಾಸ. ಯೋಗ ಗಂಡ, ಕರ್ಣ ಭದ್ರ, ಸೌರಸಿಂಹ 14. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನು ಆರ್ಜೆ ಸ್ಮೈಲಿಂಗ್ ಶ್ವೇತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ನಮ್ಮ ಕಣ್ಣಿಗೆ ನಾವು ಮೋಸ ಮಾಡಲು ಸಾಧ್ಯವೇ ಎಂಬ ಸ್ಫೂರ್ತಿದಾಯಕ ಕತೆ ಇರಲಿದೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶ್ರೀಮತಿ ಜಯಮ್ಮ ಕುಪ್ಸತ್ ಇವರು ಅಕ್ಕ ಮಹಾದೇವಿ ಮತ್ತು ಅಂಬಿಗರ ಚೌಡಯ್ಯನವರ ವಿಚಾರ ತಿಳಿಸಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದೆ. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಗೋಮೂತ್ರದ ಬಗ್ಗೆ ವಿಶೇಷ ಮಾಹಿತಿ ಇರಲಿದೆ. ಬೆಳಗ್ಗೆ 9:00 ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಶಿವಮೊಗ್ಗದ ಇಂದುಮತಿ ಅವರು ಭಾವಗೀತೆಗಳನ್ನು ಹಾಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹಾಡಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳದವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತ ಹೆಮ್ಮೆ, ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ರಾಗಿಯ ರೆಸಿಪಿಗಳು, ರಾಗಿ ಮಾಲ್ಟ್ ಬಗ್ಗೆ ಮಾಹಿತಿ ಇರಲಿದೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿ ಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿ ಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಸ್ಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಭೇಟಿ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಇಂದು ಆದಿತ್ಯ ಆಪ್ಟಿಕಲ್ಸ್ ಅವರ ಬಿಸ್ನೆಸ್ ಬಗ್ಗೆ ಮಾಹಿತಿ ಇರಲಿದೆ. ಸಂಜೆ 7:00 ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್.
ಶಂಕರ್ ಗೌಳಿಯರವರು. ರಾತ್ರಿ 8:20 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30-9:30 ಸುಬ್ರಹ್ಮಣ್ಯಂ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆಯೇ ಪ್ರತಿದಿನ ಬೆಳಗ್ಗೆ 5:00 ಭಕ್ತಿ ಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ರಾತ್ರಿ 8:30-6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686609926729 ಈ ನಂಬರ್ಗೆ ಕಳುಹಿಸಿ ಅಂತ ಕೇಳ್ತಾ ಇರಿ. ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಕರ್ನಾಟಕ ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಶುಭೋದಯ. ಹಕ್ಕಿಗಳ ಚಿಲಿಪಿಲಿ, ತಂಗಾಳಿಯ ಅಪ್ಪುಗೆ ಜೊತೆಗೆ ನಿಮ್ಮ ನೆಚ್ಚಿನ ರೇಡಿಯೋ ಶಿವಮೊಗ್ಗ 90.8 FM ನಲ್ಲಿ ನಿಮ್ಮ ನೆಚ್ಚಿನ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಇವತ್ತಿನ ಈ ಸುಂದರ ಮುಂಜಾನೆಯನ್ನು ಮತ್ತಷ್ಟು ರಂಗಾಗಿಸಲು ನಿಮ್ಮುಂದೆ ಹಾಜರಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳ್ಳಂಬೆಳಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಕೆಲಸ ನನಗಾಗೋದಿಲ್ಲ ಅಂತ ಅನ್ಕೋಬೇಡಿ. ಯಾವುದಾದರೂ ನಾನು ಮಾಡಬಲ್ಲೆ ಅನ್ನೋ ಬೆಟ್ಟದಷ್ಟು ಆತ್ಮವಿಶ್ವಾಸ ನಿಮ್ಮಲ್ಲಿರಲಿ. ಆದರೆ ನಾನಿಲ್ಲದೆ ಆ ಕೆಲಸ ನಡೆಯೋದೇ ಇಲ್ಲ ಅನ್ನೋ ಅಹಂಕಾರ ಮಾತ್ರ ಬೇಡ. ಯಾಕೆ ಗೊತ್ತಾ? ಈ ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಆನೆ ಇತ್ತಂತೆ. ಅದು ಪ್ರತಿದಿನ ಕಾಡಿನಿಂದ ಊರಿಗೆ ಬರುವಾಗ ಹರಿಯುವ ನದಿಯನ್ನು ದಾಟಬೇಕಿತ್ತು. ನಮ್ಗೆಲ್ಲ ಗೊತ್ತಿರುವ ಹಾಗೆ ಆನೆಯ ಕಾಲು ಭಾರೀ ಗಾತ್ರದಲ್ಲಿರುತ್ತೆ. ಅದು ನದಿಯಲ್ಲಿ ಹೆಜ್ಜೆ ಇಟ್ಟಾಗ್ಲೆಲ್ಲ ನೀರು ಮೇಲೆ ಚುಮ್ತಾ ಇತ್ತು. ಆನೆಯ ಬೆನ್ನ ಮೇಲೆ ಒಂದು ಸಣ್ಣ ನೊಣ ಕೂತ್ಕೊಳ್ತಾ ಇರ್ತಿತ್ತು. ಆದ್ರೆ ನೊಣಕ್ಕೆ ಏನನ್ಸಿತ್ತು ಗೊತ್ತಾ? ಓಹೋ, ನಾನು ಆನೆ ಮೇಲೆ ಕೂತ್ಕೊಂಡಿದ್ದಕ್ಕೆ ಇಷ್ಟೊಂದು ನೀರು ಅಲೆಯಲೆಯಾಗಿ ಏಳ್ತಾ ಇದೆ. ಅಬ್ಬಬ್ಬಾ, ನನ್ನ ಶಕ್ತಿ ಎಷ್ಟಿರಬಹುದು! ನಾನಿಲ್ಲ ಅಂತಂದ್ರೆ ಈ ನದಿ ನೀರು ಅಲ್ಗಾಡ್ತಾನೇ ಇರ್ಲಿಲ್ಲ ಅಂತ ಅಹಂಕಾರ ಪಟ್ಟಿತು. ಒಂದು ದಿನ ಆನೆ ನದಿಗೆ ಇಳಿಯುವ ಮೊದಲೇ ನೊಣ ಹಾರಿ ಹೋಗಿ ಮರದ ಮೇಲೆ ಕೂತ್ಕೊಳ್ತು. ಆದರೂ ಆನೆ ನದಿಗೆ ಇಳಿದಾಗ ನೀರು ಅಷ್ಟೇ ಜೋರಾಗಿ ಮೇಲಕ್ಕೆ ಚುಮ್ಮಿತು. ಸೊ ಆಗ ನೊಣಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಸೊ ಸ್ನೇಹಿತರೆ, ನಮ್ಮ ಬದುಕು ಕೂಡ ಇಷ್ಟೇ ಅಲ್ವಾ? ನಾವೆಲ್ಲರೂ ಆನೆಯ ಹೆಜ್ಜೆಯಂತೆ ಸಾಧನೆ ಮಾಡುವ ಶಕ್ತಿ ಹೊಂದಿದ್ದೀವಿ. ಆದರೆ ನಮ್ಮ ಯಶಸ್ಸಿನ ಹಿಂದೆ ಸಾವಿರಾರು ಜನರ ಸಹಕಾರ, ಪ್ರಕೃತಿಯ ಆಶೀರ್ವಾದ ಇರುತ್ತೆ. ನಾನು ಮಾಡಬಲ್ಲೆ ಅನ್ನೋದು ನಿಮ್ಮನ್ನು ಎತ್ತರಕ್ಕೆ ಬೆಳೆಸಿದ್ರೆ, ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ನಿಮ್ಮ ಬೆಳವಣಿಗೆಯನ್ನ ಅಲ್ಲೇ ನಿಲ್ಲಿಸ್ಬಿಡುತ್ತೆ ಸ್ನೇಹಿತರೆ. ಸೊ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ, ಅಹಂಕಾರವನ್ನು ಬದಿಗಿಡಿ. ಈ ದಿನ ನಿಮ್ಮದಾಗಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಿಲ್ಲಿಸ್ಬೇಡಿ ಮಕ್ಕಳೇ, ಹಾಡಿ. ನಿಮ್ಮ ಗಾನ ಮಾಧುರ್ಯಕ್ಕೆ ಶಿವನೇ ಮರುಳಾದಂತೆ. ಹಾಡಿ ಮಕ್ಕಳೇ, ಹಾಡಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಒಂದು ಸುಂದರವಾದ ಸ್ಫೂರ್ತಿದಾಯಕ ಕತೆ ಹೇಳ್ತೀನಿ ಕೇಳಿ. ಈ ಕಥೆಯ ಲೇಖಕಿ ರಾಜಮ್ಮ ಡಿಕೆ ಅವರು. ಕಥೆಯ ಹೆಸರು ನಮ್ಮ ಕಣ್ಣಿಗೆ ನಾವು ಮೋಸ ಮಾಡಲು ಸಾಧ್ಯವೇ. ಸೊ ಅದೊಂದು ಬಹಳ ಹಳೆಯ ಕಟ್ಟಡ. ಆ ಕಟ್ಟಡದಲ್ಲಿ ಒಬ್ಬ ಗುರುವಿನ ಬಳಿ ಕೆಲವು ಬಡ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ರು. ಒಬ್ಬ ವಾರ್ಡನ್ ಮಾಡಿಕೊಂಡು ಅಲ್ಲಿಯೇ ವಾಸಿಸ್ತಾ ಇದ್ರು. ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಯೋಗ್ಯ ಶಿಕ್ಷಣ ಕೊಡಬೇಕೆಂಬುದೇ ಆ ಗುರುವಿನ ಉದ್ದೇಶವಾಗಿತ್ತು. ಸ್ನೇಹಿತರೆ, ತಮಗೆ ಉಚಿತವಾಗಿ ಒಳ್ಳೆಯ ಶಿಕ್ಷಣ ನೀಡ್ತಾ ಇದ್ದ ಗುರುವಿನ ಮೇಲೆ ಶಿಷ್ಯರಿಗೆ ಅಪಾರ ಗೌರವವಿತ್ತು. ಹೀಗೆ ಒಂದ್ಸರಿ ಕೂತ್ಕೊಂಡಾಗ ಗುರುವಿಗೆ ಒಂದು ಯೋಚನೆ ಶುರುವಾಗುತ್ತೆ. ಏನಪ್ಪ ಅಂದ್ರೆ, ಮುಂದಿನ ಮಳೆಗಾಲದಲ್ಲಿ ಕೋಣೆಯ ಛಾವಣಿ ಬಿದ್ದು ಹೋಗುತ್ತೆ ಅಂತ ಅವರಿಗೆ ಖಚಿತವಾಗಿ ಗೊತ್ತಾಯಿತು. ಸೊ ಹಾಗಾಗಿ ಶಿಷ್ಯರ ಹತ್ತಿರ ಈ ವಿಷಯ ತಿಳಿಸಿದಾಗ ಅವರು, ಗುರುಗಳೇ ಏನ್ ಮಾಡೋದು, ರಿಪೇರಿ ಮಾಡಲು ಹಣವನ್ನ ಎಲ್ಲಿಂದ ತರೋದು ಅಂತ ಕೇಳ್ತಾರೆ. ಆಗ ಗುರುಗಳು, ಕಳ್ಳತನ ಮಾಡಿ ಅಂತ ಹೇಳ್ತಾರೆ. ಏನೋ ಕಳ್ತನನ? ಗುರುಗಳೇ, ನೀವು ಈ ಮಾತನ್ನ ಹೇಳ್ತಿದ್ದೀರಾ ಅಂತ ಆಶ್ಚರ್ಯದಿಂದ ನೋಡ್ತಾರೆ. ಹೌದು, ನಾನೇ ಹೇಳ್ತಾ ಇದ್ದೀನಿ. ಯಾರ ಕಣ್ಣಿಗೂ ಬೀಳದಂತೆ ರಿಪೇರಿಗೆ ಬೇಕಾಗುವ ವಸ್ತುಗಳನ್ನ ಕದ್ದು ತನ್ನಿ. ಆದರೆ ಈ ಶಾಲೆಯ ಬಗ್ಗೆ, ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿದೆ, ಅದಕ್ಕೆ ಕುಂದು ಕೊರತೆ ಆಗಬಾರ್ದು ಅಂತ ಹೇಳಿದ್ರೆ, ನಾವು ಈ ಕೆಲಸವನ್ನ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿದೆ ಅಂತ ಗುರುಗಳು ಹೇಳ್ತಾರೆ. ಗುರುಗಳು ತಮಾಷೆಗೆ ಹೇಳ್ತಿಲ್ಲ, ಗಂಭೀರವಾಗಿ ಹೇಳ್ತಿದ್ದಾರೆ ಅಂತ ತಿಳಿದ ಮೇಲೆ ಶಿಷ್ಯರು ಸಾಮಾನುಗಳನ್ನು ಕದಿಯೋದಕ್ಕೆ ಹೊರಡ್ತಾರೆ. ಒಬ್ಬ ಶಿಷ್ಯ ಮಾತ್ರ ಅವರ ಜೊತೆಗೆ ಹೋಗದೆ ಅಲ್ಲಿಯೇ ನಿಂತಿರ್ತಾನೆ. ಆಗ ಇದನ್ನ ನೋಡಿದ ಗುರುಗಳು ಮುಂದೆ ಹೋಗ್ತಾ ಇದ್ದವರನ್ನ ಹಿಂದಕ್ಕೆ ಕರೆದು, ಇವನನ್ನು ನಿಮ್ಮ ಜೊತೆಯಲ್ಲೇ ಕರೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಅವನು, ಗುರುಗಳೇ ನಾನೆಲ್ಲೂ ಹೋಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದ ಗುರುಗಳು, ಯಾರ ಕಣ್ಣಿಗೂ ಕಾಣದಂತೆ ಕಳ್ತನ ಮಾಡಿ ಅಂತ ಹೇಳಿದ್ರಿ, ಆದರೆ ನಾನು ಮಾಡುವ ಕಳ್ತನ ನನ್ನ ಕಣ್ಣಿಗೆ ಕಾಣಿಸುತ್ತಲ್ವಾ? ನನ್ನ ಕಣ್ಣಿಗೆ ಮೋಸ ಮಾಡಿ ನಾನು ಕಳ್ತನ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆಗ ಗುರುಗಳು ಅವನನ್ನ ತಬ್ಬಿಕೊಂಡು ಹೇಳ್ತಾರೆ, ಹೌದಪ್ಪ, ಯಾರಿಗೆ ಮೋಸ ಮಾಡಿದರೂ ನಮ್ಮ ಆತ್ಮ ಸಾಕ್ಷಿಗೆ ಮೋಸ ಮಾಡೋದಕ್ಕೆ ಸಾಧ್ಯವಿಲ್ಲ, ಮಾಡಲೂಬಾರದು ಎಂಬ ನೀತಿ ಪಾಠವನ್ನ ನಿಮಗೆ ತಿಳಿಸಿಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ಚಿಕ್ಕ ಪರೀಕ್ಷೆ ಕೊಟ್ಟಿದ್ದೇನೆ. ಹೊರತು ಕಳ್ಳತನ ಮಾಡಿಸಲೆಂದು ಅಲ್ಲ, ಕೈಲಾದಷ್ಟು ಸಹಾಯ ಮಾಡಿ ಅಂತ ಮನೆ ಮನೆಗೆ ಹೋಗಿ ಬೇಡೋಣ, ಬಂದ ಹಣದಿಂದ ರಿಪೇರಿ ಮಾಡಿಸೋಣ ಅಂತ ಗುರುಗಳು ಶಿಷ್ಯರಿಗೆ ಹೇಳಿದಾಗ ಶಿಷ್ಯರಿಗೆ ಸಂತೋಷವೂ ಉಂಟಾಗುತ್ತೆ, ಸಮಾಧಾನವೂ ಉಂಟಾಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಸ್ಫೂರ್ತಿದಾಯಕ ಕತೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಈಗ ನಾನೊಂದು ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಕತೆಯಲ್ಲೊಬ್ಬ ಹುಡುಗ ಇದ್ದಾನೆ. ಅವನಿಗೆ ಸಿನಿಮಾ ಅಂತಂದ್ರೆ ಎಲ್ಲಿಲ್ಲದ ಹುಚ್ಚು. ಅದ್ರಲ್ಲೂ ಪೇಂಟಿಂಗು ದರೋಡೆ ಅಂತಂದ್ರೆ ಇನ್ನು ಜಾಸ್ತಿ ಇಷ್ಟ. ಸಿನಿಮಾದಲ್ಲಿ ಒಬ್ಬ ದರೋಡೆಕೋರ ಎಲ್ಲರನ್ನೂ ಹೆದರಿಸಿ ಲೂಟಿ ಮಾಡೋದನ್ನ ನೋಡಿರ್ತಾನೆ. ಇವನಿಗೂ ಅದೇ ತರಹ ಹೀರೋ ಆಗ್ಬೇಕು ಅನ್ನೋ ಆಸೆ ಬರುತ್ತೆ. ಅವನು ಮಾಡಿದ್ದನ್ನ ನಾನ್ ಯಾಕೆ ಮಾಡಬಾರ್ದು ಅಂತ ಪ್ಲಾನ್ ಮಾಡಿ ಕಳ್ಳತನಕ್ಕೆ ಇಳಿತಾನೆ. ಆದ್ರೆ ಸಿನಿಮಾದಲ್ಲಿ ಕಳ್ಳ ತಪ್ಪಿಸ್ಕೊಳ್ಬಹುದು, ನಿಜ ಜೀವನದಲ್ಲಿ ಹಾಗಾಗಲ್ಲ ಅಲ್ವಾ? ಪೊಲೀಸರ ಕೈಗೆ ಸಿಕ್ಕು ಬಿದ್ದು ಲಾಠಿ ಪೆಟ್ಟು ತಿಂದ ಮೇಲೆ ಅವನಿಗೆ ಬುದ್ಧಿ ಬರುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನಮ್ಮ ಮನಸ್ಸು ಒಂದು ಕಾನ್ಸೆಪ್ಟ್ ಇದ್ದ ಹಾಗೆ ಅಲ್ವಾ? ಅಲ್ಲಿ ನಾವು ಎಂತಹ ಚಿತ್ರ ಬಿಡಿಸ್ತೀವೋ ನಮ್ಮ ಜೀವನದಲ್ಲೂ ಹಾಗೆ ರೂಪುಗೊಳ್ಳುತ್ತೆ. ಕೆಟ್ಟದ್ದನ್ನೇ ಯೋಚನೆ ಮಾಡ್ತಾ ಇದ್ರೆ, ಕೆಟ್ಟ ದಾರಿಯಲ್ಲೇ ನಡೀತಾ ಇದ್ರೆ ಅದರ ಫಲವು ಕೂಡ ಕೆಟ್ಟದಾಗೆ ಇರುತ್ತೆ. ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡ್ರೆ ಬದುಕು ಕೂಡ ಸುಂದರವಾಗಿರುತ್ತೆ. ಸೊ ನಾವು ನಮ್ಮ ಜೀವನದ ಚಿತ್ರಕಾರರು, ಬೇರೆ ಯಾರನ್ನೋ ದೂರುವುದರಲ್ಲಿ ಅರ್ಥವಿಲ್ಲ. ನಮ್ಮ ಭವಿಷ್ಯವನ್ನ ನಾವೇ ಪೇಂಟ್ ಮಾಡ್ಕೊಳ್ಬೇಕು, ಏನಂತೀರಾ? ಸೊ ಇವತ್ತಿನ ದಿನಗಳಲ್ಲಿ ನಾವು ಸೋಷಿಯಲ್ ಮೀಡಿಯಾ ಅಥವಾ ಸಿನಿಮಾಗಳಲ್ಲಿ ಬರೋ ಅಬ್ಬರವನ್ನ ನೋಡಿ ಅದನ್ನೇ ನಿಜ ಅಂತ ನಂಬಿಡ್ತೀವಿ. ಈ ಕತೆ ನಮಗೆ ಒಂದು ಎಚ್ಚರಿಕೆ ಕೊಡುತ್ತೆ. ನೋಡೋದೆಲ್ಲ ನಿಜ ಅಲ್ಲ, ನಮ್ಮ ದಾರಿ ಸರಿಯಾಗಿದೆಯಾ ಅಂತ ನಾವೇ ಯೋಚಿಸ್ಬೇಕು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ, ಸ್ವಾಮಿ ಜಗದಾತ್ಮನಂದರು ಹೇಳಿದ ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ ಲೈಫ್ ನಮ್ ಡಿಸೈನ್ ಅನ್ನೋದನ್ನ ಈ ಒಂದು ಪುಟ್ಟ ಕತೆ ಮನವರಿಕೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಗು ಅನ್ನೋದು ಕೇವಲ ಒಂದು ಭಾವನೆಯಲ್ಲ, ಅದು ನಮ್ಮ ಆರೋಗ್ಯ ಮತ್ತು ಸಂತೋಷವನ್ನ ಹೆಚ್ಚಿಸುವ ಒಂದು ಅದ್ಭುತ ಸಾಧನ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಜೀವನದಲ್ಲಿ ನಗುವಿನ ಪ್ರಾಮುಖ್ಯತೆಯ ಬಗ್ಗೆ ಸ್ವಲ್ಪ ಜನರಿಗೆ ಮಾತ್ರ ತಿಳಿದಿರುತ್ತೆ. ಸೊ ಹಾಗಾಗಿ ಹಾಸ್ಯ ಚಟಾಕಿಯನ್ನ ಕೇಳಿ, ಆಗ ನಾವು ಹೆಚ್ಚು ಹಗುರವಾಗಿರ್ತೀವಿ, ಹಾಗೆ ಸಂತೋಷದಿಂದ ಇರ್ತೀವಿ. ಹಾಗಾಗಿ ಪ್ರತಿದಿನ ನಗೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈಗ ಹಾಸ್ಯ ಚಟಾಕಿಯನ್ನ ಕೇಳಿರಿ. ಕಲ್ಲೇಶಿ ಮಲ್ಲೇಶಿ ಅಂತ ಫ್ರೆಂಡ್ಸ್ ಇರ್ತಾರೆ.
1: ಮಲ್ಲೇಶಿ, ಈ ದೆವ್ವ ಭೂತಗಳು ಯಾಕೆ ಒಂಟಿಯಾಗಿ ತಿರುಗ್ತವೆ
0: ಅಂತ ಕೇಳ್ತಾನೆ. ಅದಕ್ಕೆ ಮಲ್ಲೇಶಿ ಹೇಳ್ತಾನೆ,
2: ಸಿಂಗಲ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಸತ್ ಮೇಲೆ ಗೊತ್ತಾಗಿರುತ್ತೆ ಅದಕ್ಕೆ.
0: ಮತ್ತೊಂದು ಹಾಸ್ಯ ಚಟಾಕಿ, ಪಿಂಕಿ ಹೇಳ್ತಾಳೆ,
3: ಡಾರ್ಲಿಂಗ್ ಪ್ರೀತಿ ಹುಟ್ಟಿದ್ದು ಎಲ್ಲಿಂದ ಅಂತ ಗೊತ್ತಾ?
0: ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಅಷ್ಟು ಗೊತ್ತಿಲ್ವಾ, ಚೀನಾದಿಂದ ಹುಟ್ಟಿದೆ
0: ಅಂತ ಹೇಳ್ತಾನೆ. ಅದಕ್ಕೆ ಪಿಂಕಿ,
3: ಅದು ಹೇಗೆ ಅಷ್ಟು ನಿಖರವಾಗಿ ಹೇಳ್ತಿದೀಯಾ
0: ಅಂತ ಕೇಳ್ತಾಳೆ. ಅದಕ್ಕೆ ಪಂಕಜ್ ಹೇಳ್ತಾನೆ,
1: ಚೀನಾ ವಸ್ತುಗಳಂತೆ ಪ್ರೀತಿಗೂ ಗ್ಯಾರಂಟಿ ವಾರಂಟಿ ಎರಡೂ ಇರೋದಿಲ್ಲ.
0: ಮತ್ತೊಂದು ಹಾಸ್ಯ ಚಟಾಕಿ, ಸುಮಾ ಹೇಳ್ತಾಳೆ,
3: ಹಿಂದೆ ಹಿಂದೆ ತಿರುಗ್ತಾ ಇದ್ರೆ ಹಲ್ಲು ದುರಿಸ್ತೀನಿ ಅಂತ ರಾಧಾ ಹೇಳಿದ್ರು, ಅವಳ ಹಿಂದೆ ಯಾಕೆ ಬರ್ತಾ ಇದೀಯಾ
0: ಅಂತ ಮಿಕ್ಕಿಗೆ ಕೇಳ್ತಾಳೆ. ಆಗ ಮಿಕ್ಕಿ,
1: ಅಲ್ಲ, ಮೇಲಿನ ಹಲ್ಲೋ ಅಥವಾ ಕೆಳಗಿನ ಹಲ್ಲೋ ಅಂತ ಕ್ಲಿಯರ್ ಆಗಿ ಹೇಳಿಲ್ಲ, ಅದನ್ನ ತಿಳಿದುಕೊಳ್ಳೋಣ ಅಂತ ಹಿಂಬಾಲಿಸ್ತಿದ್ದೀನಿ ಅಷ್ಟೇ.
0: ಮತ್ತೊಂದು ಹಾಸ್ಯ ಚಟಾಕಿ, ಪುಟ್ಟಿ ಹೇಳ್ತಾಳೆ,
4: ನಾನು ಆಸ್ಪತ್ರೆಯಲ್ಲಿದ್ದೀನಿ, ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ ಸರಿನಾ?
0: ಅದಕ್ಕೆ ಪಿಂಟು ಹೇಳ್ತಾನೆ,
1: ಯಾಕೆ ಏನಾಯ್ತು?
0: ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ನನ್ನ ತಮ್ಮ ಮಾತಾಡ್ತಿಲ್ಲ, ನಡೀತಾನೂ ಇಲ್ಲ ಅದಕ್ಕೆ.
1: ಅಯ್ಯೋ, ಏನಾಯ್ತು, ಯಾಕೆ ಹಾಗಾಗಿದೆ ನಿನ್ನ ತಮ್ಮನಿಗೆ
0: ಅಂತ ಪಿಂಟು ಕೇಳ್ತಾನೆ. ಅದಕ್ಕೆ ಪುಟ್ಟಿ ಹೇಳ್ತಾಳೆ,
4: ಇವಾಗ ತಾನೇ ಹುಟ್ಟಿದ್ದಾನೆ, ಹುಟ್ಟಿ ಇನ್ನು 3 ಗಂಟೆ ಆಗಿಲ್ಲ.
0: ಓಕೆ, ಸೊ ಸ್ನೇಹಿತರೆ ಕೇಳಿಸ್ಕೊಡ್ರಿ ಅಲ್ವಾ, ಈ ಒಂದು ಹಾಸ್ಯ ಚಟಾಕಿಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೋಡಲ್ಲಿ, ಲೈಟ್ಗಳು ಆಫ್ ಮಾಡಿಲ್ಲ.
3: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
2: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ, ಅದು ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
3: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
2: ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
3: ಓ ಹೌದಲ್ವಾ ಅಜ್ಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 2 ಮುಂದುವರೆದ ಭಾಗ. ಓದುತ್ತಿರುವವರು ಶಾಲಿನಿ ವಿ ಭಟ್. ಮಕ್ಕಳ ಶಿಕ್ಷಣದ ವಿಷಯದಲ್ಲಿಯೂ ಕೆಲವು ಸುಧಾರಣೆಗಳನ್ನು ಮಾಡಬೇಕೆಂದು ನಾನು ಯೋಚಿಸಿದ್ದೆ. ನಮ್ಮಣ್ಣನಿಗೆ ಮಕ್ಕಳಿದ್ದರು. ಇಂಗ್ಲೆಂಡಿಗೆ ಹೊರಟಾಗ ನಾನು ಬಿಟ್ಟು ಹೋಗಿದ್ದ ನನ್ನ ಮಗನಿಗೆ ಈಗ 4 ವರ್ಷ ವಯಸ್ಸಾಗಿತ್ತು. ಅವರನ್ನು ನನ್ನ ಕಣ್ಣೆದುರಿಗೆ ಇಟ್ಟುಕೊಂಡು ತಿದ್ದಿ ವ್ಯಾಯಾಮ ಮಾಡಿಸಿ ದೃಢಕಾಯರನ್ನಾಗಿ ಮಾಡಬೇಕು ಎಂಬುದು ನನ್ನ ಇಷ್ಟವಾಗಿತ್ತು. ನಮ್ಮಣ್ಣನೂ ಇದಕ್ಕೆ ಒಪ್ಪಿದನು. ಈ ಪ್ರಯತ್ನದಲ್ಲಿ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಜಯಶಾಲಿಯಾದೆ. ಮಕ್ಕಳ ಜೊತೆಗೆ ಇರುವುದು ನನಗೆ ಪ್ರಿಯವಾಗಿದ್ದಿತು. ಅವರ ಸಹವಾಸ, ಅವರೊಡನೆ ಹಾಸ್ಯ ಮಾತುಕತೆ ಇವು ಇಂದಿಗೂ ನನ್ನ ಸ್ವಭಾವವಾಗಿವೆ. ಅಂದಿನಿಂದ ಮಕ್ಕಳಿಗೆ ನಾನು ಒಳ್ಳೆಯ ಶಿಕ್ಷಕನಾಗಬಲ್ಲೆ ಎಂಬುದು ನನ್ನ ಭಾವನೆಯಾಗಿದೆ. ಊಟ ತಿಂಡಿಯಲ್ಲಿ ಸುಧಾರಣೆ ಮಾಡುವುದು ಅವಶ್ಯಕವಾಗಿತ್ತು. ಕಾಫಿ ಮತ್ತು ಟೀ ನಮ್ಮ ಮನೆಯಲ್ಲಿ ಆಗಲೇ ಪ್ರವೇಶ ಮಾಡಿದ್ದವು. ನಾನು ಇಂಗ್ಲೆಂಡ್ನಿಂದ ಹಿಂದಿರುಗುವ ವೇಳೆಗೆ ಸ್ವಲ್ಪ ಇಂಗ್ಲಿಷ್ ವಾತಾವರಣ ನಮ್ಮ ಮನೆಯಲ್ಲಿರುವುದು ಯೋಗ್ಯವೆಂದು ನಮ್ಮಣ್ಣ ಭಾವಿಸಿದ್ದ. ಈ ಕಾರಣದಿಂದ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಉಪಯೋಗಿಸುತ್ತಿದ್ದ ಚೀನಾ ಪಾತ್ರೆಗಳು ಸಾಧಾರಣವಾಗಿಯೇ ಬಳಕೆಗೆ ಬಂದವು. ನನ್ನ ಸುಧಾರಣೆಗಳು ಈ ಬದಲಾವಣೆಗಳನ್ನು ಪೂರ್ತಿ ಮಾಡಿದವು. ಜವಿ ಗೋಧಿಯ ಗಂಜಿಯನ್ನು ನಾನು ಪ್ರಾರಂಭಿಸಿದೆ. ಕಾಫಿ ಟೀಗಳಿಗೆ ಬದಲಾಗಿ ಕೋಕೋ ಪ್ರಾರಂಭಿಸಿದೆ. ಆದರೆ ವಾಸ್ತವವಾಗಿ ಕೋಕೋ ಕಾಫಿ ಟೀಗಳ ಜೊತೆ ಸೇರಿತು. ಬೂಟ್ಸ್ಗಳು ಮೋಚಾಗಳು ಆಗಲೇ ಮನೆಯಲ್ಲಿದ್ದವು. ನಾನು ಯುರೋಪಿನವರ ಉಡುಪನ್ನು ಧರಿಸಿ ಮನೆಯ ಆಂಗ್ಲ ವಾತಾವರಣವನ್ನು ಪೂರ್ಣಗೊಳಿಸಿದೆ. ಹೀಗೆ ವೆಚ್ಚ ಹೆಚ್ಚುತ್ತಾ ಹೋಯಿತು. ದಿನದಿನವೂ ಹೊಸ ಹೊಸ ಪದಾರ್ಥಗಳು ಮನೆಗೆ ಬರತೊಡಗಿದವು. ನಮ್ಮ ಮನೆಯ ಬಾಗಿಲಿಗೆ ನಾವು ಬಿಳಿಯ ಆನೆಯನ್ನು ಕಟ್ಟಿ ಹಾಕಿಕೊಂಡುದಾಯಿತು. ಆದರೆ ಅದಕ್ಕೆ ಬೇಕಾದ ಹಣವನ್ನು ಎಲ್ಲಿಂದ ತರುವುದು? ರಾಜಕೋಟೆಯಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸುವುದೆಂದರೆ ಹಾಸ್ಯಾಸ್ಪದವಾಗುತ್ತಿತ್ತು. ನನಗೆ ಅಲ್ಲಿನ ವಕೀಲಿದ್ದಷ್ಟು ತಿಳುವಳಿಕೆಯೂ ಜ್ಞಾನವೂ ಇರಲಿಲ್ಲ. ಆದರೆ ಅವರು ಕೊಡುತ್ತಿದ್ದುದರ 10ರಷ್ಟು ಶುಲ್ಕವನ್ನು ನಾನು ನಿರೀಕ್ಷಿಸುತ್ತಿದ್ದೆ. ನನ್ನನ್ನು ನಿಯಮಿಸಿಕೊಳ್ಳುವಷ್ಟು ಮೂರ್ಖರಾದ ಕಕ್ಷಿದಾರರು ಯಾರೂ ಇರಲಿಲ್ಲ. ಒಂದು ವೇಳೆ ಅಂತಹ ದೊಡ್ಡ ಕಕ್ಷಿದಾರರು ನನ್ನಲ್ಲಿ ಬಂದರೂ ನನ್ನ ಅಜ್ಞಾನದ ಜೊತೆ ಉದ್ದಟತನವನ್ನು ಮೋಸವನ್ನು ಬೆರೆಸಿ ಜಗತ್ತಿಗೆ ನನ್ನ ಋಣವನ್ನು ಇನ್ನೂ ಹೆಚ್ಚಿಸಿಕೊಳ್ಳುವುದೇ? ಸ್ನೇಹಿತರು, ಬೊಂಬಾಯಿಗೆ ಹೋಗಿ ಕೆಲವು ಕಾಲ ಇರಿ, ಹೈಕೋರ್ಟ್ನ ಅನುಭವವನ್ನು ಪಡೆಯಿರಿ, ಹಿಂದೂ ಕಾನೂನನ್ನು ಅಧ್ಯಯನ ಮಾಡಿ ದೊರೆತಷ್ಟು ಮೊಕದ್ದಮೆಗಳನ್ನು ಪಡೆಯಲು ಪ್ರಯತ್ನಿಸಿ ಎಂದು ಹೇಳಿದರು. ಅವರ ಸಲಹೆಯನ್ನು ಅಂಗೀಕರಿಸಿ ನಾನು ಬೊಂಬಾಯಿಗೆ ಹೋದೆ. ನಾನು ಬೊಂಬಾಯಿಯಲ್ಲಿ ಒಂದು ಮನೆ ಮಾಡಿ ಒಬ್ಬ ಅಡಿಗೆಯವನನ್ನು ಗೊತ್ತು ಮಾಡಿಕೊಂಡೆ. ನನ್ನ ಕೆಲಸದಲ್ಲಿ ನಾನು ಅಶಕ್ತನಾಗಿದ್ದಂತೆ ಅವನ ಕೆಲಸದಲ್ಲಿ ಅವನು ಅಶಕ್ತನಾಗಿದ್ದನು. ಆತ ಬ್ರಾಹ್ಮಣ. ಆತನನ್ನು ನೌಕರನೆಂದು ಭಾವಿಸದೆ ಕುಟುಂಬಕ್ಕೆ ಸೇರಿದ ಒಬ್ಬನನ್ನಾಗಿ ನಾನು ಭಾವಿಸಿದೆ. ಆತ ಮೈಮೇಲೆ ನೀರು ಸುರಿದುಕೊಳ್ಳುತ್ತಿದ್ದ, ಆದರೆ ಮೈ ತಿಕ್ಕಿ ಸ್ನಾನ ಮಾಡುತ್ತಿರಲಿಲ್ಲ. ಆತನ ವಸ್ತ್ರ ಕೊಳಕಾಗಿತ್ತು, ಜನಿವಾರವೂ ಅಷ್ಟೇ. ಶಾಸ್ತ್ರಗಳ ವಿಷಯ ಅವನಿಗೆ ಏನೇನೂ ತಿಳಿದಿರಲಿಲ್ಲ. ಆದರೆ ಅವನಿಗಿಂತ ಉತ್ತಮವಾದ ಅಡಿಗೆಯವನು ನನಗೆ ಎಲ್ಲಿಂದ ಸಿಕ್ಕಬೇಕು? ನಾನು ಅವನನ್ನು ಹೀಗೆ ಕೇಳುತ್ತಿದ್ದೆ, ರವಿಶಂಕರ್, ನಿನಗೆ ಅಡಿಗೆ ಮಾಡಲು ಬರದೇ ಇರಬಹುದು, ಆದರೆ ನಿನಗೆ ಸಂಧ್ಯಾವಂದನೆ ಚೆನ್ನಾಗಿ ಬರುತ್ತಿರಬೇಕಲ್ಲವೇ? ಆತನ ಉತ್ತರ ಹೀಗಿರುತ್ತಿತ್ತು, ಸಂಧ್ಯಾವಂದನೆ? ಸ್ವಾಮಿ, ನೇಗಿಲೇ ನಮ್ಮ ಸಂಧ್ಯಾವಂದನೆ, ಗುದ್ದಲಿಯೇ ನಮ್ಮ ಧರ್ಮಾನುಷ್ಠಾನ. ನಾವು ಅಂತಹ ಬ್ರಾಹ್ಮಣರು. ನಾನು ನಿಮ್ಮ ಕೃಪೆಯಿಂದಲೇ ಬದುಕಬೇಕಾಗಿದೆ. ಹಾಗಾಗದಲ್ಲಿ ನನ್ನ ವ್ಯವಸಾಯ ಕಸುಬುಗಳು ನನಗೆ ಇದ್ದೇ ಇದೆ. ಆದುದರಿಂದ ನಾನು ರವಿಶಂಕರ ಉಪಾಧ್ಯಾಯನಾಗಬೇಕಾಯಿತು. ನನಗೆ ಅದಕ್ಕೆ ಬೇಕಾದ ವಿರಾಮವೂ ಇದ್ದಿತು. ಅಡುಗೆಯ ಅರ್ಧ ಭಾಗವನ್ನು ನಾನು ವಹಿಸಿಕೊಂಡು ಶಾಖಾಹಾರ ತಯಾರಿಕೆಯಲ್ಲಿ ಇಂಗ್ಲಿಷ್ ಅಡುಗೆಯ ಪ್ರಯೋಗವನ್ನು ಪ್ರಾರಂಭಿಸಿದೆ. ಒಂದು ಸ್ಟೌ, ಎಣ್ಣೆ ಒಲೆಯನ್ನು ಕೊಂಡುಕೊಂಡು
ನಾನೇ ಅಡಿಗೆ ಮನೆಯ ಪಾರುಪತ್ಯವನ್ನು ವಹಿಸಿಕೊಂಡೆ. ರವಿಶಂಕರನ ಸಹಪಂಕ್ತಿಯಲ್ಲಿ ಕುಳಿತು ಊಟ ಮಾಡಲು ನನಗೆ ಆಕ್ಷೇಪವಿರಲಿಲ್ಲ. ರವಿಶಂಕರನಿಗೂ ಇದ್ದಂತೆ ಕಾಣಲಿಲ್ಲ. ಆದುದರಿಂದ ನಾವಿಬ್ಬರೂ ಸುಖವಾಗಿ ಜೀವಿಸತೊಡಗಿದವು. ಒಂದು ಅಡಚಣೆ ಮಾತ್ರ ಇತ್ತು. ಅವನು ಕೊಳಕುತನವನ್ನು ಬಿಡುವುದಿಲ್ಲವೆಂದು, ಅಡಿಗೆಯನ್ನು ಶುಚಿಯಾಗಿ ಇಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದಂತೆ ಕಂಡುಬಂದಿತು. ಆದರೆ ಬೊಂಬಾಯಿಯಲ್ಲಿ ನಾನು ಏರುತ್ತಿದ್ದ ವೆಚ್ಚಕ್ಕೆ ಅನುಗುಣವಾದ ಉತ್ಪನ್ನವಿಲ್ಲದಿದ್ದರಿಂದ 4-5 ತಿಂಗಳಿಗಿಂತ ಹೆಚ್ಚಾಗಿ ಅಲ್ಲಿ ನಿಲ್ಲಲು ನನ್ನಿಂದ ಸಾಧ್ಯವಾಗಲಿಲ್ಲ. ನನ್ನ ಬಾಳನ್ನು ನಾನು ಆರಂಭ ಮಾಡಿದುದು ಹೀಗೆ. ಬ್ಯಾರಿಸ್ಟರ್ ಉದ್ಯೋಗ ನನಗೆ ಕಠಿಣವಾಗಿ ಕಂಡಿತು. ಆಡಂಬರ ಹೆಚ್ಚು, ತಿಳಿವು ಕಡಿಮೆ. ನನ್ನ ಜವಾಬ್ದಾರಿ ನಾನು ಹೊರಲಾರದಷ್ಟು ಭಾರವಾಗಿ ತೋರಿತು. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಅಮ್ಮ, ನಾನ್ ದೊಡ್ಡಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ,
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಅಕ್ಕ ಮಹಾದೇವಿಯವರ ಒಂದು ವಚನ: ಹೆಣ್ಣು ಹೆಣ್ಣಾದಡೇನು, ಗಂಡು ಗಂಡಾದಡೇನು, ಜ್ಞಾನದ ಕುರುಹು ಒಂದೇ ನೋಡ ಚೆನ್ನ ಮಲ್ಲಿಕಾರ್ಜುನ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಆತ್ಮ ಮತ್ತು ಜ್ಞಾನಕ್ಕೆ ಯಾವುದೇ ರೀತಿಯ ಲಿಂಗ ಭೇದ ಇಲ್ಲ, ಸಮಾಜದ ದೃಷ್ಟಿಯಲ್ಲಿ ಗಂಡು ಹೆಣ್ಣೆಂಬ ತಾರತಮ್ಯವನ್ನ ತೊರೆದು ಆಧ್ಯಾತ್ಮಿಕ ಹಾಗೂ ಭೌತಿಕ ಮಟ್ಟದಲ್ಲಿ ಇಬ್ಬರು ಕೂಡ ಸಮಾನರು ಎಂದು ಈ ವಚನದ ಮೂಲಕ ಅಕ್ಕ ಮಹಾದೇವಿಯವರು ಸಾರಿ ಹೇಳಿದ್ದಾರೆ. ಅಂದ್ರೆ ಅಕ್ಕ ಮಹಾದೇವಿಯವರ ಸಾಮಾಜಿಕ ಚಿಂತನೆ, ಸ್ತ್ರೀ ಸಮಾನತೆ ಹಾಗೂ ವೈರಾಗ್ಯದ ಆಶಯಗಳನ್ನ ಈ ವಚನ ಬಿಂಬಿಸುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನರು. ಲಿಂಗದ ಆಧಾರದ ಮೇಲೆ ನಾವು ಮೇಲು ಕೀಳು ಎಂಬ ಭೇದವನ್ನ ಮಾಡಬಾರದು ಎಂಬ ವಿಚಾರಧಾರೆಯನ್ನ ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ತಿಳಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಅಕ್ಕ ಮಹಾದೇವಿಯವರ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವ್ ನಮ್ಮ ಜೊತೆಗಿದ್ದಾರೆ. ಇವರು ಅಕ್ಕ ಮಹಾದೇವಿಯವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ, ಕೇಳೋಣ. ಬನ್ನಿ.
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶುಭೋದಯ. ರೇಡಿಯೋ ಶಿವಮೊಗ್ಗ ಕೇಳುಗರೆಲ್ಲರಿಗೂ ಶರಣು ಶರಣಾರ್ಥಿಗಳು. ನಾನು ಜಯಮ್ಮ ಕುಪ್ಸದ್. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಹಾಗೂ ಅವರ ಸಮಕಾಲೀನ ಶರಣರು ಸಂಸಾರ, ಸಮಾಜ ಅಷ್ಟೇ ಅಲ್ಲದೆ ವೈಯಕ್ತಿಕ ಶರೀರ, ಮನಸ್ಸು ಮತ್ತು ಆತ್ಮ ಹೀಗೆ ಎಲ್ಲ ಸ್ತರಗಳಲ್ಲಿಯೂ ಮಾನವ ಸಮಾಜಕ್ಕೆ ಉತ್ತಮ ಸಂಸ್ಕಾರದ ಬೋಧನೆಗಳನ್ನು ತಮ್ಮ ಆಚರಣೆಯ ಮೂಲಕ ತಿಳಿಸಿದ್ದಾರೆ. ಕಾಯಕ, ದಾಸೋಹ, ಅಹಿಂಸೆ, ಪರೋಪಕಾರ, ಆಧ್ಯಾತ್ಮದ ಜೊತೆಗೆ ಜಾತಿ, ವರ್ಣ, ವೃತ್ತಿ ಮತ್ತು ಲಿಂಗ ಸಮಾನತೆ, ಸಾಮರಸ್ಯ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಸಾರಿದ್ದಾರೆ. ಅವರು ವ್ಯಕ್ತಿ ಮತ್ತು ಸಮಾಜದೊಳಗಿನ ಅಂಕುಡೊಂಕುಗಳನ್ನು ತಿಳಿಸುವ ಮೂಲಕ ಸದಾಚಾರದ ಧರ್ಮದ ಆಚರಣೆಗಳನ್ನು ಬಿತ್ತಿದ್ದಾರೆ. ಲೋಕಾಹ ಭಿನ್ನ ರುಚಿ ಎಂಬಂತೆ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಅಭಿರುಚಿ, ಆಲೋಚನೆ ಮತ್ತು ಆಯ್ಕೆಗಳು ವಿಭಿನ್ನವಾಗಿರುತ್ತವೆ. ಒಬ್ಬರಿಗೆ ಇಷ್ಟವಾಗುವ ವಿಷಯ, ವಸ್ತು, ಆಹಾರ ಅಥವಾ ಆಲೋಚನೆ ಇನ್ನೊಬ್ಬರಿಗೆ ಇಷ್ಟವಾಗುವುದಿಲ್ಲ. ಮಾನವನ ಸ್ವಭಾವದಲ್ಲಿ ವೈವಿಧ್ಯತೆ ನೈಸರ್ಗಿಕವಾದದ್ದು. ಎಲ್ಲರೂ ಒಂದೇ ರೀತಿ ಆಲೋಚಿಸಬೇಕು ಅಥವಾ ಒಂದೇ ವಸ್ತುವನ್ನು ಇಷ್ಟಪಡಬೇಕು ಎಂದು ನಿರೀಕ್ಷಿಸುವುದು ಸಾಧ್ಯವಿಲ್ಲ. ಇತರರ ಅಭಿಪ್ರಾಯಗಳು ಅಥವಾ ಆಯ್ಕೆಗಳು ನಮಗಿಂತ ಭಿನ್ನವಾಗಿದ್ದಾಗ ಅವರನ್ನು ಟೀಕಿಸದೆ ಅವರ ಅಭಿರುಚಿಯನ್ನು ಗೌರವಿಸಬೇಕೆಂದು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗಬೇಕು ಎಂಬುದನ್ನು 12ನೇ ಶತಮಾನದಲ್ಲಿಯೇ ವಚನವನದ ಕೋಗಿಲೆ ವೀರ ವಿರಾಗಿಣಿ ಅಕ್ಕ ಮಹಾದೇವಿಯವರು ತಮ್ಮ ವಚನದ ನಿದರ್ಶನದ ಮೂಲಕ ನಮಗೆ ತಿಳಿಯಪಡಿಸಿದ್ದಾರೆ. ಅಕ್ಕ ಮಹಾದೇವಿಯವರ ವಚನ ಈ ರೀತಿ ಇದೆ: ಕುಲಗಿರಿಯ ಶಿಖರದ ಮೇಲೆ ಬಾಳೆ ಬೆಳೆಯುವುದಯ್ಯ ಎಂದರೆ ಅಹುದು ಬಾಳೆ ಬೆಳೆಯುವುದಯ್ಯ ಎನ್ನಬೇಕು. ಓರೆಗಲ್ಲ ನುಗ್ಗುಗಟ್ಟಿ ಮೆಲಬಹುದಯ್ಯ ಎಂದರೆ ಅದು ಅತ್ಯಂತ ಮೃದು ಮೆಲಬಹುದಯ್ಯ ಎನ್ನಬೇಕು. ಸಿಕ್ಕಿದ ಟಾವಿನಲ್ಲಿ ಉಚಿತವ ನುಡಿಯುವುದೇ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ಮತ್ತೆಕ್ಕೆ ಬಂದುದಕ್ಕಿದೆ ಗೆಲುವು. ಅಕ್ಕ ಮಹಾದೇವಿಯವರ ಈ ವಚನವು ಅತ್ಯಂತ ಮಾರ್ಮಿಕವಾಗಿದ್ದು ಲೌಕಿಕ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ. ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಸಮಯ ಪ್ರಜ್ಞೆ, ಸಹನೆ ಮತ್ತು ಸಾಮಾಜಿಕ ಸಾಮರಸ್ಯದ ಮಹತ್ವವನ್ನು ತಿಳಿಸಿದ್ದಾರೆ. ಜಗತ್ತಿನಲ್ಲಿ ನಾನಾ ರೀತಿಯ ಸ್ವಭಾವದ ಜನರಿರುತ್ತಾರೆ. ಎಲ್ಲರೊಂದಿಗೆ ವಾದಕ್ಕಿಳಿಯದೆ ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಂಡು ಹೋಗುವುದೇ ಬುದ್ಧಿವಂತಿಕೆ ಎನ್ನುತ್ತಾರೆ. ನಮ್ಮ ಸಮಾಜದಲ್ಲಿ ಆಗಾಗ ಯಾರೋ ಮಾಡುವ ಟೀಕೆಗಳಿಗೆ, ಒಡಕು ಮಾತುಗಳಿಗೆ ನಾವೆಲ್ಲರೂ ಪ್ರತಿಕ್ರಿಯಿಸಬೇಕು ಅಂತ ಏನೂ ಇಲ್ಲ. ಕುಡಿಯೋ ನೀರಿಗೆ ಕಾಲುಗೆಟ್ಟೋ ಜನ ಎಲ್ಲ ಸಮಾಜದಲ್ಲೂ ಇದ್ದೇ ಇರುತ್ತಾರೆ. ಅರೆಬೆಂದ ವೈಚಾರಿಕತೆಯಿಂದಲೋ ಅಥವಾ ಪ್ರಚಾರದ ತೆವಲಿನಿಂದಲೋ ಬಿದ್ದು ಹೋಗೋ ಮಾತು ಎದ್ದು ಹೋಗಲಿ ಅಂತಲೋ ಯಾರೋ ಒಬ್ಬರು ಅಥವಾ ಒಂದು ಗುಂಪು ಆಡಿದ ಮಾತುಗಳಿಗೆ ಎಲ್ಲ ನಾವು ನೀವು ಪ್ರತಿಕ್ರಿಯಿಸುತ್ತಾ ಹೋಗುವುದರಿಂದ ಸಮಾಜವನ್ನು ಸುಮ್ಮನೆ

0: ಕದಡಿ ರಾಡಿ ಮಾಡಿದಂತಾಗುತ್ತದೆ, ವಿನಃ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಇಂಥವರನ್ನ ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗುವಷ್ಟು ಸಮಾಜ ಪ್ರಬುದ್ಧವಾಗಬೇಕು ಎನ್ನುತ್ತದೆ ಬಸವಣ್ಣನವರು. ಅದಕ್ಕಾಗಿಯೇ ಹೇಳಿದ್ದಾರೆ, ಆನೆಯ ಮೇಲೆ ಹೋಹನ ಶ್ವಾನ ಕಚ್ಚಬಲ್ಲದೆ. ಹಾಗೆಯೇ ಕಡುಕೋಳ ಮಡಿವಾಳಪ್ಪನವರು ಸಹ ತಮ್ಮ ಒಂದು ತತ್ವಪದದಲ್ಲಿ ಈ ರೀತಿ ಹೇಳುತ್ತಾರೆ, ಮೂಕನಾಗಬೇಕು ಜಗದುಳು ಜ್ವಾಕೆಯಾಗಿರಬೇಕು ಎಂದು. ಇದು ಎಲ್ಲದಕ್ಕೂ ಪ್ರತಿಕ್ರಿಯಿಸುತ್ತಲೇ ಇರುವುದರಿಂದ ನಮ್ಮ ಜನ ಬದುಕನ್ನು ಎಚ್ಚರವಾಗಿರಬಹುದೆಂದು ಭ್ರಮಿಸುವ ನಾವು ಗಂಭೀರವಾಗಿ ಆಲೋಚಿಸಬೇಕಾಗಿದೆ.
1: ಅಕ್ಕ ಮಹಾದೇವಿಯವರ ವಿಚಾರಧಾರೆ ಕುರಿತು ಶ್ರೀಮತಿ ಜಯಮ್ಮ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಂದ್ರೆ ಅಕ್ಕ ಮಹಾದೇವಿಯವರು ತಮ್ಮ ವಚನಗಳಲ್ಲಿ ಸ್ತುತಿ ನಿಂದನೆ ಎರಡನ್ನು ಕೂಡ ಸಮಾನವಾಗಿ ಸ್ವೀಕರಿಸುವಂತಹ ಸಮದೃಷ್ಟಿ ಹಾಗೆ ಸ್ಥಿತ ಪ್ರಜ್ಞತೆಯನ್ನ ಹೊಂದಿದ್ರು ಎಂಬುದನ್ನ ತಿಳಿಸಿದ್ರು. ನಂತರದಲ್ಲಿ ಸಹ ಅಕ್ಕ ಮಹಾದೇವಿಯವರ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯವರ ವಿಚಾರದ ಕುರಿತು ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವ್ರ ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
1: ಅಕ್ಕ ಮಹಾದೇವಿ ತಮ್ಮ ಇನ್ನೊಂದು ವಚನದಲ್ಲಿ ಈ ರೀತಿ ಹೇಳಿದ್ದಾರೆ: ಸ್ತುತಿ ನಿಂದೆಗಳು ಬಂದಡೆ ಯಾವುದೇ ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡೆಯೇ ಉತ್ತರವಾಗಿರಬೇಕು. ಮಾತಿಗೆ ಮಾತು ಪ್ರಯೋಜನಕ್ಕೆ ಬಾರದು ಎಂದು ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆ ಹೇಳಿದ್ದಾರೆ. ನಡೆ ಶುದ್ಧವಾಗಿದ್ದರೆ ಮಾತಿಗೆ ಬೆಲೆ ಬರುತ್ತದೆ. ವ್ಯಕ್ತಿತ್ವ ಉನ್ನತವಾಗಿದ್ದರೆ ಟೀಕೆಗಳು ತಾವಾಗಿಯೇ ತಲೆ ತಗ್ಗಿಸುತ್ತವೆ. ಮಾತಿಗಿಂತ ನಡೆ ದೊಡ್ಡದು. ಟೀಕೆಗಳಿಗೆ ಉತ್ತರ ಕೊಡುವುದಕ್ಕಿಂತ ನಮ್ಮ ವ್ಯಕ್ತಿತ್ವವೇ ಶಾಶ್ವತವಾದ ಉತ್ತರವನ್ನು ನೀಡುತ್ತದೆ ಎಂದು ಹೇಳಬಹುದು. ಇದೇ ಅಭಿಪ್ರಾಯವನ್ನು ತಿಳಿಸುವಂತಹ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ಈಗ ನೋಡೋಣ. ಅಂಬಿಗರ ಚೌಡಯ್ಯನವರು ವಿಶ್ವಗುರು ಬಸವಣ್ಣನವರ ಸಮಕಾಲೀನರಾಗಿದ್ದ ನಿಜ ಶರಣರು. ಅಂಬಿಗರ ಚೌಡಯ್ಯನವರು ಆ ಕಾಲದ ಅಸಂಖ್ಯಾತ ಶರಣ ಸಂಕುಲದಲ್ಲಿ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರುವ ವೀರಗಣಾಚಾರಿ ತತ್ವನಿಷ್ಠ ಶ್ರೇಷ್ಠ ತತ್ವಜ್ಞಾನಿಯಾಗಿ, ವಚನಕಾರರಾಗಿ, ಕ್ರಾಂತಿಯ ಕೆಂಡದುಂಡೆಯಾಗಿ ಹೊರಹೊಮ್ಮುತ್ತಾರೆ. ಚೌಡಯ್ಯನವರನ್ನು ಕುರಿತು ಜಿ ಎಸ್ ಶಿವರುದ್ರಪ್ಪನವರು ಹೀಗೆ ಒಂದು ಕಡೆ ಉದ್ಗಾರವಿತ್ತಿದ್ದಾರೆ: ಮುಚ್ಚು ಮರೆಗಿಲ್ಲದೆ ಬಿಚ್ಚು ಮನಸ್ಸಿನ ಕಂಡದ್ದನ್ನು ಕಂಡಂತೆ ಹೇಳುವ ಕೆಚ್ಚು ಡಂಬಾಚಾರವನ್ನು ಕಂಡಡೆ ಸಾತ್ವಿಕ ರುಚ್ಚು. ಇದು ವ್ಯಕ್ತಿತ್ವದ ಪಡಿಯೆಚ್ಚು ಅಂತೇಳಿ ಅವರ ವ್ಯಕ್ತಿತ್ವವನ್ನು ಕುರಿತು ಹೇಳಿದಂತಹ ಮಾತುಗಳು. ಹಾಗೆಯೇ ನಿಜದ ನಗಾರಿ ನಿರ್ಭತೆಯ ಬೇರಿ ಅನುಭಾವ ವಿಹಾರಿ ಚಿನ್ಮಯ ಚಕೋರಿ ಎಂದು ಸಿದ್ದಯ್ಯ ಪುರಾಣಿಕರ ಕಾವ್ಯಾನಂದದ ಕಾವ್ಯವಾಣಿ. ಇವರು 1120 ಜನವರಿ 21 ಜನನ. ತಂದೆ ವಿರೂಪಾಕ್ಷಪ್ಪ, ತಾಯಿ ಪಂಪಾದೇವಿ, ಅವರ ಪತ್ನಿ ಸುಲೋಚನೆ. ಇವರ 330 ವಚನಗಳು ದೊರಕಿವೆ. ಇವರ ವಚನಗಳು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಎಂಬಂತಿವೆ. ಇವರ ವಚನಗಳಲ್ಲಿ ಶಿವಾನುಭವ, ವಚನ ಚಿಂತನೆ, ಶರಣ ತತ್ವ. ಇವರದು ನದಿಯಲ್ಲಿ ದೋಣಿ ನಡೆಸುವ ಕಾಯಕ. ಇವರದ ಒಂದು ವಚನವನ್ನು ಈಗ ನೋಡೋಣ. ಉಂಡಡೆ ಭೂತನೆಂಬರು ಉಣದಿದ್ದರೆ ಚಾತಕನೆಂಬರು, ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು, ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು, ನಿದ್ರೆಗೈದರೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರು. ಇಂತಿ ಜನ ಮೆಚ್ಚಿ ನಡೆದವರ ಎಡದ ಪಾದ ಕಿರುಗುಣಿಯಲ್ಲಿ ಮನೆ ಮಾಡು ಎಂಬಾತ ನಮ್ಮ ಅಂಬಿಗರ ಚೌಡಯ್ಯ. ಈ ವಚನದಲ್ಲಿ ಅಂಬಿಗರ ಚೌಡಯ್ಯನವರು ಸಮಾಜದ ಡೊಂಗಿ ಜನರ ದ್ವಂದ್ವ ನಿಲವನ್ನು ಅವರು ಈ ವಚನದಲ್ಲಿ ಅತ್ಯಂತ ನೇರವಾಗಿ ಚಾಟಿ ಬೀಸಿದಂತೆ ವಿಮರ್ಶಿಸಿದ್ದಾರೆ. ಉಂಡರೆ ಭೂತನೆಂಬರು ಉಣದಿದ್ದರೆ ಚಾತಕನೆಂಬರು. ಅಂದರೆ ಒಬ್ಬ ಮನುಷ್ಯ ತನಗೆ ಬೇಕಾದಷ್ಟು ಚೆನ್ನಾಗಿ ಊಟ ಮಾಡಿದರೆ ಜನ ಅವನನ್ನು ಬಕಾಸುರ ಅಥವಾ ಭೂತದ ತರಹ ತಿನ್ನುತ್ತಾನೆ ಎಂದು ಆಡಿಕೊಳ್ಳುತ್ತಾರೆ. ಆತ ಊಟ ಮಾಡದೆ ಉಪವಾಸವಿದ್ದರೆ ಮಳೆಹನಿಗಾಗಿ ಕಾಯುವ ಚಾತಕ ಪಕ್ಷಿಯಂತೆ ಆಡುತ್ತಿದ್ದಾನೆ ಎಂದು ಹೀಯಾಳಿಸುತ್ತಾರೆ. ಭೋಗಿಸಿದರೆ ಕಾಮಿ ಎಂಬರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು. ಸಂಸಾರ ಸುಖ ಅಥವಾ ಲೌಕಿಕ ಭೋಗಗಳನ್ನು ಅನುಭವಿಸಿದರೆ ಅವನೊಬ್ಬ ಕಾಮಿ ಎನ್ನುತ್ತಾರೆ. ಒಂದು ವೇಳೆ ಸಂಸಾರದಿಂದ ದೂರವಿದ್ದು ಭೋಗಿಸದಿದ್ದರೆ ಹಣೆ ಬರಹ ಮುಂಚೆ ಮಾಡಿದ ಕರ್ಮಫಲ ಅನುಭವಿಸುತ್ತಿದ್ದಾನೆ ಎಂದು ಜರಿಯುತ್ತಾರೆ. ಊರೊಳಗಿದ್ದರೆ ಸಂಸಾರಿ ಎಂಬರು, ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು. ಎಂದರೆ 4 ಜನರ ಜೊತೆ ಊರಿನಲ್ಲಿ ಚೆನ್ನಾಗಿ ಬದುಕುತ್ತಿದ್ದರೆ ಇವನೊಬ್ಬ ಬರೀ ಸಂಸಾರಿ, ಮಾಯೆಯಲ್ಲಿ ಮುಳುಗಿದ್ದಾನೆ ಎನ್ನುತ್ತಾರೆ. ಹಾಗೆಂದು ಎಲ್ಲವನ್ನು ತೊರೆದು ಕಾಡಿಗೆ ಹೋದರೆ ಇವನೇನು ಮನುಷ್ಯನೋ ಅಥವಾ ಪ್ರಾಣಿಯೋ ಎಂದು ಕರೆಯುತ್ತಾರೆ. ನಿದ್ರೆಗೈದರೆ ಜಡದೇಹಿ ಎಂಬರು, ಎದ್ದಿದ್ದರೆ ಚಕೋರನೆಂಬರು. ಸ್ವಲ್ಪ ಜಾಸ್ತಿ ನಿದ್ದೆ ಮಾಡಿದರೆ ಅವನಿಗೆ ಜ್ಞಾನವಿಲ್ಲದ ಜಡ ಶರೀರ ಕುಂಭಕರ್ಣನಂತೆ ನಿದ್ರಿಸುತ್ತಾನೆ ಎನ್ನುತ್ತಾರೆ. ಅದೇ ನಿದ್ರೆ ಬಾರದೆ ಅಥವಾ ಎಚ್ಚರವಾಗಿದ್ದರೆ ಚಂದ್ರನಿಗಾಗಿ ಕಾಯುವ ಚಕೋರ ಪಕ್ಷಿಯಂತೆ ರಾತ್ರಿಯೆಲ್ಲ ಕಣ್ಣು ಬಿಟ್ಟು ಕುಳಿತಿದ್ದಾನೆ ಎಂದು ವ್ಯಂಗ್ಯವಾಡುತ್ತಾರೆ. ಇಂತಿ ಜನ ಮೆಚ್ಚಿ ನಡೆದವರ ಎಡದ ಕಿರು ಕಿರಿ ಕಿರುಗುಣಿಯಲ್ಲಿ ಮನೆ ಮಾಡು ಎಂಬಾತ ನಮ್ಮ ಅಂಬಿಗರ ಚೌಡಯ್ಯ. ಅಂದರೆ ಹೀಗೆ ಸಮಾಜದಲ್ಲಿ ಜನರಿಗಾಗಿ ಜನರ ಮೆಚ್ಚುಗೆಗಾಗಿ ಬದುಕುವವರನ್ನು ಚೌಡಯ್ಯನವರು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ಲೋಕದ ಜನರನ್ನು ಮೆಚ್ಚಿಸಲು ಹೋಗಿ ಅವರ ಮಾತಿಗೆ ಹೆದರಿ ಬದುಕುವವರನ್ನು ತನ್ನ ಎಡಗಾಲಿನ ಕಿರುಬೆರಳಿನ ಉಗುರಿನ ಕಸಕ್ಕೆ ಸಮಾನ ಎಂದು ಚೌಡಯ್ಯನವರು ಅತ್ಯಂತ ಕಟುವಾಗಿ ಹೇಳುತ್ತಾರೆ. ಲೋಕದ ಜನರ ಸ್ವಭಾವವೇ ವಿಚಿತ್ರವಾದುದು. ನೀವು ಹೇಗೆ ಬದುಕಿದರೂ ಈ ಸಮಾಜ ನಿಮ್ಮಲ್ಲಿ ತಪ್ಪು ಹುಡುಕುತ್ತಲೇ ಇರುತ್ತದೆ. ಜನರ ಮೆಚ್ಚುಗೆಗಾಗಿ ಅಥವಾ ಸಮಾಜದ ವಿಮರ್ಶೆಗೆ ಹೆದರಿ ಬದುಕುವುದು ವ್ಯರ್ಥ. ಸಮಾಜ ಹೇಗಿದ್ದರೂ ಅನ್ನುತ್ತದೆ ಎಂಬುದಕ್ಕೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತು ಹೀಗಿದೆ: ತಗ್ಗಿ ಬಗ್ಗಿ ನಡೆದರೆ ಗುಗ್ಗು ಎನ್ನುವರು, ತಲೆ ಎತ್ತಿ ನಡೆದರೆ ಸೊಕ್ಕು ಎನ್ನುವರು, ನೇರ ನಡೆದರೆ ನೆಲ ನೋಡು ಎನ್ನುವರು. ಊರ ಮುಂದಿನ ಬಾವಿ ಮುಚ್ಚಿಸಬಹುದು, ಊರ ಮಂದಿ ಬಾಯಿ ಮುಚ್ಚಿಸಲಾಗದು ಎಂದು. ಹಾಗೆ ಮನುಷ್ಯ ಲೋಕದವರನ್ನು ಮೆಚ್ಚಿಸಲು ಬದುಕಬಾರದು. ತನ್ನ ಆತ್ಮಸಾಕ್ಷಿಗೆ ಹಾಗೂ ದೈವ ಮೆಚ್ಚುವಂತೆ ಪ್ರಾಮಾಣಿಕವಾಗಿ ಬದುಕಬೇಕು. ಜನರ ಮಾತಿಗೆ ಕಿವಿಗೊಟ್ಟು ಬದುಕುವರು ನಿಜವಾದ ಜ್ಞಾನಿಗಳಾಗಲು ಸಾಧ್ಯವಿಲ್ಲ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದು ಬಸವಣ್ಣನವರ ವಚನದ ಆಶಯವೂ ಇದೇ ಆಗಿದೆ ಅಲ್ಲವೇ. ಇದುವರೆಗೆ ಅಕ್ಕ ಮಹಾದೇವಿ ಹಾಗೂ ಅಂಬಿಗರ ಚೌಡಯ್ಯನವರ ಎರಡು ವಚನಗಳನ್ನು ವಿಶ್ಲೇಷಣೆ ಮಾಡಲು ಅನುವು ಮಾಡಿಕೊಟ್ಟ ಪವಿತ್ರ ದಿನೇಶ್ ಮೇಡಮ್ರವರಿಗೂ ಹಾಗೂ ರೇಡಿಯೋ ಶಿವಮೊಗ್ಗದವರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿಗಳು.
0: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂಥ ಅಂಬಿಗರ ಚೌಡಯ್ಯನವರ ವಿಚಾರಧಾರೆ ಹಾಗೆ ಶರಣೆ ಅಕ್ಕ ಮಹಾದೇವಿಯವರ ವಿಚಾರಧಾರೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ಭಾಗವಹಿಸುವ ಮೂಲಕ ಅಕ್ಕ ಮಹಾದೇವಿ ಹಾಗೆ ಅಂಬಿಗರ ಚೌಡಯ್ಯನವರ ವಿಚಾರಧಾರೆಯನ್ನ ತಿಳಿಸಿಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
2: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
4: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
5: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಏಕೆ ಗಹಗಹಿಸುವಿಕೆ? ಬಹಿರದ್ಭುತವ ಮನುಜನಂತರದ್ಭುತವರಿತು ಗ್ರಹಿಸುವಂತಾಗಿಸಲು ಪೂರ್ವಾನುಭವಿಗಳ್ ಬಹುಪರಿಯುಪಾಯಗಳ ನಿರವಿಸಿಹರದೇಕೆ ಗಹಗಹಿಸುವಿಯೋ ಮರುಳೇ ಮಂಕುತಿಮ್ಮ? ಬಹಿರದ್ಭುತವ ಹೊರಗಿನ ಅದ್ಭುತವ ಮನುಜನಂತರ ಅದ್ಭುತವ ಅರಿತು ಮನುಜನ ಮನುಷ್ಯನ ಅಂತರ ಅದ್ಭುತ ಒಳಗಿನ ಅದ್ಭುತವನ್ನು ಅರಿತು ತಿಳ್ಕೊಂಡು ಗ್ರಹಿಸುವಂತಾಗಿಸಲು ಅರ್ಥ ಮಾಡ್ಕೊಳ್ಳೋವಂತಾಗೋದಕ್ಕೆ ಪೂರ್ವಾನುಭವಿಗಳು ಪೂರ್ವ ಅಂದರೆ ಹಿಂದಿನ ಅನುಭವಿಗಳು ಬಹುಪರಿಯುಪಾಯಗಳ ಬಹು ಅಂದರೆ ಬೇಕಾದಷ್ಟು ಉಪಾಯಗಳನ್ನು ನಿರವಿಸಿಹರ ದಯಕೆ ನಿರವಿಸಿಹರು ನಿರ್ಮಾಣ ಮಾಡಿದರೆ ಅದಕ್ಕೆ ಏಕೆ ಗಹಗಹಿಸುವೆಯೋ ಮರುಳೆ ಅಪಹಾಸ್ಯ ಮಾಡ್ತಾ ಇದೆಯಾ ಓ ಮರುಳೆ ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಬಹಿರದ್ಭುತವ ಮನುಜ ನಂತರದ್ಭುತವರಿತು ಗ್ರಹಿಸುವಂತಾಗಿಸಲು ಪೂರ್ವಾನುಭವಿಗಳ್ ಬಹುಪರಿಯುಪಾಯಗಳ ನಿರವಿಸಿಹರ ದಯಕೇಕೆ ಗಹಗಹಿಸುವೆಯೋ ಮರುಳೆ ಮಂಕುತಿಮ್ಮ? ಹಾಗಂದ್ರೇನಂತ ನೋಡೋಣ ಬನ್ನಿ. ನಮ್ಮ ಪೂರ್ವದ ಹಿರಿಯರು ಪ್ರಪಂಚದಲ್ಲಿರೋ ಬೆರಗು ಹುಟ್ಟಿಸುವ ಅದ್ಭುತಗಳನ್ನು ಅಂತರಂಗದಲ್ಲಿರೋ ಅದ್ಭುತ ತಿಳಿದು ಅರ್ಥ ಮಾಡಿಕೊಳ್ಳಿ ಅಂತ ಅನೇಕ ಉಪಾಯಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ. ಅದನ್ನು ಅರ್ಥ ಮಾಡಿಕೊಳ್ಳದೆ ಯಾಕೆ ಅಪಹಾಸ್ಯ ಮಾಡ್ತಾ ಇದೆಯಾ ಮರುಳೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಹಿಮಾಲಯದ ತಪ್ಪಲ್ ಪ್ರದೇಶ ಅದು ವೇದವ್ಯಾಸರು ತಮ್ಮ ಜೀವಿತದ ಬಹುಭಾಗನ ಕಳೆದಂಥ ಸ್ಥಳ. ಎಂತಹ ಚಿಂತನಶೀಲವಾದ ಮನಸ್ಸನ್ನು ತಂಪಗಿಡೋ ಜಾಗ ಅದು. ಅವರು ಆಳವಾದ ಚಿಂತನೆಯಲ್ಲಿದ್ದಾರೆ. ಅವರು ಮಹಾಭಾರತದ ಅತ್ಯದ್ಭುತ ಕಥೆಗೆ ಸಾಕ್ಷಿಯಾದವರಷ್ಟೇ ಅಲ್ಲ, ಪ್ರಧಾನ ಪಾತ್ರಧಾರಿಗಳಾದವರು. ಈ ಕಲ್ಪನಾತೀತವಾದ ಅನಾಹುತಕ್ಕೆ ಯಾವ್ದು ಕಾರಣ? ಮನುಷ್ಯ ತೃಪ್ತಿ ಶಾಂತಿಗಳನ್ನು ಪಡೆಯೋದಕ್ಕೆ ಏನು ಮಾಡಬೇಕು? ಮನುಷ್ಯ ಇಷ್ಟು ಸ್ವಾರ್ಥಿ ಆಗೋದು, ಕ್ರೂರಿ ಆಗೋದು ಯಾವ ಪುರುಷಾರ್ಥಕ್ಕೆ? ಇಂತಹ ನೂರಾರು ಪ್ರಶ್ನೆಗಳನ್ನು ಕುರಿತು ಆಲೋಚನೆ ಮಾಡ್ತಿದ್ದಾರೆ. ಅವರ ಚಿಂತನೆ ಸ್ವಂತದ ಲಾಭಕ್ಕಲ್ಲ, ಪ್ರಪಂಚಕ್ಕೆ ಮಾರ್ಗದರ್ಶಿಯಾಗಬಹುದಾದ ಪರಿಹಾರಕ್ಕೆ. ತನ್ನತನದ ಎಲ್ಲ ನೆರಳುಗಳಿಂದ ದೂರವಾಗದೆ ಶಾಶ್ವತ ಶುದ್ಧ ಬೆಳಕನ್ನು ಕಂಡುಕೊಳ್ಳಬಲ್ಲ ನಿರ್ಮಲ ಚೇತನ ನಿರ್ಮಾಣವಾಗೋದಿಲ್ಲ. ವೇದವ್ಯಾಸರ ಧ್ಯಾನಸ್ಥವಾದ ಮನಸ್ಸಿಗೆ ಅನಂತವಾದ ಜಗದ್ ವೃಕ್ಷದ ಬೀಜ ತತ್ವ ವಿಶ್ವದ ಕಣಕಣದಲ್ಲೂ ಅವ್ಯಾಹತವಾಗಿ ತುಂಬಿದ್ದನ್ನು ಕಂಡ್ರಂತೆ. ವಿಶ್ವದಲ್ಲೆಲ್ಲ ಭೋರ್ಗರೆಯುವ ಬಾಳಿನ ನಿಯತಿಯ ಚಿತ್ರದ ಭವ್ಯತೆನ ಅಂತರಂಗದಲ್ಲಿ ಕಂಡು ಮಹಾಭಾರತದ ನಿರ್ಮಾಣದಲ್ಲಿ ತೊಡಗ್ತಾರೆ. ಹೊರಗೆ ಪ್ರಪಂಚದಲ್ಲಿ ಕಂಡ ಅದ್ಭುತ ವೇದವ್ಯಾಸರ ಅಂತರಂಗದಲ್ಲಿ ತರಂಗಗಳನ್ನು ಏಳಿಸಿತು. ಹಾಗೆ ಬಾಹ್ಯ ಪ್ರಪಂಚದ ವಿಶೇಷಗಳನ್ನು ಮನುಷ್ಯ ತನ್ನ ಅಂತರಂಗದಲ್ಲಿ ಗ್ರಹಿಸೋದಕ್ಕೆ ಅನುಕೂಲ ಆಗೋ ಹಾಗೆ ಪೂರ್ವದಲ್ಲಿ ಜ್ಞಾನಿಗಳು ಅನೇಕ ವಿಧಾನಗಳನ್ನು ಕಂಡುಕೊಂಡಿದ್ರು. ಮನಸ್ಸು ಚಂಚಲವಾಗಿ ಏನನ್ನೂ ಗ್ರಹಿಸದ ಸ್ಥಿತಿಯಿಂದ ಪಾರಾಗೋದಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮತ್ತು ಸಮಾಧಿ ಅನ್ನೋ ಎಂಟುಗಳನ್ನು ಅಷ್ಟಾಂಗ ಯೋಗ ಅಂತ ಮಹರ್ಷಿ ಪತಂಜಲಿಯವರು ನಮಗೆ ಕೊಟ್ಟಿದ್ದಾರೆ. ಈ ವಿಧಾನಗಳಿಂದ ಹಂತ ಹಂತವಾಗಿ ಅಂತರಂಗ ಹದವಾಗಿ ಕೇಂದ್ರೀಕೃತವಾಗಿ ಪ್ರಪಂಚದ ವಿಸ್ಮಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮರ್ಥ ಆಗತ್ತೆ. ಅಂಥ ಉಪಾಯಗಳನ್ನು ತಿಳಿಯದೆ ಅವುಗಳ ಪ್ರಯೋಜನ ಪಡೆಯದೆ ಹೀಗಳೆಯೋದು ಮೂರ್ಖತನ ಅಲ್ವಾ? ನೋಡಿ, ಸೃಷ್ಟಿಯಲ್ಲಿ ಅನೇಕ ಅನೇಕ ಅದ್ಭುತಗಳಿದೆ, ನಮಗೆಲ್ಲಾನೂ ಅರ್ಥ ಆಗೋದಿಲ್ಲ. ಇಡೀ ಜಗತ್ತನ್ನು ಒಂದು ಸೂತ್ರದಲ್ಲಿ ಬಂಧಿಸಿರೋ ಆ ಪರಮಚೇತನ ಎಲ್ಲ ಅದ್ಭುತಗಳನ್ನು ಸಕಾರಣವಾಗಿಯೇ ನಿರ್ಮಿಸಿದೆ. ಅಲ್ಪಮತಿಗಳಾದ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಸಮರ್ಥರಾಗಿದ್ದೀವಿ.

0: ಆದರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯವೇನೂ ಅಲ್ಲ, ಪ್ರಯತ್ನ ಪಡಬೇಕು. ಆ ಪ್ರಯತ್ನದಲ್ಲಿ ನಮಗೆ ಆಗಲಿ ಅಂತ ನಮ್ಮ ಪೂರ್ವಜರು ತಮ್ಮ ಅನುಭವದಲ್ಲಿ ಕಂಡುಕೊಂಡ ಹಲವಾರು ಸತ್ಯಗಳನ್ನು ಪ್ರಮಾಣಪೂರ್ವಕವಾಗಿ ನಮ್ಗೆ ಕೊಟ್ಟಿದ್ದಾರೆ. ಈ ಗುಂಪಲ್ಲಿ ಸೇರೋದೇ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಸೂಕ್ತ ಮತ್ತು ಸ್ತೋತ್ರಗಳು. ಸೂಕ್ತ ಗುರುವಿನ ಆಶ್ರಯದಲ್ಲಿ ಇವೆಲ್ಲವನ್ನು ಅಥವಾ ಯಾವುದಾದ್ರೂ ಒಂದು ಭಾಗನ ಅಭ್ಯಾಸ ಮಾಡಿದಲ್ಲಿ ಸೃಷ್ಟಿಯ ಹೊರಗಿನ ಅದ್ಭುತಗಳಲ್ಲಿ ಕೆಲವನ್ನ ಅಂತರಂಗದಲ್ಲೂ ಕಂಡುಕೊಳ್ಳೋ ಮತ್ತು ಅನುಭವಿಸೋ ಕ್ಷಮತೆಯನ್ನು ನಾವು ಪಡ್ಕೊಳ್ಬಹುದು. ವಿಪರ್ಯಾಸ ಅಂತಂದರೆ ಏನೋ ಗೊತ್ತಿಲ್ಲದೆ ಇದ್ದರೂ ಸಹ ಏನೋ ತಿಳ್ಕೊಂಡಿದ್ದೀವಿ ಅನ್ನೋ ಅಹಂಕಾರ ಭಾವದಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯದಿಂದ ವಂಚಿತರಾಗಿದ್ದೂ ಸಹ ಪ್ರತಿ ಸತ್ಯನ ಕುಹಕವಾಡೋ ಜನಗಳು ನಮ್ಮಲ್ಲೇನು ಕಡಿಮೆ ಇಲ್ಲ. ಅಷ್ಟೇ ಅಲ್ಲ, ಸತ್ಯದ ಮೂಲನ ಅರ್ಥ ಮಾಡ್ಕೊಳ್ಳದೆ ತಾವು ತಿಳ್ಕೊಂಡಿರೋದೇ ಪರಮ ಸತ್ಯ ಅಂತ ನಂಬಿ ಹಲವಾರು ಮತ ಧರ್ಮ ಪದ್ಧತಿ ರೀತಿ ಅಂತ ಪಂಗಡಗಳಾಗಿ ಹಂಚಿ ಹೋಗಿರೋ ಸಮುದಾಯನ ನೋಡಿದ್ರೆ ಮಾನ್ಯ ಗುಂಡಪ್ಪನವರು ಹೇಳೋ ಹಾಗೆ ಇದು ಕೇವಲ ಮರುಳೆ ಅಂತ ಅರ್ಥ ಆಗತ್ತೆ. ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು, ಶುದ್ಧ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು, ಭ್ರಮೆಯಿಂದ ಹೊರಗೆ ಬರಬೇಕು. ಅಂತಹ ಪ್ರಯತ್ನ ನಮ್ಮದಾಗಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಪೊನ್ನಜ್ಜಿ, ನಮ್ಮ ಫ್ಲಾಟ್ನಲ್ಲಿರೋ ಮಧ್ಯ ಚಕ್ರವನ್ನ ಅಶೋಕ ಚಕ್ರ ಅಂತ ಯಾಕೆ ಹೇಳ್ತಾರೆ?
6: ಅದು ಸಾಮ್ರಾಟ್ ಅಶೋಕನ ಚಿಹ್ನೆ ಆಗಿತ್ತು ಅಲ್ವಾ?
7: ಹೌದು, ಅಶೋಕ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ. ಈ ಚಕ್ರ ಬೌದ್ಧ ಧರ್ಮ ಚಕ್ರವಾಗಿತ್ತು. ಅದರಲ್ಲಿರುವ 24 ಕಡ್ಡಿಗಳು ಬೌದ್ಧ ಧರ್ಮದ ಆಚರಣೆಯನ್ನು ಸೂಚಿಸುತ್ತೆ. ಸಾರನಾಥದಲ್ಲಿ ಸ್ಥಾಪನೆ ಮಾಡಿದ ಸ್ತಂಭದಲ್ಲಿ ಈ ಧರ್ಮಚಕ್ರವನ್ನು ನಾವು ಕಾಣಬಹುದು. ಸಾರನಾಥದ ಸ್ಮಾರಕದ ಶಿಲಾಶಿಲ್ಪದಲ್ಲಿರುವ ಈ ಧರ್ಮಚಕ್ರವನ್ನೇ ಭಾರತದ ರಾಷ್ಟ್ರೀಯ ಬಾವುಟಕ್ಕೆ ಅಳವಡಿಸಿಕೊಳ್ಳಲಾಗಿದೆ. ಅಶೋಕನ ಕಾಲದಲ್ಲಿ ಭಾರತದಲ್ಲಿ ಮೂಡಿದ್ದ ಐಕ್ಯತೆ, ಶಾಂತಿ, ಸಮೃದ್ಧಿ ಅವನ ಆಳ್ವಿಕೆಯ ಮೊದಲಾಗಲಿ ಅಥವಾ ಅನಂತರವಾಗಲಿ ನಮ್ಮ ನಾಡಿನಲ್ಲಿ ಎಲ್ಲೂ ಕಂಡುಬಂದಿಲ್ಲ. ಸಕಲ ಜೀವಿಗಳ ಕಲ್ಯಾಣವನ್ನು ಬಗೆದ ಅಶೋಕ ಪ್ರಾಚೀನ ಭಾರತದ ಯುಗ ಪುರುಷ ಅಂತಲೇ ಹೇಳ್ಬೋದು. ಹಾಗಾಗಿ ಭಾರತ ಅಶೋಕ ಚಕ್ರವನ್ನು ತನ್ನ ಧ್ವಜ ಚಿಹ್ನೆಯನ್ನಾಗಿ ಆರಿಸಿಕೊಂಡಿರೋದು ಅತ್ಯಂತ ಉಚಿತವಾಗಿದೆ. ಇದು ಭಾರತದ ಧ್ಯೇಯ ಸದ್ಧರ್ಮ ಸ್ಥಾಪನೆ ಎಂಬುದನ್ನು ಈ ಚಿಹ್ನೆ ಸೂಚಿಸುತ್ತೆ. ಆ 24 ಗೆರೆಗಳು ಪರಿಶುದ್ಧತೆ, ಆರೋಗ್ಯ, ಶಾಂತಿ, ತ್ಯಾಗ, ನೈತಿಕತೆ, ಸೇವೆ, ಕ್ಷಮೆ, ಪ್ರೀತಿ, ಸ್ನೇಹ, ಭ್ರಾತೃತ್ವ, ಸಂಘಟನೆ, ಕಲ್ಯಾಣ, ಸಮೃದ್ಧಿ, ಕೈಗಾರಿಕೆ, ಸುರಕ್ಷತೆ, ಅರಿವು, ಸಮಾನತೆ, ಅರ್ಥ, ನೀತಿ, ನ್ಯಾಯ, ಸಹಕಾರ, ಕರ್ತವ್ಯ, ಹಕ್ಕುಗಳು, ಬುದ್ಧಿವಂತಿಕೆಯ ಪ್ರತೀಕವಾಗಿದೆ.
8: ಓಹೋ, ಇಷ್ಟೆಲ್ಲ ವಿಷಯಗಳಿದಾವ ಈ ಚಕ್ರದಿಂದ,
9: ನಂಗೆ ಗೊತ್ತೇ ಇರ್ಲಿಲ್ಲ. ಹಾಗಾದ್ರೆ ಈ ಅಶೋಕನ ಬಗ್ಗೆ ಹೇಳಿವತ್ತು.
7: ಆಗ್ಲಿ, ಅಶೋಕನ ಬಗ್ಗೆ ನೀವೆಲ್ಲ ತಿಳ್ಕೊಳ್ಳೇಬೇಕು. ಸರಿ, ಕೇಳಿ. ಈಗ ಮೌರ್ಯ ವಂಶದ ಸಾಮ್ರಾಟ ಅಶೋಕನನ್ನ ಇಡೀ ಜಗತ್ತೇ ಬಾಯಿ ತುಂಬ ಅಶೋಕಾದಿ ಗ್ರೇಟ್ ಅಂತ ಕರಿತಾ ಇತ್ತು. ಪೂರ್ವದಲ್ಲಿ ಬಾಂಗ್ಲಾ, ಅಸ್ಸಾಂ, ಪಶ್ಚಿಮದಲ್ಲಿ ಇರಾನ್, ಅಫ್ಘಾನಿಸ್ತಾನ್, ದಕ್ಷಿಣದಲ್ಲಿ ಕರ್ನಾಟಕ, ಉತ್ತರದಲ್ಲಿ ಉತ್ತರ ಭೂಖಂಡವನ್ನು ಒಳಗೊಂಡು ಅಖಂಡ ಭಾರತದ ಶ್ರೇಷ್ಠ ದೊರೆಯೇ ಅವನಾಗಿದ್ದ. ಅಂತಹ ಒಂದು ಪ್ರಖ್ಯಾತಿ ಅಶೋಕನದಾಗಿತ್ತು. ಮೌರ್ಯ ವಂಶ, ಚಾಣಕ್ಯನ ಚಾಣಾಕ್ಷ ರಾಜನೀತಿ, ಯುದ್ಧ ತಂತ್ರಗಳಿಂದಾಗಿ ಉನ್ನತಿಯನ್ನು ಕಂಡಿತ್ತು. ಚಾಣಕ್ಯನ ಮಾರ್ಗದರ್ಶನದಲ್ಲಿಯೇ ತಕ್ಷಶಿಲೆ ಉಜ್ಜಯಿನಿಯಲ್ಲಿ ಚಂದ್ರಗುಪ್ತ ತನ್ನ ರಾಜ್ಯವನ್ನು ವಿಸ್ತರಿಸಿದ್ದ. ಆ ಚಂದ್ರಗುಪ್ತನ ಮಗನೇ ಪ್ರಸಿದ್ಧ ಚಕ್ರವರ್ತಿ ಬಿಂದುಸಾರ ಆಗಿದ್ದ. ಸಾಮ್ರಾಟ್ ಅಶೋಕನ ತಂದೆ ಆ ಬಿಂದುಸಾರ ಆಗಿದ್ದು, ತಾಯಿ ಸುಭದ್ರಾಂಗಿ ಆಗಿದ್ಲು. ತಂದೆ ಬಿಂದುಸಾರ ತನ್ನ ವಿಸ್ತಾರವಾದ ರಾಜ್ಯವನ್ನು ಕೆಲವು ಪ್ರಾಂತ್ಯಗಳನ್ನಾಗಿ ಮಾಡಿ ಅವುಗಳನ್ನು ತನ್ನ ಮಕ್ಕಳಲ್ಲಿ ಹಂಚಿದ್ದ. ಅಶೋಕನಿಗೆ ಅವನ ತಾಯಿಯ ಒತ್ತಾಯದ ಮೇಲೆ ಅವಂತಿಕಾ ಪ್ರಾಂತ್ಯದ ಆಡಳಿತವನ್ನು ಕೊಡಲಾಗಿತ್ತು. ಮೌರ್ಯ ವಂಶದ ಚುಕ್ಕಾಣಿಯನ್ನು ಹಿಡಿಯೋಕೆ ಅಣ್ಣ ತಮ್ಮಂದರಲ್ಲೇ ಪೈಪೋಟಿ ಇತ್ತು. ಅಶೋಕನ ಅಣ್ಣ ಸುಶೀಮಾ ಆಗಿದ್ದ. ಅವನಿಗೆ ಅಶೋಕನ ಸಾಮರ್ಥ್ಯದ ಮೇಲೆ ಬಹಳ ಅಸೂಯೆ ಇತ್ತು. ಒಂದ್ಸಲ ಸಿಂಧ್ ಪ್ರಾಂತ್ಯದ ತಕ್ಷಶಿಲೆಯಲ್ಲಿ ರಾಜ ವಿರೋಧಿಗಳು ದಂಗೆ ಹೇಳ್ತಾರೆ. ಆ ದಂಗೆಯನ್ನು ಹತ್ತಿಕ್ಕೋಕೆ ಅಶೋಕನನ್ನು ಕಳಿಸಿಕೊಡಿ ಅಂತ ಅಣ್ಣ ಸುಶೀಮಾ ತಂದೆ ಬಿಂದುಸಾರನ ಮನಸ್ಸನ್ನು ಒಲಿಸ್ತಾನೆ. ದಂಗೆಯನ್ನು ಹತ್ತಿಕ್ಕೋಕೆ ಅಶೋಕನಿಗೆ ಸಾಧ್ಯವಾಗೋಲ್ಲ ಅನ್ನೋದು ಸುಶೀಮನ ಲೆಕ್ಕಾಚಾರ ಆಗಿತ್ತು. ಆದರೆ ಅಲ್ಲಿ ಬೇರೆಯೇ ಆಗತ್ತೆ. ತಕ್ಷಶಿಲೆಯ ಬಂಡುಕೋರರು ಅಶೋಕನನ್ನು ಸ್ವಾಗತ ಮಾಡಿ ಬಂಡಾಯಕ್ಕೆ ಒಂದು ಶಾಂತಿಯುತವಾದ ಅಂತ್ಯವನ್ನು ತೋರಿಸ್ತಾರೆ. ಸುಶೀಮಾ ಇದರಿಂದ ಮತ್ತಷ್ಟು ಉದ್ವಿಗ್ನನಾಗ್ತಾನೆ. ಅವನು ತನ್ನ ಕುತಂತ್ರದಿಂದ ಅಶೋಕನ ವಿರುದ್ಧ ಚಾಡಿಯನ್ನು ಹೇಳಿ ತಂದೆ ಬಿಂದುಸಾರನ ಮನಸ್ಸನ್ನು ಕೆಡಿಸ್ತಾನೆ. ಬಿಂದುಸಾರ ಅವನ ಮಾತನ್ನು ಕೇಳಿ ಅಶೋಕನನ್ನು ರಾಜ್ಯ ಬಿಟ್ಟು ಹೋಗೋಕ್ಕೆ ಆದೇಶವನ್ನು ನೀಡ್ತಾನೆ. ಅಶೋಕ ಇನ್ನೇನು ಮಾಡ್ತಾನೆ, ಅವನು ರಾಜ್ಯವನ್ನು ತೊರೆದು ಕಳಿಂಗದಲ್ಲಿ ಅಜ್ಞಾತವಾಸವನ್ನು ನಡೆಸ್ತಾನೆ. ಅಲ್ಲಿ ಅವನಿಗೆ ಒಬ್ಬ ಬೆಸ್ತ ಕನ್ಯೆ, ಅವಳ ಹೆಸರು ಮಹಾದೇವಿ ಅಂತ ಆಗಿತ್ತು, ಅವಳಲ್ಲಿ ಅವನಿಗೆ ಪ್ರೇಮ ಉಂಟಾಗಿ ಅವನು ಅವಳನ್ನು ಮದುವೆ ಆಗ್ತಾನೆ. ಅಷ್ಟರಲ್ಲಿ ಉಜ್ಜಯಿನಿಯಲ್ಲಿ ಹಿಂಸಾತ್ಮಕವಾದ ದಂಗೆಗಳು ಮತ್ತೆ ತಲೆದೋರುತ್ತೆ. ಅದನ್ನು ಸಮರ್ಥವಾಗಿ ಹತ್ತಿಕ್ಕೋಕೆ ಬಿಂದುಸಾರನಿಗೆ ಸಾಧ್ಯವಾಗೋದಿಲ್ಲ. ಆಗ ಅವನು 2 ವರ್ಷಗಳ ನಂತರ ಪುನಃ ಅಶೋಕನನ್ನು ತನ್ನ ಬಳಿಗೆ ಕರೆಸಿಕೊಳ್ತಾನೆ. ಅಶೋಕ ತನ್ನ ನೇತೃತ್ವದಲ್ಲಿ ಆ ದಂಗೆಯನ್ನು ಹತ್ತಿಕ್ಕುವಲ್ಲಿ ಯಶಸ್ವಿ ಆಗ್ತಾನೆ. ಆದರೆ ಆ ಗಲಭೆಯಲ್ಲಿ ಅಶೋಕನಿಗೆ ತೀವ್ರತರವಾದ ಗಾಯಗಳು ಉಂಟಾಗುತ್ತೆ. ಸುಶೀಮನ ಬಂಟರು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅಶೋಕನಿಗೆ ಕಿರುಕುಳ ಕೊಟ್ಟಾರು ಅಂತ ತಿಳ್ಕೊಂಡು ಅವನನ್ನು ಬಚ್ಚಿಟ್ಟು ಗುಪ್ತವಾಗಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಆಗ ಅವನಿಗೆ ಚಿಕಿತ್ಸೆಯನ್ನು ನೀಡಿ ಸೇವೆ ಮಾಡಿದವರು ಬೌದ್ಧ ಸನ್ಯಾಸಿ ಮತ್ತು ಸನ್ಯಾಸಿನಿಗಳಾಗಿದ್ದರು. ಹೀಗೆ ಅಶೋಕನಿಗೆ ಮೊಟ್ಟ ಮೊದಲ ಬಾರಿ ಬೌದ್ಧ ಧರ್ಮದ ಪರಿಚಯವಾಗುತ್ತೆ. ಅಲ್ಲಿ ವಿದಿಶಿ ಎಂಬ ವ್ಯಾಪಾರಿಯ ಮಗಳು ಪರಿಚಾರಿಕೆಯಾಗಿ ಅವನಿಗೆ ಪರಿಚಿತಳಾಗ್ತಾಳೆ. ಅವನು ಮುಂದೆ ಅವಳನ್ನು ಮದುವೆ ಆಗ್ತಾನೆ. ಆಕೆಯಿಂದ ಅವನಿಗೆ ಮಹೇಂದ್ರ ಮತ್ತು ಸಂಘಮಿತ್ರರೆಂಬ ಮಕ್ಕಳು ಹುಟ್ಟುತ್ತಾರೆ. ಅಷ್ಟರಲ್ಲಿ ಚಕ್ರವರ್ತಿ ಬಿಂದುಸಾರ ರೋಗಗ್ರಸ್ತನಾಗಿ ಮರಣಶೈಯಲ್ಲಿದ್ದ. ತನ್ನ ನಂತರ ಸುಶೀಮನೇ ಉತ್ತರಾಧಿಕಾರಿ ಆಗಬೇಕು ಅನ್ನೋದು ಅವನ ಆಕಾಂಕ್ಷೆಯಾಗಿತ್ತು. ಆದರೆ ರಾಧಾಗುಪ್ತ ಅನ್ನುವ ಒಬ್ಬ ಮಂತ್ರಿ ಅಶೋಕನೇ ಸಿಂಹಾಸನಕ್ಕೆ ಸಮರ್ಥ ಅನ್ನುವ ಒಂದು ಸಲಹೆಯನ್ನು ಕೊಡ್ತಾನೆ. ಹಾಗಾಗಿ ಬಿಂದುಸಾರ ಅಶೋಕನನ್ನೇ ಸಿಂಹಾಸನಕ್ಕೆ ಏರಿಸ್ತಾನೆ. ನಂತರದ ತನ್ನ 8 ವರ್ಷದ ಆಳ್ವಿಕೆಯಲ್ಲಿ ಅಶೋಕ ತನ್ನ ಗಮನವನ್ನೆಲ್ಲ ರಾಜ್ಯದ ವಿಸ್ತರಣೆಯತ್ತ ಹರಿಸ್ತಾನೆ. ಆಗ ಅವನು ಕಣ್ಣಿಗೆ ಬಿದ್ದಿದ್ದು ಕಳಿಂಗ ದೇಶ. ಕಳಿಂಗದ ದೊರೆ ಶುದ್ಧ ಧರ್ಮನಾಗಿದ್ದ. ಕಳಿಂಗ ಒಂದು ಚಿಕ್ಕ ರಾಷ್ಟ್ರವಾಗಿದ್ದರೂ ಕೂಡ ತನ್ನ ಸಾಮರ್ಥ್ಯದಲ್ಲಿ ಬಲಿಷ್ಠವಾಗಿತ್ತು. ಶ್ರೀಮಂತ ಕಲಾಪೋಷಕ ರಾಜ್ಯವಾದ ಅದು ಸ್ವಾಭಿಮಾನಿ ಸ್ವತಂತ್ರ ರಾಜ್ಯ ಕೂಡ ಆಗಿತ್ತು. ಅಶೋಕ ಅದನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ಳೋಕ್ಕೆ ಬಯಸ್ತಾನೆ. ಆದರೆ ಶುದ್ಧ ಧರ್ಮ ಇದಕ್ಕೆ ಸರ್ವತಾ ಒಪ್ಪೋದಿಲ್ಲ. ತನ್ನ ಸೇನೆ ಜೊತೆಗೆ ಅಶೋಕ ಕಳಿಂಗವನ್ನು ಮುತ್ತಿಗೆ ಹಾಕ್ತಾನೆ. ಆದರೆ ಕಳಿಂಗದ ಸೈನಿಕರು ವೀರಾವೇಶದಿಂದ ಹೋರಾಡ್ತಾರೆ. ಅಶೋಕನ ಸೇನೆ ಇವರ ಒಂದು ಅಪ್ರತಿಮ ಹೋರಾಟದ ಎದುರು ಧೂಳಿ ಪಟವ ಬಿಡುತ್ತೆ. ಈ ಅಪಜಯದಿಂದ ಅಶೋಕ ಅವಮಾನಿತನಾಗ್ತಾನೆ. ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಶೋಕ ಸರ್ವ ಸಿದ್ಧತೆ ಮಾಡಿ ತನ್ನ ದೊಡ್ಡ ಸೇನೆಯೊಂದಿಗೆ ಮತ್ತೊಮ್ಮೆ ಯುದ್ಧವನ್ನು ಸಾರ್ತಾನೆ. ಈ ಬಾರಿ ಕೂಡ ಕಳಿಂಗದ ಸೈನಿಕರು ತಮ್ಮ ಪ್ರಾಣದ ಹಂಗನ್ನೇ ತೊರೆದು ಕಾದಾಡ್ತಾರೆ. ಆದರೆ ಅಶೋಕನದ್ದು ಬಹಳ ದೊಡ್ಡ ಸೇನೆ ಆಗಿತ್ತು. ಆ ಬಲಿಷ್ಠ ಸೇನೆಯ ವಿರುದ್ಧ ಹೋರಾಡುವುದು ಕಳಿಂಗ ಸೇನೆಗೆ ಸಾಮಾನ್ಯದ ಮಾತಾಗಿರಲಿಲ್ಲ. ಕಳಿಂಗದ ಪದಾತಿ, ಗಜ, ಅಶ್ವದಳಗಳೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ರಕ್ತದ ಓಕುಳಿಯೇ ಹರಿದು ಬಿಡುತ್ತೆ. ಇತಿಹಾಸದಲ್ಲಿ ನಡೆದ ಅತ್ಯಂತ ಭೀಕರ, ಘೋರ, ಭಯಮಿಶ್ರಿತ ಯುದ್ಧ ಇದಾಗಿತ್ತು. 100,000 ಜನ ಸೈನಿಕರು ಹತರಾಗ್ತಾರೆ. 1,500,000 ಜನ ನಿರಾಶ್ರಿತರಾಗ್ತಾರೆ. ಭಾರತ ವರ್ಷದಲ್ಲಿ ಇಷ್ಟೊಂದು ಭಯಂಕರವಾದ ಸಮರ ಹಿಂದೆ ಎಂದೂ ನಡೆದಿರಲಿಲ್ಲ. ಹೀಗೆ ಅಶೋಕ ಕಳಿಂಗದ ವಿರುದ್ಧ ಜಯಭೇರಿಯನ್ನು ಬಾರಿಸ್ತಾನೆ. ತನ್ನ ದಿಗ್ವಿಜಯ ಯಾತ್ರೆಯ ಮಹತ್ವದ ಗೆಲುವು ಇದು ಅಂತ ಹೆಮ್ಮೆಯಿಂದ ಬೀಗ್ತಾನೆ. ತನ್ನ ಅದ್ಭುತ ಗೆಲುವನ್ನು ನೋಡೋಕ್ಕೋಸ್ಕರ ಅಶೋಕ ರಣರಂಗಕ್ಕೆ ಒಂದು ಪ್ರದಕ್ಷಿಣೆಯನ್ನು ಹಾಕ್ತಾನೆ. ಆತ ರಣರಂಗಕ್ಕೆ ಕಾಲಿಟ್ಟಾಗ ಅವನಿಗೆ ಅಲ್ಲಿನ ಬಿಭತ್ಸ, ಭೀಕರ ನೋಟ ಎದುರಾಗುತ್ತೆ. ಯುದ್ಧಕ್ಷೇತ್ರದಲ್ಲಿ ಎಲ್ಲೆಲ್ಲೂ ತುಂಡರಿಸಿದ ರುಂಡ ಮುಂಡಗಳು, ಕತ್ತರಿಸಲ್ಪಟ್ಟ ಕೈಕಾಲುಗಳು ಚದುರಿ ಬಿದ್ದಿದ್ವು. ಅಲ್ಲಲ್ಲಿ ರಕ್ತದ ಮಡುವು ಕಟ್ಕೊಂಡಿದ್ವು. ಕೆಲವು ಕಡೆ ರಕ್ತ ಧಾರಿಯ ರೂಪದಲ್ಲಿ ಹರಿದು ಹತ್ತಿರದ ದಯಾ ನದಿಯನ್ನು ಸೇರಿ ನದಿಯ ನೀರನ್ನು ಕೆಂಪಾಗಿಸಿಬಿಟ್ಟಿತ್ತು. ಜೀವ ಉಳಿದ ಗಾಯಾಳುಗಳು ಚೀರಾಡ್ತಾ ಇದ್ರು. ಅವರ ರೋದನ ಆಕ್ರಂದನ ಮುಗಿಲು ಮುಟ್ಟಿತ್ತು. ಈ ರುದ್ರ ಭಯಂಕರ ದೃಶ್ಯ ನೋಡಿ ಅಶೋಕನ ಹೃದಯ ತಲ್ಲಣಿಸಿ ಹೋಗುತ್ತೆ. ಈ ಸಾವು, ನೋವು, ದುಃಖ, ನರಳಾಟ ಅವನ ಮನಸ್ಸನ್ನು ಕದಡಿ ಬಿಡುತ್ತೆ. ಈ ನನ್ನ ದಿಗ್ವಿಜಯದ ಮಹತ್ವಾಕಾಂಕ್ಷಿ ಅದೆಷ್ಟು ಜನರನ್ನು ಬಲಿ ತೆಗೆದುಕೊಂಡು ಬಿಟ್ಟಿತ್ತಲ್ಲ. ರಣಭೂಮಿ ಸ್ಮಶಾನ ಭೂಮಿಯಾಗಿ ಬಿಟ್ಟಿದೆಯಲ್ಲ. ಅಯ್ಯೋ, ನನ್ನಿಂದ ಎಂತಹ ಘೋರ ಅನರ್ಥವಾಗಿ ಬಿಟ್ಟಿತ್ತಲ್ಲ. ಇಷ್ಟು ಜನರ ಮರಣ ಶಾಸನವನ್ನು ನನ್ನ ಈ ದಿಗ್ವಿಜಯದ ಅಭಿಲಾಷೆ ಬರೆದು ಬಿಟ್ಟಿದೆಯಲ್ಲ ಅಂತ ಆತ ಬಹಳವಾಗಿ ಮರುಗುತ್ತಾನೆ. ನಂತರ ನೊಂದು ಬೆಂದ ಅಶೋಕನಿಗೆ ಉಪಗುಪ್ತ ಅನ್ನುವ ಒಬ್ಬ ಬೌದ್ಧ ಭಿಕ್ಷು ಬೌದ್ಧ ಧರ್ಮವನ್ನು ಉಪದೇಶ ಮಾಡ್ತಾನೆ. ಅಶೋಕ ಬೌದ್ಧ ದೀಕ್ಷೆಯನ್ನು ಪಡಿತಾನೆ. ನಂತರ ತನ್ನ ದಿಗ್ವಿಜಯದ ಮಹದಾಸಿಯನ್ನು ಧರ್ಮ ವಿಜಯವಾಗಿಸಿಕೊಳ್ತಾನೆ. ಅಹಿಂಸೆಯನ್ನು ತನ್ನ ಉಸಿರಾಗಿಸಿಕೊಳ್ತಾನೆ. ಸತ್ಯವನ್ನು ವೇದ ವಾಕ್ಯವನ್ನಾಗಿ ಮಾಡಿಕೊಳ್ತಾನೆ. ಪ್ರೀತಿ ಪ್ರೇಮದಿಂದ ಎಲ್ಲರೊಡನೆ ವ್ಯವಹರಿಸ್ತಾನೆ. ಬೌದ್ಧ ಧರ್ಮದ ಅನುಯಾಯಿಯಾಗಿ ವಿಶ್ರಾಂತಿ ಗೃಹ, ಬಾವಿ, ಆಸ್ಪತ್ರೆ, ಶಾಲೆಗಳನ್ನು ಕಟ್ಟಿಸ್ತಾನೆ. ದೇಶ ವಿದೇಶಗಳಲ್ಲಿ ತನ್ನ ಕದಡಿದ ಮನಕ್ಕೆ ಶಾಂತಿ ಕೊಟ್ಟ ಬೌದ್ಧ ಧರ್ಮದ ಪ್ರಚಾರವನ್ನು ನಡೆಸ್ತಾನೆ. ಬೌದ್ಧ ಅನುಯಾಯಿಗಳಿಗಾಗಿ ಮಂದಿರ ವಿಹಾರಗಳ ನಿರ್ಮಾಣಗಳನ್ನು ಕೈಗೊಳ್ತಾನೆ. ಲುಂಬಿನಿವನ, ಸಾರಾನಾಥ, ಖುಷಿ ನಗರಗಳ ನಿರ್ಮಾಣವಾಗುತ್ತೆ. ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರರನ್ನು ಶ್ರೀಲಂಕಾಕ್ಕೆ ಕಳುಹಿಸ್ತಾನೆ. ಅವನಿಂದ ಕೆತ್ತಲಾದ ಸಾರಾನಾಥ ಸ್ತೂಪದ 4 ಸಿಂಹ ಭಾರತದ ರಾಜ ಚಿಹ್ನೆಯಾಗಿದೆ. ಮತ್ತು ಅಶೋಕ ಚಕ್ರ ನವೀನ ಭಾರತದ ಧ್ವಜದಲ್ಲಿ ಸ್ಥಾನವನ್ನು ಪಡೆದಿದೆ. 155 ಶಿಲಾಶಾಸನಗಳನ್ನು ಬರೆಯಿಸಿದಂತಹ ಕೀರ್ತಿ ಇವನದ್ದಾಗಿದೆ. ಕರ್ನಾಟಕದ ಮಸ್ಕಿ, ಚಿತ್ರದುರ್ಗ, ಕೊಪ್ಪಳ, ಬ್ರಹ್ಮಗಿರಿಯಲ್ಲಿ ಕೂಡ ಅಶೋಕನ ಶಿಲಾಶಾಸನಗಳು ದೊರಕಿವೆ. ಹೀಗೆ ಅಶೋಕ ಕಳಿಂಗ ಯುದ್ಧದ ನಂತರ 40 ವರ್ಷಗಳವರೆಗೆ ಸಮಾಜಮುಖಿ ಕಾರ್ಯಗಳ ಜೊತೆಗೆ ಶಾಂತಿಯುತವಾದ ಆಡಳಿತವನ್ನು ನಡೆಸ್ತಾನೆ. ಕಳಿಂಗ ಯುದ್ಧವೇ ಅವನ ಕೊನೆಯ ಯುದ್ಧವಾಗುತ್ತೆ. ಅಶೋಕ ದೇವನಾಮ ಪ್ರಿಯ ಮತ್ತು ಪ್ರಿಯದರ್ಶಿ ಅನ್ನೋ ಹೆಸರಿನಲ್ಲಿ ಭಾರತ ಇತಿಹಾಸದಲ್ಲಿ ರಾರಾಜಿಸುವ ಧ್ರುವತಾರೆಯಾಗಿದ್ದಾನೆ.
9: ನಮ್ಮ ಬುಕ್ನಲ್ಲಿ ಅಶೋಕನ ಬಗ್ಗೆ ಇಷ್ಟು ಮಾಹಿತಿ ಇರಲೇ ಇಲ್ಲ.
7: ಹೌದು ಮಕ್ಕಳೇ, ನಮ್ಮ ಇತಿಹಾಸದಲ್ಲಿ ಅಶೋಕನ ಬಗ್ಗೆ ಇಷ್ಟು ಸವಿಸ್ತಾರವಾದ ಮಾಹಿತಿ ನಮಗೆ ಸಿಗೋದಿಲ್ಲ. ಒಟ್ಟಿನಲ್ಲಿ ಹೇಳೋದಾದರೆ, ವಿನಾಶವನ್ನು ತರುವ ಮಹತ್ವಾಕಾಂಕ್ಷೆಯನ್ನು ಬೆಳೆಸಿಕೊಳ್ಳುವುದು ಒಳ್ಳೆಯದಲ್ಲ. ಮತ್ತು ಸಕಲ ಜೀವರಾಶಿಗಳಿಗೆ ಏಳಿಗೆಯನ್ನು ತರುವ ಮಹದಾಸೆಯನ್ನು ಕಾಣುವುದೇ ಶ್ರೇಷ್ಠ ಗುಣವಾಗಿದೆ. ತಿಳಿತಾ?
4: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
1: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
0: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಮಹಾಲಕ್ಷ್ಮಿ ಸ್ವೀಟ್ಸ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
10: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
11: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಶಾಖಾ ಅಂಚೆ ಪಾಲಕ, ಸಹಾಯಕ ಶಾಖಾ ಅಂಚೆ ಪಾಲಕ ಮತ್ತು ಡಾಕ್ ಸೇವೆಯ ಹುದ್ದೆಗಳ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ.

ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅಥವಾ ಶಿವಮೊಗ್ಗ ವಿಭಾಗದ ಅಂಚೆ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818222288355 ಅಥವಾ 222256 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪೀಪಲ್ಸ್ ಲಾಯರ್ಸ್ ಗಿಲ್ಡ್ನಿಂದ ಆಗಸ್ಟ್ 31ರಂದು ಬೆಳಗ್ಗೆ 11ಕ್ಕೆ ಶಿಕಾರಿಪುರದ ಕುಮದ್ವತಿ ಶಿಕ್ಷಣ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಸಂವಿಧಾನದ ಅರಿವು ಮತ್ತು ಭ್ರಾತೃತ್ವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಭೂಷಣ್ ದಾಸ್ ಉದ್ಘಾಟಿಸಲಿದ್ದು ಸಂಸದ ಬಿವೈ ರಾಘವೇಂದ್ರ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಕೀಲ ಕೆಪಿ ಶ್ರೀಪಾಲ್ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ. ಆಗಸ್ಟ್ 31ರಂದು ಸಂಜೆ 5:30ಕ್ಕೆ ನಗರದ ಆರ್ಟಿಒ ರಸ್ತೆಯ ಸರ್ಕಾರಿ ನೌಕರರ ಭವನದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಮೆಮೋರಬಲ್ ಟ್ರಯಲ್ಸ್ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೃತಿ ಬಿಡುಗಡೆ ಮಾಡಲಿದ್ದು ವಕೀಲ ಕೆ ಬಸಪ್ಪಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಪತ್ರಕರ್ತ ಹರ್ಷಕುಮಾರ್ ಕುಗ್ವೆ ಕೃತಿ ಕುರಿತು ಮಾತನಾಡಲಿದ್ದು ರಾಜ್ಯ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಪ್ರಿನ್ಸಿಪಲ್ ಲಾಯರ್ಸ್ ಗಿಲ್ಡ್ ಸಂಚಾಲಕ ಕೆಪಿ ಶ್ರೀಪಾಲ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಶರತ್ ಸಂಗನಗೌಡರ್ ಅವರು ಸೆನ್ಸಿಟಿಯಂ ಹೃದಯ ಆರೋಗ್ಯ ಹಾಗೂ ಸಂಶೋಧನಾ ಪ್ರತಿಷ್ಠಾನದಿಂದ ಕೇರಳಂನ ಕೊಚ್ಚಿಯಲ್ಲಿ ಇತ್ತೀಚೆಗೆ ಆಂಜಿಯೋಪ್ಲಾಸ್ಟಿ ಬಗ್ಗೆ ನಡೆದ ಚೀಪ್ ಸಮಿಟ್ 2026 ಅಂತಾರಾಷ್ಟ್ರೀಯ ಹೃದ್ರೋಗ ತಜ್ಞರ ಸಮ್ಮೇಳನದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ 3ನೇ ಅತ್ಯುತ್ತಮ ಪ್ರಶಸ್ತಿ ದೊರಕಿದೆ. ಡಾಕ್ಟರ್ ಶರತ್ ಅವರು ಸಮ್ಮೇಳನದಲ್ಲಿ ಮುಚ್ಚಿ ಹೋಗಿರುವ ಹೃದಯದ ಪ್ರಮುಖ ರಕ್ತನಾಳವನ್ನ ಮತ್ತೆ ಕಾರ್ಯನಿರ್ವಹಿಸುವಂತೆ ಮಾಡುವ ವಿಷಯದ ಬಗ್ಗೆ ಪ್ರಬಂಧ ಮಂಡಿಸಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ವಯೋಸಹಜ ಮಂಡಿ ನೋವು ಹಾಗೂ ಕೀಲು ನೋವಿನಿಂದ ಬಳಲುತ್ತಿರುವವರಿಗಾಗಿ ಸಾಗರ ರಸ್ತೆಯಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಸೆಪ್ಟೆಂಬರ್ 1-7 ಬೆಳಗ್ಗೆ 10 ಮಧ್ಯಾಹ್ನ 3 ಮಂಡಿ ನೋವು ತಪಾಸಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಕೂತು ಏಳಲು, ಮೆಟ್ಟಿಲು ಹತ್ತಲು ಹಾಗೂ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ತೊಂದರೆ ಅನುಭವಿಸುತ್ತಿರುವವರಿಗೆ ಸೂಕ್ತ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸಾ ಮಾರ್ಗದರ್ಶನ ನೀಡುವುದು ಶಿಬಿರದ ಉದ್ದೇಶ. ಶಿಬಿರದಲ್ಲಿ ಮೂಳೆ ಶಸ್ತ್ರಚಿಕಿತ್ಸಕರಿಂದ ಉಚಿತ ಸಮಾಲೋಚನೆ ದೊರೆಯಲಿದೆ. ನಂಜಪ್ಪ ಲೈಫ್ ಕೇರ್ನಲ್ಲಿ ಮೊದಲ ಬಾರಿಗೆ ಸಮಾಲೋಚನೆ ಪಡೆಯುವವರಿಗೆ ನೋಂದಣಿ ಶುಲ್ಕ ಅನ್ವಯಿಸುತ್ತದೆ. ಅಗತ್ಯ ರಕ್ತ ಪರೀಕ್ಷೆ ಹಾಗೂ ರೋಗನಿರ್ಣಯ ಪರೀಕ್ಷೆಗಳಿಗೆ 20% ರಿಯಾಯಿತಿ ನೀಡಲಾಗುವುದು. ಮೂಳೆ ತಜ್ಞರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಆಹಾರ ತಜ್ಞರು ಹಾಗೂ ಸೈಕಾಲಜಿಸ್ಟ್ಗಳು ಶಿಬಿರದಲ್ಲಿ ಲಭ್ಯವಿದ್ದಾರೆ. ಅನುಭವಿ ತಜ್ಞ ವೈದ್ಯರ ತಂಡವು ರೋಗಿಗಳ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಲಿದೆ. ಮಂಡಿ ನೋವಿನಿಂದ ಬಳಲುತ್ತಿರುವ ಹಿರಿಯರು ಹಾಗೂ ವಯಸ್ಕರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಆಸ್ಪತ್ರೆ ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 0828226267 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಅಂಗನವಾಡಿ ಕಂಕ್ರಶ್ ಕೇಂದ್ರದ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಖಾಲಿ ಹುದ್ದೆಗಳಿಗೆ ಆಹ್ವಾನಿಸಿದ್ದ ಅರ್ಜಿ ಸಲ್ಲಿಸುವ ಅವಧಿಯನ್ನು ಆಗಸ್ಟ್ 29 ಸೆಪ್ಟೆಂಬರ್ 5 ವಿಸ್ತರಿಸಲಾಗಿದೆ ಎಂದು ಶಿವಮೊಗ್ಗ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಬ್ರಾಂಡ್ ಶಿವಮೊಗ್ಗದ ಭವಿಷ್ಯಕ್ಕಾಗಿ ಯುವ ಮನಸ್ಸುಗಳು ಒಂದಾಗಲಿ ಎಂಬ ಉದ್ದೇಶದಿಂದ ಜನ್ಜಿ ಯುವ ಜನರೊಂದಿಗೆ ಸೆಪ್ಟೆಂಬರ್ 2 ಸಂಜೆ 5 ಶಿವಮೊಗ್ಗ ನಗರದ ಪತ್ರಿಕಾಭವನದಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದು ನಮ್ಮ ನಡಿಗೆ ಶಾಂತಿಯ ಕಡೆಗೆ ತಂಡದ ಪ್ರಮುಖ HR ಬಸವರಾಜಪ್ಪ ಹೇಳಿದರು. ಈ ವರ್ಷದ ಶಾಂತಿ ನಡಿಗೆಯಲ್ಲಿ ಸೆಪ್ಟೆಂಬರ್ 10 ಅರ್ಥಪೂರ್ಣ ಹಾಗೂ ಜನರ ಸಹಭಾಗಿತ್ವದೊಂದಿಗೆ ಆಯೋಜಿಸಲು ಸಿದ್ಧತೆ ನಡೆಸಲಾಗಿದೆ. ಇದರ ಪೂರ್ವಭಾವಿಯಾಗಿ ಸಭೆ ಆಯೋಜಿಸಲಾಗಿದೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿವಿಧ ವರ್ಗಗಳ ಜನರು, ಯುವ ಜನತೆ ಹಾಗೂ ಸರ್ವಧರ್ಮದ ಮುಖಂಡರು ಒಂದಾಗಿ ಹೆಜ್ಜೆ ಹಾಕುವ ಮೂಲಕ ನಗರದ ಸೌಹಾರ್ದ ವಾತಾವರಣವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. ವಕೀಲ ಕೆಪಿ ಶ್ರೀಪಾಲ್ ಮಾತನಾಡಿ, ಅಭಿವೃದ್ಧಿ, ಉದ್ಯೋಗ, ಶಿಕ್ಷಣ, ಉದ್ಯಮಶೀಲತೆ, ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮದ ಜೊತೆಗೆ ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವನ್ನ ಬ್ರ್ಯಾಂಡ್ ಶಿವಮೊಗ್ಗದ ಹೆಮ್ಮೆಯ ಗುರುತಾಗಿ ರೂಪಿಸುವುದು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಪೂರ್ವಭಾವಿ ಸಭೆ ವೇದಿಕೆಯಾಗಲಿದೆ ಎಂದು ತಿಳಿಸಿದರು. ಪ್ರಮುಖರಾದ ಎಂ ಗುರುಮೂರ್ತಿ, ಕೆ ಕಿರಣ್ ಕುಮಾರ್, ಫಾದರ್ ಪಯಾಸ್ ಡಿಸೋಜಾ, ಡಿ ಮಂಜುನಾಥ್, ಕೆಎಲ್ ಅಶೋಕ್, ಮೊಹಮ್ಮದ್ ಹುಸೇನ್, ರಾಘವೇಂದ್ರ, ಸುರೇಶ್ ಅರಸಾಳ್, ಕೃಷ್ಣಮೂರ್ತಿ, ಜಗದೀಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ರಾಯರ ಆರಾಧನೆ ನಿಮಿತ್ತ ಉಡುಗಣಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶನಿವಾರ ಶ್ರೀ ವೇದವ್ಯಾಸರ ಪ್ರತಿಷ್ಠಾಪನೆಯೊಂದಿಗೆ ಚಾಲನೆ ನೀಡಲಾಯಿತು. ಶನಿವಾರ ಅಪಾರ ಭಕ್ತರು ಆಗಮಿಸಿದ್ದರು. ಶಿಕಾರಿಪುರದಿಂದ ಪಾದಯಾತ್ರೆಯ ಮೂಲಕ ಭಕ್ತರು ಆಗಮಿಸಿ ರಾಯರ ದರ್ಶನ ಪಡೆದರು. ರಾಯರ ಭಜನೆ, ದಾಸಗಾಯನ, ವೀಣಾ ಸೇವೆ ಸೇರಿದಂತೆ ಹಲವು ಆಚರಣೆಗಳು ನಡೆದವು. 31 ಉತ್ತರಾಧನೆ, ಪಂಚಾಮೃತ, ಅಷ್ಟೋತ್ತರ, ಪಾದಪೂಜೆ, ರಥೋತ್ಸವ, ಮಹಾನೈವೇದ್ಯ, ತೀರ್ಥಪ್ರಸಾದ, ಸಂಜೆ ಅಷ್ಟಾವಧಾನ ಕಾರ್ಯಕ್ರಮ ನೆರವೇರಲಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್.ಜೆ. ರಕ್ಷಿತಾ ಹೊಳ್ಳ. ಪ್ರತಿ ವರ್ಷದಂತೆ ಈ ಬಾರಿಯೂ ಶಿವಮೊಗ್ಗ ಭದ್ರಾವತಿ ನಡುವಿನ ಬಿದರೆಯ ದಕ್ಷಿಣ ಶ್ರೀ ಮಾಯಾಪುರ್ ಧಾಮ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಸೆಪ್ಟೆಂಬರ್ 4 ಅದ್ದೂರಿಯಿಂದ ಆಚರಿಸಲಾಗುವುದು ಎಂದು ಎಸ್ಕಾನ್ ಸಂಸ್ಥೆಯ ಕರ್ನಾಟಕ ಪ್ರಾದೇಶಿಕ ಕಾರ್ಯದರ್ಶಿ ಸುಧೀರ್ ಚೈತನ್ಯದಾಸ್ ಹೇಳಿದರು. ಇಡೀ ಜಗತ್ತಿನಲ್ಲಿ ಶ್ರೀಕೃಷ್ಣ ಮಹಾಪುರುಷ ಅನಿಸಿಕೊಂಡಿದ್ದಾನೆ. ನಂತರ ಸನಾತನ ಧರ್ಮದಲ್ಲಿ ಅನೇಕ ಮಹಾಪುರುಷರು ಬಂದು ಹೋದರೂ ಶ್ರೀಕೃಷ್ಣನಿಗೆ ಸರಿಸಾಟಿ ಯಾರೂ ಇಲ್ಲ. ಹಾಗಾಗಿ ಶ್ರೀಕೃಷ್ಣನ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉಡುಪಿ, ಶಿವಮೊಗ್ಗ, ಬೆಂಗಳೂರು ಒಳಗೊಂಡಂತೆ 12 ಅಧಿಕ ಕಡೆ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಅದರಲ್ಲಿ ಶಿವಮೊಗ್ಗದ ಬಿದರೆಯಲ್ಲಿ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಲಿದ್ದಾರೆ ಎಂದರು. ಇಸ್ಕಾನ್ನ ಶಿವಮೊಗ್ಗ ಶಾಖೆ ಆರಂಭಗೊಂಡು 25 ವರ್ಷವಾಗಿದ್ದು ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಭಕ್ತರ ಸಹಕಾರದಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ದೇಶದಾದ್ಯಂತ 300 ಶಾಖೆಗಳನ್ನು ಹೊಂದಿರುವ ಇಸ್ಕಾನ್ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದೆ ಎಂದರು. ಸೆಪ್ಟೆಂಬರ್ 4 ಬೆಳಗ್ಗೆ 8 ರಾತ್ರಿ 8 ಶ್ರೀಕೃಷ್ಣ ದರ್ಶನ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಬೆಳಗ್ಗೆ 9 ಮಧ್ಯಾಹ್ನ 2 ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ಜರುಗಲಿದೆ ಎಂದು ಹೇಳಿದರು. ಇಸ್ಕಾನ್ ಶಿವಮೊಗ್ಗದ ಸಹ ವ್ಯವಸ್ಥಾಪಕರಾದ ರಸರಾಜ್ ಗೋಪಾಲದಾಸ್, ರಸಿಕಶೇಖರ ಚೈತನ್ಯದಾಸ್, ವಿಶ್ವಂಭರ ಗೌರಂಗದಾಸ್, ಜನಾರ್ದನ ಪ್ರಭು ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಕ್ರೀಡೆ ಜೀವನದ ಅವಿಭಾಜ್ಯ ಅಂಗ. ಸಾಧನೆಯ ಮೂಲಕ ಜೀವನದಲ್ಲಿ ಉನ್ನತ ಸ್ಥಾನ ತಲುಪುವ ಮಾಧ್ಯಮವೂ ಆಗಿದೆ ಎಂದು ತುಂಗಾ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಎಂಎನ್ ರಮೇಶ್ ಹೇಳಿದರು. ರಾಷ್ಟ್ರೀಯ ಕ್ರೀಡಾ ದಿನೋತ್ಸವದ ಅಂಗವಾಗಿ ಶನಿವಾರ ತುಂಗಾ ವಿದ್ಯಾವರ್ಧಕ ಕಾಲೇಜಿನ ಕ್ರೀಡಾ ವಿಭಾಗದಿಂದ ಆಯೋಜಿಸಿದ್ದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಕ್ರೀಡೆ ಜೀವನದಲ್ಲಿ ಎದುರಾಗುವ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಮಾನಸಿಕ ದೃಢತೆ ನೀಡುವಲ್ಲಿ ಶಿಸ್ತು ಸಂಯಮ ಮೂಡಿಸುವ ಮೂಲಕ ಸೌಹಾರ್ದತೆಯನ್ನ ಮೂಡಿಸುತ್ತದೆ. ವಿದ್ಯಾರ್ಥಿಗಳು ಕ್ರೀಡೆಯ ಮಹತ್ವ ಅರಿತು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾಲೇಜು ಆಡಳಿತ ಮಂಡಳಿಯ ನಿಕಟಪೂರ್ವ ಕಾರ್ಯದರ್ಶಿ ಡಾನ್ ರಾಮಣ್ಣ ಶೆಟ್ಟಿ, ತುಂಗಾ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಕುಮಾರಸ್ವಾಮಿ, ಪಿಯು ಕಾಲೇಜಿನ ಪ್ರಾಚಾರ್ಯ ಪ್ರಕಾಶ್, ಕ್ರೀಡಾ ನಿರ್ದೇಶಕ ಡಾಕ್ಟರ್ ಸುಜನ್, ಐಕ್ಯುಎಸಿ ಸಂಚಾಲಕ ಡಾಕ್ಟರ್ ಎಂ ನಾಗರಾಜ್, ಪ್ರಾಧ್ಯಾಪಕ ಪ್ರಮೋದ್ ಇದ್ದರು. ಕಾರ್ಯಕ್ರಮದಲ್ಲಿ ಕ್ರೀಡಾಪಟು ಡಿಎಂ ದೀಪ್ತಿ, ಪ್ರಾಧ್ಯಾಪಕಿ ಟಿಆರ್ ಶ್ರೀಕಲಾ ಅವರನ್ನ ಗೌರವಿಸಲಾಯಿತು. ಮುಂದಿನ ವಿವರ. ಶಿಕಾರಿಪುರ ಪಟ್ಟಣದಲ್ಲಿ ನಡೆದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಕುಮುದ್ವತಿ ಪದವಿ ಪೂರ್ವ ಕಾಲೇಜು ಸಮಗ್ರ ಪ್ರಶಸ್ತಿ ಹಾಗೂ ಬಾಲಕರ ವಿಭಾಗದ ಚಾಂಪಿಯನ್ ಪ್ರಶಸ್ತಿ ಪಡೆದಿದೆ. ಬಾಲಕರ ವಿಭಾಗದಲ್ಲಿ ಥ್ರೋಬಾಲ್ 4x400, 4x400 ರಿಲೇ, ಗುಂಡು ಎಸೆತ, ವೇಗ

ನಡಿಗೆ 100 ಮೀಟರ್, 200 ಮೀಟರ್ ಓಟ ಪ್ರಥಮ ಹಾಗೂ 400 ಮೀಟರ್, 800 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ ವಾಲಿಬಾಲ್, ಕಬಡ್ಡಿ ದ್ವಿತೀಯ, ರಿಲೇ ಪ್ರಥಮ, 200, 400, 300 ಮೀಟರ್ ಓಟ, ಹರ್ಡಲ್ಸ್, ಹ್ಯಾಮರ್, ಥ್ರೋಬಾಲ್, 100 ಮೀಟರ್ ಓಟ ದ್ವಿತೀಯ, ಉದ್ದ ಜಿಗಿತ, ಎತ್ತರ ಜಿಗಿತ, ಜಾವೆಲಿನ್ ಥ್ರೋನಲ್ಲಿ ತೃತೀಯ ಸ್ಥಾನ ಪಡೆದು ಸಮಗ್ರ ಪ್ರಶಸ್ತಿ ಪಡೆದಿದ್ದಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
7: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ನಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
8: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
7: ನಿನ್ ಮಾತಿನ ಅರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
9: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
10: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
11: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ವಿಶೇಷವಾದ ಮಾಹಿತಿಯನ್ನು ನೀಡೋಣ ಅಂತ ನಿಮಗಾಗಿ ಬಂದಿದ್ದೀನಿ. ಹಾಗೆಯೇ ನಿಮ್ಮೆಲ್ರಿಗೂ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರು ಹೇಳೋ ಹಾಗೆ ಪರಿಸರ ಪರಿಚಯ ಅಂದ ತಕ್ಷಣ ನಿಮಗೆಲ್ಲ ಏನು ನೆನಪಾಗುತ್ತೆ? ನನಗಂತೂ ಒಂದ್ಸರಿ ನದಿ, ಬೆಟ್ಟ, ಕಾಡು, ಇನ್ನೊಂದ್ಸರಿ ಜಲಪಾತಗಳು, ಜಲಚರಗಳು, ಹಾಗೆ ಪ್ರಾಣಿ, ಪಕ್ಷಿ, ತರಕಾರಿ, ಹೂವು, ಹಣ್ಣು ಎಲ್ಲವೂ ನೆನಪಾಗುತ್ತೆ. ಆದರೆ ಇದೆಲ್ಲದಕ್ಕಿಂತ ಮೊದಲು ನನಗೆ ಕಾಡುವಂಥದ್ದು ಯಾವುದಪ್ಪ ಅಂದರೆ ಅದು ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಂತ ಕೂಡ ಹೌದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪರಿಸರದಿಂದ ನಮಗೆ ಸಾಕಷ್ಟು ಉಪಯೋಗಗಳಿದೆ. ಆದರೆ ನಮ್ಮಿಂದನೇ ಪರಿಸರಕ್ಕೆ ಅಷ್ಟೇನು ಉಪಯೋಗ ಇಲ್ಲ, ಬರೀ ಪರಿಸರವನ್ನು ನಾಶ ಮಾಡ್ತಿದ್ದೀವಿ ಅಂತ. ಅದರಲ್ಲೂ ಪ್ರಾಣಿ ಪಕ್ಷಿಗಳಿಂದ ಪರಿಸರಕ್ಕೆ ಎಷ್ಟೆಲ್ಲ ಅನುಕೂಲ ಇದೆ ಅಲ್ವಾ ಕೇಳುಗರೆ? ನಿಜವಾಗ್ಲೂ ಇನ್ನು ನಮ್ಮ ಮಧ್ಯನೇ ಇರುವಂತಹ ಒಂದು ಮುದ್ದಾದ ಜೀವಿಯ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಹಸು, ಹಸು ಅಂದ್ರೆ ಕಾಮಧೇನು ಅಂತ ನಾವು ಕರಿತೀವಿ. ಹಸುವಿನ ಉತ್ಪನ್ನಗಳು ಎಲ್ಲವೂ ಕೂಡ ಉಪಯೋಗಕಾರಿನೇ ಆಗಿರುವಂತದ್ದು. ಅದರಲ್ಲೂ ಹಸು ನೀಡುವಂತ ಹಾಲು ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಉತ್ತಮವಾದ ಪ್ರಯೋಜನವನ್ನ ನೀಡುವಂತದ್ದು. ಹಾಗೆ ಸಗಣಿ ಆಗಿರ್ಬೋದು, ಗೋಮೂತ್ರ ಆಗಿರ್ಬೋದು, ಎಲ್ಲವೂ ಕೂಡ ಒಂದಲ್ಲ ಒಂದು ಪ್ರಯೋಜನವನ್ನ ಹೊಂದಿದೆ ಅಲ್ವಾ? ಇನ್ನು ಆಯುರ್ವೇದದ ಗ್ರಂಥಗಳಲ್ಲಿ ಗೋಮೂತ್ರವನ್ನ ಅನೇಕ ರೋಗಗಳ ನಿವಾರಣೆಗೆ ಬಳಸಬಹುದು ಅಂತ ಉಲ್ಲೇಖಿಸಲಾಗಿದೆ. ಕೇಳುಗರೆ, ಈ ಗೋಮೂತ್ರದಲ್ಲಿ ಔಷಧೀಯ ಗುಣಗಳಿದೆ. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೆ ಆಂಟಿ ಫಂಗಲ್ ಗುಣಗಳನ್ನು ಕೂಡ ಹೊಂದಿದೆ ಅಂತ ನಂಬಲಾಗಿದೆ. ನಿಮಗೊತ್ತಾ ಪಂಚಗವ್ಯ ಚಿಕಿತ್ಸೆ ಅನ್ನೋದ್ರ ಬಗ್ಗೆ ಏನಾದರೂ ಕೇಳಿದಿರಾ? ಹೌದು, ಪಂಚಗವ್ಯ ಅಂತ ಹೇಳುವಾಗ ಅಲ್ಲಿ ಹಸುವಿನ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಹಾಗೆ ಗೋಮಯ ಅಂದ್ರೆ ಸಗಣಿ ಇವುಗಳನ್ನ ಒಟ್ಟಾಗಿ ಪಂಚಗವ್ಯ ಅಂತ ಹೇಳ್ತಾರೆ. ಇದನ್ನ ಕೆಲವು ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ಇನ್ನು ದೇಹದ ವಿಷಕಾರಿ ಪದಾರ್ಥಗಳನ್ನ ಹೊರಹಾಕೋಕೆ ಇದು ಸಹಾಯ ಕೂಡ ಮಾಡುತ್ತೆ ಅಂತ ಹೇಳಿ ಸಾಂಪ್ರದಾಯಿಕ ನಂಬಿಕೆ ಇದೆ. ಕೇಳುಗರೆ, ಈ ಗೋಮೂತ್ರ ಏನಿದೆ ಬರೀ ನಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಕೃಷಿಗೆ ಕೂಡ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ, ಮಹತ್ವದ ಸಾಧನ ಕೂಡ ಹೌದು. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರಿಗೆ ಗೋಮೂತ್ರವು ಒಂದು ವರದಾನವಿದ್ದಂತೆ. ಇದು ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋಕೆ, ಜೊತೆಗೆ ಬೆಳೆಗಳನ್ನ ರಕ್ಷಿಸೋಕೆ ಕೂಡ ಸಹಾಯಕಾರಿ. ಇನ್ನು ಗೋಮೂತ್ರವನ್ನ ಸಗಣಿ, ಬೆಲ್ಲ, ಧ್ಯಾನದ ಹಿಟ್ಟು ಹಾಗೆ ನೀರಿನೊಂದಿಗೆ ಬೆರೆಸಿ ಜೀವಾಮೃತವನ್ನ ತಯಾರಿಸಲಾಗುತ್ತೆ. ಇದು ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನ ಹೆಚ್ಚಿಸಿ ಭೂಮಿಯನ್ನ ಫಲವತ್ತಾಗಿಸುತ್ತೆ. ಹಾಗೆ ಗೋಮೂತ್ರವನ್ನ ಕೀಟನಾಶಕವಾಗಿ ಕೂಡ ಬಳಸ್ತಾರೆ. ಹೌದು, ಬೇವಿನ ಎಲೆಗಳು ಅಥವಾ ಬೇರೆ ಗಿಡಮೂಲಿಕೆಗಳೊಂದಿಗೆ ಗೋಮೂತ್ರವನ್ನ ಕುದಿಸಿ ನೈಸರ್ಗಿಕ ಕೀಟನಾಶಕವನ್ನಾಗಿ ತಯಾರಿಸಬಹುದು. ಇದು ರಾಸಾಯನಿಕ ಕೀಟನಾಶಕಗಳಂತೆ ಪರಿಸರಕ್ಕೆ ಹಾನಿ ಕೂಡ ಮಾಡೋದಿಲ್ಲ, ಆದ್ರೆ ಉತ್ತಮ ಬೆಳೆ ಬೆಳೆಯೋಕೆ ಸಹಾಯಕಾರಿಯಾಗಿದೆ. ಇನ್ನು ಗೋಮೂತ್ರದಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಇದೆ, ಯೂರಿಯಾ ಇದೆ, ರಂಜಕ ಇದೆ, ಪೊಟ್ಯಾಷಿಯಂ ಇದೆ, ಗಂಧಕ ಹಾಗೆ ಸಾಕಷ್ಟು ಖನಿಜಾಂಶಗಳು ಕೂಡ ಸಮೃದ್ಧವಾಗಿನೇ ಇರುವಂತದ್ದು. ಇನ್ನು ಸಸ್ಯಗಳ ಬೆಳವಣಿಗೆಗೆ ಅತ್ಯಗತ್ಯವಿರುವಂತಹ ಪೋಷಕಾಂಶಗಳನ್ನ ಒದಗಿಸುವುದರಿಂದ ಉತ್ತಮವಾದಂತಹ ನೈಸರ್ಗಿಕ ಗೊಬ್ಬರವಾಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಗೋಮೂತ್ರವನ್ನ ಔಷಧೀಯ ಉದ್ದೇಶಗಳಿಗಾಗಿ ಬಳಸೋ ಮೊದಲು ಆಯುರ್ವೇದ ತಜ್ಞರ ಸಲಹೆ ಪಡೆಯೋದು ಸೂಕ್ತ. ಅಶುದ್ಧ ಅಥವಾ ಅನಾರೋಗ್ಯಕರ ಹಸುವಿನ ಗಂಜಲವನ್ನ ಬಳಸೋದನ್ನ ಕಡಿಮೆ ಮಾಡಬೇಕು. ಅದಕ್ಕೆ ನೀವು ಏನೇ ಸೇವಿಸಿದ್ರು ಕೂಡ ವೈದ್ಯರನ್ನ ಒಮ್ಮೆ ಭೇಟಿ ಮಾಡೋದು ಕೂಡ ತುಂಬಾ ಒಳ್ಳೇದು. ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಮೂತ್ರದ ವಿಶೇಷತೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜಿ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೋಮೂತ್ರದ ಬಗ್ಗೆ ಮಾತನಾಡ್ತಾ ಇದೆ. ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ಗೋವುಗಳಿಗೆ ಪೂಜನೀಯ ಭಾವವಿದೆ, ಪೂಜನೀಯವಾಗಿ ಭಾವಿಸ್ತೀವಿ ಕೂಡ. ಅದೇ ರೀತಿ ಗೋವಿನ ಉತ್ಪನ್ನಗಳಿಂದ ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಗಳಿವೆ. ಗೋವಿನ ಸಗಣಿ, ತುಪ್ಪ, ಹಾಲು, ಗೋಮೂತ್ರ ಎಲ್ಲವನ್ನೂ ಕೂಡ ಅನೇಕ ರೋಗಗಳಿಗೆ ಪರಿಹಾರವಾಗಿ ಬಳಸಲಾಗುತ್ತೆ. ಹಾಗೆ ಆಯುರ್ವೇದದಲ್ಲಿ ಕೂಡ ಗೋಮೂತ್ರಕ್ಕೆ ವಿಶೇಷ ಸ್ಥಾನವಿದೆ. ಹಾಗಿದ್ರೆ ಗೋಮೂತ್ರದಿಂದ ಆರೋಗ್ಯಕ್ಕೆ ಯಾವೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ಸ್ವತಃ ಆಯುರ್ವೇದ ವೈದ್ಯರೇ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಹೆಚ್ಚು ಉಷ್ಣದ ಗುಣ ಹೊಂದಿರುವಂತಹ ಗೋಮೂತ್ರ ಅತಿಯಾಗಿ ಸೇವಿಸಿದ್ರೆ ದೇಹದಲ್ಲಿ ಪಿತ್ತವನ್ನ ಹೆಚ್ಚು ಮಾಡುತ್ತೆ. ಹೀಗಾಗಿ ರಕ್ತಕ್ಕೆ ಸಂಬಂಧಿಸಿದ ಅನಾರೋಗ್ಯ ಇದ್ರೆ ಇದನ್ನ ಬಳಸೋದು ಬೇಡ. ಅದನ್ನ ಹೊರತುಪಡಿಸಿ ಇನ್ನು ಹಲವೆಡೆ ಮಿತ ಪ್ರಮಾಣದಲ್ಲಿ ಬಳಸಿದ್ರೆ ಗಂಭೀರ ಕಾಯಿಲೆಗಳನ್ನ ದೂರ ಮಾಡಬಲ್ಲದು. ಕೆಲವರ ಚರ್ಮದ ಮೇಲೆ ಅಲ್ಲಲ್ಲಿ ಬಿಳಿಯ ಮಚ್ಚೆಯಂತ ಸಮಸ್ಯೆ ಇರುವುದನ್ನ ಕಾಣಬಹುದು. ಇದನ್ನ ವಿಟಲಿಗೂ ಎನ್ನುತ್ತಾರೆ. ಈ ಸಮಸ್ಯೆಗೆ ಗೋಮೂತ್ರ ಉತ್ತಮ ಪರಿಹಾರವಾಗಿದೆ. ಆಯುರ್ವೇದದಲ್ಲಿ ವಿಟಲಿಗೂ ಚಿಕಿತ್ಸೆಯಲ್ಲಿ ವಿವಿಧ ಮೂಲಿಕೆಗಳೊಂದಿಗೆ ಗೋಮೂತ್ರವನ್ನ ಸೇರಿಸಿ ಕೂಡ ಬಳಸಲಾಗುತ್ತೆ. ಹೊಟ್ಟೆ ಸಮಸ್ಯೆಗೆ ಕೂಡ ಗೋಮೂತ್ರವನ್ನ ಸೇವಿಸ್ತಾರೆ. ಹಾಗೆ ಈ ಗೋಮೂತ್ರ ತೀಕ್ಷ್ಣ ಗುಣವನ್ನ ಹೊಂದಿರುವ ಕಾರಣ ದೇಹದ ಆಳದವರೆಗೂ ಹೋಗುತ್ತೆ. ಈ ಮೂಲಕ ಪರಕೀಯ ಜೀವಕೋಶಗಳ ಬೆಳವಣಿಗೆ ತಡೆಗೆ ಸಹಾಯ ಮಾಡುತ್ತೆ. ಇನ್ನು ವಿಶೇಷವಾಗಿ ಗೋಮೂತ್ರವನ್ನ ಆದಷ್ಟು ತಾಜಾ ಇರುವಾಗಲೇ ಸೇವನೆ ಮಾಡೋದು ಒಳ್ಳೆಯದು. ನೆನಪಿಡಬೇಕಾದ ಅಂಶ ಅಂದ್ರೆ ಬರೀ ಗೋಮೂತ್ರ ಹೆಚ್ಚು ಉಷ್ಣ ಹಾಗೆ ತೀಕ್ಷ್ಣವಾಗಿರುತ್ತೆ. ಹೀಗಾಗಿ ಅದಕ್ಕೆ ತುಸು ನೀರನ್ನ ಸೇರಿಸಿ ಸೇವನೆ ಮಾಡೋದು ಒಳಿತು. ಇನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲೆ ಅರ್ಧ ಚಮಚ ಅಥವಾ ಕಾಲು ಚಮಚ ಗೋಮೂತ್ರಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಸೇವನೆ ಮಾಡೋದು ಒಳ್ಳೇದು ಅಂತ ಸ್ವತಃ ಆಯುರ್ವೇದದ ತಜ್ಞರು ಹೇಳ್ತಾರೆ. ಇನ್ನು ಹಸುವಿನ ಗಂಜಲ ಅಥವಾ ಗೋಮೂತ್ರದ ಕುರಿತು ಕೆಲವೊಂದು ಸಾಂಪ್ರದಾಯಿಕ ನಂಬಿಕೆಗಳು ಕೂಡ ಇದೆ. ಆಧುನಿಕ ಅಧ್ಯಯನಗಳಲ್ಲಿ ಉಲ್ಲೇಖವಾಗಿರುವಂತಹ ಕೆಲವೊಂದು ವಿಶೇಷ ಏನಪ್ಪಾ ಅಂದ್ರೆ, ಗೋಮೂತ್ರ ಕೇವಲ ತ್ಯಾಜ್ಯವಲ್ಲ, ಇದೊಂದು ಜೈವಿಕ ದ್ರವ್ಯವಾಗಿದ್ದು ವೈಜ್ಞಾನಿಕವಾಗಿ ಇದರ ಸಂಯೋಜನೆ ಅತ್ಯಂತ ವಿಶಿಷ್ಟವಾಗಿದೆ ಅಂತ ಪರಿಗಣಿಸಲಾಗಿದೆ. ಇದರಲ್ಲಿ ಶೇಕಡ 95% ನೀರು, ಶೇಕಡ 2.5% ಯೂರಿಯಾ, ಹಾಗೆ ಉಳಿದ ಭಾಗದಲ್ಲಿ ಸಾರಜನಕ, ಗಂಧಕ ಅಂದ್ರೆ ಸಲ್ಫರ್, ತಾಮ್ರ, ಲೋಹದ ಲವಣಗಳು, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಮ್ಯಾಂಗನೀಸ್ ಹಾಗೆ ಸೋಡಿಯಂ ಕೂಡ ಇರುತ್ತೆ. ಇನ್ನು ಈ ಗೋಮೂತ್ರವನ್ನ ಕೆಲವು ನಿರ್ದಿಷ್ಟ ಔಷಧಿಗಳ ಹಾಗೆ ಆಂಟಿಬಯೋಟಿಕ್ಗಳ ಪರಿಣಾಮಕಾರಿತ್ವವನ್ನ ಹೆಚ್ಚಿಸುತ್ತೆ ಅಂತ ಸಂಶೋಧನೆ ಹೇಳಿರುವಂಥದ್ದು. ಅಂದ್ರೆ ಇದು ದೇಹದಲ್ಲಿ ಔಷಧಿಗಳು ಬೇಗ ಹಾಗೆ ಪರಿಣಾಮಕಾರಿಯಾಗಿ ಹೀರಲ್ಪಡೋಕೆ ಸಹಾಯವನ್ನ ಮಾಡುತ್ತೆ. ಇದರ ರುಚಿ ಸ್ವಲ್ಪ ಕಟು ಹಾಗೆ ಉಗ್ರವಾಗಿರೋ ರುಚಿಯನ್ನ ಹೊಂದಿರುತ್ತೆ. ಆದ್ರೆ ಶರೀರದಲ್ಲಿ ಉಷ್ಣಾಂಶವನ್ನ ಹೆಚ್ಚಿಸುವಂತಹ ಗುಣವನ್ನ ಹೊಂದಿದೆ. ಕೇಳುಗರೆ, ಮಣ್ಣಿನ ಫಲವತ್ತತೆ ಸಂರಕ್ಷಣೆಗೆ ಹಾಗೆ ಮಣ್ಣಿನ ವೃದ್ಧಿಗೆ ಹಸುವಿನ ಸಗಣಿ ಗಂಜಲ ಅತ್ಯಂತ ಪ್ರಶಸ್ತವಾದದ್ದು. ಇದನ್ನ ರೈತರು ಕೂಡ ಒಪ್ಕೊಂಡಿದ್ದಾರೆ. ಅನಾದಿ ಕಾಲದ ಬೇಸಾಯಕ್ಕೆ ಗಂಜಲ ಸಗಣಿಯೇ ಆಧಾರವಾಗಿತ್ತು. ನಮ್ಮ ಸಂಸ್ಕೃತಿಯಲ್ಲೂ ಹಸು ಸಗಣಿ ಹಾಗೆ ಗಂಜಲಕ್ಕೆ ವಿಶೇಷ ಸ್ಥಾನವಿದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಕೂಡ ಹಸುವಿನ ಸಗಣಿಯಿಂದ ಪೂಜೆಯನ್ನ ಮಾಡ್ತಾರೆ. ಹಸುವಿನ ಗಂಜಲವನ್ನ ಮನೆ ತುಂಬಾ ಭಕ್ತಿಯಿಂದ ಸಿಂಪಡಿಸಿದ್ರೆ ದುಷ್ಪರಿಣಾಮಗಳು ನಾಶ ಆಗತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಿಂದೆ ಸಗಣಿಯಿಂದ ಮನೆಯನ್ನ ಸಾರಣೆ ಮಾಡ್ತಿದ್ರು. ನೀವೆಲ್ಲ ಗಮನಿಸಿರ್ಬೋದು ಅಲ್ವಾ, ಹಿಂದಿನ ಮನೆಗಳಲ್ಲಿ ಯಾವ ಟೈಲ್ಸ್, ಗ್ರೈನೆಟ್ ಏನೋ ಇರ್ತಿರ್ಲಿಲ್ಲ, ತಮ್ಮ ಮನೆಯನ್ನ ಸಗಣಿಯಲ್ಲಿ ಸಾರಿಸ್ತಾ ಇದ್ರು. ಆ ಸಗಣಿಯ ನಮ್ಮ ಪಾದ ಸಗಣಿಗೆ ಸ್ಪರ್ಶಿಸಿದಾಗ ನಮ್ಮಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಿಕ್ತಿತ್ತು, ನಮ್ಮಲ್ಲಿರುವಂತಹ ಕಾಯಿಲೆಗಳು ಕೂಡ ದೂರ ಆಗ್ತಿತ್ತು. ಗೃಹ ಪ್ರವೇಶದ ಸಂದರ್ಭದಲ್ಲಿ ಪ್ರಥಮವಾಗಿ ಹಸುವಿಗೆ ಕೂಡ ಪ್ರವೇಶ ಇದೆ ಅಲ್ವಾ, ಆ ಸಂದರ್ಭದಲ್ಲಿ ಹಸು ಸಗಣಿ ಹಾಗೆ ಗಂಜಲವನ್ನ ಮಾಡಿದ್ರೆ ಆ ಮನೆಯಲ್ಲಿ ಶುಭ ಹಾಗೆ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಅನ್ನೋ ಪ್ರತೀತಿ ಇದೆ. ಇಷ್ಟೊಂದು ಪವಿತ್ರ ಸ್ಥಾನವನ್ನ ಹಸು ಹಾಗೆ ಹಸುವಿನ ಸಗಣಿ ಹಾಗೆ ಗಂಜಲಕ್ಕೆ ನೀಡಿದರೆ ನಮ್ಮ ಸಂಪ್ರದಾಯದಲ್ಲಿ. ಹಾಗಿದ್ರೆ ಹಸುವಿನ ಗಂಜಲ ಕುರಿತು ಮತ್ತಷ್ಟು ಮಾಹಿತಿಯನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ, ಇನ್ನೊಂದು ಗೀತೆಯನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕೇಳುಗರೆ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸುವಿನ ಬಗ್ಗೆ ಮಾತನಾಡ್ತಿದ್ದೆ. ಅದರಲ್ಲೂ ಹಸುವಿನ ಸಗಣಿ, ಹಸುವಿನ ಗಂಜಲದ ಬಗ್ಗೆ ಮಾತನಾಡ್ತಾ ಇದ್ದೆ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಸಗಣಿ ಮತ್ತೆ ವಿಶೇಷವಾಗಿ ಗಂಜಲದಲ್ಲಿ ಬೆಳೆಗಳನ್ನ ಪೋಷಿಸುವ ಅಖಂಡವಾದಂತಹ ಶಕ್ತಿ ಅಡಗಿದೆ. ಕೇಳುಗರೆ, 70ರ ದಶಕಗಳಾಚೆ ಅಂದ್ರೆ ರಾಸಾಯನಿಕಗಳು ಕೃಷಿಯಲ್ಲಿ ಪರಿಚಯವಾಗುವಂತಹ ಪೂರ್ವದಲ್ಲಿ, ಆಗ ಯಾವ ರಾಸಾಯನಿಕಗಳು ಕೂಡ ಕೃಷಿಯಲ್ಲಿ ಪರಿಚಯ ಆಗಿರಲಿಲ್ಲ. ಆಗ ಬೆಳೆಗಳಿಗೆ ಕೇವಲ ದನಗಳ ಅಂದ್ರೆ ಹಸುಗಳ ಸಗಣಿ ಹಾಗೆ ಗಂಜಲವನ್ನ ಬಳಸಲಾಗ್ತಿತ್ತು. ಇದರಿಂದ ಅವತ್ತಿನ ದಿನಮಾನಗಳಲ್ಲಿ ಮಣ್ಣು ಅತ್ಯಂತ ಫಲವತ್ತತೆಯಿಂದ ಕೂಡಿತ್ತು. ಇನ್ನು ಆ ಮಣ್ಣಿನಲ್ಲಿ ಬೆಳೆದ ಆಹಾರ ಧಾನ್ಯಗಳು, ತಿನ್ನುತ್ತಿದ್ದಂತಹ ಮನುಕುಲ ಕೂಡ ಆರೋಗ್ಯವಾಗಿ ಇರ್ತಾ ಇತ್ತು. ಆದ್ರೆ ಕೃಷಿಯಲ್ಲಿ ರಾಸಾಯನಿಕಗಳ ಪರಿಚಯದ ನಂತರ ಕೆಲವು ದಿನಗಳವರೆಗೆ ಕೃಷಿ ಇಳುವರಿ ಹೆಚ್ಚಾಯಿತು. ಇದರಿಂದಾಗಿ ದಿನದಿಂದ ದಿನಕ್ಕೆ ದನಕರುಗಳ ಪಾಲನೆ ಪೋಷಣೆ ಕಡಿಮೆಯಾಗಿ, ಕೃಷಿಯಲ್ಲಿ ಸಗಣಿ ಹಾಗೆ ಗಂಜಲಿನ ಬಳಕೆ ಕಡಿಮೆಯಾಗಿ ರಾಸಾಯನಿಕಗಳ ಅವೈಜ್ಞಾನಿಕ ಬಳಕೆ ಹೆಚ್ಚಾಗಿದೆ. ಈ ಬೆಳವಣಿಗೆಗಳಿಂದ ಇವತ್ತು ಮಣ್ಣಿನ ಫಲವತ್ತತೆ ಕಡಿಮೆಯಾಗಿರುವುದಲ್ಲದೆ ಇಳುವರಿ ಕೂಡ ಗಣನೀಯವಾಗಿ ಕಡಿಮೆ ಆಗ್ತಿದೆ ಅಲ್ವಾ ಕೇಳುಕರೆ. ಆದ್ರೆ ಇದ್ರ ಬಗ್ಗೆ ಯಾರು ಗಮನನೇ ಕೊಡ್ತಾ ಇಲ್ಲ. ಆಗಿನವರು ಎಷ್ಟು ಆರೋಗ್ಯವಾಗಿರ್ತಿದ್ರು, ಅವರು ಸೇವಿಸುವಂತ ಆಹಾರದಲ್ಲಿ ಅಷ್ಟೇ ಪೌಷ್ಟಿಕಾಂಶಗಳು ಇರ್ತಾ ಇತ್ತು. ಆದ್ರೆ ಈಗ ಎಲ್ಲದಕ್ಕೂ ಕೂಡ, ಎಲ್ಲಾ ಆಹಾರ ಪದಾರ್ಥಗಳಿಗೂ ಕೂಡ ಈ ರಾಸಾಯನಿಕಗಳನ್ನ ಸಿಂಪಡಿಸಿ ನಾವು ಸೇವಿಸುವಂತ ಆಹಾರದ ಪದಾರ್ಥಗಳಲ್ಲಿ ಪೌಷ್ಟಿಕಾಂಶದ ಪರ್ಸೆಂಟೇಜ್ ಕೂಡ ತುಂಬಾನೇ ಕಡಿಮೆ ಆಗೋಗ್ಬಿಟ್ಟಿದೆ ಅಲ್ವಾ. ವಿಶೇಷವಾಗಿ ಸಾವಯವ ಕೃಷಿಯ ಮೂಲ ಮಣ್ಣಿನಲ್ಲಿ ಪ್ರಧಾನವಾದಂತಹ ಹಾಗೆ ಸೂಕ್ಷ್ಮ ಪೋಷಕಾಂಶಗಳು ಹೆಚ್ಚಾಗೋಕೆ, ಜೊತೆಗೆ ಬೆಳೆಯನ್ನ ಸಂರಕ್ಷಿಸೋಕೆ ಮತ್ತೆ ರೈತನ ಮಿಶ್ರ ಎರೆಹುಳು ಸೇರದಂತೆ ಮಣ್ಣಿನಲ್ಲಿ ಪರಿಸರ ಸ್ನೇಹಿ ಜೀವಿಗಳು ಬದುಕೋಕೆ ಸಗಣಿ ಹಾಗೆ ಗಂಜಲು ಸಂಪೂರ್ಣ ಕಾರಣವಾಗಿದೆ. ನಮ್ಮ ಭಾರತ ದೇಶ ವಿಶ್ವಕ್ಕೆ ಪರಿಚಯಿಸಿದ ಸಾವಯವ ಕೃಷಿಯ ಮೂಲವೇ ಸಗಣಿ ಹಾಗೆ ಗಂಜಲ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಪೋಷಕಾಂಶಗಳ ವಿಚಾರದಲ್ಲಿ ದೇಶಿ ಹಸುಗಳಾದ ಗೀರ್ ತಳಿ ಇರಬಹುದು, ಈ ಹಸು ಅತ್ಯಂತ ಶ್ರೇಷ್ಠ ಸ್ಥಾನವನ್ನ ಹೊಂದಿದೆ. ಹೈಬ್ರಿಡ್ ಹಸುಗಳಲ್ಲೂ ಹೆಚ್ಚು ಪೋಷಕಾಂಶಗಳಿವೆ ಅನ್ನೋದು ಕೆಲ ಪರೀಕ್ಷೆಗಳ ವರದಿಗಳಲ್ಲಿ ಸಾಬೀತಾಗಿದೆ. ಸಗಣಿ ಹಾಗೆ ಗಂಜಲದಿಂದ ಜೀವಾಮೃತ, ಗೋಕೃಪಾಮೃತ, ಜಲ, ದಶಪರ್ಣಿ, ಸಾವಯವ ದ್ರವ, ಘನರೂಪದ ಗೊಬ್ಬರ ಹಾಗೆ ಕೀಟನಾಶಕಗಳನ್ನ ತಯಾರಿಸಲಾಗುತ್ತೆ. ಇವುಗಳನ್ನ ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ರೋಗಗಳ ನಿಯಂತ್ರಣ ಸಾಧ್ಯವಾಗುತ್ತೆ. ಹಾಗಿದ್ರೆ ಗೋಮೂತ್ರದಲ್ಲಿ ಏನೆಲ್ಲ ಇದೆ ಅಂತ ಗೊತ್ತಾಯ್ತು. ಇನ್ನು ಸಗಣಿಯಲ್ಲಿ ಏನೇನೆಲ್ಲ ಇದೆ ಅದನ್ನ ಕೂಡ ಬಳಸ್ಬೇಕಂತ ನೀವು ಕೇಳೋದಾದ್ರೆ, ಖಂಡಿತವಾಗ್ಲೂ ಈ ಸಗಣಿಯಲ್ಲಿ ಅನಿಲಗಳು, ಖನಿಜಾಂಶಗಳು, ಸಲ್ಫರ್, ಸಾರಜನಕ, ಅಲ್ಯೂಮಿನಿಯಂ, ರಂಜಕ, ಅಯೋಡಿನ್, ಪೊಟ್ಯಾಷಿಯಂ, ಕೋಬಾಲ್ಟ್, ಕಬ್ಬಿಣ, ಸೋಡಿಯಂ ಹಾಗೆ ಮ್ಯಾಂಗನೀಸ್ ಸೇರಿದಂತೆ ಸಾಕಷ್ಟು ಪೋಷಕಾಂಶಗಳು ಕೂಡ ಸಗಣಿಯಲ್ಲಿ ಅಡಗಿದೆ. ಸಗಣಿಯು ಮಣ್ಣಿನ ಕಣಗಳನ್ನ ಬೇರ್ಪಡಿಸುತ್ತಲ್ಲದೆ ಇಂಧನ ಹಾಗೆ ಜೈವಿಕ ಅನಿಲವನ್ನ ಉತ್ಪಾದಿಸೋಕೆ ಸಹಕಾರಿಯಾಗುತ್ತೆ. ಕೃಷಿಯಲ್ಲಿ ಸಗಣಿ ಹಾಗೆ ಗಂಜಲವನ್ನ ಬಳಸೋದ್ರಿಂದ ವಿಷಮುಕ್ತ ಆಹಾರ ಪ್ರಾಪ್ತಿಯಾಗುತ್ತೆ. ಆದ್ರೆ ಸಗಣಿ ಜೊತೆಗೆ ಗಂಜಲದಲ್ಲಿರುವಂತಹ ಪೋಷಕಾಂಶಗಳು ನಿರ್ಣಯವಾಗೋದು ದನಕರುಗಳು ದಿನನಿತ್ಯ ತಿನ್ನುವಂತಹ ಪಶು ಆಹಾರದ ಮೇಲೆ ಅವಲಂಬಿತವಾಗಿದೆ. ಅಂದ್ರೆ ಹಸುಗಳು ದನಗಳು ಏನು ತಿನ್ನುತ್ತೆ ಅದ್ರ ಮೇಲೆ ಅವು ನೀಡುವಂತಹ ಸಗಣಿಯಾಗಿರ್ಬೋದು ಗಂಜಲ ಆಗಿರ್ಬೋದು ಎಷ್ಟು ಪ್ರಯೋಜನಕಾರಿ ಅನ್ನೋದು ನಿರ್ಧಾರವಾಗುತ್ತೆ. ಇವತ್ತಿನ ದನಕರುಗಳ ಮೇವು ಹಾಗೆ ಸಸ್ಯಗಳನ್ನ ಹೆಚ್ಚಾಗಿ ತಿನ್ನೋ ಬದಲು ಮಾನವರು ತಿಂದುಳಿದಂತ ಆಹಾರ ಪದಾರ್ಥಗಳನ್ನೇ ತಿಂತಾ ಇದೆ. ಇದರಿಂದ ನಿರೀಕ್ಷಿತ ಪೋಷಕಾಂಶಗಳು ದೊರೀತಾ ಇಲ್ಲ. ಆದ್ರಿಂದ ದನಕರುಗಳಿಗೆ ಶಿಫಾರಸು ಮಾಡಲಾದಂತಹ ಪಶು ಆಹಾರ ಹಾಗೆ ಮೇವನ್ನ ಮಾತ್ರ ಬಳಸಬೇಕು. ಆಗ ಮಾತ್ರ ಸಗಣಿ ಜೊತೆಗೆ ಗಂಜಲದಿಂದ ಉತ್ತಮ ಪೋಷಕಾಂಶಗಳು ನೈಸರ್ಗಿಕವಾಗಿ ಸೃಷ್ಟಿಯಾಗಿ ಕೃಷಿಯಲ್ಲಿ ಆರೋಗ್ಯಕರ ಬದಲಾವಣೆ ಸಾಧ್ಯ ಆಗುತ್ತೆ ಅಲ್ವಾ ಕೇಳುಗರೆ. ಖಂಡಿತವಾಗ್ಲೂ ಮಣ್ಣು ಚೆನ್ನಾಗಿರಬೇಕು ಅಂದ್ರೆ ಸಾವಯವ ಕೃಷಿಯನ್ನ ಮಾಡಬೇಕು. ಇನ್ನು ವಿಶೇಷವಾಗಿ ಹಸುವಿನಿಂದ ಸಿಗುವಂತಹ ಈ ಒಂದು ಸಗಣಿ ಆಗಿರ್ಬೋದು, ಗಂಜಲು ಆಗಿರ್ಬೋದು, ಇದರಿಂದ ಕೂಡ ನಾವು ಕೀಟನಾಶಕಗಳನ್ನ ತಯಾರು ಮಾಡಬಹುದಲ್ವಾ. ಆಗ ನಾವು ಸೇವಿಸುವಂತಹ ಆಹಾರ ಕೂಡ ಆರೋಗ್ಯಕರವಾಗಿರುತ್ತಲ್ವಾ ಕೇಳುಗರೆ. ಖಂಡಿತವಾಗ್ಲೂ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಸುವಿನ ಸಗಣಿ ಅಥವಾ ಗೋಮೂತ್ರದ ಬಗ್ಗೆ ನೀಡಿದಂತಹ ಒಂದಿಷ್ಟು ಮಾಹಿತಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇದರೊಂದಿಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಪರಿಸರದ ಬಗ್ಗೆ ಯಾವಾಗ್ಲೂ ಕಾಳಜಿಯನ್ನ ಮಾಡ್ತಾ ಇರಿ ಅಂತ ಮತ್ತೊಮ್ಮೆ ಹೇಳ್ತಾ, ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ನಾವು ಮಕ್ಕಳು ಮುಂದಿನ ಪ್ರಜೆಗಳು, ನಮಗೊಂದಿಷ್ಟು ಉಳಿಸಿ.
4: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
5: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
4: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
4: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
8: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ, ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ. ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ಹೇಳಿ? ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಕೆಲವರು ಬೆಟ್ಟ, ಗುಡ್ಡ, ನದಿ, ಬೀಚಸ್ ಅಂತ ಹೋದರೆ, ಇನ್ನು ಕೆಲವರು ಐತಿಹಾಸಿಕ, ಪಾರಂಪರಿಕ ಕ್ಷೇತ್ರಗಳು, ಧಾರ್ಮಿಕ ಕ್ಷೇತ್ರಗಳಿಗೆ ವಿಸಿಟ್ ಮಾಡಲಿಕ್ಕೆ ಹೋಗ್ತಾರೆ. ಒಟ್ಟಿನಲ್ಲಿ ಎಲ್ರಿಗೂ ಕೂಡ ಇಷ್ಟ ಆಗೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್.

ಜಾಗಗಳ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಒಂದು ಅದ್ಭುತವಾಗಿರುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತು ನಾನು ನಿಮಗೆ ಪರಿಚಯಿಸ ಹೊರಟಿರೋದು ಪುರಿ ಜಗನ್ನಾಥ ದೇವಾಲಯದ ಬಗ್ಗೆ. ಹೌದು, ಒಡಿಶಾದಲ್ಲಿ ಇರುವಂತಹ ಈ ಒಂದು ಪುರಿ ಜಗನ್ನಾಥ ದೇವಾಲಯವು ವಿಶ್ವವಿಖ್ಯಾತ ದೇವಾಲಯವಾಗಿದೆ. ಭಾರತದ ಪೂರ್ವ ಕರಾವಳಿಯಲ್ಲಿರುವ ಒರಿಸ್ಸಾದ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವು ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದು ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಐತಿಹಾಸಿಕ ಹಿನ್ನೆಲೆ ಇರುವಂತಹ ಈ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ಅಚ್ಚರಿ ಸಂಗತಿಗಳು ನಡೆಯುತ್ತೆ. ಭಾರತವು ಪ್ರಸಿದ್ಧ ತೀರ್ಥಕ್ಷೇತ್ರಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ಇಲ್ಲಿರುವ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು, ಕೆತ್ತನೆಗಳು ಹಾಗೆ ಪುರಾಣ ಇತಿಹಾಸಗಳಿಂದಲೂ ಕೂಡಿದ್ದು ಜನರನ್ನ ತನ್ನೆಡೆಗೆ ಸುಲಭವಾಗಿ ಸೆಳೆದುಕೊಳ್ಳುವಂತಹ ಶಕ್ತಿಯನ್ನ ಪಡೆದುಕೊಂಡಿದೆ. ಅದ್ಭುತ ಹಿನ್ನೆಲೆಯನ್ನ ಪಡೆದುಕೊಂಡಿರುವ ದೇವಾಲಯಗಳಲ್ಲಿ ಒರಿಸ್ಸಾದ ಪುರಿ ಜಗನ್ನಾಥ ದೇವಾಲಯವು ಕೂಡ ಒಂದು. ವಿಶಿಷ್ಟವಾದ ಹಿನ್ನೆಲೆ ಹಾಗೆ ದೈವ ಶಕ್ತಿಯನ್ನ ಹೊಂದಿರುವ ಈ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಹಾಗೆ ಇಲ್ಲಿನ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಈ ಒಂದು ದೇವರ ಮೂರ್ತಿಯನ್ನ, ಇಲ್ಲಿರುವಂತಹ ಪುರಿ ಜಗನ್ನಾಥನ ಮೂರ್ತಿಯನ್ನ ಮರದಿಂದಲೇ ನಿರ್ಮಿಸಲಾಗಿದೆ. ಹಾಗಿದ್ರೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೇನೆ ಇಲ್ಲಿನ ಸ್ಥಳ ಪುರಾಣ ಇತಿಹಾಸದ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಒಡಿಶಾದ ಪುರಿಯ ಜಗನ್ನಾಥ ದೇವಾಲಯ. ಹಾಗೆ ಇಲ್ಲಿರುವಂತಹ ಸ್ಥಳ ಪುರಾಣದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಒಮ್ಮೆ ಇಂದ್ರದ್ಯುಮ್ನ ರಾಜನು ಸಮೀಪದಲ್ಲಿರುವಂತಹ ಪವಿತ್ರವಾದ ನದಿಯ ಜಲವನ್ನ ಪ್ರೋಕ್ಷಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕಬ್ಬಿಣದ ಸಲಾಕೆಯೊಂದು ತೇಲುತ್ತಿರುವುದು ಇಂದ್ರದ್ಯುಮ್ನ ಕಣ್ಣಿಗೆ ಕಾಣುತ್ತೆ. ಆ ಸಲಾಕೆಯು ತನ್ನ ಹೃದಯ, ಅದು ಭೂಮಿಯ ಮೇಲೆ ಶಾಶ್ವತವಾಗಿ ಉಳಿಯುವಂತೆ ಮಾಡು ಅಂತ ಹೇಳಿ ವಿಷ್ಣು ದೇವರು ಪಿಸುಮಾತಿನಲ್ಲಿ ನುಡಿದಂತೆ ಭಾಸವಾಗುತ್ತೆ. ನಂತರ ಜಗನ್ನಾಥ ದೇವರ ಬಳಿ ಓಡಿ ಹೋಗಿ ಅದನ್ನ ಅಲ್ಲಿ ಇರಿಸ್ತಾನೆ. ಅಂದಿನಿಂದ ರಾಜನು ಆ ಕಬ್ಬಿಣದ ಸಲಾಕೆಯನ್ನ ಯಾರಿಗೂ ಕೂಡ ಮುಟ್ಟುವುದಕ್ಕೆ ಅವಕಾಶವನ್ನ ನೀಡುವುದಿಲ್ಲ. ಹಾಗೆ ಇನ್ನೊಂದು ಕಥೆಯ ಪ್ರಕಾರ ಪಾಂಡವರು ಮಹಾಭಾರತದ ಯುದ್ಧದ ನಂತರ ಯಮರಾಜನ ತೀರ್ಥಯಾತ್ರೆಯನ್ನ ಪ್ರಾರಂಭಿಸಿದ್ರು. ಆಗ ಸಪ್ತ ಋಷಿಗಳು ಮೋಕ್ಷ ಪ್ರಾಪ್ತಿಯಾಗಬೇಕೆಂದ್ರೆ ಮೊದಲು ಚಾರ್ಧಾಮ್ಗಳಿಗೆ ಭೇಟಿ ನೀಡಬೇಕು ಅಂತ ಹೇಳಿ ಸಲಹೆಯನ್ನ ನೀಡ್ತಾರೆ. ಆ ಸಂದರ್ಭದಲ್ಲಿ ಚಾರ್ಧಾಮ್ಗಳಲ್ಲಿ ಒಂದಾದ ಪುರಿ ಜಗನ್ನಾಥ ದೇವಾಲಯಕ್ಕೂ ಭೇಟಿ ನೀಡಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಈ ಎಲ್ಲಾ ಸಂಗತಿಗಳ ಹೊರತಾಗಿಯೂ ಪುರಿಯ ಜಗನ್ನಾಥ ದೇವಾಲಯವು ಯಾವುದೇ ವೈಜ್ಞಾನಿಕ ವಿಚಾರಣೆಯ ತನಿಖೆಗೆ ಒಳಗಾಗದೆ ಇಂದಿಗೂ ಕೆಲವು ರಹಸ್ಯಗಳನ್ನ ಒಳಗೊಂಡಿದೆ. ಈ ರಹಸ್ಯಗಳು ಭಗವಾನ್ ಜಗನ್ನಾಥನ ಪವಾಡ ಅಂತ ಹೇಳಿ ಜನರು ನಂಬುತ್ತಾರೆ. ಈ ಒಂದು ಪ್ರಸಿದ್ಧ ಕ್ಷೇತ್ರವನ್ನ ಒಮ್ಮೆ ನೋಡುವುದರ ಮೂಲಕ, ದೇವರ ದರ್ಶನವನ್ನ ಮಾಡುವುದರ ಮೂಲಕ ಮುಕ್ತಿಯನ್ನ ಪಡೆಯಬಹುದು ಅಂತ ಹೇಳಿ ಪುರಾಣಗಳು ಹೇಳುತ್ತೆ. ಈ ಪವಿತ್ರ ದೇವಾಲಯದ ಮೇಲೆ ಪುರಾತನ ಕಾಲದಿಂದಲೂ ಇರುವಂತಹ ಧ್ವಜ ಇದೆ. ಈ ಧ್ವಜವು ಯಾವಾಗ್ಲೂ ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತೆ. ಯಾವುದೇ ಒಂದು ಧ್ವಜವನ್ನ ನಾವು ನೋಡಿದ್ರೂ ಕೂಡ ಗಾಳಿಯೇ ಯಾವುದೇ ಒಂದು ಬಟ್ಟೆಯನ್ನ ಇಟ್ಟರೆ ಕೂಡ ಅದು ಗಾಳಿಯ ಯಾವ ದಿಕ್ಕಿಗೆ ಬರುತ್ತೋ ಆ ದಿಕ್ಕಿಗೆ ಹಾರುವುದನ್ನ ನೋಡ್ತೀವಿ. ಆದ್ರೆ ಇಲ್ಲಿನ ಒಂದು ವಿಶೇಷತೆ ಅಂತ ಹೇಳಿದ್ರೆ ಗಾಳಿಯ ವಿರುದ್ಧ ದಿಕ್ಕಿಗೆ ಈ ಧ್ವಜ ಹಾರುತ್ತೆ. ವೈಜ್ಞಾನಿಕ ಸಂಗತಿಗಳಿಗೆ ಸವಾಲನ್ನು ಒಡ್ಡುವ ಈ ಒಂದು ಸಂಗತಿಯು ವಿಜ್ಞಾನಕ್ಕೂ ಮಿಗಿಲಾದ ದೈವ ಶಕ್ತಿ ಇದೆ ಅನ್ನುವುದನ್ನ ತಿಳಿಸುತ್ತೆ. ಹಾಗೆ ದೇವಸ್ಥಾನದಲ್ಲಿ ಇರುವಂತಹ ಒಂದು ಸುದರ್ಶನ ಚಕ್ರವು 20 ಅಡಿ ಎತ್ತರ ಮತ್ತೆ 1 ಟನ್ ತೂಕವನ್ನ ಹೊಂದಿದೆ. ಇದನ್ನ ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ. ಈ ಚಕ್ರದ ವಿಶೇಷ ಏನೆಂದ್ರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದ್ರು ಚಕ್ರ ಕಾಣುತ್ತೆ. ಅಲ್ಲದೆ ಈ ಚಕ್ರವನ್ನ ನೀವು ಎಲ್ಲಿ ನಿಂತು ನೋಡಿದ್ರೂ ಅದರ ಮುಖ ನಿಮ್ಮೆಡೆಗೆ ಇರುವಂತೆ ತೋರುತ್ತೆ. ವಿಶಿಷ್ಟ ರಚನೆ ಹಾಗೆ ಶಕ್ತಿಯನ್ನ ಹೊಂದಿರುವ ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿಗಳು, ಕೀಟಗಳು ಹಾಗೆ ವಿಮಾನಗಳು ಕೂಡ ಹಾರುವುದಿಲ್ಲ. ಅದು ಚಕ್ರದ ಒಂದು ದೈವ ಶಕ್ತಿಯ ಪ್ರಭಾವ ಅಂತ ಹೇಳಿ ಪರಿಗಣಿಸಲಾಗಿದೆ. ಈ ನಿಗೂಢ ವಿದ್ಯಮಾನಗಳಿಗೆ ಕಾರಣ ಏನು ಅನ್ನೋದು ಇದುವರೆಗೂ ಕೂಡ ಕಂಡು ಹಿಡಿಯುವುದಕ್ಕೆ ಸಾಧ್ಯವಾಗಿಲ್ಲ. ಹಾಗೆ ಈ ದೇವಾಲಯದ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ ನೆರಳು ಬೀಳದೆ ಇರುವುದು. ಈ ದೇವಾಲಯದ ಒಳಗೆ ಹಾಗೆ ಹೊರಗೆ ಯಾವುದೇ ಸಮಯದಲ್ಲಿ ಕೂಡ ನೆರಳು ಬೀಳೋದಿಲ್ಲ. ಇದೊಂದು ಪ್ರಕೃತಿಯ ಪವಾಡ, ಹಾಗೆ ದೈವ ಶಕ್ತಿ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಲ್ವಾ? ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದ್ರೂ ಕೂಡ ಹಗಲಿನ ಸಮಯದಲ್ಲಿ ನೆರಳು ಕಂಡೇ ಕಾಣುತ್ತೆ. ನೆರಳನ್ನ ನಾವು ನೋಡಿಯೇ ನೋಡ್ತೀವಿ. ಆದ್ರೆ ಇಲ್ಲಿನ ವಿಶೇಷತೆ ನೆರಳೇ ಬೀಳದೆ ಇರೋದು. ಹಾಗೆ ಇನ್ನೊಂದು ವಿಶೇಷತೆ, ಈ ದೇವಾಲಯದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸಂಗೀತಗಳ ತರಂಗ ಕೇಳಿಸುತ್ತೆ. ಈ ದೇವಾಲಯದ ಒಳ ಪ್ರವೇಶಿಸಲು 4 ಪ್ರಮುಖ ದ್ವಾರಗಳಿದೆ. ಇದರ ಮುಖ್ಯ ದ್ವಾರಕ್ಕೆ ಸಿಗಂಧ್ವಾರ ಅಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿಂದ ಒಳಗೆ ದೇವರ ದರ್ಶನಕ್ಕೆ ತೆರಳುವಾಗ ಶಬ್ದಗಳ ತರಂಗಗಳು ಅಥವಾ ಧ್ವನಿಯು ಕೇಳಿಸುತ್ತೆ. ಅದೇ ದ್ವಾರದ ಮೂಲಕ ನೀವು ಹಿಂತಿರುಗಿ ಬರುವಾಗ ಕೇಳೋದಿಲ್ಲ. ಅಂದ್ರೆ ದೇವಾಲಯದ ಒಳಗೆ ಪ್ರವೇಶಿಸುವಾಗ ಕೇಳುವಂತಹ ಸಂಗೀತದ ತರಂಗಗಳು ಹಿಂತಿರುಗಿ ಬರುವಾಗ ಕೇಳುವುದಿಲ್ಲ. ಅದೇ ದ್ವಾರದಿಂದಲೇ ನೀವು ಹಿಂತಿರುಗಿ ಬಂದ್ರೆ ಕೂಡ ನಿಮಗೆ ಆ ಒಂದು ಶಬ್ದ ಕೇಳೋದಿಲ್ಲ. ಹಾಗೆ ಪ್ರಪಂಚದ ಯಾವುದೇ ಸಮುದ್ರ ಪ್ರದೇಶಗಳಿಗೆ ಹೋದ್ರೆ ಸಾಮಾನ್ಯವಾಗಿ ಹಗಲಿನ ವೇಳೆಯಲ್ಲಿ ಗಾಳಿಗಳು ಸಮುದ್ರದಿಂದ ಭೂಮಿಯೆಡೆಗೆ ಬೀಸುತ್ತೆ. ಅದೇ ರೀತಿ ಸಂಜೆಯ ಹೊತ್ತಾದಂತೆ ಭೂಮಿಯಿಂದ ಸಮುದ್ರದ ಕಡೆಗೆ ಗಾಳಿ ಬೀಸುತ್ತೆ. ಆದ್ರೆ ಈ ಪ್ರಕೃತಿಯ ನಿಯಮಗಳು ಪುರಿ ಜಗನ್ನಾಥ ದೇವಾಲಯದ ಬಳಿ ಇರುವ ಸಮುದ್ರದಲ್ಲಿ ತದ್ವಿರುದ್ಧವಾದ ನಿಯಮದಲ್ಲಿ ಉಂಟಾಗುತ್ತೆ. ಇದು ಇಲ್ಲಿನ ವಿಶೇಷತೆ ಅಂತಲೇ ಹೇಳಬಹುದು. ಹಾಗಿದ್ರೆ ದೇವಾಲಯದ ಆಚರಣೆಗಳು ಹಾಗೆ ಇಲ್ಲಿ ವಿಜೃಂಭಣೆಯಿಂದ ನಡೆಯುವಂತಹ ರಥಯಾತ್ರೆಯ ಬಗ್ಗೆಯೆಲ್ಲ, ಪುರಿ ಜಗನ್ನಾಥ ರಥಯಾತ್ರೆಯ ಬಗ್ಗೆಯೆಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ವಿಶೇಷವಾಗಿರುವ ಸ್ಥಳದ ಬಗ್ಗೆ ಹೇಳ್ತಾ ಇದ್ದೆ. ಅದೇ ಒಡಿಶಾದ ಪುರಿ ಜಗನ್ನಾಥ ದೇವಾಲಯ. ಹೌದು, ಇಲ್ಲಿನ ಒಂದು ವಿಶೇಷತೆಗಳು ಹಾಗೇನೆ ಇಲ್ಲಿನ ಅಚ್ಚರಿ ಸಂಗತಿಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಅದೇ ರೀತಿಯಾಗಿ ದೇವಾಲಯದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಹಾಗೆ ಇಲ್ಲಿ ನಡೆಯುವಂತಹ ವಿಶೇಷ ಪುರಿ ಜಗನ್ನಾಥ ರಥಯಾತ್ರೆಯ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಹಾಗೆ ಈ ದೇವಾಲಯದಲ್ಲಿ ಅರ್ಚಕರು 45 ಮಹಡಿಯನ್ನು ಹೊಂದಿರುವ ಸುಮಾರು 1,000 ಅಡಿ ಎತ್ತರದಲ್ಲಿರುವ ಗೋಪುರವನ್ನು ಹತ್ತಿ ಬಾವುಟವನ್ನ ಬದಲಿಸುತ್ತಾರೆ. ಈ ಆಚರಣೆಯು 1800 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಾ ಇದೆ. ಈ ಆಚರಣೆಯು ಅನಿರೀಕ್ಷಿತವಾಗಿ ತಪ್ಪಿದ್ರೆ ಮುಂದಿನ 18 ವರ್ಷಗಳ ಕಾಲ ದೇವಾಲಯವನ್ನ ಮುಚ್ಚಬೇಕಾಗುತ್ತದೆ ಅಂತ ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಯಾವುದೇ ವಸ್ತುಗಳು ಕೂಡ ವ್ಯರ್ಥ ಆಗುವುದಿಲ್ಲ. ದಿನಗಳಿಗೆ ಅನುಗುಣವಾಗಿ 2,000 ರಿಂದ 20,000 ವರೆಗೂ ಭಕ್ತರು ದೇವಾಲಯಕ್ಕೆ ಆಗಮಿಸುತ್ತಾರೆ. ಆದರೆ ದೇವಾಲಯದಲ್ಲಿ ಬೇಯಿಸುವ ಪ್ರಸಾದದ ಪ್ರಮಾಣವು ವರ್ಷದುದ್ದಕ್ಕೂ ಒಂದೇ ಆಗಿರುತ್ತೆ. ಆದರೂ ಎಂದಿಗೂ ಪ್ರಸಾದ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು ಅಥವಾ ವ್ಯರ್ಥ ಆಗುವಂತಹ ಸನ್ನಿವೇಶಗಳು ಯಾವತ್ತಿಗೂ ಕೂಡ ಸಂಭವಿಸಿಲ್ಲ. ಇಂತಹ ಪವಾಡಗಳು ನಡೆಯುವಂತಹ ಒಂದು ಅದ್ಭುತ ರಮಣೀಯ ಜಾಗವಾಗಿದೆ ಈ ಒಂದು ಪುರಿ ಜಗನ್ನಾಥ ದೇವಾಲಯ. ಈ ಒಂದು ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ನಾವು ಜಗನ್ನಾಥ, ಶ್ರೀಕೃಷ್ಣ ಹಾಗೆ ಬಲಭದ್ರ ಅಂದ್ರೆ ಬಲರಾಮ ಮತ್ತೆ ಸುಭದ್ರೆಯರ ವಿಗ್ರಹಗಳನ್ನ ಕಾಣಬಹುದಾಗಿದೆ. ಈ ಮೂರು ವಿಗ್ರಹವನ್ನ ಕಲ್ಲು ಅಥವಾ ಲೋಹದಿಂದ ಮಾಡದೆ ಬೇವಿನ ಮರದಿಂದ ಈ ಒಂದು ವಿಗ್ರಹವನ್ನ ತಯಾರಿಸಲಾಗುತ್ತೆ. ಹಾಗೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿರುವ ಮೂರು ವಿಗ್ರಹಗಳಿಗೂ ಕೂಡ ಕೈ ಅಥವಾ ಕಾಲು ಇಲ್ಲ, ಬರೀ ದೇಹ ಹಾಗೆ ಮುಖದ ರಚನೆಯನ್ನ ನಾವು ಕಾಣಬಹುದು. ಹಾಗೆ ಯಾಕೆ ಇಲ್ಲಿ ದೇವರ ವಿಗ್ರಹಕ್ಕೆ ಕೈ ಮತ್ತೆ ಕಾಲುಗಳು ಇಲ್ಲ ಅನ್ನುವುದಾಗಿ ನೋಡುದಾದ್ರೆ, ಪುರಾಣ ಕಥೆಗಳ ಪ್ರಕಾರ ಶ್ರೀಕೃಷ್ಣನು ಮರಣ ಹೊಂದಿದ ಸಮಯದಲ್ಲಿ ಆತನ ಹೃದಯ ನೀರಿನಲ್ಲಿ ತೇಲಿ ಬರುತ್ತೆ. ಪುರಿಯ ನದಿಯಲ್ಲಿ ಆತನ ಹೃದಯ ಸಿಗುತ್ತೆ. ಇಂದಿಗೂ ಕೂಡ ಈ ದೇವಾಲಯದಲ್ಲಿ ಶ್ರೀಕೃಷ್ಣನ ಹೃದಯ ಇದೆ, ಇದು ಜೀವಂತವಾಗಿದೆ ಅಂತ ಹೇಳಿ ನಂಬಲಾಗುತ್ತೆ. ವಿಷ್ಣು ದೇವರಿಗೆ ಒಬ್ಬ ಪರಮ ಭಕ್ತರಿದ್ರು. ಆತನ ಹೆಸರು ಆಗ್ಲೇ ಹೇಳಿದ ಹಾಗೆ ಇಂದ್ರದ್ಯುಮ್ನ. ಈತ ರಾಜನಾಗಿರ್ತಾನೆ. ಈತ ಅತ್ಯಂತ ಹಠಮಾರಿ ಸ್ವಭಾವವನ್ನ ಹೊಂದಿದ್ದಂತಹ ರಾಜನಾಗಿರ್ತಾನೆ. ಹಾಗೆ ಆಗ್ಲೇ ಹೇಳಿದ ಹಾಗೆ ಅವನಿಗೆ ದೇವರು ಅವನ ಕಿವಿಯಲ್ಲಿ ಬಂದು ಹೇಳ್ತಾರೆ. ನಂತರ ಆ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಹೃದಯವನ್ನ ಇಡ್ತಾರೆ. ಹಾಗೆಯೇ ದೇವರಿಗೆ ಒಂದು ಮೂರ್ತಿಯನ್ನ ಕೆತ್ತಿಸ್ಬೇಕು ಅಂತ ಹೇಳಿ ಆ ರಾಜ ನಿರ್ಧಾರವನ್ನ ಮಾಡ್ತಾರೆ. ಹಾಗೆ ದೇವರಿಗೆ ಮೂರ್ತಿಯನ್ನ ಕೆತ್ತುವುದಕ್ಕೆ ದೈವಿಕ ವಾಸ್ತುಶಿಲ್ಪಿ ಅಂತಲೇ ಕರೆಸಿಕೊಂಡಿದ್ದಂತಹ ವಿಶ್ವಕರ್ಮನನ್ನ ಒಪ್ಪಿಸಿ ಕರೆದುಕೊಂಡು ಬರ್ತಾರೆ. ವಿಶ್ವಕರ್ಮರು ರಾತ್ರಿ ಇಡೀ ಒಂದಿಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ವಿಗ್ರಹವನ್ನ ಕೆತ್ತಾರೆ. ಆ ವಿಗ್ರಹವನ್ನ ಕೆತ್ತುವುದಕ್ಕೂ ಮೊದಲು ವಿಶ್ವಕರ್ಮರು ಒಂದು ಮಾತನ್ನ ಹೇಳ್ತಾರೆ. ಈ ಒಂದು ವಿಗ್ರಹವನ್ನ ಕೆತ್ತುವುದಕ್ಕೆ 21 ದಿನಗಳು ಬೇಕಾಗುತ್ತೆ. ಹಾಗೆ ನಾನು ದೇವರ ವಿಗ್ರಹವನ್ನ ಕೆತ್ತುವಂತಹ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾರು ಬರಬಾರದು, ನಾನು ದೇವರ ವಿಗ್ರಹವನ್ನ ಕೆತ್ತುವಲ್ಲಿ ಅಂತ ಹೇಳ್ತಾರೆ. ಅವರ ಮಾತಿಗೆ ಒಪ್ಪಿಗೆಯನ್ನ ಕೊಡ್ತಾರೆ. ರಾಜನಿಗೆ ಕುತೂಹಲ ತಡೆಯೋದಕ್ಕಾಗುವುದಿಲ್ಲ. ಒಂದಷ್ಟು ದಿನಗಳು ಕಳೆಯುತ್ತೆ. ಹಾಗೆ ವಿಗ್ರಹವನ್ನ ಕೆತ್ತುತ್ತಾ ಇರುವಂತಹ ಸದ್ದಾಗ್ಲಿ ಯಾವುದೇ ರೀತಿಯ ಶಬ್ದವೂ ಕೇಳುವುದಿಲ್ಲ. ಕುತೂಹಲಕ್ಕೊಳಗಾದಂತಹ ರಾಜನು ವಿಶ್ವಕರ್ಮರು ಕೆತ್ತುತ್ತಾ ಇದ್ದಂತಹ ಒಂದು ಕೊಠಡಿಗೆ ಹೋಗ್ತಾನೆ. ಕೋಪಗಂಡ ವಿಶ್ವಕರ್ಮರು ಅಲ್ಲಿಂದ ಸೀದಾ ಎದ್ದು ಹೋಗ್ತಾರೆ. ಆದ್ರೆ ಆಗಿನ್ನೂ ದೇವರ ವಿಗ್ರಹಕ್ಕೆ ಕೈ ಮತ್ತೆ ಕಾಲಿನ ಕೆತ್ತನೆಯಾಗಿರುವುದಿಲ್ಲ. ಅರ್ಧಂಬರ್ಧ ಕೆತ್ತನೆಗೊಂಡ ವಿಗ್ರಹವನ್ನ ಅಲ್ಲಿಯೇ ಬಿಟ್ಟು ಕೋಪಗೊಂಡ ವಿಶ್ವಕರ್ಮರು ಅಲ್ಲಿಂದ ತೆರಳುತ್ತಾರೆ. ನಂತರ ರಾಜನಿಗೆ ಏನಪ್ಪಾ ಮಾಡುವುದು ಅಂತ ಯೋಚನೆ ಮಾಡ್ತಾನೆ. ಹಾಗೆ ಮತ್ತೆ ಶ್ರೀ ವಿಷ್ಣುವಿನ ಧ್ವನಿ ಕೇಳಿಸುತ್ತೆ. ಭಕ್ತಿಯೇ ಎಲ್ಲದಕ್ಕಿಂತ ದೊಡ್ಡದು ಅನ್ನೋದಾಗಿ ವಿಷ್ಣು ಹೇಳ್ತಾನೆ. ಹಾಗೆ ಇದೇ ಒಂದು ವಿಗ್ರಹವನ್ನ ನೀನು ಸ್ಥಾಪಿಸಬೇಕು ಅನ್ನೋದಾಗಿ ವಿಷ್ಣು ದೇವರು ಹೇಳ್ತಾರೆ. ನಂತರದಲ್ಲಿ ಅದೇ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಹಾಗೆ ಇಲ್ಲಿನ ಒಂದು ಈಗಿನ ಮೂರ್ತಿ ಏನಿದೆ ಅದನ್ನ ಪ್ರತಿ 12 ವರ್ಷಕ್ಕೊಮ್ಮೆ ಈ ದೇವರ ವಿಗ್ರಹವನ್ನು ಬದಲಾಯಿಸಲಾಗುತ್ತೆ. ಹಾಗೆ ಬದಲಿಸುವಂತಹ ಸಮಯದಲ್ಲಿ ದೇವರ ಒಂದು ಹೃದಯ ಏನಿದೆ ಅದನ್ನು ಬ್ರಹ್ಮ ಪದಾರ್ಥ ಅಂತ ಹೇಳಿ ಕರೀತಾರೆ. ಶ್ರೀಕೃಷ್ಣನ ಹೃದಯದ ಅಂಶ ಅದನ್ನು ಕತ್ತಲೆಯ ಸಮಯದಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡು ಹಳೆಯ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಅದನ್ನು ಜೋಡಿಸಿ ಇಡಲಾಗುತ್ತೆ. ಇಂದಿಗೂ ಕೂಡ ಆಚರಣೆಯನ್ನು ಪುರಿ ಜಗನ್ನಾಥ ದೇವಾಲಯದಲ್ಲಿ ಕಾಣಬಹುದಾಗಿದೆ. ಹಾಗೆ ವಿಗ್ರಹವನ್ನು ಬೇವಿನ ಮರದ ಮೂಲಕವೇ ಕೆತ್ತಲಾಗುತ್ತೆ. ಇದು ದೇವಾಲಯದ ವಿಶೇಷತೆಯಾಗಿದೆ. ಹಾಗೆ ಇಂತಹ ಪವಿತ್ರ ಕ್ಷೇತ್ರಕ್ಕೆ ಜೀವನದಲ್ಲಿ ಒಮ್ಮೆಯಾದರೂ ನೀವು ಭೇಟಿಯನ್ನ ನೀಡಲೇಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686926268609620962799 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
0: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
2: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
1: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ,
4: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
6: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
0: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ?
6: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಇವತ್ತಿನ ಜಗತ್ತಿಗೆ ಬೇಕಿರೋದು ಬರೀ ಡಿಗ್ರಿ ಅಲ್ಲ, ಜಗತ್ತಿನ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪವರ್ಫುಲ್ ನಾಲೆಡ್ಜ್. ಕ್ಲೈಮೇಟ್ ಚೇಂಜ್ ಮತ್ತು ಪರಿಸರ ಸವಾಲುಗಳನ್ನ ಮೆಟ್ಟಿ ನಿಂತು ರಿಸರ್ಚ್ ಮತ್ತು ಡೇಟಾ ಸೈನ್ಸ್ ನಲ್ಲಿ ಸೂಪರ್ ಕೆರಿಯರ್ ಕಟ್ಟಿಕೊಳ್ಳಬೇಕಾ? ಹಾಗಾದ್ರೆ ದಿಸ್ ಇಸ್ ಯುವರ್ ಬೆಸ್ಟ್ ಚಾನ್ಸ್. ಶಂಕರಘಟ್ಟ ಶಿವಮೊಗ್ಗದಲ್ಲಿರುವ ಕುವೆಂಪು ವಿಶ್ವವಿದ್ಯಾಲಯ ನಿಮಗಾಗಿ ತಂದಿದೆ MSc ಇನ್ ಎನ್ವಿರೋನ್ಮೆಂಟಲ್ ಸೈನ್ಸ್. ಇಲ್ಲಿ ಪಶ್ಚಿಮ ಘಟ್ಟಗಳೇ ನಿಮ್ಮ ಕ್ಲಾಸ್ ರೂಮ್, ಭದ್ರಾ ಅಭಯಾರಣ್ಯವೇ ಲೈವ್ ಲ್ಯಾಬ್, ಫೋಟೋ ಸಿಂಥೆಸಿಸ್ ಅನಲೈಸರ್, ಕ್ಲೈಮೇಟ್ ಸೆನ್ಸರ್ಸ್ ಗಳಂತಹ ಹೈಟೆಕ್ ಉಪಕರಣಗಳ ಮೂಲಕ ಕಲಿಯಿರಿ ರಿಯಲ್ ಟೈಮ್ ರಿಸರ್ಚ್. ಗುಡ್ ನ್ಯೂಸ್ ಅಂದ್ರೆ ಯಾವುದೇ ಯೂನಿವರ್ಸಿಟಿಯ ಯಾವುದೇ BSc ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ August 28, 2026. ಸೀಟುಗಳು ಸೀಮಿತವಾಗಿವೆ, ಈಗಲೇ ಕರೆ ಮಾಡಿ 9448149461. ಸಂಖ್ಯೆ ಮತ್ತೊಮ್ಮೆ 9448149461.
7: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
9: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಬೆಂಗಳೂರಲ್ಲಿ ಒಬ್ಬರು ಫೇಮಸ್ ಹಾರ್ಟ್ ಸರ್ಜನ್ ಇರ್ತಾರೆ. ಅವರು ಒಂದಲ್ಲ ಎರಡಲ್ಲ ಸಾವಿರಾರು ಹೃದಯಕ್ಕೆ ಸಂಬಂಧಪಟ್ಟಂತಹ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಸೇವೆಯನ್ನು ಸಲ್ಲಿಸಿದಂಥವರು. ಅವರಿಗೊಂದಿನ ಸನ್ಮಾನ ಸಮಾರಂಭ ಏರ್ಪಾಡಾಗಿರುತ್ತೆ. ಅಲ್ಲಿ ಮಾತಾಡ್ತಾ ಅವರು, ದೇವರ ದಯೆಯಿಂದ, ದೇವರ ಕರುಣೆಯಿಂದ ಶೇಕಡ ನಾನು ಮಾಡಿದ ಹೃದಯದ ಶಸ್ತ್ರಚಿಕಿತ್ಸೆಯಲ್ಲಿ ಶೇಕಡ 99% ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾಗಿವೆ ಅಂತ ಹೇಳ್ತಾರೆ ಆ ಡಾಕ್ಟರ್. ಈ ಮಾತನ್ನು ಕೇಳಿದಂತಹ, ಆ ಸಭೆಯಲ್ಲಿ ಕುಳಿತಂತಹ ಒಬ್ಬ ವ್ಯಕ್ತಿ ವೈದ್ಯರಿಗೆ ಈ ಪ್ರಶ್ನೆಯನ್ನು ಕೇಳ್ತಾರೆ, ಡಾಕ್ಟ್ರೆ ನೀವು ದೇವರನ್ನ ನೋಡಿದ್ದೀರಾ ಅಂತ. ಆಗ ಡಾಕ್ಟ್ರು ಆ ವ್ಯಕ್ತಿಗೆ ಈ ರೀತಿ ಉತ್ತರ ಕೊಡ್ತಾರಂತೆ, ಈ ರೀತಿ ಹೇಳ್ತಾರಂತೆ, ಅಯ್ಯೋ ನಾನು ಒಂದ್ಸಾರಿ ಅಲ್ಲ, ಸಾವಿರಾರು ಸಲ ನಾನು ದೇವರನ್ನ ಕಂಡಿದ್ದೇನೆ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ, ನಾನು ಆಪರೇಷನ್ ಮಾಡಲು ತೆಗೆಯುವ ಪ್ರತಿಯೊಂದು ಹೃದಯದಲ್ಲೂ ನನಗೆ ದೇವರು ಕಾಣಿಸಿಕೊಂಡಿದ್ದಾನೆ ಅಂತ ಹೇಳ್ತಾರಂತೆ ಆ ಡಾಕ್ಟರ್. ದೇವರೇ ನನಗೆ ಮಾರ್ಗದರ್ಶನ ಮಾಡ್ತಾನೆ, ಅದಕ್ಕೋಸ್ಕರ ನಾನು ಒಂದಲ್ಲ ಎರಡಲ್ಲ ಹೃದಯದ ಶಸ್ತ್ರಚಿಕಿತ್ಸೆ ಮಾಡುವಾಗೆಲ್ಲ ಅಲ್ಲಿ ದೇವರನ್ನ ಕಾಣ್ತೀನಿ ನಾನು ಅಂತ ಹೇಳ್ತಾರಂತೆ. ಖಂಡಿತ ಅಲ್ವಾ ಸ್ನೇಹಿತರೆ, ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ರೆ ಅಲ್ಲಿ ನಾವು ದೇವರನ್ನ ಕಾಣ್ತೀವಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಮ್ಮೊಳಗೆ. ಎಷ್ಟು ಚೆನ್ನಾಗಿ ಹೇಳಿದರಲ್ವಾ. ಡಾಕ್ಟರ್ GS ಶಿವರುದ್ರಪ್ಪ ಅವರ ಒಂದು ರಚನೆಯ ಗೀತೆ ಆಗಿದೆ ಇದು. ಹಾಗೆ ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರವರು ಒಂದು ಮಾತು ಹೇಳ್ತಾರೆ, ಎತ್ತತ್ತ ನೋಡಿದರತ್ತತ್ತ ನೀನೇ ಶಿವ ಅಂತ. ಆ ರೀತಿ ಆಗಬೇಕು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರವರು. ನಮ್ಮ ವೃತ್ತಿಯಲ್ಲೇ ನಾವು ಶಿವನನ್ನು ಕಾಣಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮ ವೃತ್ತಿಯಲ್ಲೇ ನಾವು ದೇವರನ್ನ ಕಾಣಬೇಕು ಅಂತ. ಎಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾವು ನಮ್ಮ ವೃತ್ತಿಯನ್ನು ಪ್ರೀತಿಸ್ತೀವೋ, ಆರಾಧಿಸ್ತೀವೋ, ಪೂಜಿಸ್ತೀವೋ, ಗೌರವಿಸ್ತೀವೋ, ಅಲ್ಲೆಲ್ಲ ಕೂಡ ದೇವರನ್ನು ನಾವು ಕಾಣ್ಬೋದು ಅಲ್ವಾ. ಅದಕ್ಕೆ ಅಲ್ವಾ 12ನೇ ಶತಮಾನದಲ್ಲೇ ನಮ್ಮ ಬಸವಣ್ಣನವರು ಹೇಳಿದ್ದು, ಕಾಯಕವೇ ಕೈಲಾಸ ಅಂತ. ಖಂಡಿತವಾಗ್ಲೂ ಅಲ್ವಾ, ನಾವು ಮಾಡುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಇದ್ದಾಗ ದೇವರು ಕೂಡ ನಮ್ಮೊಟ್ಟೆಗಿರ್ತಾನೆ ಅಂತ ಹೇಳ್ತಾ, ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ತಡ ಮಾಡೋದು ಬೇಡ, ಯಾವೆಲ್ಲ ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ ಅನ್ನೋದನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ.
11: ಪ್ರೀತಿಯ ಕೇಳುಗರಿಗೆ ನಮಸ್ಕಾರ, ನಾನು ಶಿವಮೊಗ್ಗದಿಂದ ಇಂದುಮತಿ. ಈ ದಿನ ನಾನು ಕೆಲವು ಭಾವಗೀತೆಗಳನ್ನು ಹೇಳ್ತಾ ಇದ್ದೇನೆ. ಮೊದಲಿಗೆ ಶ್ರೀಯುತ ವಿನಾಯಕ್ ಅವರ ರಚನೆ, ಸಂಗೀತ ಡಾಕ್ಟರ್ CE ಅಶ್ವಥ್, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರು.

ಈ ಭಾವಗೀತೆಗಳು ಒಂದು ರೀತಿಯಲ್ಲಿ ಭಾವನೆಗಳಿಗೆ ಸಂಗೀತದ ಸ್ಪರ್ಶ ನೀಡುವ ಸುಂದರವಾದಂತಹ ಸಾಹಿತ್ಯದ ಪ್ರಕಾರವಾಗಿದೆ ಅಲ್ವಾ. ಸುಂದರ ಪ್ರಪಂಚಕ್ಕೆ ನಮ್ಮನ್ನೆಲ್ಲ ಕರೆದೊಯ್ತವೆ ಈ ಭಾವಗೀತೆಗಳು ಅಲ್ವಾ. ಮತ್ತಷ್ಟು ಭಾವಗೀತೆಗಳನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ ಪುಟ್ಟವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಆಗಲೇ ಹೇಳಿದಾಗೆ ಸ್ನೇಹಿತರೆ, ಭಾವಗೀತೆಗಳು ಭಾವನೆಗಳಿಗೆ ಸಂಗೀತದ ಸ್ಪರ್ಶ ನೀಡುವಂತಹ ಸುಂದರ ಗೀತೆಗಳಾಗಿವೆ. ಅಷ್ಟೇ ಅಲ್ಲದೆ ನೇರವಾಗಿರುವಂತಹ ಅರ್ಥವನ್ನು ಕೊಡುತ್ತೆ, ಆಳವಾದ ಭಾವನೆಯನ್ನು ಹೊಂದಿರುತ್ತೆ. ಆ ರೀತಿಯ ಅರ್ಥಪೂರ್ಣವಾದಂತಹ ಭಾವಗೀತೆಗಳನ್ನು ಸಾಕಷ್ಟು ಮಹಾನ್ ಕವಿಗಳು ತುಂಬ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಜೆ ಪಿ ರಾಜರತ್ನಂ ಅವರು, ಕೆ ಎಸ್ ನಿಸಾರ್ ಅಹಮದ್ ರವರು, ಲಕ್ಷ್ಮೀನಾರಾಯಣ ಭಟ್ರು, ಕೆ ಎಸ್ ನರಸಿಂಹಸ್ವಾಮಿ ಅವರು, ಶಿವರುದ್ರಪ್ಪ ಅವರು, ಬೇಂದ್ರೆ ಅವರು, ಕುವೆಂಪು ಅವರು, ಈ ರೀತಿಯಲ್ಲಿ ಸಾಕಷ್ಟು ಮಹಾನ್ ಕವಿಪುಂಗವರು ತಮ್ಮದೇ ಆದ ಸುಂದರ ಸಾಹಿತ್ಯ ಪ್ರಕಾರದಲ್ಲಿ ತುಂಬ ಚೆನ್ನಾಗಿ ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಭಾವಗೀತೆಗಳನ್ನು ಇಂದುಮತಿ ಮೇಡಮ್ ಅವರಿಂದ ಕೇಳೋಣ.
3: ಈಗ ಮುಂದಿನ ಗೀತೆ ಸಾಹಿತ್ಯ ಇನ್ ಎಸ್ ಲಕ್ಷ್ಮೀನಾರಾಯಣ ಭಟ್, ಸಂಗೀತ ಸಿ ಅಶ್ವಥ್ ಅವರು, ಮೂಲಗಾಯನ ಕಸ್ತೂರಿ ಶಂಕರ್ ಅವರು.

ಸ್ನೇಹಿತರೆ, ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರ ಅವರು ಸಾಕಷ್ಟು ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ. ಅಂತಹ ಭಾವಗೀತೆಗಳಲ್ಲಿ ಈ ಗೀತೆ ಕೂಡ ಒಂದು ಸೊಗಸಾಗಿದೆ. ಅಂತಹ ಗೀತೆಯನ್ನು ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡಿದರು ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು. ಮತ್ತಷ್ಟು ಇವರಿಂದ ಭಾವಗೀತೆಗಳನ್ನು ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಇಂದುಮತಿ ಮೇಡಮ್ ಅವರು ಭಾವಗೀತೆಗಳನ್ನು ಹಾಡ್ತಾ ಇದ್ದಾರೆ. ಎನ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ರವರ ರಚನೆಯಲ್ಲಿ ಮೂಡಿ ಬಂದಂತಹ ಭಾವಗೀತೆಗಳನ್ನು ತುಂಬ ಸೊಗಸಾಗಿ ಹಾಡಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ಗೀತೆಗಳನ್ನು ಕೇಳೋಣ.
3: ಸಾಹಿತ್ಯ ಶ್ರೀಯುತ ಪೂತಿ ನರಸಿಂಹಚಾರ್, ಸಂಗೀತ ಡಾಕ್ಟರ್ ಸಿ ಅಶ್ವಥ್, ಮೂಲಗಾಯನ ಡಾಕ್ಟರ್ ರಾಜ್ಕುಮಾರ್ ಅವರು.

0: ನಮಸ್ಕಾರ, ಧನ್ಯವಾದಗಳು.
1: ನಿಮಗೂ ಕೂಡ ಧನ್ಯವಾದಗಳು ಇಂದುಮತಿ ಮೇಡಮ್. ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಪೂತಿ ನರಸಿಂಹಾಚಾರ್ ರವರ ರಚನೆಯಲ್ಲಿ ಮೂಡಿ ಬಂದಂತಹ ಭಾವಗೀತೆಯನ್ನು ತುಂಬ ಚೆನ್ನಾಗಿ ಹಾಡಿದ್ರು ಇಂದುಮತಿ ಮೇಡಮ್ ಅವರು. ಕನ್ನಡದ ಪ್ರಸಿದ್ಧ ಕವಿಗಳಾದ ಪುರೋಹಿತ ತಿರುನಾರಾಯಣ್ ನರಸಿಂಹಾಚಾರ್ ಅವರು ಸಾಕಷ್ಟು ಭಾವಗೀತೆಗಳನ್ನು ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರನ್ನು ದಾಂಪತ್ಯ ಕವಿ ಅಂತ ಕೂಡ ಕರೆಯಲಾಗುತ್ತೆ. ಪ್ರಕೃತಿ ಸೌಂದರ್ಯ ಮತ್ತು ಭಕ್ತಿಯ ಪ್ರಧಾನ ಗೀತೆಗಳನ್ನು ತುಂಬ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಭಾವಪೂರ್ಣ ಸಂಗೀತ ಸಂಯೋಜನೆ ಕೂಡ ಕೊಟ್ಟಿದ್ದಾರೆ. ಕೃಷ್ಣನ ಕೊಳಲಿನ ಕರೆ, ಗೋಕುಲ ನಿರ್ಗಮನ, ಆಕೋ ಶ್ಯಾಮ ಅವಳೇ ರಾಧೆ, ಒಲಿದಿಹೆನ ಬೆಳುದಿಂಗಳಿಗೆ, ಬೆಳು ಬೆಳಗಾಯಿತು ಎಳ ಬೆಳಕಾಡಿತು, ಇಂತಹ ಸಾಕಷ್ಟು ಪ್ರಸಿದ್ಧ ಭಾವಗೀತೆಗಳು ಇವರ ರಚನೆಯಲ್ಲಿ ಮೂಡಿಬಂದಿವೆ ಸ್ನೇಹಿತರೆ. ಅಂದಾಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಮಧ್ಯಾಹ್ನದ ಸುತ್ತಮುತ್ತ ಕಾರ್ಯಕ್ರಮ ಇರ್ಬೋದು, ಸಂಜೆಯ ಪೇಟೆ ಸಂಚಾರ ಇರ್ಬೋದು, ಹಾಗೆ ಬೆಳಗ್ಗೆ 8 ಗಂಟೆಗೆ ಪ್ರಸಾರವಾಗುವಂತಹ ದಿನದ ವಿಶೇಷ ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾವಗೀತೆಗಳು ಪ್ರಸಾರ ಆಗುತ್ತೆ. ಒಂದಕ್ಕಿಂತ ಒಂದು ಭಾವಗೀತೆಗಳು ಕೇಳಲಿಕ್ಕೆ ತುಂಬಾ ಸೊಗಸಾಗಿರುತ್ತೆ, ಇಂಪಾಗಿರುತ್ತೆ ಕೂಡ. ಮತ್ತೊಮ್ಮೆ ಇಂದುಮತಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ನೀವು ಈ ರೀತಿಯಲ್ಲಿ ಭಾವಗೀತೆಗಳನ್ನು ಹಾಡ್ತೀರಾ ಸ್ನೇಹಿತರೆ, ಕತೆಗಳನ್ನು ಬರೀತೀರಾ, ಸ್ವರಚಿತ ಕವನಗಳನ್ನು ಬರಿತಾ ಇದ್ದೀರಾ, ಕಾದಂಬರಿಗಳನ್ನು ಓದುವಂತಹ ಹವ್ಯಾಸ ನಿಮ್ಮಲ್ಲಿದೆಯಾ, ಹಾಗಾದರೆ ಮತ್ತೆ ಆಗ್ತಡ 9860996279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನೀವು ತಿಳಿಸಿದಂತಹ ವಿಷಯಗಳನ್ನು ನಾನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಹಾಯ್, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ RJ ಅರ್ಪಿತಾ. ಸೊ ನಮ್ಮ ಪ್ರೀತಿಯ

0: ಜಸ್ತ ಹಾಗೆ ಇವತ್ತು ನಮ್ಮ ಜಾವಗಲ್ ಶ್ರೀನಾಥ್ ಅವರ ಜನ್ಮದಿನ ಕೂಡ ಇದೆ. ಹೌದು, ಮಾಜಿ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಅವರು 1969 ಆಗಸ್ಟ್ 31ರಂದು ಮೈಸೂರಿನಲ್ಲಿ ಜನಿಸಿದ್ರು. ಈಗ ಅವರು ICC ಮ್ಯಾಚ್ ರೆಫ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ 300 ವಿಕೆಟ್ ಪಡೆದ ಹೆಗ್ಗಳಿಕೆ ಅವರದ್ದು. ಸೊ ಅವರಿಗೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಜನ್ಮದಿನದ ಪ್ರೀತಿಯ ಶುಭಾಶಯನ ಕೋರ್ತಾ ಕೇಳುಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ನಮ್ಮೆಲ್ರಿಗೂ ಕೂಡ ನಮ್ಮ ವರ್ಣಮಾಲೆ ಅಕ್ಷರಮಾಲೆ ಗೊತ್ತಿರುವಂಥದ್ದು. ಆ ಇಂದ ಆ ಳವರೆಗೆ ಕೂಡ ಎಲ್ಲ ಅಕ್ಷರಗಳು ಇದೆ, ಆಯಿತಾ? ಸೊ ನಮ್ಮ ಕನ್ನಡ ಏನಿದೆ, ಸುಲಭವಾದ ಭಾಷೆ, ತುಂಬ ಹತ್ತಿರವಾದ ಭಾಷೆ, ಮನಸ್ಸಿಗೆ ಇಷ್ಟ ಆಗುವಂತಹ ಭಾಷೆ. ಹೀಗೆಲ್ಲ ಇರುವಾಗ ಕನ್ನಡದ ವರ್ಣಮಾಲೆಗಳ ಪ್ರಕಾರ ಇವತ್ತು ಹಾಡನ್ನು ಹಾಡಿಸಿದ್ರೆ ಹೇಗಿರುತ್ತೆ ಅಂತ ಹೇಳಿ ಒಂದು ಟಾಪಿಕ್ನ ತೆಗೆದುಕೊಂಡು ಬಂದಿದ್ದೀನಿ. ವರ್ಣಮಾಲೆಗಳ ಆಟದ ಜೊತೆ ಹಾಡನ್ನು ಹಾಡುವಂತಹ ಕಾರ್ಯಕ್ರಮ. ಸೊ ನೀವು ಕೂಡ ಕರೆ ಮಾಡಿ ಮಾತನಾಡಬೇಕಾದ್ರೆ ನಮ್ಮ ಸಂಖ್ಯೆ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾತನಾಡ್ಬೋದು. ಹಾಗೇನೆ ಟಾಪಿಕ್ನ ಚಂದ ಅರ್ಥ ಮಾಡಿಕೊಂಡು ಕರೆ ಮಾಡಿ, ಹಾಗೇನೆ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ಕರೆ ಮಾಡಿ, ಜೊತೆಗೆ ಕಾಲ್ ಮಾಡಿದಾಗ ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ, ಓಕೆನಾ? ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದ ಫಸ್ಟ್ ಲಕ್ಕಿ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್,
1: ಶುಭೋದಯ.
0: ಶುಭೋದಯ, ಇವತ್ತು ಫಸ್ಟ್ ಲಕ್ಕಿ ಕಾಲರ್ ನೀವೇ ಮೇಡಮ್.
1: ಹೌದಲ್ಲ, ಶುಭ ಆರಂಭದೊಂದಿಗೆ.
0: ಏ ಸೂಪರ್, ಶುಭ ಆರಂಭದೊಂದಿಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ
1: ಅಲ್ವಾ?
0: ನೋಡಿ,
1: ಸೆಲ್ಫ್ ಲವ್ ಅಂದ್ರೆ ಹೇಗಿರಬೇಕು ಅಲ್ವಾ? ನಿಜವಾಗ್ಲು ಇವತ್ತು ತುಂಬಾ ಕೆಲ್ಸಗಳೆಲ್ಲ ಇತ್ತು, ಹೊರಗಡೆ ಹೋಗೋದೆಲ್ಲ. ಈಗ ಇದನ್ನ ಮಿಸ್ ಮಾಡ್ಕೊಳ್ತೀನಿಪ್ಪ ಅಂತ ಅನ್ಕೊಳ್ತಾ ಇದ್ದೆ. ಇವತ್ತು ಫಸ್ಟ್ ಕಾಲ್ ನನಗೆ ಸಿಕ್ಕಿದೆ, ಖುಷಿ ಆಯ್ತು.
0: ನಮಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಎಲ್ಲ ಆಯ್ತು.
0: ಏನ್ ತಿಂಡಿ?
1: ತಿಂಡಿ ಇವತ್ತು ರೊಟ್ಟಿ ಮಾಡಿರೋದು, ರೊಟ್ಟಿ ಹಾಗಲ್ಕಾಯಿ ಪಲ್ಲೆ.
0: ಓಕೆ ಓಕೆ. ಸೊ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ? ಒಬ್ಬರಾದ್ಮೇಲೆ ಹಾಡನ್ನ ಹಾಡ್ತಾ ಹೋಗ್ಬೇಕು.
1: ಆಗ್ಲಿ, ಹೇಳ್ತೀನಂತೆ.
0: ಸೊ ನಿಮಗೆ ಕನ್ನಡದ ವರ್ಣಮಾಲೆಯಲ್ಲಿ ಪ್ರಾರಂಭ ಆಗುವಂತಹ ಮೊದಲನೇ ಅಕ್ಷರ, ಆ ಅಕ್ಷರವನ್ನ ನೀಡ್ತಾ ಇದ್ದೀನಿ, ಅದರಿಂದ ನೀವು ಗೀತೆಯನ್ನ ಹಾಡಬೇಕು.
1: ಆಯ್ತು, ಹೇಳ್ತೀನಿ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಆಟ ಊಟ ಊಟ ಕನ್ನಡ ವಂದನೆ ಪಾಠ, ಆಟ ಊಟ ಊಟ ಕನ್ನಡ ವಂದನೆ ಪಾಠ, ಕನ್ನಡ ಭಾಷೆಯ ಕಲಿತವ.

0: ಥ್ಯಾಂಕ್ ಯು.
1: ಎಸ್, ಒಂದು ಸೊಗಸಾದ ಗೀತೆಯೊಂದಿಗೆ ಶುಭಾರಂಭವನ್ನ ಮಾಡಿದ್ರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
0: ನಿಮಗೂ ಕೂಡ ಧನ್ಯವಾದಗಳು.
1: ಓಕೆ, ಎಸ್, ಶುಭಮಂ ಕರೆ ಮಾಡಿ ಒಳ್ಳೆ ಗೀತೆಯನ್ನ ಹಾಡಿದ್ರು ಅಲ್ವಾ. ನೆಕ್ಸ್ಟ್ ಕಾಲರ್, ಹಲೋ.
2: ನಮಸ್ತೆ ತಂಗಿ ಅವರಿಗೆ.
1: ನಮಸ್ತೆ ಪ್ರೇಮಕ್ಕ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ.
1: ಆಯ್ತಾ ಟಿಫನ್?
2: ಟಿಫನ್ ಆಯ್ತು, ರೊಟ್ಟಿ ಟೊಮಟಕಾಯಿ ಚಟ್ನಿ.
1: ಸೂಪರ್ ಕಾಂಬಿನೇಷನ್ ಅಲ್ವಾ, ರೊಟ್ಟಿ ಟೊಮಟೊಕಾಯಿ ಚಟ್ನಿ, ಅದ್ರಲ್ಲೂ ಅಕ್ಕಿ ರೊಟ್ಟಿ ಟೊಮಟೊಕಾಯಿ ಚಟ್ನಿ ತಿಂತಾ ಇದ್ರೆ ಆಹಾ, ರೊಟ್ಟಿ ತಿಂದಿದ್ದೆ ಗೊತ್ತಾಗಲ್ಲ.
2: ಒಂದ್ ಜಾಸ್ತಿನೇ ಹೋಗಿರುತ್ತೆ.
1: ನಿಜ ನಿಜ, ಅದು ನಂದು ಫೇವ್ರೆಟ್ ಕಾಂಬಿನೇಷನ್ ಕೂಡ. ಹೌದು,
2: ಚೆನ್ನಾಗಿರುತ್ತೆ ತುಂಬಾ.
1: ಸೊ ಪ್ರೇಮಕ್ಕ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು. ಆನಿಂದ ಶುರು ಮಾಡಿದ್ರೆ ನನ್ಗೆ ಈ ಕೊಡ್ತೀರಾ?
1: ಇಲ್ಲ, ದೊಡ್ಡ.
2: ಓ, ದೊಡ್ಡ. ದೊಡ್ಡ ಬಂತಲ್ಲ.
1: ಯಾಕಂದ್ರೆ ದೊಡ್ಡ ಅಕ್ಷರದಲ್ಲಿ ತುಂಬಾ
2: ಜಾರಿ, ಆಕಾಶದಿಂದ ಜಾರಿ ಈ ಭೂಮಿಗೆ ಬಂದ ನೋಡಿ, ಈ ಭೂಮಿಗೆ ಬಂದ ನೋಡಿ ನಮಗಾಗಿ ಆ ದೇವನೇ, ನಮಗಾಗಿ ಮಹಾದೇವನೇ. ಶಿವ ನಿನ್ನ ನೋಡಿ ನೋಡಿ ಕಣ್ಣು ತುಂಬಿ ಬಂದಿತು. ಅಷ್ಟ ಹಾಡ್ದೆ.
1: ಏ, ಆದ್ರೂ ಸೂಪರ್ ಪ್ರೇಮಕ್ಕ, ಅಕ್ಷರ ಕೊಟ್ಟ ತಕ್ಷಣ ಪಟ್ ಅಂತ ಹಾಡಿದ್ರಲ್ಲ, ಖುಷಿ ಆಯ್ತು.
2: ಧನ್ಯವಾದ.

0: ಯೆಸ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು.
0: ಓಕೆ, ನೆಕ್ಸ್ಟ್ ಕಾಲರ್ ಹೇಳಿದರೆ ಯಾರು ಕೇಳುವ? ಹಲೋ ಹಲೋ
2: ಹಲೋ,
0: ನಮಸ್ತೆ, ಗುಡ್ ಮಾರ್ನಿಂಗ್.
2: ನಮಸ್ತೆ, ಶುಭ ಮುಂಜಾನೆ.
0: ಶುಭ ಮುಂಜಾನೆ ನಿಮಗೂ ಕೂಡ. ಆಯ್ತಾ ತಿಂಡಿ?
2: ಇಲ್ಲಮ್ಮ, ಇನ್ನು ರೊಟ್ಟಿ ನಮ್ದು.
0: ಏನ್ ಇವತ್ತು ಮೂರ್ ಜನ ಕಂಟಿನ್ಯೂಸ್ ಆಗಿ ರೊಟ್ಟಿ ರೊಟ್ಟಿ ರೊಟ್ಟಿ,
2: ಅದೇ ಅನ್ಕೊಂತ ಇದೀನಿ.
0: ಹ್ಮ್, ಹ್ಯಾಟ್ರಿಕ್ ರೊಟ್ಟಿ ಇವತ್ತು.
2: ಇಲ್ಲ, ಅವರು ಹಗಲಕಾಯಿ ಪಲ್ಯ ಮಾಡಿದ್ದಾರೆ,
0: ಇವರು ಟೊಮಾಟೋ ಚಟ್ನಿ ಮಾಡಿದ್ದಾರೆ, ನೀವೇನ್ ಮಾಡಿದೀರಾ?
2: ನಾವು ಹೆಸರು ಕಾಳು ಪಲ್ಯ.
0: ಹೆಸರು ಕಾಳು ಪಲ್ಯ. ಓಕೆ, ಮೂರ್ ಜನ ಮನೆಗೂ ಬಂದು ಒಂದೊಂದು ರೊಟ್ಟಿ ತಿಂದು ಡಿಫ್ರೆಂಟ್ ಆಗಿರೋ ಪಲ್ಯ ತಿನ್ಕೊ ಬರ್ಬೋದು. ಯೆಸ್, ಉಮಾ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದ ವಿಷಯ ನಮ್ದು ಇವತ್ತು ಇಡ್ಲಿ.
2: ಇವತ್ತು ನಮ್ ಅತ್ತೆದು ಬರ್ತ್ಡೇ ಇದೆ, ಹುಟ್ಟಿದ ಹಬ್ಬ.
0: ವಿಶ್ ಮಾಡಿ, ವಿಶ್ ಮಾಡಿ.
2: ಅತ್ತೆ ನಮ್ಮನೆ ರಮ್ಮ.
0: ಆಯ್ತಾಯ್ತು, ಎಷ್ಟು ಪ್ರೀತಿಯಿಂದ. ಅತ್ತೆ
2: ಲೀಲಾವತಿ ಅವ್ರ ಹೆಸರು. ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ ಸೊಸೆ ಕಡೆಯಿಂದ.
0: ಲೀಲಾವತಿನ ಅವ್ರ ಹೆಸರು. ಲೀಲಾವತಿ ಅವ್ರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಕೂಡ ಜನ್ಮದಿನದ ಪ್ರೀತಿಯ ಶುಭಾಶಯಗಳು.
2: ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು.
0: ಓಕೆ, ಈಗ ಇದೇ ಖುಷಿಲಿ ಈ ಅಕ್ಷರದಿಂದ ಒಂದ್ ಹಾಡನ್ನ ಹಾಡ್ಬೇಕು.
2: ಈ ಅಕ್ಷರ ಅಂದ್ರೆ ಈ ಭೂಮಿ ಬರತ್ತಾ?
0: ಹ್ಮ್, ಅದು ದೊಡ್ಡಿ ಆಗತ್ತೆ, ಚಿಕ್ಕಿ.
2: ನಾವೊಂದು ಈ

0: ಎಸ್ ಸೂಪರ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡ್ರಿ.
1: ಥ್ಯಾಂಕ್ ಯು, ಚೆನ್ನಾಗಿದೆ ಇವತ್ತು ಟಾಪಿಕ್.
0: ಓಕೆ ಮ್ಯಾಮ್, ಥ್ಯಾಂಕ್ ಯು.
1: ಎಲ್ಲರೂ ಆರಿಸ್ಕೊಂಡು ಇಟ್ಕೊಂಡಿರ್ಬೇಕು.
0: ಹೌದು ಹೌದು, ನೆಕ್ಸ್ಟ್ ಯಾವ್ದು ಬರುತ್ತೆ ಬರುತ್ತೆ ಅಂತ ಆರಿಸ್ಕೊಂಡು ಇಟ್ಕೊಂಡಿರ್ಬೇಕು.
1: ಸರಿನಪ್ಪ, ಥ್ಯಾಂಕ್ ಯು.
0: ಎಸ್ ಥ್ಯಾಂಕ್ ಯು ಮ್ಯಾಮ್. ಓಕೆ, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ, ಯಾವ ಅಕ್ಷರ ಸಿಗುತ್ತೆ ಕೇಳುವ. ಹಲೋ,
2: ಹಲೋ,
0: ನಮಸ್ತೆ.
2: ಶುಭೋದಯ ಶ್ವೇತಾ ಮೇಡಮ್ ಅವರಿಗೆ.
0: ಶ್ವೇತಾ ಅಲ್ಲ, ಅರ್ಪಿತಾ.
2: ಸರಿ, ಅರ್ಪಿತಾ ಮೇಡಮ್.
0: ಅರ್ಪಿತಾ ಮಾತಾಡ್ತಿರೋದು.
2: ಓಕೆ ಓಕೆ,
0: ಶುಭೋದಯ. ಅರ್ಪಿತಾ ಮೇಡಮ್ಗೆ ಶುಭೋದಯ ಹೇಳಲ್ವಾ, ಶ್ವೇತಾ ಅವ್ರಿಗೆ ಮಾತ್ರ ಹೇಳದ?
2: ಇಲ್ಲ ಮೇಡಮ್, ಎಲ್ಲರಿಗೂ ಶುಭೋದಯ ಸುಪ್ರಭಾತ.
0: ಶುಭೋದಯ ಸುಪ್ರಭಾತ. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು ಮೇಡಮ್, ನಮ್ದು ಇವತ್ತು ರೊಟ್ಟಿ, ರೊಟ್ಟಿ ನಾಳೆ ಮಂಗಳವಾರ ತಿಂಡಿ ಮಾಡ್ಬೇಕಲ್ಲ ಹೆಣ್ಮಕ್ಳು.
0: ನಿಮ್ದು ರೊಟ್ಟಿನ ಇವತ್ತು?
2: ನಮ್ದು ರೊಟ್ಟಿ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಚಟ್ನಿ.
0: ಶಾಬಾಷ್, ನಾಲ್ಕನೇ ಮನೆ ಅದು ಕಂಟಿನ್ಯೂಸ್ ಆಗಿ ರೊಟ್ಟಿ ಆಗ್ತಿರೋದು.
2: ಓ, ಹೆಂಗ ಕೌಂಟ್ ಮಾಡ್ತಾ ಇದ್ದೀರಾ?
0: ಹೌದು ಹೌದು, ಈಗ ಕರೆ ಮಾಡಿದ್ರೆ ಎಲ್ಲರೂ ಕೂಡ ರೊಟ್ಟಿನೇ ಟಿಫನ್. ವರ್ಣಮಾಲೆಯಲ್ಲಿ ಹೇಳ್ಬೇಕು, ನಿಮಗ್ ಸಿಗ್ತಾ ಇರುವಂತಹ ವರ್ಣಮಾಲೆ ಈ ಅಕ್ಷರ, ದೊಡ್ಡ ಈ.
2: ಈಶಾ.

0: ಅಷ್ಟೇನಾ? ಓಕೆ ಓಕೆ, ಪರವಾಗಿಲ್ಲ. ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಓಕೆ, ಎಸ್, ಪಂಕಜಾ ಮ್ಯಾಮ್ ಕರೆ ಮಾಡಿ ಒಂದು ಒಳ್ಳೆ ಗೀತೆಯನ್ನು ಹಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಹೇಗಿದ್ದೀರಾ?
1: ನಾ ಚೆನ್ನಾಗಿದ್ದೀನಿ ಮೇಡಮ್, ನೀವೇಗಿದ್ದೀರಾ ಮೇಡಮ್?
0: ನಾನು ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಮೇಡಮ್.
0: ನಿಮ್ಮನೆ ತಿಂಡಿ ಏನ್ ಸರ್?
1: ನಮ್ಮನೆ ಇವತ್ತು ಇದು ಬಿಸಿಬೇಳೆ ಬಾತ್ ಮೇಡಮ್.
0: ಪರವಾಗಿಲ್ಲ, ಚೇಂಜ್ ಆಗಿದೆ. ಓಕೆ, ಮತ್ತೆ ಏನ್ ಸಮಾಚಾರ ಹೇಳ್ತೀನಿ? ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
1: ಗೊತ್ತಾಯ್ತು ಮೇಡಮ್.
0: ಸೊ ವರ್ಣಮಾಲೆಯ ಪ್ರಕಾರ ನೀವು ಹಾಡನ್ನ ಹಾಡಬೇಕು. ನಿಮಗೆ ಈಗ ಸಿಗ್ತಾ ಇರುವಂತದ್ದು ಊ ಅಕ್ಷರ.
1: ಊನಾ ಮೇಡಮ್?
0: ಹೌದು ಸರ್.
1: ಸರಿ ಮೇಡಮ್, ಆಯ್ತು. ಒಂದು
0: ಊರಿಗೆ
1: ಬಾರೆ ನೀ, ಊರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನೀ ಊರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನಾನ್ ನೋಡಕ್ ಬತ್ತೀನಿ ನಿನ್ನ, ನಾನ್ ನೋಡಕ್ ಬತ್ತೀನಿ ನಿನ್ನ ನಮ್ಮಪ್ಪನ್ ಕರ್ಕೊಂಡು, ನೀ ಊರಿಗೆ ಬಾರೆ, ಊರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನೀ ಊರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು, ನಾನ್ ನೋಡ ಬತ್ತೀನಿ ನಿನ್ನ ಹಸುವ ಹೊಡ್ಕೊಂಡು. ಹೀಗೈತೆ ಮೇಡಮ್.
0: ಸೂಪರ್ ಸರ್. ಆಕ್ಚುಲಿ ಅದು ಸ್ಟಾರ್ಟಿಂಗ್ ಅಲ್ಲಿ ನೀ ನೀರಿಗೆ ಬಾರೆ ಚೆನ್ನಿ ಬಿನ್ಗೆ ಹಿಡ್ಕೊಂಡು ಅಂತ ಬರುತ್ತೆ, ಆಮೇಲೆ ಊರಿಗೆ ಬಾರೆ ಬರುತ್ತೆ. ಪರವಾಗಿಲ್ಲ ಸರ್,
1: ಬರುತ್ತೆ. ಇಲ್ಲಾಂದ್ರೆ ಇದು ಬರುತ್ತಲ್ಲ ಮೇಡಮ್, ಊರು ಊರೆಂದು ಜನರು ಹೇಗೆಂದು ಇಂದು ಆ ರೀತಿ.
0: ಸೂಪರ್ ಸರ್, ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
1: ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.
0: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ,
2: ಹಲೋ,
0: ನಮಸ್ತೆ.
2: ಹಲೋ,
0: ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ನಮಗೆ ಕೇಳಿಸ್ತಾ ಇದೆ ಸರ್, ನಿಮಗೆ ಕೇಳಿಸ್ತಾ ಇದೆಯಾ?
2: ಕೇಳ್ತಾ ಇದೆ.
0: ಓಕೆ, ಆಯ್ತಾ ತಿಂಡಿ?
2: ನನ್ನ ಹೆಸರು ಸೀಟ್ ಆಯ್ತು ಮೇಡಮ್. ನಿಮ್ದು ಆಯ್ತಾ?
0: ನಂದು ಆಯ್ತು ಸರ್.
2: ನಮ್ದು ಇಡ್ಲಿ ಇಡ್ಲಿ ಚಟ್ನಿ ನಿಮ್ದೇ ಮಾಡಿರ್ತೀವಿ.
0: ನಮ್ದು ಅದೇ ಸರ್.
2: ಹೌದಾ? ಏ ಮದ್ರ ಕಟ್ಟಿದೀವಿ ನಾವು ಅಂತ ಕಾಡ್ತಾ ಇದ್ದೀವಿ.
0: ಹೌದೌದು.
2: ಪರಿಚಯ ಮಾಡ್ಕೊಂಬಿಟ್ಟಾಮೇಲೆ ಇದು ಮಾಡ್ತೀರಾ?
0: ಮಾಡಿ ಸರ್, ಮಾಡ್ಕೊಳ್ಳಿ ಸರ್.
2: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಅತ್ತಿಜೋಡನಹಳ್ಳಿ, ಹೊಳೆಸಪುರ ತಾಲೂಕು, ಹಾಸನ ಜಿಲ್ಲೆ 573211.
0: ಓಕೆ,
2: ಕರ್ನಾಟಕ ರಾಜ್ಯ, ಭಾರತ ದೇಶ. ನಮ್ಮ ಎಲ್ಲ ಸೋದರ ಸೋದರಿಯರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
0: ಓಕೆ, ಎಲ್ಲರ ಪರವಾಗಿ ನಿಮಗೂ ನಮಸ್ಕಾರ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಮಾಲೆ ಅಕ್ಷರಗಳ ಆಟ ಆಡಿಸ್ತಿದ್ದೆ. ಸೊ ನಿಮಗೆ ಈಗ ಸಿಗ್ತಾ ಇರುವಂತದ್ದು ದೊಡ್ಡ ಊ ಅಕ್ಷರ, ಅದರಿಂದ ಅದ್ರ ಹಾಡನ್ನ ಹಾಡ್ಬೋದಾ? ಊ ಅಕ್ಷರದಿಂದ ಹಾಡನ್ನ ಹಾಡ್ಬೋದಾ? ಯಾವ ಹಾಡ ಅಂತ ಹೇಳಿ? ಹೌದು, ಅರ್ಪಿತ್ ಅವರೇ ಮಾತಾಡ್ತಿರೋದು.
2: ಶುಭ ಮಂಗಳ ಹೇಳ್ತೀನಿ ಮೇಡಮ್, ಆರ್ ಎನ್ ಸುದರ್ಶನ್ ಆಡ್ರ ಗೀತೆ ಅದು.
0: ಹಾಡಿ.
2: ಒಂದು ಬಳಿ ಬಂದು
0: ಸರ್, ಅದು ಹೂ ಆಗತ್ತೆ. ಅದು ಹಾ ಅಕ್ಷರದಿಂದ ಹೂ ಆಗತ್ತೆ ಸರ್. ನಾನ್ ಕೇಳ್ತಾ ಇರೋದು ಊ.
2: ಊನಾ?
0: ಹೌದು.
2: ಉಪ್ಪು ತಿಂದ ಮನೆಗೆ ಎರಡು ಬಗೆ ಬೇಡ, ಊರಿಗೆ ದ್ರೋಹ ಮಾಡಿ ಬದುಕಲಿಸಬೇಡ. ಈ ಕನ್ನಡದ ಅಕ್ಷರ ಮಾಲೆ ಅಮ್ಮ ಎಂಬುದು ಕಂದನ ಕಡುವಿನ ಕರೆಯೋಲೆ.
0: ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ.
2: ಸರಿ ಸರ್, ಧನ್ಯವಾದಗಳು.
0: ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ? ಹಲೋ,
3: ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್, ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಸರ್, ಹೇಗಿದ್ದೀರಾ?
3: ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ?
0: ನಾನು ಸೂಪರ್ ಆಗಿದ್ದೀನಿ. ಆಯ್ತಾ ಟಿಫನ್?
3: ಟಿಫನ್ ಆಯ್ತು ಮೇಡಮ್, ಇವತ್ತು ಮಂಡಕ್ಕಿ, ಒಗ್ಗರಣೆ ಮಂಡಕ್ಕಿ.
0: ಸೂಪರ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಮಾನೆಗಳ ಆಟವನ್ನ ಆಡಿಸ್ತಾ ಇದ್ದೆ. ನಿಮಗೆ ಈಗ ಸಿಗ್ತಾ ಇರುವಂತದ್ದು ಎ ಅಕ್ಷರ. ಎ ಅಕ್ಷರದಿಂದ ಹಾಡನ್ನ ಹಾಡಿ ಸರ್.
3: ಎಂದ ಹೇಳ್ಬೇಕಾ ಮೇಡಮ್?
0: ಹೌದು.
3: ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಣುವೆ, ಅಷ್ಟೇ ನೆನ್ಪಡ್ತಾ ಇದೆಯಲ್ಲ ಮೇಡಮ್.
0: ಇನ್ನು ಹಾಡಿದೆ ಅದು, ಅದು ಇದೆ ಇನ್ನೊಂದು. ಎಲ್ಲಿರುವೆ ಮನೆಯ,
3: ಸೂಪರ್ ಸೂಪರ್, ಈಗ ಹೇಳ್ಕೊಟ್ರಿ, ಮುಗಿತು.
0: ಹಾಡಿ ಹಾಡಿ.
3: ಎಲ್ಲಿರುವೆ ಮನ ಬಕಾಡು ಬರು ಪಸಿಯೇ, ಬಯಕೆಗ ಬಳ್ಳಿಗ ಬಯಕೆಗ ಬಳ್ಳಿಗ ನಗುವ ಹೂವದೆ ಪ್ರೇಗಸಿ ನೀನು. ಎಲ್ಲಿರುವೆ ಮನ ಬಕಾಡು ಬರು ಪಸಿಯೇ. ಈಗ ಬರ್ತು ಮೇಡಮ್.
0: ಎಸ್, ಸೂಪರ್ ಸರ್. ನೋಡಿ, ಸ್ವಲ್ಪ ಕ್ಲೀವ್ ಕೊಟ್ರು ಸಾಕು, ಎಷ್ಟು ಚಂದ ಹಾಡ್ತೀರಾ.
3: ಅದು ನೀವೇ ಎಲ್ಲ ಕಲ್ಸ್ಕೊಡ್ತಾ ಇದ್ದೀರಾ ನಮ್ಗೆಲ್ಲ ಈಗ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ.
3: ಥ್ಯಾಂಕ್ ಯು ಸೋ ಮಚ್.
0: ಓಕೆ, ಎಸ್, ಬ್ರಹ್ಮಾನಂದ ರಾನಡೆಯವರು ಕರೆ ಮಾಡಿದ್ರು, ಒಳ್ಳೆ ಗೀತೆಯನ್ನ ಕೂಡ ಹಾಡಿದ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ? ಹಲೋ,
4: ಹಲೋ ನಮಸ್ತೆ ರೀ ಮೇಡಮ್.
0: ಹಲೋ ನಮಸ್ತೆ ರೀ ಸರ್.
4: ಏನ್ ಬಂದೇ ನವಾಜ್ ಮಾತಾಡಕತ್ತೀನ್ರಿ ಮೇಡಮ್.
0: ನವಾಜ್ ಸರ್ ಆಯ್ತ ಟಿಫನ್?
4: ಹಾ ಟಿಫನ್ ಇಲ್ರಿ ಮೇಡಮ್, ಇದು ಇನ್ಮ್ಯಾಗ ಮಾಡ್ಬೇಕ್ರಿ, ಯಾಕಂದ್ರ ಕೆಲಸ ಮಾಡಕತ್ತೀರಿ ಹೊಲ್ದಾಗ, ಕಾರ್ಯಕ್ರಮ ಕೇಳಕತ್ತೀನ್ರಿ ಮೇಡಮ್.
0: ಸೂಪರ್ ಸರ್, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಗಿದೆ ಹಾಗಿದ್ರೆ.
4: ನಿಮ್ದ ಏನಾಯ್ತ್ರಿ ಮೇಡಮ್ ನಾಷ್ಟ?
0: ನಮ್ದು ಇಡ್ಲಿ ಸರ್.
4: ಹೌದ್ರ?
0: ಹೌದು.
4: ಹಾ ಇವತ್ತು ವರ್ಣಮಾಲೆ ಏನ್ರಿ ಮೇಡಮ್? ಇವತ್ತು ಕನ್ನಡದ ವರ್ಣಮಾಲೆ.
0: ಕರೆಕ್ಟ್ ಕರೆಕ್ಟ್, ಕನ್ನಡದ ವರ್ಣಮಾಲೆಯ ಅಕ್ಷರಗಳ ಹಾಡನ್ನ ಹಾಡ್ಬೇಕು ನೀವು.
4: ಹಾ ಹುನ್ರಿ ಮೇಡಮ್.
0: ಸೊ ನಿಮಗೆ ಈಗ ಸಿಗ್ತಾ ಇರೋದು ಏ ಸರ್, ಏನಿ
4: ಏಣಿ ಏರಿ.
0: ಹಾ
4: ಹಾ ಹಾಡ್ತೀನಿ ನೋಡ್ರಿ ಮೇಡಮ್.
0: ಹಾಡಿ ಸರ್.
4: ಏರಿ ಮೇಲೆ ಏರಿ, ಏರಿ ಮೇಲೆ ಹಾರಿ, ಹಕ್ಕಿ ಬಂದು ಕುಂತೈತಲ್ಲೋ ಮಾವ, ಕದೈತೆ ಕೊಪ್ಪೈತೆ. ಏರಿ ಮೇಲೆ ಏರಿ, ಏರಿ ಮೇಲೆ ಹಾರಿ, ಹಕ್ಕಿ ಬಂದು ಕುಂತೈತಲ್ಲೋ ಮಾವ, ಗುರ್ಗುಟ್ಟೆ ನೋಡಿ ಗುರ್ರನ ಬೇಡ, ಗುರ್ಗುಟ್ಟೆ ತಾಳ.

0: ఏరి వెళ్ళహారి హక్కి బంధు కుంత ధన్యవాదాలు మేడం.
1: సూపర్ సార్, నోడి అక్షర కొట్ట ఎಷ್ಟು ಚೆನ್ನಾಗಿ ಹಾಡ್ತೀರಾ.
0: ಏನ್ರಿ ಮೇಡಮ್ ಹಂಗೆ ನೆನಪಾಗ್ತಂದ್ರೆ ಹಾಡ್ತೇವೆ ಏನಾರ ನೆನಪಿರ್ಲಿಕ್ಕಂದ್ರೆ ಆಗಂಗಿಲ್ಲ.
1: ನಿಜವಾಗ್ಲೂ ನೀವೆಲ್ಲರೂ ಎಷ್ಟು ಬುದ್ಧಿವಂತರಿದ್ದೀರಾ ಗೊತ್ತಾ. ಸೂಪರ್ ಬಿಡಿ.
0: ಯಾಕಪ್ಪ ಅಂತಂದ್ರೆ ನೀವು ಕಲಿಸ್ಕೊಟ್ಟಿದ್ದೀರಿ ಮೇಡಮ್. ಯಾಕಪ್ಪ ಅಂತ ನೀವು ಪ್ರತಿಯೊಂದು ಕಲಿಸ್ತಿರಲ್ರಿ, ಅದರಿಂದ ನಾವು ನೀವು ಗುರುಗಳು ನಾವು ಶಿಷ್ಯರು.
1: ಖಂಡಿತ ಖಂಡಿತ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ, ನಮಸ್ತೆ ರೀ ಮೇಡಮ್.
1: ಓಕೆ, ಎಸ್ ನವಾಜ್ ಸರ್ ಕರೆ ಮಾಡಿ ಒಂದು ಒಳ್ಳೆ ಗೀತೆಯನ್ನ ಹಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ, ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ಕಾರ, ರೇಡಿಯೋ ವಾಲ್ಯೂಮ್ನ ಕಡಿಮೆ ಮಾಡಿ. ಕಡಿಮೆ ಮಾಡಿದ್ರ ಸರ್, ನಿಮ್ಮ ಹೆಸರು?
2: ಸೋಮಶೇಖರ್ ತಟ್ಟಿ ಮೇಡಮ್, ನಮ್ಮ ತಪ್ಪಾಗಿದೆ.
1: ಸೋಮಶೇಖರ್ ಸರ್, ಆಯ್ತಾ ತಿಂಡಿ?
2: ಆಯ್ತು ಮೇಡಮ್, ನಿಮ್ದು?
1: ನಮ್ದು ಆಯ್ತು ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
2: ಹಾ ಮೇಡಮ್.
1: ಸೊ ನಿಮ್ಗೀಗ ಸಿಗ್ತಾ ಇರುವಂತದ್ದು ಐ ಅಕ್ಷರ. ಐ ಅಕ್ಷರ, ಹೌದು. ಒಂದ್ ಸಾಂಗ್ ಇದೆ, ಆದ್ರೆ ನಿಮಗೆ ಅದು ಹಾಡಕ್ ಬರ್ಲಿಲ್ಲ ಅಂದ್ರೆ ಓಕೆ, ಐತಲಕಡಿ ಅಂತ ಒಂದ್ ಸಾಂಗ್ ಇದೆ, ಕೇಳಿದಿರಾ? ಗಜ ಫಿಲಂ ಸಾಂಗ್ ಐತಲಕಡಿ ಅಂತ. ಇದೆ,
2: ಕೇಳಿದಿರಾ?
1: ಐ ಗೊತ್ತಾಗಿಲ್ಲ ಅಂದ್ರೆ ಓ ಹೇಳಿ ಸರ್. ಚಿಕ್ಕ ಓ ಮತ್ತೆ ದೊಡ್ಡ ಓ ಅಲ್ಲ.
2: ಓ ಗುಣವಂತ,
1: ಹ್ಮ್, ಹಾಡಿ ಸರ್.
2: ಓ ಗುಣವಂತ, ಓ ಗುಣವಂತ ನಿನ್ನ ಆ ಗುಣಗಾನ ಮಾಡಲು ಪದಗಳೇ ಸಿಗುತ್ತಿಲ್ಲ, ಆ ಪದಗಳೇ ಸಿಗುತ್ತಿಲ್ಲ. ದಾರಿ ದೀಪ ತೋರುತ್ತ ತೋರುತ್ತ ಕರುಣೆ ಕಿರಣ ಬೀರುತ್ತ ಬೀರುತ್ತ ಬಂದೆ ನೀನು ಓ ಸ್ನೇಹಿತ ಸ್ನೇಹಿತ. ನನ್ನ ಬಾಳು ಬೆಳಗಿದೆ ಬೆಳಗಿದೆ, ಓ ಗುಣವಂತ ಓ ಗುಣವಂತ ನಿನ್ನ.
0: ಥ್ಯಾಂಕ್ ಯು ಮೇಡಮ್.
1: ಎಸ್, ಏನ್ ಗೊತ್ತಾ ಸರ್, ಆಕ್ಚುಲಿ ನೀವು ದೊಡ್ಡ ಓ ಇಂದ ಹಾಡಿದ್ರಿ. ಯಾಕೆ ಹೇಳಿದ್ರು ಚಿಕ್ಕ ಓ, ಪರವಾಗಿಲ್ಲ, ಪ್ರಯತ್ನ ಪಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಚಿಕ್ಕ ಓಯಿಂದ ಹಾಡೋಕೆ ಟ್ರೈ ಮಾಡಿ. ಓಕೆನಾ? ಚಿಕ್ಕ ಓಯಿಂದ ಕೂಡ ಸಾಕಷ್ಟು ಹಾಡುಗಳು ಇದೆ. ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ, ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್.
3: ನಮಸ್ತೆ, ಗುಡ್
1: ಮಾರ್ನಿಂಗ್. ಆಯ್ತು ಟಿಫನ್?
3: ಏನ್
1: ಟಿಫನ್?
3: ಅಂದ್ರೆ ಚಪಾತಿ.
1: ಚಪಾತಿ, ಓಕೆ. ಮಿನಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು, ಕೇಳ್ತಾ ಇದ್ದೀನಿ.
1: ಸೊ ನಾವು ವರ್ಣಮಾಲೆ ಪ್ರಕಾರ ಹಾಡನ್ನ ಹಾಡಿಸ್ತಿದೀವಿ. ಆದ್ರೆ ಲಾಸ್ಟ್ ಕಲರ್ ಸೋಮಶೇಖರ್ ಸರ್ಗೆ ಚಿಕ್ಕ ಓಯಿಂದ ಹಾಡ ಹೇಳಕ್ ಹೇಳಿದೆ, ದೊಡ್ಡ ಓಯಿಂದ ಹಾಡ ಹೇಳಿದ್ದಾರೆ. ಆದ್ರೆ ನೀವೀಗ ಚಿಕ್ಕ ಓಯಿಂದ ಹಾಡ ಹೇಳ್ಬೇಕು. ಒಲವೆ ಬರಲ್ಲ, ಅಲ್ಲ, ಓ ಓ ಬರುತ್ತೆ, ಒಂಟೆ
3: ಓನಾ. ಓ ತಂಗಾಳಿ ನೀನಾಡಿ ಒಲಿದು ನಲಿದು ಬಾ, ನಾಯಿ ಕಾಂಗಿ ನನಗೆಲ್ಲ ಯಾರು ಗೆಳೆಯರು. ಕರೆಕ್ಟಾ?
1: ಆಕ್ಚುಲಿ ಓ ಇಂದ ತುಂಬಾ ಹಾಡಿದೆ ಗೊತ್ತಾ, ಒಂದೇ ಉಸಿರಂತೆ ಇನ್ನು ನಾನು ನೀನು ಆ ಸಾಂಗ್ ಇದೆ.
3: ಮತ್ತೆ ಒಲವೇ ಬರುತ್ತೆ ಅಲ್ವಾ,

0: ಹೊಮ್ಮಿರುವ ಹೊಸ ಹೂವಿನಲ್ಲೂ ತುಂಬಿದೆ ಒಲವಿನ ಸಾಕ್ಷಾತ್ಕಾರ.
1: ಹಾಡಿ ಒಂದೆ ಹಾಡಿ ಹಾಡಿ.
0: ಆಯ್ತು ಅಷ್ಟೇ.
1: ಸೂಪರ್ ಮೀನಮ್ಮ, ಥ್ಯಾಂಕ್ ಯು ಸೋ ಮಚ್. ಚಂದ ಹಾಡನ್ನ ಹಾಡಿದ್ರಿ. ಓಕೆ ಎಸ್. ಸೊ ಚೆನ್ನಾಗಿ ಹಾಡ್ತೀರ ನಮ್ಮ ಕೇಳುಗರೆಲ್ಲರೂ ಕೂಡ. ಇನ್ನು ವಿಶೇಷವಾಗಿ ನೆಕ್ಸ್ಟ್ ಕಾಲರ್ಗೆ ಅವು ಅಕ್ಷರ ಸಿಗುತ್ತೆ. ಸಾಧ್ಯ ಆದರೆ ಅವು ಅಕ್ಷರದಿಂದ ಹಾಡನ್ನು ಹಾಡ್ಬೋದು, ಇಲ್ಲ ಅಂದರೆ ಅಮ್ಮ ಅಕ್ಷರ ಹಾಡ್ಬೋದು. ಸೊ ಸಾಂಗ್ ಸರ್ಚ್ ಮಾಡಿ ರೆಡಿ ಮಾಡ್ಕೊಂಡಿರಿ. ಅಷ್ಟೊತ್ತಿಗೆ ನಾನು ಒಂದು ಸ್ಮಾಲ್ ಬ್ರೇಕ್ನ ತೆಗೆದುಕೊಂಡು ವಾಪಸ್ ಬರ್ತೀನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯವರೆಗೆ. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕನ್ನಡ ವರ್ಣಮಾಲೆ ಅಕ್ಷರಗಳಿಂದ ಬರುವಂತಹ ಗೀತೆಗಳನ್ನ ನೀವು ಹಾಡಬೇಕು ಅಂತ. ಸೊ ಲಾಸ್ಟ್ ಕಾಲರ್ ಕರೆ ಮಾಡಿದಂತಹ ಮೀನಮ್ಮ ಅವರು ಓ ಅಕ್ಷರದಿಂದ ಹಾಡಿದ್ರು. ನೆಕ್ಸ್ಟ್ ಔ ಅಕ್ಷರ ಇದೆ. ಔ ಅಕ್ಷರದಿಂದ ಸಾಂಗ್ಗಳು ತುಂಬಾನೇ ಕಡಿಮೆ ಇದೆ, ಇಲ್ವೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಕಾಲರ್ ಅಮ್ಮಿಂದನೂ ಹಾಡ್ಬೋದು ಅಥವಾ ಅವುವಿಂದನಾದ್ರೂ ಹಾಡ್ಬೋದು. ನೀವು ಕರೆ ಮಾಡಿ ಹಾಡಬೇಕಾಗಿರುವಂತಹ ಸಂಖ್ಯೆ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆ. ಕರೆ ಮಾಡಿ ಹಾಡನ್ನ ಹಾಡಿ ಅಂತ ಹೇಳ್ತಾ. ಸೊ ನಮ್ಮ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತೀರಾ ಕೇಳುವ. ಹಲೋ
7: ಹಲೋ, ನಮಸ್ತೆ.
1: ನಮಸ್ತೆ ಸರ್. ನಮಸ್ತೆ, ಇನ್ನೊಮ್ಮೆ ಹೇಳಿ.
7: ಮೂಡಿಗೆರೆಯಿಂದ ಐತಪ್ಪ ಮಾತಾಡ್ತಿರೋದು ಮೇಡಮ್.
1: ಮೂಡಿಗೆರೆಯಿಂದ ಹೇಗಿದ್ದೀರಾ ಸರ್?
7: ನಾವು ಚೆನ್ನಾಗಿದ್ದೇವೆ ಮೇಡಮ್, ನೀವು ಹೇಗಿದ್ದೀರಾ?
1: ನಾನು ಕೂಡ ಸೂಪರ್ ಆಗಿದ್ದೀನಿ.
7: ಆಯ್ತಾ ತಿಂಡಿ?
1: ತಿಂಡಿ ಆಯ್ತು ಸರ್. ನಿಮ್ದು?
7: ನಮ್ದು ಇನ್ನಾಗ್ಬೇಕು ಮೇಡಮ್.
1: ಹೇಗಿದೆ ಮೂಡಿಗೆರೆ?
7: ಪರವಾಗಿಲ್ಲ ಮೇಡಮ್.
1: ಮಳೆ ಬಿಟ್ಟಿದ್ಯಾ? ಮಳೆ ಇದೆಯಾ?
7: ಮಳೆ ಇಲ್ಲ, ಮಳೆ ಮಾತ್ರ ಕಡಿಮೆ ಈ ಕಡೆ.
1: ಕಡಿಮೆ ಆಯ್ತಾ?
7: ನಿಮ್ಮ ಕಡೆ?
1: ನಮ್ ಕಡೆ ಸದ್ಯಕ್ಕೆ ಬರೋದು ಹೋಗುದು ಬರೋದು ಹೋಗುದು ಮಾಡ್ತಿದೆ ಸರ್.
7: ಅದೇ ರೀತಿ ಇದೆ, ಎಲ್ಲಿ ಆಗ್ತಾ ಇದೆ.
1: ಓಕೆ ಓಕೆ ಸರ್. ಹಾಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
7: ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತು.
1: ಓಕೆ
7: ಹೇಳಿ.
1: ಸೊ ನಿಮಗೆ ಅವಾಕ್ಷರ ಸಿಕ್ಕಿದೆ, ಆದ್ರೆ ಅವಾಕ್ಷರದಿಂದ ಹಾಡುಗಳು ತುಂಬಾ ಕಡಿಮೆ ಇದೆ. ನೀವು ಅಮ್ಮ ಅಕ್ಷರ ಬಳಸ್ಕೋಬಹುದು.
7: ಅಮ್ಮಿಂದ ಯಾವ್ದಾದ್ರು ಹಾಡು ಹಾಡ್ಬೋದಲ್ವಾ?
1: ಅಮ್ಮ ಅಕ್ಷರದಿಂದ ಯಾವ್ದಾದ್ರು ಕನ್ನಡ ಹಾಡನ್ನು ಹಾಡಿ.
7: ಅಮ್ಮ ಅಮ್ಮ ಇನ್ನು
1: ಅಮ್ಮ ಅಕ್ಷರ ಬರಲ್ಲ ಸರ್.
7: ಆಗಲ್ವಾ?
1: ಆ ಪಕ್ಕ ಸೊನ್ನೆ ಅಮ್ಮ ಇರ್ಬೇಕು. ನಾ ನಿಮಗೆ ಆಪ್ಷನ್ ಕೂಡ ಕೊಡ್ತೀನಿ. ಅಂಬರ ಚುಂಬಿತ ಒಂದು ಹಾಡಿದೆ, ಅಂಬರ ವೇರಿ ಅಂತ ಕೂಡ ಒಂದು ಹಾಡಿದೆ, ಅದರಲ್ಲಿ ಬರುತ್ತೆ ಸರ್. ಅಂಬರ ಚುಂಬಿತ ಹಾಡು ಕೇಳಿದಿರಾ?
7: ಕೇಳಿದೀನಿ. ಅಂಬರದಿಂದ ಯಾವ್ದಾದ್ರು ಆಗ್ಬೋದಾ?
1: ಹಾಡಿ. ಅಮ್ಮ ಅಕ್ಷರ ಇರ್ಬೇಕಷ್ಟೇ.
7: ಓಕೆ ಓಕೆ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ತಳ ತಳ ತಳ ತಳ ತಳ ತಳ. ಓಕೆ
1: ಅಷ್ಟೇನಾ?
7: ಹಾಡು ಸಿಕ್ತಿಲ್ಲ ಮೇಡಮ್.
1: ಪರವಾಗಿಲ್ಲ ಸರ್, ಒಳ್ಳೆ ಪ್ರಯತ್ನ ಪಟ್ರಿ.
7: ಓಕೆ ಓಕೆ,
1: ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹೀಗೆ ಕರೆ ಮಾಡ್ತೀರಿ, ಓಕೆನಾ? ಎಸ್. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳುವ. ಹಲೋ ಹಲೋ ಹಲೋ. ಕರೆ ಕಟ್ ಆಯ್ತು. ನಾನು ಅದಕ್ಕೆ ಹೇಳಿದ್ರು ರೇಡಿಯೋ ವಾಲ್ಯೂಮ್ ನ ಕಡಿಮೆ ಮಾಡಿಕೊಂಡು ಕರೆ ಮಾಡಿ ಅಂತ. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಕೇಳುವ? ಹಲೋ.
8: ಹಾಯ್ ಅರ್ಪಿತಾ, ಗುಡ್ ಮಾರ್ನಿಂಗ್.
1: ಹಲೋ ಮೇಡಮ್, ವೆರಿ ಗುಡ್ ಮಾರ್ನಿಂಗ್.
8: ಚೆನ್ನಾಗಿದ್ದೀರಾ?
1: ನಾನ್ ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ?
8: ನಾನು ಸೂಪರ್ ಆಗಿದ್ದೀನಿ.
1: ಓಕೆ ಆಯ್ತಾ ಟಿಫನ್?
8: ಟಿಫನ್ ಆಯ್ತು, ಜೋಳದ ರೊಟ್ಟಿ ಸೊಪ್ಪಿನ ಪಲ್ಯ.
1: ಜೋಳದ ರೊಟ್ಟಿ ಸೊಪ್ಪಿನ ಪಲ್ಯ, ಫೈನಲಿ ನಿಮ್ದು ರೊಟ್ಟಿ. ಇವತ್ತು ನೀವು ಐದನೇ ರೊಟ್ಟಿ ಆಗಿರೋರು.
8: ಹೌದಾ? ನಿಮ್ದೇನು?
1: ನಮ್ದು ಇಡ್ಲಿ.
8: ಇಡ್ಲಿ.
1: ಎಸ್. ಕುಸುಮ ಮ್ಯಾಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ವರ್ಣಮಾಲೆಗಳ ಅಕ್ಷರದಿಂದ ಆಟ ಆಡಿಸಿದ್ದೆ. ಸೊ ನಿಮಗೆ ಅಹ ಅನ್ನೋ ಅಕ್ಷರ ಸಿಕ್ಕಿದೆ. ಹೌದು.
8: ಅಂತ ಹೇಳಿದ್ರೆ ಸಾಕ?
1: ಇಲ್ಲ, ಅಹ ಅಂತಾನೆ ಬರಬೇಕು. ಹೌದು, ಅಹ ಅಂತಾನೆ ಬರಬೇಕು.
8: ಹೌದಾ? ಅಹ ಎಂತ ಈ ಕ್ಷಣ ಇದ?
1: ಹಾಡಿ ಹಾಡಿ ಬರುತ್ತೆ
8: ಅದು. ಸರಿ ಸರಿ, ಒಂಚೂರು ಬರುತ್ತೆ.

0: ಪ್ರೀತಿಯ ನರ್ತನ.
1: ಪರವಾಗಿಲ್ಲ ಮ್ಯಾಮ್, ಹೇಳ್ ತಕ್ಷಣ ಟ್ರೈ ಮಾಡಿದ್ರಲ್ಲ ಅದೇ ಖುಷಿ ಆಯ್ತು.
0: ಅದೇ ಬೇಗ ಬಂದ್ಬಿಡುತ್ತೆ.
1: ಹೌದು, ಆಹ ಅಂತ ಅಕ್ಷಣ ಇದೆ. ಇನ್ನು ಕೆಲವು ಹಾಡುಗಳಿದೆ, ಬಟ್ ಏನಪ್ಪ ಅಂದ್ರೆ ಸಡನ್ ಆಗಿ ನೆನಪಾಗಲ್ಲ ಅಷ್ಟೇ.
0: ಸಡನ್ ಆಗಿ ನೆನಪಾಗೋದಿಲ್ಲ ಅದು.
1: ಹೌದು, ಎನಿವೇ ಒಳ್ಳೆ ಪ್ರಯತ್ನ ಪಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕರೆ ಮಾಡಿದಕ್ಕೆ.
0: ಥ್ಯಾಂಕ್ ಯು ಅರ್ಪಿತಾ.
1: ಓಕೆ, ಎಸ್, ನೆಕ್ಸ್ಟ್ ಕಾಲರ್ ಕರೆ ಮಾಡಿದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡಿದ್ದಾರೆ ಕೇಳುವ. ಹಲೋ, ಹಲೋ. ಓಕೆ, ಸೊ ನೆಕ್ಸ್ಟ್ ಕಾಲರ್ ಇನ್ನೊಬ್ರು ರೆಡಿ ಆಗಿದ್ದಾರೆ. ಯಾರು ಇಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳುವ. ಹಲೋ, ಓಕೆ, ಕರೆ ಕಟ್ ಆಯಿತು. ಎಲ್ಲರೂ ಕೂಡ ರೇಡಿಯೋ ಕೇಳ್ಕೊಳ್ತಾ ಕರೆ ಮಾಡ್ತಿದ್ದಾರೆ ಅನ್ಸುತ್ತೆ. ಬಹುಶಃ ಯಾವ ಲೆಟರ್ ನೆಕ್ಸ್ಟ್ ಸಿಗುತ್ತೆ ಅಂತ. ಹಾಗಾಗಿ ಕಾಲರ್ಸ್ಗಳು ಸರಿಯಾಗಿ ಸಿಗ್ತಾ ಇಲ್ಲ. ನೆಕ್ಸ್ಟ್ ಕಾಲರ್ ಒಬ್ರು ರೆಡಿ ಇದ್ದಾರೆ ಕೇಳುವ. ಹಲೋ,
2: ಹಲೋ, ನಮಸ್ಕಾರಗಳು.
1: ನಮಸ್ಕಾರಗಳು, ಗುಡ್ ಮಾರ್ನಿಂಗ್.
2: ಹೇಗಿದ್ದೀರಾ? ನಮ್ಮ ಪಟ್ಟಾಕಿ ಆದ್ರೆ
1: ಸರ್, ನಾನ್ ಸೂಪರ್ ಆಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
2: ನಾವು ಕೂಡ ಸೂಪರ್ ಕಣ್ರಿ.
1: ಓಕೆ, ನಿಮ್ಮ ಬಾಯಲ್ಲಿ ಸೂಪರ್ ಅಂತ ಕೇಳೋದೆ ಖುಷಿ ಸರ್.
2: ಏನ್ ತಿಂಡಿ ತಿಂದ್ರಿ?
1: ತಿಂಡಿ ಇವತ್ತು ಇಡ್ಲಿ ಸರ್. ನಿಮ್ಮದು?
2: ಹೌದಾ, ಇಡ್ಲಿನಾ? ನಮ್ದು ಚಪಾತಿ.
1: ಚಪಾತಿ, ಓಕೆ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ವರ್ಣಮಾಲೆಗಳ ಅಕ್ಷರವನ್ನ ನಿಮಗೆ
2: ಹಾಡಿಸಿದೆ,
1: ನಿಮಗೆ ಈಗ ಕಾ ಅಕ್ಷರ ಸಿಗ್ತಿದೆ.
2: ಖುಷಿ ಆಯ್ತು, ಖುಷಿ ಆಯ್ತು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನಿಮಗೆ ಈಗ ಕಾ ಅಕ್ಷರ ಸಿಗ್ತಾ ಇದೆ ನೋಡಿ.
2: ಕಾ ಬಂತ?
1: ಹೌದು,
2: ನೋಡೋದು. ಸಣ್ಣ ಪ್ರಯತ್ನ ಮಾಡಿ
1: ಮಾಡಿ ಮಾಡಿ ಸರ್.
2: ಕಂಡ ಮಿಂಚೆ ಜಾಹೀರಾತು ಕಳೆಯುವ ಹೃದಯ, ನಾವೇ ಮುಂಚೆ ಹೃದಯ ಸೋತು ಚಿಗುರುವ ಪ್ರಳಯಕ್ಕೆ, ನನಗೂ ನಿನಗೂ ಒಲವಾಗಿರಲು ಅನುಮಾನವೇಕೆ? ಕಂಡ ಮಿಂಚೆ ಜಾಹೀರಾತು ಕಳೆಯುವ ಹೃದಯಕ್ಕೆ, ಜೊತೆಯಲ್ಲಿ ಸಣ್ಣ ಪುಟ್ಟ ಖುಷಿಯನ್ನು ಹಂಚಿಕೊಂಡು ಅಲವಾಡುತ್ತಾಳು ಆಕರ್ಷಕ. ನಿಮಗೆಂದೆ ಎಲ್ಲ ಬಿಟ್ಟು ಮರುಳಾದೆ ನಾನು ಎಂಬ ಅಪವಾದ ಕೂಡ ರಮಂಚಕ. ನಿಜವಾಗೂ ನಿನಗಿಂತ ತುಸು ಹೆಚ್ಚೆ ನಿನ್ನ ಹಚ್ಚಿಕೊಂಡೇ ಹೆಣೆದ ಬೆರಳು ಬಿಗಿಯಾಗಿರಲು ಅನುಮಾನವೇಕೆ? ಕಂಡ ಮಿಂಚೆ ಜಾಹೀರಾತು ಕಳೆಯುವ ಹೃದಯಕ್ಕೆ, ನಾನೇ ಮುಂಚೆ ಹೋದೇ ಸುರುವ ಪ್ರಳಯಕ್ಕೆ, ನನಗೂ ನಿನಗೂ ಒಲವ ಇರಲು ಅನುಮಾನವೇಕೆ? ಕಂಡ ಮಿಂಚೆ ಜಾಹೀರಾತು ಕಳೆಯುವ ಹೃದಯಕ್ಕೆ,
1: ತುಂಬಾ ಒಳ್ಳೆ ಗೀತೆ ಏನಾ? ಅಷ್ಟೇ ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ.
2: ಕಾರ್ಯಕ್ರಮ ಬ್ಯೂಟಿಫುಲ್ ಆಗಿ ಮೂಡಿ ಬರ್ತಾ ಇದೆ ಕಣ್ರಿ, ಅದಕ್ಕೊಂದು ಸ್ಪೆಷಲ್ ಥ್ಯಾಂಕ್ಸ್ ಇದೆ ನಿಮ್ಗೆ.
1: ಓಕೆ ಸರ್, ನಿಮಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆ.
2: ಎಲ್ಲಾ ಗಾಯಕರು ಸೂಪರ್ ಆಗಿ ಹಾಡ್ತಾ ಇದ್ದಾರೆ
1: ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹೌದು ಹೌದು ಸರ್, ಎಸ್ ಸರ್. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಯಾವ ಗೀತೆಯನ್ನು ಹಾಡ್ತಾರೆ ಕೇಳುವ. ಹಲೋ, ಹಲೋ. ಓಕೆ, ಕರೆ ಕಟ್ ಆಯಿತು. ನಮ್ಮ ಸತೀಶ್ ಸರ್ ತುಂಬ ಚೆನ್ನಾಗಿ ಹಾಡಿದ್ರು ಅಲ್ವಾ, ಒಂದು ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡಿಕೊಂಡು. ಓಕೆ, ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡಿದ್ರೆ ಕೇಳುವ. ಹಲೋ,
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿದ್ರ?
3: ಮಾಡಿದ್ದೀನಿ ಮೇಡಮ್.
1: ಓಕೆ, ಆಯ್ತಾ ಟಿಫನ್ನು?
3: ಟಿಫನ್ನು ಇಲ್ಲ, ಬರೀ ಜ್ಯೂಸ್ ಇವತ್ತು.
1: ಜ್ಯೂಸ್, ಓಕೆ ಮೇಡಮ್. ಇವತ್ತು ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
3: ಗೊತ್ತಾಯ್ತು.
1: ಸೊ ನಿಮಗೆ ವರ್ಣಮಾಲೆಯಲ್ಲಿ ಈಗ ದೊಡ್ಡ ಕಾಯಿಂದ ಅಕ್ಷರಗಳು ಇರೋದಿಲ್ಲ, ಹಾಡಿಲ್ಲ, ಹಾಗಾಗಿ
3: ಖಾಲಿ ಬಾಟ್ಲಿ ಹೆಂಗೆ ಯಾವ್ದೋ
1: ಬೇಡ ಮೇಡಮ್,
3: ಹೇಳಕ್ ಆಗದು ಇಲ್ಲ ಅದು ಚೆನ್ನಾಗಿ.
1: ಹಾಗಾಗಿ ಗಾ ಅಕ್ಷರ ತಗೊಳ್ಳಿ ಮ್ಯಾಮ್, ಗಾ ಅಕ್ಷರದಿಂದ ಹಾಡಿ.
3: ಗಾನ?
1: ಹೌದು.
3: ಗಾಳಿ ಮೇಲೆ ತೇಲಿ ಬಂತು ಮಂಜುಳ ವೀಣಾ, ಅಲೆ ಅಲೆ ಎಲ್ಲೂ ತೇಲಿ ಬಂತು ರಾಯರ ಆಶೀರ್ವಾದ. ಓಕೆ ಮೇಡಮ್, ಥ್ಯಾಂಕ್ ಯು. ಗಾನಲ್ಲಿ ತುಂಬಾ ಇದೆ, ತಕ್ಷಣಕ್ಕೆ ಇದನ್ನೇ ಹೇಳಿ.
1: ಪರವಾಗಿಲ್ಲ ತಕ್ಕ ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು, ಧನ್ಯವಾದಗಳು.
3: ಖುಷಿಯಿಂದ ಹಾಡಲ್ಲೇ ಖುಷಿಯಿಂದ್ರಲ್ಲೇ ಕೆಲವು ಹಾಡು ಬರ್ತವೆ, ಬಟ್ ಅದು ಅವೆಲ್ಲ ಹೊಸ ಹೊಸದು ಬರೋದೇ ಇಲ್ಲ ಅಲ್ವಾ ಮೇಡಮ್.
1: ದೊಡ್ಡ ಖಾಲಿ
3: ಖುಷಿ
1: ಆ ಸಾಂಗ್ ಬರುತ್ತೆ.
3: ಹೌದು, ಓಕೆ ಮೇಡಮ್,
1: ಪರವಾಗಿಲ್ಲ ಮ್ಯಾಮ್. ಸಡನ್ ಆಗಿ ಫ್ಲಾಶ್ ಆಗಲ್ಲ ಅಲ್ವಾ ನಿಮ್ಗೂ ಕೂಡ?
3: ಹೌದು,
1: ಅದಕ್ಕೆ ನಿಮ್ಗೆಲ್ಲ ರಿಸ್ಕ್ ಕೊಡಕ್ ಇಷ್ಟ ಇಲ್ಲ ಅದಕ್ಕೆ.
3: ಥ್ಯಾಂಕ್
1: ಯು ಮ್ಯಾಮ್ ಕರೆ ಮಾಡಿದಕ್ಕೆ. ಓಕೆ, ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಕೇಳೋಣ. ಯಾವ ಗೀತೆ ಸಿಗುತ್ತೆ, ಯಾವ ಅಕ್ಷರದಲ್ಲಿ ಯಾವ ಗೀತೆಯನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ,
4: ಹಲೋ,
1: ನಮಸ್ತೆ.
4: ನಮಸ್ತೆ ಮೇಡಮ್.
1: ಯಾರಿದು?
4: ನಾನ್ ಸುಧಾ ಅಂತ, ಶಿವಮೊಗ್ಗದಿಂದ.
1: ಸುಧಾ ಮೇಡಮ್, ಏನ್ ಮಾಡ್ತಿರೋದು?
4: ನಾನು ಮನೆ ಮನೆ ಕೆಲಸ, ಅಡಿಗೆ ಮಾಡ್ಕೊಂಡು ಮನೆಗೆ ಇರ್ತೀನಿ.
1: ಸೂಪರ್. ಯಾವ ಏರಿಯಾ ಮೇಡಮ್?
4: ಶಿವಮೊಗ್ಗನಗರ. ನನ್ನ ಫ್ರೆಂಡ್ ಉಮಾ ಅಂತ.
1: ಓ, ಉಮಾ ಅವ್ರ ಫ್ರೆಂಡ್?
4: ಉಮಾ ಕಲ್ಪನಾ.
1: ಕಲ್ಪನಾ, ಓಕೆ. ಟಿಫನ್ ಆಯ್ತಾ ಮ್ಯಾಮ್ ನಿಮ್ದು?
4: ಟಿಫನ್ ಆಯ್ತು.
1: ಓಕೆ, ಇವತ್ತಿನ ಕಾನ್ಸೆಪ್ಟ್ ಗೊತ್ತಾಯ್ತಾ?
4: ಗೊತ್ತಾಯ್ತು, ಗೊತ್ತಾಯ್ತು.
1: ಸೊ ನಿಮ್ಗೆ ಈಗ ಸಿಗ್ತಾ ಇರುವಂತದ್ದು ಅಕ್ಷರ ಗ ಅಕ್ಷರ. ಗಾಯಿಂದ ತುಂಬಾ ಹಾಡಿದೆ.
4: ನಾನು ಅಂತ್ಯಾಕ್ಷರಿ ತುಂಬಾ ಇದು ಮಾಡ್ತೀನಿ. ನಂಬರ್ ಬೇರೆ ಆಗಿದ್ದೀನಿ, ನಂದೇ ಇದ್ದೆ ಸಮಸ್ತೆ ಅಂತ. ನಮ್ಮೆಲ್ಲಿ
1: ಮತ್ತೆ
4: ಬರ್ತೀನಿ ಬರ್ತಾ ಇಲ್ಲ.
1: ಕೊಡ್ಲಾ?
4: ಕೊಡಿ.
1: ಗಗನವೇ ಬಾಗಿ ಇದೆ, ಗಾಳಿಯೇ ನೋಡು ಬಾ ಇದೆ.
4: ಅಲ್ಲ, ಇನ್ನೊಂದು ಹೇಳ್ತೀನಿ ಮೇಡಮ್. ಏನೇನಿದೆ? ಗಂಗಾ ಯಮುನಾ ಸಂಗಮ, ಗಂಗಾ ಯಮುನ ಸಂಗಮ ಈ ಪ್ರೇಮ. ಮೇಡಮ್ ಇಷ್ಟು ನೆನಪಾಯ್ತು.
1: ಕೆನೆ ಹಾಲು ಜೇನು ಸೇರಿದಂತೆ ಬದುಕು. ಓಕೆ ಮೇಡಮ್, ಪರವಾಗಿಲ್ಲ.
4: ಇದೇ ಫಸ್ಟ್ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಮೇಡಮ್ ನನಗೆ.
1: ಸೊ ಫಸ್ಟ್ ಕಾಲ್ ಮಾಡಿದ್ದ ಇವತ್ತು?
4: ಇದೇ ಫಸ್ಟ್. ಒಂದು ವಾರ ಆಯ್ತು ನಾನು ಮಾಡಕ್ ಸ್ಟಾರ್ಟ್ ಮಾಡಿ. ಅವ್ರಿಬ್ರು ಹೇಳಿದ್ರು ತುಂಬಾ ಚೆನ್ನಾಗಿ ನಿಮ್ದು ಪ್ರೋಗ್ರಾಮ್ ಬರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ.
1: ಓಕೆ,
4: ನನಗೆ ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್.
1: ಎಸ್, ನಿಮ್ ಒಟ್ಟಿಗೆ ಮಾತಾಡ್ ನಮಗೂ ಅಷ್ಟೇ ಖುಷಿ ಆಯ್ತು. ಹೀಗೆ ಕರೆ ಮಾಡ್ತಾ ಇರಿ. ಓಕೆನಾ? ಥ್ಯಾಂಕ್ ಯು. ಎಸ್, ನೆಕ್ಸ್ಟ್ ಕಾಲರ್ ಆಡಿದ್ದಾರೆ, ಯಾರು ಕೇಳುವ? ಹಲೋ,
5: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ.
5: ಶುಭೋದಯ.
1: ಶುಭೋದಯ ಸರ್, ಹೇಗಿದ್ದೀರಾ?
5: ಚೆನ್ನಾಗಿದ್ದೀವಿ ಮೇಡಮ್, ತಾವು ಚೆನ್ನಾಗಿದ್ದೀರಿ?
1: ನಾನು ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
5: ಆಯ್ತು ಮೇಡಮ್.
1: ಏನ್ ಟಿಫನ್ ಇವತ್ತು?
5: ಮೇಡಮ್ ಶಾವಿಗೆ ಉಪ್ಪಿಟ್ಟು.
1: ಶಾವಿಗೆ ಉಪ್ಪಿಟ್ಟು, ಸರಿ. ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
5: ಅಕ್ಷರ ಮಾಲೆಯಿಂದ ಅಕ್ಷರ ಕೊಟ್ಟಿದ್ದು ಹಾಡ್ಬೇಕಾಗ್ತದೆ.
1: ಸೂಪರ್ ಸರ್. ಸೊ ನಿಮ್ಗೀಗ ನೆಕ್ಸ್ಟ್ ಸಿಗ್ತಾ ಇರುವಂತದ್ದು ಚಾ ಅಕ್ಷರ ಸರ್.
5: ಸರಿ ಮೇಡಮ್, ಹಾಡ್ತೀನಿ.
1: ಹಾಡಿ ಸರ್.

ಅನಿಲ್ಲಿ ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಪಾಪದ ಎತ್ತಿನ ಬಂಡಿಯ ಚಕ್ಕಡಿಯಾಗಿ ಇಲ್ಲಿ ಕಾಲವೆಂಬ ಕೈಯಲ್ಲಿ ತಕ್ಕಡಿಯಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಉಳಿಯುತ್ತಮ್ಮ ಮನುಷ್ಯನಾಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ ವಿಧಿಯಾಟ ಹುಡುಗಾಟ ಹೆತ್ತವನೆರೆಯಲು ಬೆಂಕಿ.

0: ಎಸ್ ಸೂಪರ್ ಸರ್, ಸೊಗಸು ಗರ ಸಿನಿಮಾದ ಒಂದು ಸೊಗಸಾದ ಗೀತೆಯನ್ನ ಕೂಡ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು ಮೇಡಮ್, ಮತ್ತೊಮ್ಮೆ ಶುಭೋದಯ.
0: ಓಕೆ ಎಸ್, ಬಸವ ಸರ್ ಕರೆ ಮಾಡಿದ್ರು, ಚೆನ್ನಾಗಿ ಹಾಡಿದ್ರು. ಸೊ ನೆಕ್ಸ್ಟ್ ಕಾಲರ್ ಹಿಡಿದಾರೆ, ಯಾರು ಕೇಳುವ? ಹಲೋ
2: ಹಲೋ,
0: ನಮಸ್ತೆ.
2: ನಮಸ್ತೆ ಅರ್ಪಿತಾ ಮೇಡಮ್,
0: ಹೇಗಿದ್ದೀರಾ ಸರ್?
2: ಚೆನ್ನಾಗಿದ್ದೀವಿ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು. ನಿಮ್ಮದು?
2: ನಮ್ದಿನ ಆಗಿಲ್ಲ ಮೇಡಮ್, ಹೊಲದಲ್ಲಿ ಇದ್ವಿ, ಈಗ ಹೋಗ್ಬೇಕು ಮೇಡಮ್ ಮನೆಗೆ.
0: ಅದೇ ಖುಷಿಲಿ ಈಗ ಜಾ ಅಕ್ಷರದಿಂದ ಒಂದು ಗೀತೆಯನ್ನ ಹಾಡಿ.
2: ಜಾ ಅಕ್ಷರ ಮೇಡಮ್?
0: ಹೌದು.
2: ಜಾ ಅಕ್ಷರದಿಂದ ನೆನಪಾಗ್ತಾ ಇಲ್ವಲ್ಲ.
0: ಜಾ ಅಕ್ಷರದ ತುಂಬಾ ಇದೆ, ಕ್ಲೀ ಕೊಡ್ಲಾ?
2: ಕೊಡಿ ಮೇಡಮ್.
0: ಜನುಮದ ಜೋಡಿ ಇದೆ, ಜೋಡಿ ಹಕ್ಕಿ ಇದೆ.
2: ಜನುಮದ ಜೋಡಿ ನೀನೆ, ಕನಕ ಕನಕ ಹುಡುಗನ ಪ್ರಾಣ ನೀನೆ, ಕೊನೆಯ ತನಕ ಇದು ಯಾವ ದೈವ ಲೀಲೆ, ಮನಸಾಯ್ತು ನಿನ್ನ ಮೇಲೆ. ಇದು ಯಾವ ದೈವ ಲೀಲೆ, ಮನಸಾಯ್ತು ನಿನ್ನ ಮೇಲೆ. ಮೇಲೆ ಮೇಲೆ ಮೇಲೆ ಮಲ್ಲೆ ಹೂ ಮಾಲೆ.
0: ಸೂಪರ್ ಸೂಪರ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ.
2: ಏನಾದ್ರೂ ಒಂದು ಹೊಸತ್ವ ತರ್ತಿರಲ್ಲ, ಅದೇ ನಮಗೆ ಖುಷಿ ಮೇಡಮ್.
0: ತರ್ಬೇಕಲ್ಲ ಸರ್ ಮತ್ತೆ?
2: ಹೌದು ಮೇಡಮ್, ಏನಾದ್ರೂ ಒಂದು ಹೊಸತನ.
0: ನೀಚ ನೀಚ ಸರ್.
2: ಥ್ಯಾಂಕ್ ಯು ಮೇಡಮ್,
0: ಖುಷಿ ಆಯ್ತಾ ಟಾಪಿಕ್?
2: ಖುಷಿ ಆಯ್ತು ಮೇಡಮ್.
0: ಎಸ್ ಥ್ಯಾಂಕ್ ಯು ಸರ್ ಹಾಗಿದ್ರೆ ಕರೆ ಮಾಡಿದಕ್ಕೆ.
2: ಧನ್ಯವಾದಗಳು ಮೇಡಮ್.
0: ಓಕೆ, ಸೊ ಅನಂತರಾಜು ಸರ್ ಕರೆ ಮಾಡಿ ಹಾಡನ್ನ ಕೂಡ ಹಾಡಿದ್ರು, ಹಾಗೆ ಮೆಸೇಜ್ ಮುಖಾಂತರ ಕೂಡ ನಮ್ಮ ಪ್ರೀತಿಯ ಕೇಳುಗರು ಉತ್ತರವನ್ನು ನೀಡ್ತಾ ಇದ್ದಾರೆ. ಅದರಲ್ಲಿ ಮೀನಾ ಅವರು ಬೆಂಗಳೂರಿಂದ ಕೂಡ ಅಕ್ಷರಗಳಿಗೆ ಸರಿಯಾದ ಹಾಡುಗಳನ್ನ ಹಾಡ್ತಾ ಇದ್ದಾರೆ, ಐ ಮೀನ್ ಮೆಸೇಜ್ ಮಾಡ್ತಾ ಇದ್ದಾರೆ. ಇನ್ನು ಸೋಮಶೇಖರ್ ಸರ್ ಕೂಡ ಹಾಡ್ತಾರೆ, ಬಸವರಾಜ್ ಸರ್ ತುಂಬ ಚೆನ್ನಾಗಿ ಹಾಡಿದ್ರು ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಸುಧಾ ಮ್ಯಾಮ್ ಕೂಡ ಆನ್ಸರ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮೊದಲು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 AM-8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
0: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನ ಬಿಂದಾಸ್ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ನೆಚ್ಚಿನ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವರ್ಣಮಾಲೆಗಳ ಅಕ್ಷರದಿಂದ ಬರುವಂತಹ ಗೀತೆಗಳನ್ನ ನೀವು ಹಾಡಬೇಕು ಅಂತ. ಸೊ ನೀವು ಕೂಡ ಕರೆ ಮಾಡಿ ಮಾತನಾಡಬೇಕಂದ್ರೆ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ಕರೆ ಮಾಡಬಹುದು. ಹಾಗೆ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಅವರಿಗೆ ಯಾವ ಅಕ್ಷರ ಸಿಗ್ತಾ ಇದೆ, ಯಾವ ಗೀತೆಯನ್ನ ಹಾಡ್ತಾರೆ ಕೇಳುವ. ಹಲೋ.
7: ಹಲೋ ಮೇಡಮ್ ಅವರೇ, ನಮಸ್ಕಾರ.
0: ಹಲೋ ಸರ್, ನಮಸ್ಕಾರ.
7: ಹೇಗಿದ್ದೀರಾ ಮೇಡಮ್ ಅವರೇ, ತಿಂಡಿ ಆಯ್ತಾ?
0: ನಾನ್ ಸೂಪರ್ ಆಗಿದ್ದೀನಿ ಸರ್. ತಿಂಡಿ ಆಯ್ತು ನಿಮ್ಮದು?
7: ತಿಂಡಿ ತಿಂತಾನೆ ಟ್ರೈ ಮಾಡ್ತಾ ಇದ್ದೆ, ಕರೆ ಸಿಕ್ತು.
0: ಕರೆ ಸಿಕ್ಕಿದೆ, ಓಕೆ. ಖುಷಿ ಆಯ್ತಾ?
7: ಖಂಡಿತ ಖುಷಿ ಆಯ್ತು. ಹಾಡ್ ಆಮೇಲೆ ನೋಡೋಣ, ಫಸ್ಟ್ ಕರೆ ಸಿಕ್ಕದ್ ಖುಷಿ ಆಯ್ತು.
0: ಅದೇ ಫಸ್ಟ್ ಕಾಲ್ ಮಾಡ್ಬೇಕು, ಕರೆ ಸಿಗುತ್ತಲ್ಲ ಗೊತ್ತಿಲ್ಲ, ಕರೆ ಸಿಕ್ಕದ್ಮೇಲೆ ಟಾಪಿಕ್ ಏನ್ ಗೊತ್ತಿಲ್ಲ ಮಾತಾಡ್ಬೇಕು.
7: ಹೌದು ಮೇಡಮ್ ಅವರೇ,
0: ಓಕೆ. ಸರಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಸಿಗ್ತಾ ಇರುವಂತ ಅಕ್ಷರ ಟಾ.
7: ಟಾ ಅಕ್ಷರನ ಸರ್ ಮೇಡಮ್ ಅವರೇ?
0: ಹೌದು.
7: ಆಯ್ತು ಮೇಡಮ್ ಅವ್ರ, ಒಂದ್ ಸಾಲ ಅದನ್ನ ಆಡ್ತಾನ್ ಬಿಡಲ್ಲ.
0: ಹಾಡಿ ಸರ್.
7: ಟಕ ಟಕ ಟಕಾಯ್ಸು, ಲಗ ಲಗ ಲಗಾಯ್ಸು.
0: ಬೇರೆ ಗೀತೆ ಕೂಡ ಇದೆ ಗೊತ್ತಾ, ಟೂವಿ ಟೂವಿ ಇದೆ, ಟೈಟಾನಿಕ್ ಹೀರೋಯಿನ್ ಇದೆ.
7: ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅಷ್ಟೇ ಮೇಡಮ್ ಅವರೇ, ನನಗೆ ಬರಲ್ಲ ಜಾಸ್ತಿ.
0: ಅವಳಿಗೆ ಈ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು.
7: ಧನ್ಯವಾದಗಳು ಮೇಡಮ್ ಅವರೇ.
0: ಓಕೆ, ಟಾಕ್ಷರದ ತುಂಬಾ ಗೀತೆಗಳಿದೆ ಅಲ್ವಾ ಕೇಳಿದ್ರೆ. ಸೊ ನೆಕ್ಸ್ಟ್ ಕಾಲರ್ ರೆಡಿ ಇದಾರೆ, ಯಾರು ಕೇಳುವ? ಹಲೋ. ಹಲೋ.
8: ಹಲೋ
0: ನಮಸ್ತೆ.
8: ಹಲೋ
0: ಸರ್, ಕೇಳಿಸ್ತಾ ಇದೆಯಾ?
8: ನಮಸ್ತೆ ಮೇಡಮ್.
0: ನಮಸ್ತೆ, ಹೇಗಿದ್ದೀರಾ?
8: ಅರ್ಪಿತಾ ಅವರ?
0: ಅರ್ಪಿತಾ ಅವರೇ ಮಾತಾಡ್ತಿರೋದು.
8: ಮಳೆ ಕಮ್ಮಿ ಆಗಿದೆ.
0: ಮಳೆ ಕಡಿಮೆ ಆಗಿದೆಯಾ? ಸರ್ ಟಿಫನ್ ಆಯ್ತಾ?
8: ಟಿಫನ್ ಆಯ್ತು ಮೇಡಮ್.
0: ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷವಾಗಿ ತಾ ಅಕ್ಷರ ಸಿಗ್ತಿದೆ, ತಾ ಅಕ್ಷರದಿಂದ ಒಂದು ಗೀತೆಯನ್ನು ಹಾಡಿ ಸರ್. ತಾ
8: ಜೊತೆಯಲ್ಲಿ ಬರುವೆ, ಚಿನ್ನ ನೋಡಲಿ ಅಂದೇ ನಾನು ಸೋತು ಸೋತು ತಿನ್ನಲ್ಲ. ಅಷ್ಟೇ ಮೇಡಮ್.
0: ಅಷ್ಟೇನಾ? ಪರವಾಗಿಲ್ಲ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
8: ಸ್ವರ ಬಿದ್ದೋಗಿದೆ ಈಗ.
0: ಹೌದಾ? ಪರವಾಗಿಲ್ಲ ಪರವಾಗಿಲ್ಲ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ. ಹಲೋ, ಕರೆ ಕಟ್ಟಾಯ್ತು, ಮತ್ತೊಂದು ಕರೆ. ಹಲೋ.
9: ಹಲೋ
0: ನಮಸ್ತೆ.
9: ನಮಸ್ಕಾರ ಮೇಡಮ್,
0: ಹೇಗಿದ್ದೀರಾ ಸರ್?
9: ಆರಾಮಿದ್ದೀನಿ ಮೇಡಮ್.
0: ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ಇವತ್ತಿನ ಕಾರ್ಯಕ್ರಮದ ವಿಶೇಷ ಗೊತ್ತಾಯ್ತಾ?
9: ಗೊತ್ತಾಯ್ತು ಮೇಡಮ್.
0: ಸೊ ನಿಮಗೆ ಅಕ್ಷರಗಳನ್ನ ಕೊಡ್ತೀನಿ, ಅದು ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳು, ನೀವು ಹಾಡನ್ನ ಹಾಡಬೇಕು.
9: ಸರಿ ಮೇಡಮ್.
0: ಓಕೆನಾ? ಸೊ ನಿಮ್ಗೆ ಈಗ ದ ಅಕ್ಷರ ಕೊಡ್ತೀನಿ ಸರ್, ದ ಅಕ್ಷರದಿಂದ ಹಾಡನ್ನ ಹಾಡಿ.
9: ಅಂದ್ರೆ ದ ಅಂದ್ರೆ ಒಟ್ಟು ದಾದು ಯಾವ್ದಾರು ಬರ್ಬೋದಾ ಮೇಡಮ್?
0: ದಾನೇ ಬರ್ಬೇಕು. ದಾನೇ ಬರ್ಬೇಕು ಸರ್.
9: ಅಲ್ಲ ಮೇಡಮ್, ದ ಅಂದ್ರೆ ದುಡ್ಡು ಇದ್ರೆ ಈ ತರ.
0: ನಾನು ನಿಮಗೆ ಹೇಳ್ತಾ ಇರೋದು ದುಡ್ಡು ದಿಲ್ಲು ಅದೆಲ್ಲ ಏನು ಬೇಡ ಸರ್, ದ ಅಕ್ಷರದಿಂದನೇ ಬರ್ಬೇಕು. ಯಾಕಂದ್ರೆ ಕನ್ನಡ ವರ್ಣಮಾಲೆ ಅಕ್ಷರದಲ್ಲಿ ಇರುವಂತದ್ದೇ, ನನಗ ಕಾಗುಣಿತ ಹೇಳಿಸ್ತಾ ಇಲ್ಲ, ವರ್ಣಮಾಲೆ ಹೇಳಿಸ್ತಾ ಇರೋದು. ದಾಯಿಂದ ದಾರಿ ಕಾಣದಾಗಿದೆ, ದಮ್ಮರೆ ದಮ್ಮಮ್ಮ ಡಿಸ್ಕೋ ರುಕ್ಕಮ್ಮ ಇದೆಯಲ್ಲ ಆಡಿ,
9: ದಮ್ಮರೆ ದಮ್ಮಮ್ಮ ಡಿಸ್ಕೋ ರುಕ್ಕಮ್ಮ, ತಕ್ಕತ್ತಿಮಿ ತಕ್ಕತ್ತಿಮಿ ಕುಡಿಸೋ ಪ್ರೀತಮ್ಮ, ಬಾರಿಲ್ಲ ಸರದಾರ ಈ ವಯಸ್ಸು ಬಲುಗಾರ, ಈ ವಾರದ ವ್ಯವಹಾರ ಇಲ್ಲಿದ್ದವನೇ ಶೂರ, ಹರಿದಮ್ಮರಿ ದಮ್ಮಮ್ಮ ನಂಡಿಸ್ಕೋ ರುಕ್ಕಮ್ಮ, ತಕ್ಕತ್ತಿಮಿ ತಕ್ಕತ್ತಿಮಿ ಕುಡಿಸೋ ಪ್ರೀತಮ್ಮ. ಈ ಸಾಂಗ್
0: ನೀವೇ ಹೇಳ್ತಿರಲ್ಲ ಪರವಾಗಿಲ್ಲ ಸರ್, ಹೇಳ್ಕೊಟ್ ತಕ್ಷಣ ಹೇಳಿದ್ರಲ್ಲ ಅದೇ ಖುಷಿ ಆಯ್ತು.
9: ಸರಿ,
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಕೇಳುವ? ಹಲೋ. ಹಲೋ
10: ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್.
10: ಆರಾಮಿದ್ದೀರಿ ಮೇಡಮ್?
0: ನಾನ್ ಚಲೋ ಇದ್ದೀನಿ, ನೀವ್ ಹೇಗಿದ್ದೀರಿ?
10: ನಾವು ಚಲೋ ಅದೇವ್ರಿ ಮೇಡಮ್.
0: ಹೌದೇನ?
10: ನಾಷ್ಟ ಆಯ್ತ್ರಿ ಮೇಡಮ್?
0: ನಾಷ್ಟ ಆಗೈತ್ರಿ ನಿಮ್ದು?
10: ನಮ್ದ ಇವತ್ ಸೋಮವಾರ ಉಪವಾಸ ರೀ ಮೇಡಮ್, ಸಂಜೆನೆ ಊಟ ಮಾಡಿದ್ರಿ ಮೇಡಮ್, ಒಂದ್ ಗ್ಲಾಸ್ ಹಾಲು ಕುಡ್ಕೊಂಡ್ ಬಂದೇನ್ರಿ ಹೊಲಕ್.
0: ಓಕೆ ಓಕೆ ಸರ್. ಸರ್ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಾ?
10: ಹೌದ್ರಿ ಮೇಡಮ್.
0: ಸೊ ನಿಮಗೆ ನಾನು ನೆಕ್ಸ್ಟ್ 4 ಅಕ್ಷರ ಕೊಡ್ತಾ ಇದೀನಿ, 4 ಅಕ್ಷರದಿಂದ ಹಾಡನ್ನ ಹಾಡಿ ಸರ್.
10: ನಾ ಬಂದೈತ್ರಿ ಮೇಡಮ್?
0: ಹೌದ್ರಿ ಸರ.
10: ನೀ ಬರಂಗಿಲ್ರಿ, ನಾನೇ ಬರ್ಬೇಕು.
0: ನಾನೇ ಬರ್ಬೇಕ್ರಿ.
10: ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜೆ ನಿನ್ನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜೆ ನಿನ್ನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ ಅಂದು ನಾನು ನೀನ್ಯಾರೋ ಇಂದು ನಾವು ಒಂದೇ ಜೊತೆಗೂಡಿತೀ ಪ್ರೇಮದ ಅನುರಾಗ ಪ್ರೀತಿ ಎಂದು ಅಮರ ಪ್ರೇಮ ನಮ್ಮ ಮಧುರ ಭಾವವೆಲ್ಲ ಕೂಡಿ ಒಂದು ಹಾಡಾದಂತೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಸವಿಜೆ ನಿನ್ನಂತೆ ಶ್ರುತಿ ಸೇರಿದಾಗ ಅದೇ ಆಶಾ ಗೀತೆ. ಧನ್ಯವಾದಗಳು ಮೇಡಮ್.
0: ಯಸ್ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ.
10: ಅವಕಾಶಕ್ಕೆ ನಿಮಗೂ ಧನ್ಯವಾದ. ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ. ಓಕೆ, ನೆಕ್ಸ್ಟ್ ಕಾಲರ್ ಯಾರು ಕೇಳುವ? ಹಲೋ
11: ಹಲೋ
0: ಹಲೋ, ನಮಸ್ತೆ
11: ಅರ್ಪಿತಾ ಮೇಡಮ್. ನಮಸ್ತೆ
0: ಸರ್. ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ
11: ಮೇಡಮ್. ಆಗ್ಲೇ ಕಾಲ್ ಸಿಕ್ಕಿತ್ತು, ಕಟ್ಟಬಿಡ್ತಣ. ಆಗ್ಲೇ ಕಾಲ್ ಸಿಕ್ಕಿತ್ತು, ಕಟ್ಟಬಿಡ್ತಣ.
0: ರೇಡಿಯೋ ವಾಲ್ಯೂಮ್ ಕನೆಕ್ಟ್ ಆಗಿದ್ರೆ ಹಾಗೆ ಆಗುತ್ತೆ ಸರ್.
11: ಉಪ್ಪಿಟ್ಟು ಮೇಡಮ್, ಕೆಲವೊಂದು ತಿಂಡಿ ತುಂಬಾ ಇಷ್ಟ, ಆದ್ರೆ ಆರೋಗ್ಯ ದೃಷ್ಟಿಯಿಂದ ಸರಿ ಆಗ್ತಿಲ್ಲ ಇದು ಮೇಡಮ್. ಈ ಉಪ್ಪಿಟ್ಟು ಅವಲಕ್ಕಿ ಚಪಾತಿ ತುಂಬಾ ಇಷ್ಟ.
0: ಓಕೆ,
11: ಬಟ್ ಮೇಡಮ್ ಹೀಟಿನ ಪದಾರ್ಥ ತಿಂದಾಗ ಹೆವಿಗೆ ಎಷ್ಟು ಕಾತ ಮೇಡಮ್, ಗ್ಯಾಸ್ಟಿಕ್ ಆತ ಸುಸ್ತ ಆಗುತ್ತೆ ಬಾಡಿ.
0: ಓಕೆ ಓಕೆ ಸರ್,
11: ಇದು ಪ್ರಾಬ್ಲಮ್ ಮೇಡಮ್. ಏನ್ ಮಾಡೋದು, ಇಷ್ಟ ತಿನ್ನಕ್ ಇಷ್ಟ ಆರೋಗ್ಯಕ್ಕೆ ಇಷ್ಟ.
0: ಕೆಲವೊಮ್ಮೆ ಹಂಗೆ ಸರ್, ಹಲ್ಲಿದ್ದವ್ರಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ,
11: ಹಂಗಾಗುತ್ತೆ ಹಂಗಾಗಿ.
0: ಹೌದೌದು ಸರ್. ಈಗ ಅದೇ ಖುಷಿಲಿ ಪಾಕ್ಷದಿಂದ ಒಂದ್ ಗೀತೆನ ಹಾಡಿ ಸರ್.
11: ತಾಯಿ ತಾಯಿ ಗಜಾನನ ಪಾರ್ವತಿ ನಂದನ ಗಜಾನನ, ತಾಯಿ ತಾಯಿ ಗಜಾನನ ಪಾರ್ವತಿ ನಂದನ ಗಜಾನನ, ಮೋಷಿಕ ವಾಹನ ಗಜಾನನ ನಮ ಮೋದಕ ಗಜಾನನ, ಮೋಷಿಕ ವಾಹನ ಗಜಾನನ ನಮ ಮೋದಕ ಗಜಾನನ, ಪಾಯಿ ಪಾಯಿ ಗಜಾನನ ಪಾರ್ವತಿ ನಂದನ ಗಜ. ನಮ್ಮ ಭಕ್ತಿ ಗೀತೆ ಹಾಡ್ಬಿಟ್ಟೆ.
0: ಭಕ್ತಿ ಗೀತೆನೆ ಹಾಡಿದ್ರಾ?
11: ಹ್ಮ್, ಭಕ್ತಿ ಗೀತೆ ಹಾಡ್ಬಿಟ್ಟೆ, ಹಾಡ್ಲಿಲ್ಲ.
0: ಪಾಯಿಂದ ಕೂಡ ಸಾಕಷ್ಟು ಗೀತೆಗಳಿದೆ ಸರ್. ಒಳ್ಳೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಪಾಯಿಂದ ಗೀತೆನ ಕೂಡ ಹಾಡಿದ್ರು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದ್ರು ಕೇಳುವ? ಹಲೋ ಹಲೋ
12: ಹಲೋ ಅರ್ಪಿತಾ, ಗುಡ್ ಮಾರ್ನಿಂಗ್, ಬಿಂದಾಸ್ ಮಾರ್ನಿಂಗ್. ನಮ್ಮ ಕೇಳುವ ಮಿತ್ರರು ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಅರ್ಪಿತಾ.
0: ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್ ಮೇಡಮ್. ಆಯ್ತಾ ತಿಂಡಿ?
12: ತಿಂಡಿ ತಿನ್ಬೇಕು, ಮಸಾಲೆ ದೋಸೆ.
0: ಅರೆ ಮಸಾಲೆ ದೋಸೆ?
12: ಹೌದು, ಬನ್ನಿ.
0: ಆಯ್ತಾಯ್ತು ಬರುವ ಮೇಡಮ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಬಾಕ್ಷರ ಸಿಕ್ತಿದೆ, ಬಾಕ್ಷರದಿಂದ ಒಂದು ಗೀತೆಯನ್ನು ಹಾಡಿ.
12: ಬಾಲ?
0: ಹೌದು.
12: ಬಾರೇ ಬಾರೇ
0: ಬಾರೇ ಬೇಡ ಮೇಡಮ್, ಬಾಕ್ಷರದಿಂದನೇ ಹೇಳಿ.

0: ಥ್ಯಾಂಕ್ ಯು ಅರ್ಪಿತಾ.
1: ಎಸ್ ಥ್ಯಾಂಕ್ ಯು ಮ್ಯಾಮ್, ಸೂಪರ್ ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡ್ರಿ.
0: ಥ್ಯಾಂಕ್ ಯು.
1: ಓಕೆ ಎಸ್, ನೆಕ್ಸ್ಟ್ ಕಾಲರ್ ಅಲ್ಲಿ ಇದ್ದಾರೆ, ಯಾರು ಕೇಳುವ? ಹಲೋ, ಹಲೋ, ನಮಸ್ತೆ.
2: ನಮಸ್ತೆ.
1: ನಮಸ್ತೆ ಮೇಡಮ್, ಹೇಗಿದ್ದೀರಾ?
2: ಆರಾಮಿದ್ದೀವಿ.
1: ಆರಾಮಿದ್ದೀರಾ? ಆಯ್ತಾ ತಿಂಡಿ?
2: ಮೇಡಮ್ ಅವಲಕ್ಕಿ ಮಾಡಿದ್ದೆ.
1: ಹ್ಮ್, ತಿಂಡಿ ತಿಂದಿಲ್ವಾ ಇನ್ನು?
2: ಇಲ್ಲ ಮೇಡಮ್, ಇನ್ನು ತಿಂದಿಲ್ಲ.
1: ಓಕೆ, ನಂದು ತಿಂಡಿ ಆಯ್ತು ಮೇಡಮ್.
2: ಏನ್ ಅಕ್ಷರದ ನಾಲ ಇವತ್ತು?
1: ಇವತ್ತು ವರ್ಣಮಾಲೆಯಲ್ಲಿ ಇರುವಂತಹ ಅಕ್ಷರಗಳ ಆಟ ಆಡಿಸ್ತಿದೆ, ಅಲ್ಲಿ ಬರುವಂತಹ ಅಕ್ಷರಗಳ ಹಾಡನ್ನ ನೀವು ಆಡ್ಬೇಕು. ಓಕೆನಾ?
2: ಓಕೆ ಓಕೆ
1: ಓಕೆ. ನಿಮಗೆ ಸಿಗ್ತಾ ಇರುವಂತಹ ಅಕ್ಷರ ಮಾ.
2: ಮಾ
1: ಹೌದು.
2: ಮನೆ ಮಂತ್ರಾಲಯ, ಮನಸೆ ದೇವಾಲಯ. ಮನೆ ಮಂತ್ರಾಲಯ, ಮನಸೆ ದೇವಾಲಯ. ಅತ್ತೆ ಮೇಡಮ್ ಮುಂದೆ ಬರದಲ್ಲ.
1: ಏ ಪರವಾಗಿಲ್ಲ ಮ್ಯಾಮ್, ಒಳ್ಳೆ ಪ್ರಯತ್ನ ಪಟ್ರಿ.
2: ಥ್ಯಾಂಕ್ ಯು ಮೇಡಮ್. ಇವತ್ತು ಆರಾಧನೆ ನಡೆಸಿದ್ಯಲ್ಲ?
1: ಹೌದು, ರಾಯರ ಆರಾಧನೆ.
2: ತುಂಬಾ ಒಳ್ಳೆ ಹಾಡು.
1: ಓಕೆ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಥ್ಯಾಂಕ್ ಯು.
1: ಎಸ್ ಮ್ಯಾಮ್, ಕರೆ ಮಾಡಿದ್ರು. ಸೊ ಮಾ ಅಕ್ಷರದಿಂದ ಮನೆ ಮಂತ್ರಾಲಯ ಹಾಡನ್ನು ಹಾಡಿದ್ರು. ತುಂಬ ಗೀತೆಗಳು ಕೂಡ ಇದೆ ಮಾ ಅಕ್ಷರದಿಂದ. ಸೊ ನೆಕ್ಸ್ಟು ಕಾಲರ್ ಯಾರು ಕರೆ ಮಾಡ್ತೀರೋ ಅವರು ಯಾವ ಅಕ್ಷರದಿಂದ ಹಾಡನ್ನು ಹಾಡಬೇಕು, ಆ್ಯಂಡ್ ವಿಶೇಷವಾಗಿ ಮೆಸೇಜ್ ಮುಖಾಂತರ ಕೂಡ ಸರಿಯಾದ ಉತ್ತರನ ನೀಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಕೇಳುಗರು. ಅದರಲ್ಲಿ ಸೋಮಶೇಖರ್ ಸರ್ ಕೂಡ ಸರಿಯಾದ ಉತ್ತರವನ್ನು ನೀಡ್ತಿದ್ದಾರೆ. ಇನ್ನು ಕುಸುಮಾ ಮೇಡಮ್ ಮೆಸೇಜ್ ಮಾಡಿದ್ದಾರೆ, ಹಾಯ್ ಅರ್ಪಿತಾ, ಕನ್ನಡ ವರ್ಣಮಾಲೆಯಿಂದ ಹಾಡುವ ಹಾಡು ಟಾಪಿಕ್ ಬಿಂದಾಸ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಈ ವಿಶೇಷ ಕಾರ್ಯಕ್ರಮ ಸೊಗಸಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಅಂತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತಿನ ಲಾಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದಾರೆ ಕೇಳುವ? ಹಲೋ
3: ಹಲೋ
1: ಹಲೋ ಲಕ್ಷ್ಮಿ ಅಮ್ಮ,
3: ಗುಡ್ ಮಾರ್ನಿಂಗ್.
1: ವೆರಿ ಗುಡ್ ಮಾರ್ನಿಂಗ್. ಎಲ್ಲಿ ಕಳೆದೋಗಿದ್ದೀರಾ? ಪರವಾಗಿಲ್ಲ. ಸೊ ಖುಷಿ ಆಯ್ತು ಇವತ್ತು ಆಫ್ಟರ್ ಎ ಲಾಂಗ್ ಟೈಮ್ ನಿಮ್ಮ ಒಟ್ಟಿಗೆ ಮಾತಾಡ್ತಿರೋದು. ಸೊ ಲಕ್ಷ್ಮಿ ಅಮ್ಮ, ಇವತ್ತು ನೀವು ಲಾಸ್ಟ್ ಕಾಲರ್ ಆಗಿದ್ರೆ ನಿಮ್ಗೆ ಒಂದು ಅಕ್ಷರ ಸಿಕ್ಕಿದೆ, ಅದು ಯಾ ಅಕ್ಷರ, ಯಾ ಅಕ್ಷರದಿಂದ ಹಾಡಿದ
3: ಹಾಡು? ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ, ಬಾ ಭೂಮಿಯ ನಿನ್ನೊಡಲಲ್ಲಿ ನಾನಾಡುವೆನು, ಬಾ ಸೀಮೆಯ ನಿನ್ನೆದೆಯಲ್ಲಿ ಓಲಾಡುವೆನು. ಈ ಅಂದ ಚಂದ ಎಲ್ಲ ಯಾರಿಗಾಗಿ ಹೇಳೆಯ, ಯಾರ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ. ಓಕೆ,
1: ಸೂಪರ್, ಒಳ್ಳೆ ಗೀತೆನ ಹಾಡಿದ್ರಿ ನೋಡಿ. ಯಾಯಿಂದ ಯಾವುದೋ ಈ ಬೊಂಬೆ ಯಾವುದೋ, ಅದು ಕೂಡ ಚೆನ್ನಾಗಿದೆ. ಹೌದು,
3: ತುಂಬಾನೇ ಇದಾವೆ.
1: ನಿಜ ನಿಜ,
3: ಯಾರು ಯಾರು ನೀ ಯಾರು ಇದೆ, ಎಲ್ಲಾದ್ರೂ ಇದೆ. ಆದ್ರೆ ಒಬ್ರೇ ಕೂತಿದ್ದಲ್ಲ ಅಲ್ಲಿ, ಅದಕ್ಕೆ ನಿಮ್ಗೆ
1: ಹೇಳಿ. ನನಗೋಸ್ಕರ ಹಾಡಿದ್ದ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅಮ್ಮ.
3: ಓಕೆ ಅಮ್ಮ,
1: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹೀಗೆ ಖುಷಿಯಾಗಿದೆ. ಓಕೆನಾ?
3: ಧನ್ಯವಾದಗಳು.
1: ಓಕೆ
3: ಓಕೆ ಅಮ್ಮ.
1: ಎಸ್, ಸೊ ನಮ್ಮ ಲಕ್ಷ್ಮಿ ಅಮ್ಮ ಕರೆ ಮಾಡಿದ್ರು ಆಫ್ಟರ್ ಎ ಲಾಂಗ್ ಟೈಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಸೊ ನಿಮ್ಮೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ ಕೂಡ ಗೊತ್ತೇ ಆಗ್ಲಿಲ್ಲ ಕೇಳುಗರೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕರೆ ಮಾಡಿದಂತಹ ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686 09 6279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ, ಮತ್ತೊಮ್ಮೆ ಇವತ್ತು ಯಾರೆಲ್ಲ ಜನ್ಮದಿನವನ್ನ ಆಚರಿಸಿಕೊಳ್ತಿದ್ರು ನಿಮಗೂ ಕೂಡ ಪ್ರೀತಿಯ ಶುಭಾಶಯಗಳನ್ನ ಕೋರ್ತಾ, ಹಾಗಿದ್ರೆ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ, ಮಿಸ್ ಮಾಡಬೇಡಿ. ಓಕೆನಾ? ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಕೇಳಿರಿ ಪ್ರತಿ ಕ್ಷಣ ಕ್ಷಣದೂ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
3: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
4: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
3: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9886757661. ಸಂಖ್ಯೆ ಮತ್ತೊಮ್ಮೆ 9986759661.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನು ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೆಯೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದ್ದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋಕೆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನಿವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿರುವಂತಹ ಕಥೆ ನೊಂದ ಬಾಳಿಗೆ

ಆ ಸರಿ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿದ್ದೀರಾ ಅಲ್ವಾ? ನನ್ನದಾದರೂ ತಪ್ಪೇನು? ಹೊತ್ತಲ್ಲದ ಹೊತ್ತಲ್ಲಿ ನಡು ರಾತ್ರಿಯಲ್ಲಿ ನಡೆದು ಬಂದಿರಲಿಲ್ಲ. ಕೆಲಸ ಮುಗಿಸಿ ನನ್ನ ಪಾಡಿಗೆ ನಾನು ದಿನಾಲೂ ಓಡಾಡುವ ಜಾಗದಲ್ಲೇ ನಡೆದು ಬಂದಿದ್ದೆ. ಪಕ್ಕದಲ್ಲಿ ಬಂದ ಜೀಪ್ ಒಂದು ಕ್ಷಣಾರ್ಧದಲ್ಲಿ ನನ್ನ ಹೊತ್ತು ಹೊರಟಿತ್ತು. ಕೂಗಿದರೂ ಯಾರಿಗೂ ಕೇಳದ ಸ್ಥಿತಿಯಲ್ಲಿ ನಾನಿದ್ದೆ. ಎಲ್ಲಿ, ಯಾಕೆ, ಯಾರು, ಒಂದಕ್ಕೂ ನನ್ನಲ್ಲಿ ಉತ್ತರವಿಲ್ಲ. ಜೀಪಿನಲ್ಲಿ ಇದ್ದವರು ನಾಲ್ವರು. ಒಬ್ಬರು ನನಗೆ ತಿಳಿದವರಾಗಿರಲಿಲ್ಲ. ಸಣ್ಣಗೆ ಮೈ ನಡುಗತೊಡಗಿತ್ತು. ಕೈಕಾಲುಗಳು ತಣ್ಣಗೆ ಸ್ವಾಧೀನ ಕಳೆದುಕೊಂಡಂತನಿಸಿತು. ಇಲ್ಲದ ದೇವರ ನೆನೆಯಲು ಶುರು ಮಾಡಿದೆ. ಇರುವವರನ್ನೇ ದೇವರೆಂದುಕೊಂಡು ಕೈ ಮುಗಿದು ಅಂಗಲಾಚಿ ಬೇಡಿಕೊಂಡೆ. ಅಣ್ಣ ಪ್ಲೀಸ್ ಗಾಡಿ ನಿಲ್ಲಿಸಿ ಅಂತ ಕಿರುಚಿದ್ರು. ಅಲ್ಲಿದ್ದ ಆ ನಾಲ್ವರಿಗೆ ನನ್ನ ಮಾತು ಕೇಳದೇ ಹೋಯಿತು. ಕೆಟ್ಟದೊಂದು ಮುನ್ಸೂಚನೆ ನನಗರಿವಿಲ್ಲದಂತೆ ಕಣ್ಣ ಮುಂದೆ ಹಾದು ಹೋಯಿತೆನಿಸಿ ಮತ್ತಷ್ಟು ತಣ್ಣಗಾದೆ. ಜೀಪು ದೊಪ್ಪೆಂದು ನಿಂತಿತು. ನಾನು ತಪ್ಪಿಸಿಕೊಳ್ಳಲು ಅವಕಾಶವೇ ಇರಲಿಲ್ಲ. ಅದೊಂದು ದಟ್ಟ ಕಾನನ. ಆ ನಾಲ್ವರು ಸುತ್ತುವರಿದು ನಿಂತಿದ್ರು. ಅವರೆಲ್ಲ ನನ್ನ ಎಳೆದಾಡಿದ್ದೊಂದು ಗೊತ್ತು. ಮುಂದಿನದ್ದೆಲ್ಲ ಅಕ್ಷರಶಃ ಘೋರ ಘನಘೋರವಾಗಿತ್ತು. ನಿಜಕ್ಕೂ ಅವರೆಲ್ಲ ಕೆಟ್ಟ ಬೇಟೆಗಾರರಾಗಿದ್ರು. ಆ ಕಾಡಿನ ಒಂಟಿ ಹಸುವಾಗಿದ್ದು ಮಾತ್ರ ನಾನು. ನನ್ನ ವಿಷಯದಲ್ಲಿ ಇದೆಲ್ಲ ಕೈಮೀರಿ ನಡೆದಿತ್ತು. ಇಲ್ಲಿ ನನ್ನದೇನು ಪಾತ್ರ ಅನ್ನುವಷ್ಟರಲ್ಲಿ ಎಲ್ಲವೂ ಮುಗಿದಿತ್ತು. ನನ್ನ ಹೃದಯವ ಬಗೆದ ಈ ಪರಿಗೆ ಇವರನ್ನೆಲ್ಲ ಏನೆಂದು ಕರೆಯಬೇಕು? ಸತ್ತ ಭಾವನೆಗಳ ಮೇಲೆ ವಿಜಯದ ಪತಾಕೆ ಹಾರಿಸಿ ನಗುವ ನೀಚರಿಗೆ ಏನೆಂದು ಹೆಸರಿಡಬೇಕು? ಹೃದಯದ ಬಿಸಿ ನೆತ್ತರಿನ ಕೆಟ್ಟ ಕಮಟು ವಾಸನೆಯ ಸವಿದಿರುವ ಇಂತಹ ನರರಕ್ಕಸಿರಿಗೆ ಏನೆಂದು ಹೇಳಬೇಕು? ಹೃದಯ ಬಿರಿಯುವ ಚೀರಾಟಕ್ಕೆ ಕರಗದ ಅವರೆಲ್ಲ ಅದೆಷ್ಟು ಘೋರ ಮನಸ್ಥಿತಿಯವರು? ಹೀಗೆ ಆಲೋಚಿಸುತ್ತಾ ಅಳುತ್ತಾ ಮಲಗಿದ್ದಳು ಆಸ್ಪತ್ರೆಯ ನಾಲ್ಕು ಗೋಡೆಗಳ ಮಧ್ಯೆ ಗೀತಾ. ದೇವ್ರೆ, ಯಾಕೆ ಇಷ್ಟೊಂದು ಯಾತನೆಯ ಬದುಕು ಕೊಟ್ಟೆ? ನಾ ಮಾಡಿದ ತಪ್ಪಾದ್ರೂ ಏನು? ಒಂದೇ ಸಾರಿ ಸಾಯಿಸಿಬಿಡಬಹುದಿತ್ತಲ್ಲ. ಕಣ್ಣಿಂದ ಜಿನುಗಿದ್ದು ಬರೀ ಕಣ್ಣೀರು ಮಾತ್ರ ಆಗದೆ ಅದರಲ್ಲಿ ತನ್ನ ನೋವಿನ ಸಂಕಟದ ನೆತ್ತರಾಗಿತ್ತು ಗೀತಾದು. ತನ್ನೆಲ್ಲ ಬಹುತೇಕ ಅಂಗಾಂಗಗಳಿಗೆ ಗೋಡೆಗೆ ಮೊಳೆ ಹೊಡೆದ ಹಾಗೆ ಚುಚ್ಚುಮದ್ದು ಚುಚ್ಚಿದ್ದರು. ಮೂಗಿಗೆ ನಳಿಕೆ ಇಟ್ಟಿದ್ದರು ವೈದ್ಯರು. ನನ್ನ ನೋಡಿಕೊಳ್ಳಲು ಆಗಾಗ ಬಂದು ಹೋಗುತ್ತಿದ್ದ ನರ್ಸ್ ಬಿಟ್ಟರೆ ನನ್ನವರು ಯಾರೂ ಇರಲಿಲ್ಲ. ನರ್ಸ್ ನನ್ನ ಬಗ್ಗೆ ಕನಿಕರ ಭಾವದಿಂದ ನೋಡುತ್ತಿದ್ಲು. ಹೌದು, ನಾನು ಹುಟ್ಟು ನತದೃಷ್ಟ ಹೆಣ್ಣು. ಅನಾಥೆಯಾಗಿದ್ದ ನನ್ನ ಸಾಕಿದ್ದೇ ಗಂಗಮ್ಮ. ಸ್ವಂತ ಮಗಳೆಂದು ಸಾಕಿದ್ಲು. ಒಂದು ತಿಂಗಳ ಕೆಳಗೆ ತೀರಿಕೊಂಡಿದ್ಲು. ನನ್ನನ್ನು ಒಂಟಿ ಮಾಡಿ ಕಣ್ಣೀರಲ್ಲಿಯೇ ಕೈ ತೊಳೆದಿದ್ದೆ. ಆ ಕಣ್ಣೀರೇ ಇನ್ನೂ ಮಾಸಿರಲಿಲ್ಲ. ಈಗ ಏನಾದರೂ ಗಂಗಮ್ಮ ಇದ್ದಿದ್ದರೆ ನನ್ನ ಈ ಪರಿಸ್ಥಿತಿ ನೋಡಿ ಎದೆ ಒಡೆದು ಸಾಯ್ತಿದ್ಲು. ಅವಳು ಮೊದಲೇ ಹೋಗಿದ್ದು ಒಳ್ಳೆಯದೇ ಆಯಿತು. ತುತ್ತು ಕೊಟ್ಟು ಮುತ್ತು ನೀಡಿ ಬೆಳೆಸಿ ನನ್ನ ಸ್ಥಿತಿ ನೋಡಲು ಅವಳಿಂದ ಖಂಡಿತ ಸಾಧ್ಯ ಇರಲಿಲ್ಲ. ವೈದ್ಯರು ಬಂದು ಚೆಕಪ್ ಮುಗಿಸಿ ಹೇಗಿದ್ದೀರಾ ಗೀತಾ ಅಂದರು. ಅವರ ಪ್ರಶ್ನೆಗೆ ಏನೆಂದು ಹೇಳಲು ಸಾಧ್ಯ? ಅಲ್ಲಿ ಸತ್ತ ಮನಸ್ಥಿತಿ ಇತ್ತೇ ವಿನಃ ಬದುಕಿಗೆ ಉಸಿರಾಟವೊಂದು ಅಡ್ಡ ಎನಿಸಿತ್ತು ನನಗೆ. ಆಸ್ಪತ್ರೆಯ ಕಿಟಕಿಯಿಂದ ಹೊರ ನೋಡುತ್ತಾ ಕುಳಿತೆ. ನನ್ನನ್ನು ಇಲ್ಲಿಗೆ ತಂದು ಸೇರಿಸಿದವರು ಯಾರು? ಮುಂದೆ ನಾ ಎಲ್ಲಿಗೆ ಹೋಗಬೇಕು? ಸಮಾಜ ನನ್ನ ಹೇಗೆ ಸ್ವೀಕರಿಸುತ್ತೆ? ಜೀವ ಇದ್ದು ಸತ್ತಂತಿರುವ ನನ್ನ ಯಾತನೆ, ಈ ನೋವು, ಮಾನಸಿಕ ಕುಗ್ಗಿದ ನನ್ನ ಮುಂದಿನ ಬದುಕು ನೆನೆದು ಭಾರವಾದ ನಿಟ್ಟುಸಿರು ಬಿಟ್ಟು ಕುಳಿತಲ್ಲೇ ಕುಸಿದಿದ್ದೆ. ಆ ನಾಲ್ವರು ಕಾಮುಕರು ಗೆದ್ದರೆಂದು ನಾನಿಲ್ಲಿ ಸಂಕಟ ಪಡಲೆ? ಇಲ್ಲ, ನನ್ನ ಸತ್ತ ಜೀವಕ್ಕೆ ಈ ಬಗೆಯ ನೋವಿಗೆ ಸೂತಕ ಆಚರಿಸಲೆ? ಬಂದ ಅಳುವನ್ನ ತಡೆಯುತ್ತಾ ನಿಂದ ಗೀತಾಳ ಹೆಗಲ ಮೇಲೆ ಕೈಯೊಂದು ನಾನಿದ್ದೀನಿ ಅನ್ನೋ ಭರವಸೆ ನೀಡಿದಂತಾಗಿ ಹಿಂತಿರುಗಿ ನೋಡಿದ್ರೆ ಸುಮಾರು ಮಧ್ಯ ವಯಸ್ಸಿನ ಮಹಿಳೆ ನಿಂತಿದ್ಲು. ಹೆದರಬೇಡ, ನೊಂದಬಾಳಿಗೆ ಬೆಳಕು ನೀಡುವ ನಮ್ಮ ಸಂಸ್ಥೆಗೆ ನೀನಿಂದು ಹೊಸ ಅತಿಥಿ. ನಾವೆಲ್ಲರೂ ನಿನ್ನೊಂದಿಗಿದ್ದೇವೆ. ಡಾಕ್ಟರ್ ಹತ್ರ ಮಾತಾಡಿದ್ದೀನಿ, ಡಿಸ್ಚಾರ್ಜ್ ಮಾಡ್ತಾರೆ ಅಂದ ಆಕೆಯ ನೋಡುತ್ತಾ ನಿಂತು ಬಿಟ್ಟೆ. ನನ್ನ ಮನಸ್ಥಿತಿಗೆ ಆಕೆ ದೇವರಾಗಿದ್ಲು. ಮಾತು ಮೌನವಾಯಿತು. ಅವಳ ಹೆಜ್ಜೆಗೆ ನನ್ನ ಹೆಜ್ಜೆ ಸೇರಿಸಿ ಅಲ್ಲಿಂದ ನಡೆದೆ. ಇಂತಹ ಒಂದು ಮನ ಕಲಕುವಂತಹ ಕಥೆ ಇದಾಗಿದೆ ಅಲ್ವಾ ಸ್ನೇಹಿತರೆ? ಈ ಒಂದು ಕಥೆ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ನಮ್ಮ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನಾಗಲೇ ನಿಮಗಾಗಿ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಅದೇ ರೀತಿಯಾಗಿ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳೋದಕ್ಕೆ ಬಂದಿದ್ದೀನಿ. ಕಥೆ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಹಾಗಿದ್ರೆ ಕಥೆಯನ್ನ ಪ್ರಾರಂಭಿಸೋಣ. ಕಥೆಯ ಶೀರ್ಷಿಕೆ ಗುಂಡನ ತರ್ಲೆ ಲೆಕ್ಕ, ಗುಂಡನ ತರ್ಲೆ ಉತ್ತರ. ಗಣಿತ ಮೇಷ್ಟ್ರು, 1 ಲೀಟರ್ ಹಾಲಿಗೆ 37 ರೂಪಾಯಿ ಆದ್ರೆ ಅರ್ಧ ಲೀಟರ್ ಹಾಲಿಗೆ ಎಷ್ಟು? ಗುಂಡನ ಉತ್ತರ ಹೀಗಿತ್ತು, 19 ರೂಪಾಯಿ ಸರ್. ಮೇಷ್ಟ್ರು, ಅದೇಗೋ ದಡ್ಡ? ಗುಂಡ, ಹೌದು ಸರ್, ಅರ್ಧ ಲೀಟರ್ಗೆ 19 ರೂಪಾಯಿ ಸರಿಯಾಗಿದೆ ಸರ್. ಮೇಷ್ಟ್ರು, ನಾನ್ ಎಷ್ಟು ವರ್ಷದಿಂದ ಲೆಕ್ಕದ ಮೇಷ್ಟ್ರು ಗೊತ್ತಾ? ಹೇಗ್ 19 ರೂಪಾಯಿ ಆಗುತ್ತೆ ಅಂತ ಹೇಳು. ಗುಂಡ, ಸರ್ ನಮ್ಮನೆಯಲ್ಲಿ ಪ್ರತಿದಿನ ಡೈರಿಯಿಂದ ಹಾಲು ತರೋದು ನಾನೇ ಸರ್. 1 ಲೀಟರ್ ಹಾಲಿಗೆ 37 ರೂಪಾಯಿ ಮತ್ತೆ ಅರ್ಧ ಲೀಟರ್ ಹಾಲಿಗೆ 19 ರೂಪಾಯಿ ತೆಗೆದುಕೊಳ್ತಾರೆ ಸರ್. ನಿಮಗೇನಾದ್ರೂ ಅನುಮಾನ ಇದ್ರೆ ನಾಳೆ 2 ಹಾಲಿನ ಕವರ್ ತಂದು ತೋರಿಸ್ತೀನಿ ಸರ್. ಗುಂಡನ ಸರಿಯಾದ ಉತ್ತರಕ್ಕೆ ಮೇಷ್ಟ್ರು ಬೆಸ್ತು ಬಿದ್ರು. ಅದಕ್ಕೆ ಹೇಳೋದಲ್ವಾ, ಶಾಲೆ ಪಾಠವೇ ಬೇರೆ, ಜೀವನ ಪಾಠವೇ ಬೇರೆ ಅಂತ ಹೇಳಿ. ಹಾಗೆ ಇನ್ನೊಂದು ಸಂದರ್ಭ, ಒಂದು ದಿನ ಶಾಲೆಯಲ್ಲಿ ಮೇಷ್ಟ್ರು ಗಣಿತ ಪಾಠ ಮಾಡ್ತಿದ್ರು. ತನ್ನ ಗಣಿತದ ಅಪಾರ ಜ್ಞಾನದ ಬಗ್ಗೆ ಹೇಳ್ಕೊಳ್ತಾ ಇದ್ರು. ತಾನು ದೊಡ್ಡ ದೊಡ್ಡ ಸಂಖ್ಯೆಗಳ ಕೂಡುವಿಕೆ ಕಳೆಯುವಿಕೆಯನ್ನ ಯಾವುದೇ ಕ್ಯಾಲ್ಕುಲೇಟರ್ ಸಹಾಯವಿಲ್ಲದೆ ಮನಸ್ಸಿನಲ್ಲಿಯೇ ಗುಣಿಸಿ ಕಳೆದು ಉತ್ತರ ಹೇಳುತ್ತೇನೆ ಅಂತ ಹೇಳಿದ್ರು. ಆಗ ತರಗತಿಯ ಹಿಂದಿನ ಬೆಂಚಿನಲ್ಲಿ ಕುಳಿತ ತರ್ಲೆ ಗುಂಡನಿಗೆ ಮೇಷ್ಟ್ರನ್ನ ಕಿಚಾಯಿಸಬೇಕೆನಿಸ್ತು. ಗುಂಡ ಎದ್ದು ನಿಂತು ಹೇಳಿದ, ಸರ್ ನೀವು ಗಣಿತದಲ್ಲಿ ತುಂಬಾ ಬುದ್ಧಿವಂತರು ಅಂತ ಎಲ್ಲರಿಗೂ ಗೊತ್ತು. ನಮ್ಮ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ನಿಮ್ಮ ಬುದ್ಧಿವಂತಿಕೆಯ ಮಟ್ಟ ತಿಳಿದುಕೊಳ್ಳಬೇಕೆಂಬ ಆಸೆ ಇದೆ. ನಾನು ಒಂದೆರಡು ಗುಣಿಸುವ ಮತ್ತೆ ಗುಣಾಕಾರದ ಲೆಕ್ಕವನ್ನು ಕೇಳಬಹುದಾ? ಸರಿಯಾದ ಉತ್ತರ ಹೇಳ್ತೀರಾ? ಆಗ ಮೇಷ್ಟ್ರು, ಧಾರಾಳವಾಗಿ ಕೇಳು. ನಿನ್ನಂತಹ ದಡ್ಡರಿಂದ ಎಂತ ಪ್ರಶ್ನೆ ಬರ್ಬೋದು ಅಂತ ನನಗ್ ಚೆನ್ನಾಗಿ ಗೊತ್ತಿದೆ, ಕೇಳು ಅಂತ ತಮಾಷೆ ಮಾಡಿದ್ರು. ಗುಂಡ ಪ್ರಶ್ನೆ ಕೇಳಲು ಪ್ರಾರಂಭ ಮಾಡ್ದ. ಗುಂಡ ಕೇಳಿದ, 1030 ಪ್ಲಸ್ 1030 ಎಷ್ಟು ಸರ್? 2060 ಎಂದು ತಟ್ಟನೆ ಉತ್ತರ ಕೊಟ್ರು ಮೇಷ್ಟ್ರು. 2060 ಪ್ಲಸ್ 30 ಸರ್. ಗುಂಡನ ಮುಂದಿನ ಪ್ರಶ್ನೆ, 2090. ಏನೋ ಗುಂಡ ಇದು, ನನಗೆ ಕೇಳುವ ಪ್ರಶ್ನೆಯಾ ಅಂತ ಅಸಡ್ಡೆಯಿಂದ ಪ್ರಶ್ನಿಸಿದ್ರು. 2090 ಪ್ಲಸ್ 10 ಎಷ್ಟು ಸರ್ ಎಂದು ಗುಂಡ ಕೇಳಿದಾಗ ಅವರು 3000 ಎಂದು ದೃಢವಾಗಿ ವಿಶ್ವಾಸದಿಂದ ತಟ್ಟನೆ ಉತ್ತರ ಕೊಟ್ರು. ಗುಂಡ ತಪ್ಪು ಸರ್ ಎಂದಾಗ ಗುರುಗಳು ಏನೋ ತಪ್ಪು ಎಂದು ಗದರಿಸಿದ್ರು ಗುಂಡನಿಗೆ. ಆಗ ಗುಂಡ, 2090 10 ಸೇರಿಸಿದ್ರೆ 2100 ಆಗುತ್ತದೆಯಲ್ಲ ಎಂದು ಗುಂಡ ಹೇಳಿದಾಗ ತಾನು ತಪ್ಪು ಮಾಡಿದ್ದೇನಲ್ಲ ಎಂದು ತನ್ನ ದಡ್ಡತನಕ್ಕೆ ಬೇಸರ ಮಾಡಿಕೊಂಡ್ರು. ಆಗ ಗುಂಡ, ಪರವಾಗಿಲ್ಲ ಸರ್, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಯೋಚಿಸಿ ಉತ್ತರ ಹೇಳಿ ಸರ್ ಎಂದಾಗ ಗುರುಗಳು ಅದಕ್ಕೂ ಒಪ್ಪಿದ್ರು. ಯಾವುದಕ್ಕೂ ಈ ಬಾರಿ ತುಂಬಾ ಜಾಗರೂಕನಾಗಿ ಉತ್ತರ ಕೊಡಬೇಕೆಂದು ನಿರ್ಧಾರ ಮಾಡಿದ್ರು. 1 ಕೈಗೆ ಎಷ್ಟು ಬೆರಳುಗಳು ಸರ್? 5 ಬೆರಳುಗಳು ಎಂದು ಉತ್ತರ ಕೊಟ್ರು ಮೇಷ್ಟ್ರು. 2 ಕೈಗಳಿಗೆ ಎಷ್ಟು ಬೆರಳುಗಳು ಸರ್? ಗುಂಡನ ಮುಂದಿನ ಪ್ರಶ್ನೆ. 10 ಬೆರಳುಗಳು ಎಂದು ಉತ್ತರಿಸಿದ್ರು ಗುರುಗಳು. ಗುಂಡ ಪಟ್ ಅಂತ, 10 ಕೈಗೆ ಎಷ್ಟು ಬೆರಳುಗಳು ಗುರುಗಳೇ ಎಂದು ಕೇಳಿದಾಗ 100 ಬೆರಳುಗಳು ಎಂದು ತಟ್ಟಂತ ಉತ್ತರಿಸಿದ್ರು ಗುರುಗಳು. ಉತ್ತರ ತಪ್ಪು ಸರ್ ಎಂದು ಗುಂಡ ಹೇಳಿದಾಗ ಮೊದಲು ಅನುಮಾನಗೊಂಡ್ರು, ಮತ್ತೆ ಕೂಡ ತಪ್ಪಾಯಿತೆಂದು ಒಪ್ಪಿಕೊಂಡು ಕ್ಲಾಸ್ನಿಂದ ಆಚೆ ಹೋದ ಗಣಿತ ಮೇಷ್ಟ್ರು ಆ ದಿನ ತರಗತಿಗೆ ಬರಲೇ ಇಲ್ಲ. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ನಮಗೆ ಅತಿ ಕಷ್ಟವಾಗಿರುವ ಸಮಸ್ಯೆಯನ್ನ ಸುಲಭವಾಗಿ ಪರಿಹಾರ ಮಾಡುವ ಸಾಮರ್ಥ್ಯ ಇದ್ರೂ ಕೆಲವೊಮ್ಮೆ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಅತಿಯಾದ ವಿಶ್ವಾಸ ತೋರಿಸಿ ಎಡವಿ ಬೀಳ್ತೇವೆ. ಜೀವನದಲ್ಲಿ ಏನೋ ತುಂಬಾ ಕಷ್ಟ ಬಂದಿದೆ ಎಂದಾಗ ಆ ಕಷ್ಟಕ್ಕೆ ಪರಿಹಾರವನ್ನ ಯೋಚಿಸಿ ಏನು ಮಾಡಬಹುದು, ಈ ತರ ಸಮಸ್ಯೆ ಬಂದಿದೆ ಇದಕ್ಕೆ ಪರಿಹಾರ ಏನು, ಏನು ಮಾಡಬಹುದು ಅನ್ನೋದನ್ನೆಲ್ಲ ಕೂತು ಯೋಚನೆ ಮಾಡೋ ನಾವು ಸಣ್ಣ ಸಣ್ಣ ಸಮಸ್ಯೆಗಳನ್ನ ಏ ಬಿಡು ಹೋಗ್ಲಿ ಅಂತ ಅನ್ಕೊಳ್ತೀವಿ. ಆದ್ರೆ ಮುಂದೆ ಅಂತಹ ಸಣ್ಣ ಸಮಸ್ಯೆಗಳೇ ಬದುಕಿನಲ್ಲಿ ದೊಡ್ಡ ಸಮಸ್ಯೆಗಳಾಗಿ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಹೇಳಬಹುದು ಅಲ್ವಾ? ಸೊ ಹಾಗಾಗಿ ಜೀವನದಲ್ಲಿ ಯಾವಾಗ್ಲೂ ಅಷ್ಟೇ ಸಮಾಧಾನದಿಂದ ಯೋಚಿಸಿ ಯಾವುದೇ ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9687969627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
1: ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
1: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
1: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
5: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common at the margin of

ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಭಾಷಣಗಳು ಸಂಪುಟ ಒಂದರಲ್ಲಿ ಇರುವ ರಸಲ್ರ ವಿಚಾರಗಳ ಬಗೆಗೆ ಅಂಬೇಡ್ಕರ್ ಅವರ ವಿವೇಚನೆ ಮತ್ತು ವಿಮರ್ಶೆ ಈ ಭಾಗವನ್ನ ನಾನು ಈಗ ಇಲ್ಲಿ ಓದ್ತಾ ಇದ್ದೇನೆ. ಓದುತ್ತಿರುವವರು ಶಿಲ್ಪಾ ಬೆಣ್ಣಿಗೆರೆ. ಮನೋವಿಶ್ಲೇಷಣಾ ಪರಿಣಾಮಗಳ ಬಗ್ಗೆ ಎಚ್ಚರ ವಹಿಸಿದ್ದರೆ ಪ್ರಸಕ್ತ ತಪ್ಪು ಗ್ರಹಿಕೆಯನ್ನ ನಿವಾರಿಸಿಕೊಳ್ಳಬಹುದಿತ್ತು. ಮನೋವಿಶ್ಲೇಷಣೆಯ ನಿಜವಾದ ಅರ್ಥವಾದರೂ ಏನು? ಒಂದು ವಸ್ತುವಿನ ಪ್ರಯೋಜನ ಒಮ್ಮೊಮ್ಮೆ ಏಕೆ ಶೂನ್ಯವಾಗುತ್ತದೆ ಅಥವಾ ಒಮ್ಮೊಮ್ಮೆ ನಿತ್ಯಾತ್ಮಕವಾಗುತ್ತದೆ? ಇದು ಏಕೆ ಹೀಗಾಗುತ್ತದೆ ಎನ್ನುವುದನ್ನ ಈ ರೀತಿ ವಾದಿಸಬಹುದು. ಯಾವುದೋ ಒಂದು ಹಂತದಲ್ಲಿ ವಸ್ತುವಿನಿಂದ ಅಂಗವೊಂದು ಪಡೆಯುವ ತೃಪ್ತಿ ಸ್ಥಗಿತಗೊಳ್ಳಲಾಗಿ ಆ ವಸ್ತುವಿನ ಬಳಕೆ ಅಪ್ರಯೋಜಕವೆನಿಸಿ ಬಿಡುತ್ತದೆ, ಅಥವಾ ಬೇರೆ ರೀತಿಯ ತೃಪ್ತಿ ಪಡೆಯ ಬಯಸುವ ಬೇರೆ ಅಂಗಗಳು ತಮ್ಮ ಹಿತವನ್ನೇ ಲಕ್ಷಿಸದೆ ಬೇರೊಂದು ಅಂಗ ಅತಿಯಾಗಿ ಬಳಸುವುದರ ವಿರುದ್ಧ ಗದ್ದಲವೆಬ್ಬಿಸಬಹುದು. ಎರಡನೆಯ ಅಭಿಪ್ರಾಯವನ್ನ ಸಮರ್ಥಿಸುವ ಪ್ರೊಫೆಸರ್ ಗಿಡಿಂಗ್ಸ್ ಹೇಳುತ್ತಾರೆ, ಒಂದು ಅಂಗದ ಅಥವಾ ಒಂದು ಗುಂಪಿನ ಅಂಗಗಳ ಅವಶ್ಯಕತೆಯನ್ನ ಧಾರಾಳವಾಗಿ ಪೂರೈಸುವಲ್ಲಿ ಇತರ ಅಂಗಗಳು ನಷ್ಟ ಅನುಭವಿಸುವಂತಾದರೆ ಕಡೆಗಣಿಸಲ್ಪಟ್ಟ ಅಂಗಗಳು ಪ್ರತಿಭಟಿಸುತ್ತವೆ. ಈ ಅಂಗಗಳನ್ನ ತೃಪ್ತಿಪಡಿಸುವುದು ನಮಗೆ ಅನಿವಾರ್ಯವಾಗಿ ಬಿಡುತ್ತದೆ. ಕಡೆಗಣಿಸಲ್ಪಟ್ಟ ಅಂಗಗಳ ಹಸಿವು ಸಾಮಾನ್ಯವಾಗಿ ನಮ್ಮ ಪ್ರಜ್ಞೆಯನ್ನ ಆವರಿಸಿಬಿಡುತ್ತದೆ ಮತ್ತು ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಲಾಭವನ್ನ ಪಡೆದಿರುವ ಅಂಗದ ಕಡೆಯಿಂದ ನಮ್ಮ ಗಮನವನ್ನು ಮತ್ತು ಪ್ರಯತ್ನಗಳನ್ನು ತಮ್ಮ ಕಡೆಗೆ ಸೆಳೆಯುತ್ತದೆ. ಈ ಎರಡೂ ಪರ್ಯಾಯ ವಿವರಣೆಗಳಲ್ಲಿ ಪ್ರೊಫೆಸರ್ ಗಿಡಿಂಗ್ಸ್ರ ವಿವರಣೆಯೇ ಹೆಚ್ಚು ಸಮಂಜಸವಾದದ್ದು. ನಡಾವಳಿಯ ಪೂರ್ವ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಶಾರೀರಿಕ ಅಂಗ ಕ್ರಿಯಾತ್ಮಕವಾಗಿ ಹಸಿವೆ ಎನ್ನುವುದು ಶರೀರದ ಎಲ್ಲ ಅಂಗಗಳಿಗೂ ಇದೆ ಮತ್ತು ತಮ್ಮ ಅವಶ್ಯಕತೆಗೆ ತಕ್ಕಂತೆ ಅವು ನಮ್ಮ ಪ್ರಜ್ಞೆಯನ್ನ ತಮ್ಮ ಜೀವಿಯ ಕ್ರಿಯಾಶೀಲ ಅಸ್ತಿತ್ವದ ಬಗೆಗಿನ ವರ್ತನಾತ್ಮಕ ಆಧಾರ ಕಲ್ಪನೆಯನ್ನ ಗಮನದಲ್ಲಿ ಇರಿಸಿಕೊಂಡರೆ ಪ್ರತಿಯೊಂದು ಅಂಗಕ್ಕೂ ಉಚಿತವಾದ ವಿವಿಧ ತೃಪ್ತಿಗಾಗಿ ಇಡೀ ಜೀವಿಯ ಈ ಹಸಿವು ಇದ್ದೇ ಇರುತ್ತದೆ ಎಂದು ಭಾವಿಸುವುದೇ ಸರಿ. ಆ ಪ್ರತಿಯೊಂದು ಅತೃಪ್ತಾಂಗ ಪ್ರತಿಭಟನೆಯನ್ನು ಹುಟ್ಟಿಸುತ್ತದೆ. ಈ ಪ್ರತಿಭಟನೆಯೇ ಅನುಭೋಗ ವೈವಿಧ್ಯ ನಿಯಮವೆಂದು ಕರೆಯುವ ತತ್ವಕ್ಕೆ ಒತ್ತಾಯ ಪೂರ್ವಕವಾಗಿ ಅಧೀನಗೊಳಿಸುತ್ತದೆ. ಇದು ನಿಜವಿದ್ದರೆ ಒಂದು ಅಂಗ ನಿರಂತರ ಪ್ರಾಬಲ್ಯದ ಮೂಲಕ ಹೇಗೆ ಇಡೀ ಜೀವಿಯನ್ನ ಮೂಲಗೊಳಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಮತ್ತೊಂದು ಕಡೆ ಒಂದು ಸಲಕ್ಕೊಂದೆಯಾದರೂ ಎಲ್ಲ ಕಾಮನೆಗಳಿಗೂ ತಮ್ಮದೇ ಸರದಿ ಇರುತ್ತದೆ. ಅದೃಷ್ಟವಶಾತ್ ತನ್ನ ಸಹಜ ರಚನೆಯಿಂದಾಗಿ ಮಾನವ ಪ್ರಕೃತಿ ಅನುಕೂಲ ವಾತಾವರಣದಲ್ಲಿ ಏಕಮುಖದ ವಿಕಾಸಕ್ಕಲ್ಲದೆ ತನ್ನ ಸಂಪೂರ್ಣ ವಿಕಾಸಕ್ಕೆ ಅನುಕೂಲಕರವಾಗಿದೆ. ತಾನು ಹಂಬಲಿಸುವ ಭೌತಿಕ ಅಥವಾ ಆಧ್ಯಾತ್ಮಿಕ ವಿಕಾಸಕ್ಕೆ ಸಂಬಂಧಿಸಿದ ನಾನಾ ವಿಧದ ಆಹಾರ ಸಾಮಗ್ರಿಯನ್ನ ಪಡೆಯಲು ಅದು ಶಕ್ತವಾಗಿದೆಯೇ ಎನ್ನುವುದು ಅದರ ಹಿಡಿತಕ್ಕೆ ಮೀರಿದ್ದು. ಆಹಾರ ವೈವಿಧ್ಯದ ಅಭಾವದಿಂದ ಅದು ಕುಂಠಿತವಾದರೆ ತನ್ನಿಂದಾಗಿ ಅಲ್ಲ, ಸಾಮಾಜಿಕ ದೋಷದಿಂದಾಗಿ ಎಂದು ತಿಳಿಯಬೇಕು. ರಸಲ್ಲರ ಇನ್ನೊಂದು ಆಪಾದನೆ ಎಂದರೆ ಸ್ವಾಮ್ಯ ಪ್ರವೃತ್ತಿಯೇ ಮೂರ್ತ ಸ್ವರೂಪ ತಾಳಿ ಆಸ್ತಿಯೇ ಯುದ್ಧಕ್ಕೆ ಕಾರಣವಾಗುತ್ತದೆ ಎನ್ನುವುದು. ರಸಲ್ಲರ ವಾದವನ್ನ ಒಪ್ಪಬಹುದು, ಆದರೆ ಆಸ್ತಿಯ ಪರಿಣಾಮಗಳನ್ನ ರಸಲ್ಲರಿಗಿಂತ ಫೆಡರಿಕ್ ನೀತ್ಸೆ ಅವರು ಹೆಚ್ಚು ಸಮಂಜಸವಾಗಿ ಅರ್ಥ ಮಾಡಿಕೊಂಡಿದ್ದರು ಎಂದು ಹೇಳಬೇಕಾಗುತ್ತದೆ. ಈ ಪರಿಣಾಮ ಕುರಿತು ಥ್ಯೂಸಿಡೈಡಿಸ್ ತಮ್ಮ ಕಥೆಯೊಂದರಲ್ಲಿ ಮನೋಜ್ಞವಾಗಿ ಚಿತ್ರಿಸುತ್ತಾರೆ. ಒಬ್ಬ ರೈತ ತನ್ನ ಬೆಳೆ ಕಟಾವು ಮಾಡಿ ಬಣವೆಯೊಡ್ಡಿ ಅದರ ಪಕ್ಕದಲ್ಲಿ ಕುಳಿತು ಮಾರುಕಟ್ಟೆ ಮತ್ತು ತನ್ನ ವ್ಯಾಪಾರ ಲಾಭದ ಲೆಕ್ಕಾಚಾರದ ವಿಷಯವಾಗಿ ಮೆಲುಕು ಹಾಕಲಾರಂಭಿಸುತ್ತಾನೆ. ಹೀಗೆ ಆಲೋಚನೆಯಲ್ಲಿ ಮುಳುಗಿದ್ದಾಗ ಒಬ್ಬ ದರೋಡೆಕೋರ ದಿಢೀರ್ ಪ್ರತ್ಯಕ್ಷವಾಗುತ್ತಾನೆ. ದುತ್ತೆಂದು ಜಾಗೃತಗೊಂಡ ರೈತ ಪ್ರತಿಭಟಿಸದೆ ಆ ದರೋಡೆಕೋರನಿಗೆ ತನ್ನ ಬಣವೆಯ ಅರ್ಧ ಭಾಗ ಕೊಡಲು ಒಪ್ಪಿ
ಭಕ್ತರಿಗೆ ಅರ್ಧವಾದರೂ ಉಳಿಯುತ್ತಿಲ್ಲ ಎಂದು ದೇವರಿಗೆ ವಂದಿಸುತ್ತಾನೆ. ಇದು ನಿಜವೋ ಸುಳ್ಳು ಏನಾದರಾಗಲಿ, ಸಾಮಾನ್ಯವಾಗಿ ಗ್ರಹಿಸಲಾಗದ ಸತ್ಯಾಂಶವಂತೂ ಅದರಲ್ಲಿದೆ. ಕಾಲಾನುಕ್ರಮದಲ್ಲಿ ಮನುಷ್ಯ ಗಳಿಸುವ ಭರದಲ್ಲಿ ಹೇಗೆ ತನ್ನ ಪಶು ವೃತ್ತಿಯನ್ನ ಬಿಟ್ಟುಕೊಟ್ಟನೆಂದು ಅಳೆಯುವುದು ಸಾಧ್ಯವಿಲ್ಲ. ಆದರೆ ಹಾಗಾಗಿರುವುದಂತೂ ನಿಜ. ಇದು ಸ್ಪಷ್ಟವಾಗಿ ತಿಳಿದಿದ್ದರಿಂದಲೇ ನೀತ್ಸೆ ತನ್ನ ಆದಿ ಅಧಿಮಾನವ ಆಸ್ತಿವಂತನಾಗಿರಲು ಬಿಡಲಿಲ್ಲ. ಚೌಕಾಶಿಯಲ್ಲಿ ತನ್ನ ಗಳಿಕೆಯನ್ನು ಕಳೆದುಕೊಳ್ಳಬಹುದೆಂಬ ಭಯದಿಂದ ತಾನು ಅಪೇಕ್ಷಿಸಿದ ಪಾತ್ರವನ್ನು ಆ ಮಾನವ ನಿರ್ವಹಿಸಲಾರನೇನೋ ಎಂಬ ಶಂಕೆ ನಿತ್ಸಯದು. ಆದ್ದರಿಂದ ಸಮಸ್ಯೆ ಆಸ್ತಿಗೆ ಸಂಬಂಧಿಸಿದ್ದಲ್ಲ, ಅದರ ವಿಷಯ ಹಂಚಿಕೆಗೆ ಸೇರಿದ್ದೆಂದು ತಿಳಿಯಬೇಕಾಗಿದೆ. ಯಾಕೆಂದರೆ ಆಸ್ತಿವಂತರಿಗಿಂತ ಆಸ್ತಿ ಇಲ್ಲದವರು ಅದನ್ನು ಪಡೆಯಲು ಹೆಚ್ಚಿನ ವಿನಾಶಕಾರಿ ಕೃತ್ಯಗಳಲ್ಲಿ ತೊಡಗುತ್ತಾರೆ. ಆಧುನಿಕ ಕಾಲದ ಕೈಗಾರಿಕಾ ವ್ಯಾಜ್ಯಗಳು ಅದಕ್ಕೆ ಮತ್ತೊಂದು ಉದಾಹರಣೆ. ಮುಷ್ಕರ ಹೂಡಿದ ಕಾರ್ಮಿಕರು ಯಜಮಾನರಿಗಿಂತ ಹೆಚ್ಚಿನ ಹಿಂಸಾ ಕೃತ್ಯಗಳಲ್ಲಿ ತೊಡಗುತ್ತಾರೆ ಎನ್ನುವುದನ್ನು ಈ ಮೇಲಿನ ಹೇಳಿಕೆಯ ಹಿನ್ನೆಲೆಯಲ್ಲೇ ಅರ್ಥ ಮಾಡಿಕೊಳ್ಳಬೇಕು. ಆಸ್ತಿ ಈಡಿನ ಇರುವಿಕೆ ಕತ್ತಿಯನ್ನು ಮೊಂಡಾಗಿಸಿದರೆ ಇಲ್ಲದಿರುವಿಕೆ ಅದನ್ನು ಮೊನಚಾಗಿಸುತ್ತದೆ. ಹೀಗಾಗಿ ಆಸ್ತಿ ಆಕ್ರಮಣಕಾರಿ ಜಗಳಗಂಟಿತನದಿಂದ ಕೂಡಿದ್ದು, ಆದರೆ ಅದಕ್ಕೆ ಪರಿಹಾರ ರೂಪದ ಪ್ರತಿಫಲ ಇಲ್ಲದಿಲ್ಲ. ರಸಲ್ಲರ ದೃಷ್ಟಿಕೋನವನ್ನೇ ವ್ಯಾಪಿಸಿಕೊಂಡಿರುವ ಮೂಲಭೂತ ತತ್ವದ ಬಗ್ಗೆ ಮೌನ ವಹಿಸಿ ಮುಂದುವರೆದರೆ ಅನ್ಯಾಯ ಮಾಡಿದಂತಾಗುತ್ತದೆ. ಅವರು ಹೇಳುತ್ತಾರೆ, ಮಾನವನ ಆಸೆ ಆಕಾಂಕ್ಷೆಗಳನ್ನ ಸೃಜನಾತ್ಮಕ ಮತ್ತು ಸ್ವಾಮ್ಯಾತ್ಮಕವೆಂದು ವಿಂಗಡಿಸಬಹುದು. ಕ್ರಿಯೆ ಇಲ್ಲದೆ ಅಸ್ತಿತ್ವವಿರದ ವಸ್ತುಗಳನ್ನ ಸೃಷ್ಟಿಸಲು ನಮ್ಮ ಕೆಲವು ಕ್ರಿಯೆಗಳು ನಿರ್ದೇಶಿತವಾಗಿರುತ್ತವೆ. ಮಿಕ್ಕವು ಹಾಲಿ ಇರುವ ಅಥವಾ ಹೊಸದಾಗಿ ಗಳಿಸುವುದರ ಕಡೆ ಕೇಂದ್ರೀಕೃತವಾಗಿರುತ್ತದೆ. ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಅಧಿಕವಾಗಿ ಸ್ವಾಮ್ಯ ಪ್ರವೃತ್ತಿಗಳಲ್ಲಿ ಕನಿಷ್ಠವಾಗಿ ತೊಡಗಿರುವಂತಹದ್ದೇ ಅತ್ಯುತ್ತಮ ಜೀವನ. ಮನಸ್ಸಿನ ಆವೇಗಗಳನ್ನು ಈ ರೀತಿ ವಿಭಜಿಸಲು ಸಾಧ್ಯವೇ? ಸ್ವಾಧೀನಪಡಿಸಿಕೊಳ್ಳ ಬಯಸುವ ಪ್ರವೃತ್ತಿ ಹೊಂದಿದೆಯೇ? ಈ ವಿಶಾಲ ಪ್ರಶ್ನೆಯ ಚರ್ಚೆ ಈ ವಿಮರ್ಶೆಯ ವ್ಯಾಪ್ತಿಗೆ ಹೊರತಾದದ್ದು. ಇಲ್ಲಿ ನಾನು ಕೇವಲ ಒಂದು ಅನುಮಾನವನ್ನಷ್ಟೇ ವ್ಯಕ್ತಪಡಿಸಲು ಇಷ್ಟಪಡುತ್ತೇನೆ. ಮಾನವ ಸ್ವಭಾವದ ವೈವಿಧ್ಯತೆಯನ್ನ ಸಹಜ ಪ್ರವೃತ್ತಿ ಎಂದೆಣಿಸುವ ರಸಲ್ಲರ ತಾತ್ವಿಕ ನೆಲೆ ಸುಭದ್ರವಾಗಿಲ್ಲ. ಅಡಚಣೆಗಳಿಲ್ಲದ ಆವೇಗ ಸೃಜನಾತ್ಮಕ ಕ್ರಿಯೆಗೆ ದಾರಿ ಮಾಡಿಕೊಡುತ್ತದೆ. ಅದರ ಫಲ ಎಲ್ಲರಿಗೂ ಹಂಚಿಕೆಯಾಗುತ್ತದೋ ಇಲ್ಲವೋ ಎನ್ನುವುದು ಆವೇಗ ಮತ್ತು ಪ್ರವೃತ್ತಿಗಳಿಗೆ ಸಂಬಂಧಿಸಿದ್ದಲ್ಲ. ವೈಯಕ್ತಿಕವೋ ಅಲ್ಲವೋ ಎನ್ನುವ ಅರ್ಥದಲ್ಲಿ ಅದರ ಉತ್ಪಾದನೆಯ ವಿಧಾನವನ್ನು, ಸಾಮುದಾಯಿಕವೋ ಅಲ್ಲವೋ ಎನ್ನುವ ಅರ್ಥದಲ್ಲಿ ಅದರ ಬಳಸುವ ವಿಧಾನವನ್ನು ಅದು ಅವಲಂಬಿಸಿದೆ. ಸಾಮೂಹಿಕ ಪ್ರಯತ್ನಗಳಿಂದ ಉತ್ಪಾದನೆಯಾದದ್ದಾಗಿರಲಿ, ಎಲ್ಲರ ಉಪಯೋಗಕ್ಕೂ ಬರುವಂತದ್ದಾಗಲಿ, ಯಾರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವ ಹಕ್ಕನ್ನು ಸ್ಥಾಪಿಸಲಾಗದು. ಉದಾಹರಣೆಯಾಗಿ ಮೊದಲನೆಯದಕ್ಕೆ ಆದಿಮಾನವರ ಸಾಮೂಹಿಕ ಬೇಟೆಯನ್ನು, ಎರಡನೆಯದಕ್ಕೆ ಒಂದು ಕುಟುಂಬದ ಪರಿಸ್ಥಿತಿಯನ್ನೂ ತೆಗೆದುಕೊಳ್ಳಬಹುದು. ಸಾರ್ವಜನಿಕ ಸ್ಮಾರಕಗಳ ಮೇಲೆ ಹೇಗೆ ಯಾರೊಬ್ಬರೂ ಪ್ರತ್ಯೇಕ ಸ್ವಾಮ್ಯದ ಹಕ್ಕನ್ನೇ ಸಂಸ್ಥಾಪಿಸಲಾಗದೋ, ಹಾಗೆಯೇ ಲಿಖಿತ ಫಲಕಗಳಿಗಾಗಿ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಯಾರೊಬ್ಬರೂ ತನ್ನ ಖಾಸಗಿ ಸ್ವಾಮ್ಯದ ಹಕ್ಕನ್ನ ಚಲಾಯಿಸಲಾಗದು. ಯಾಕೆಂದರೆ ಅವು ಮನೆಗೆ ಸೇರಿದವು. ಆದರೆ ಕುಟುಂಬದ ಎಲ್ಲಾ ವ್ಯಕ್ತಿಗಳೂ ತಮ್ಮ ತಮ್ಮ ಬಟ್ಟೆಗಳ ಮೇಲೆ ತಮ್ಮದೇ ಹಕ್ಕು ಚಲಾಯಿಸುತ್ತಾರೆ. ಯಾಕೆಂದರೆ ಅವು ವೈಯಕ್ತಿಕವಾದವು. ಆದ್ದರಿಂದಲೇ ಅದು ಕೇವಲ ಉತ್ಪಾದನೆಯ ಮತ್ತು ಉಪಯೋಗದ ಪ್ರಶ್ನೆ. ಮನುಷ್ಯ ಸ್ವಾಮ್ಯ ಪ್ರವೃತ್ತಿಗೆ ಸಂಬಂಧಿಸಿದ ಮನಸ್ಸಿನ ಆವೇಗಗಳ ಪ್ರಶ್ನೆಯಲ್ಲ. ಹೇಗೆ ಸೃಜನಾತ್ಮಕ ಮತ್ತು ಸ್ವಾಮ್ಯಾತ್ಮಕ ಕ್ರಿಯೆಗಳು ಬೇರೆ ಬೇರೆ ಸ್ಥಳದಲ್ಲಿ ಇರುವಂತಹವು, ಮತ್ತು ಸೃಜನಾತ್ಮಕ ಕ್ರಿಯೆಯನ್ನು ಹಿಗ್ಗಿಸುವುದಾಗಲಿ ಸ್ವಾಮ್ಯಾತ್ಮಕ ಕ್ರಿಯೆಯನ್ನು ನಿಯಂತ್ರಿಸುವುದಾಗಲಿ ಬೇರೆ ಬೇರೆ ರೀತಿಯವಾಗಿರುತ್ತವೆ. ಒಂದು ಹೆಚ್ಚಳ ಇನ್ನೊಂದನ್ನು ಕುಗ್ಗಿಸಬೇಕಾಗಿಲ್ಲ. ಇದರೊಂದಿಗೆ ನಾವು ರಸಲ್ಲರ ಕೃತಿಯ ವಿಮರ್ಶೆಯನ್ನ ಮುಗಿಸಬೇಕು. ಅದರಲ್ಲಿ ಸಮಾಜದ ಭವಿಷ್ಯ ಪುನರ್ರಚನೆಯ ಅಡಿಗಲ್ಲಾಗಿ ಉಪಯೋಗಕ್ಕೆ ಬರುವಂತಹದ್ದು ಬಹಳವಿದೆ. ಸಾಮಾಜಿಕ ಜೀವನದ ಮನೋವೈಜ್ಞಾನಿಕ ನೆಲೆಗೆ
ಪ್ರಾಧಾನ್ಯ ನೀಡಿದ್ದಕ್ಕಾಗಿ ರಸೆಲ್ಲರಿಗೆ ಪೂರ್ಣ ಕೀರ್ತಿ ಸಲ್ಲಬೇಕು. ವ್ಯಕ್ತಿ ಮತ್ತು ಸಮಾಜದ ನಡುವಣ ಸಂಬಂಧದ ಸರಿಯಾದ ಗ್ರಹಿಕೆಯ ಮೇಲೆ ಸಾಮಾಜಿಕ ಪುನರ್ರಚನೆ ಅವಲಂಬಿತವಾಗುತ್ತದೆ. ಈ ಸಮಸ್ಯೆ ಹಲವಾರು ಸಮಾಜ ವಿಜ್ಞಾನಿಗಳ ಅರಿವಿಗೆ ಎಟುಕದಂತಾಗಿದೆ. ಸಾಂಸ್ಥಿಕ ಸಂಬಂಧವಾದ ಆವೇಗ ಎನ್ನುವ ರಸೆಲ್ಲರ ಸಂಬಂಧದ ಕಲ್ಪನೆ ನಿಸ್ಸಂದಿಗ್ಧವಾಗಿ ಸತ್ಯತಮವೆನ್ನಬಹುದಾಗಿದೆ. ಆದರೂ ಈ ವಿಷಯವನ್ನು ಮತ್ತು ಕೃತಿ ಎತ್ತುವ ಹಲವಾರು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ರಸೆಲ್ಲರ ಮೂಲ ಕೃತಿಯನ್ನೇ ಅಧ್ಯಯನ ಮಾಡಲು ನಾನು ಓದುಗರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ರಸೆಲ್ಲರನ್ನು ತಪ್ಪಾಗಿ ಗ್ರಹಿಸುವ ಸಂಭವವಿರುವಲ್ಲಿ ಅವರಿಗೆ ಯುಕ್ತವಾದ ಸ್ಥಾನವನ್ನು ನಿಷ್ಕರ್ಷಿಸುವಷ್ಟರ ಮಟ್ಟಿಗೆ ಮತ್ತು ಅವರ ಕೆಲವು ತಪ್ಪು ಕಲ್ಪನೆಗಳು ಅಜಾಗರೂಕ ಓದುಗನ ಲಕ್ಷ್ಯದಿಂದ ವಂಚಿತವಾಗಬಾರದೆನ್ನುವ ಕಾರಣಕ್ಕಾಗಿ ನಾನು ಈ ವಿಮರ್ಶೆಯಲ್ಲಿ ಸೀಮಾರೇಖೆಯನ್ನ ಹಾಕಿಕೊಂಡಿದ್ದೇನೆ. ಈ ಎರಡೂ ವಿಷಯಗಳಲ್ಲಿ ರಸೆಲ್ಲರಿಗೆ ಮತ್ತು ಅವರ ಓದುಗರಿಗೆ ನನ್ನ ಕರ್ತವ್ಯ ನೆರವೇರಿಸಲು ಪ್ರಯತ್ನಿಸಿದ್ದೇನೆ. ಈ ಭಾಗ ರಸೆಲ್ಲರು ಬರೆದಿರುವಂತಹ ಸಾಮಾಜಿಕ ಪುನರ್ರಚನೆಯ ತತ್ವಗಳ ಕುರಿತ ಅಂಬೇಡ್ಕರ್ ಅವರು ಮಾಡಿದಂತಹ ವಿವೇಚನೆಗೆ ಸಂಬಂಧಿಸಿದೆ. ಇದನ್ನ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಒಂದರಿಂದ ಈ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಎಲ್ರಿಗೂ ನಮಸ್ಕಾರಗಳು.

ಜೈ ಭೀಮ್. ನಾನು ಅರುಣ್. ಅಂಬೇಡ್ಕರ್ ಓದಿಗೆ ಸ್ವಾಗತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಿಂದೂ ಧರ್ಮದ ತತ್ವಜ್ಞಾನ ಎನ್ನುವ ದೀರ್ಘ ಲೇಖನದ ಮೊದಲ ಭಾಗವನ್ನ ನಿಮ್ಮೆದುರು ಓದಲಿದ್ದೇನೆ. ಹಿಂದೂ ಧರ್ಮದ ತತ್ವಜ್ಞಾನವೆಂದರೇನು? ತರ್ಕದ ಕ್ರಮವನ್ನನುಸರಿಸಿಯೇ ಈ ಪ್ರಶ್ನೆ ಹುಟ್ಟುತ್ತದೆ. ತರ್ಕದ ಕ್ರಮವನ್ನು ಬಿಟ್ಟರೂ ಅದರ ಪ್ರಾಮುಖ್ಯ ಎಷ್ಟಿದೆ ಎಂದರೆ ಅದನ್ನು ಪರಿಗಣಿಸದೆ ಬಿಟ್ಟು ಬಿಡುವಂತಿಲ್ಲ. ಅದರ ಹೊರತು ಹಿಂದೂ ಧರ್ಮದ ಗುರಿ ಮತ್ತು ಆದರ್ಶಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳುವಂತೆಯೂ ಇಲ್ಲ. ಆದರೆ ಈ ಬಗೆಯ ಜಿಜ್ಞಾಸೆಗೆ ಪೂರ್ವಭಾವಿಯಾಗಿ ಭೂಮಿಕೆಯನ್ನು ಚೆನ್ನಾಗಿ ಸಿದ್ಧಪಡಿಸಬೇಕು, ಸಂಬಂಧಪಟ್ಟ ಪರಿಭಾಷೆಯನ್ನು ಖಚಿತಪಡಿಸಿಕೊಳ್ಳಬೇಕು. ಪರ್ಯಾಲೋಚಿಸಲಿರುವ ಶೀರ್ಷಿಕೆಯಿಂದ ಏನನ್ನು ಗ್ರಹಿಸಬಹುದೆಂಬುದನ್ನು ಮೊದಲು ತಿಳಿದುಕೊಳ್ಳಬಹುದಾಗಿದೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನ ಮತ್ತು ಹಿಂದೂ ಧರ್ಮದ ತತ್ವಜ್ಞಾನ ಇವೆರಡು ಒಂದೇ ಸ್ವರೂಪದ ವಿಚಾರಗಳೇ? ಈ ವಿಚಾರದಲ್ಲಿ ಒಂದಲ್ಲ ಒಂದು ರೀತಿ ಬದ್ಧನಾಗಬೇಕೆಂದು ನಾನು ಬಯಸುತ್ತೇನೆ. ದಿಟವಾಗಿಯೂ ನನಗೆ ಇದು ಸಾಧ್ಯವಾಗುತ್ತಿಲ್ಲ. ಈ ವಿಷಯವಾಗಿ ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೇನೆ. ಆದರೂ ಧರ್ಮವನ್ನು ಕುರಿತು ತತ್ವಜ್ಞಾನವೆಂದರೇನು ಎಂಬ ಪರಿಕಲ್ಪನೆಯ ಬಗೆಗೆ ಸ್ಪಷ್ಟ ಜ್ಞಾನವಿಲ್ಲವೆಂಬುದನ್ನು ಒಪ್ಪಿಕೊಳ್ಳಬೇಕಾಗಿದೆ. ಬಹುಶಃ ಎರಡು ಕಾರಣಗಳಿಂದ ಹೀಗಾಗಿದೆ. ಮೊದಲನೆಯದಾಗಿ, ಧರ್ಮವೆಂಬುದು ಖಚಿತವಾದುದಾದರೆ ತತ್ವಶಾಸ್ತ್ರದ ಪರಿಭಾಷೆಯ ಚೌಕಟ್ಟಿನಲ್ಲಿ ಯಾವುದನ್ನು ಸೇರಿಸಬಹುದೆಂಬುದನ್ನು ಕರಾರುವಕ್ಕಾಗಿ ಹೇಳಲು ಬರುವುದಿಲ್ಲ. ಎರಡನೆಯದಾಗಿ, ಧರ್ಮ ಮತ್ತು ತತ್ವಶಾಸ್ತ್ರಗಳು ಪರಸ್ಪರ ಪ್ರತಿವಾದಿಗಳು. ತತ್ವಜ್ಞಾನಿ ಮತ್ತು ಧರ್ಮ ಪಂಡಿತರಿಗೆ ಸಂಬಂಧಿಸಿದಂತೆ ಪ್ರಚಾರದಲ್ಲಿರುವ ಈ ಕಥೆಯಲ್ಲಿ ಈ ವಿಚಾರ ಚೆನ್ನಾಗಿ ನಿರೂಪಿತವಾಗಿದೆ. ಈ ಕಥೆಯ ಪ್ರಕಾರ ಅವರಿಬ್ಬರು ವಾಗ್ವಾದ ನಿರತರಾಗಿದ್ದಂತೆ ಧರ್ಮಶಾಸ್ತ್ರ ಪಂಡಿತನು ಆರೋಪಿಸಿದ ತತ್ವಜ್ಞಾನಿಯು ಕತ್ತಲೆಯ ಕೋಣೆಯಲ್ಲಿ ಇಲ್ಲದ ಕರಿಯ ಬೆಕ್ಕಿಗಾಗಿ ಹುಡುಕುವ ಕುರುಡನಂತಿದ್ದಾನೆಂದು ಧರ್ಮಶಾಸ್ತ್ರ ಪಂಡಿತನ ಮೇಲೆ ಪ್ರತಿದಾಳಿ ಮಾಡಿದ ತತ್ವಜ್ಞಾನಿಯ ಪ್ರಕಾರ ಈ ಪಂಡಿತನು ಕತ್ತಲ ಕೋಣೆಯಲ್ಲಿ ಇಲ್ಲದ ಕರಿಯ ಬೆಕ್ಕಿಗಾಗಿ ಹುಡುಕುತ್ತಿರುವ ಕುರುಡನಂತಿದ್ದು ಅದನ್ನು ತಾನು ಕಂಡಿರುವುದಾಗಿ ಆಣೆಯಿಟ್ಟು ಹೇಳುತ್ತಿದ್ದಾನೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನವೆಂಬ ದೂರದೃಷ್ಟಿಯ ಶೀರ್ಷಿಕೆಯೇ ಈ ಎಲ್ಲ ಗೊಂದಲದ ಜವಾಬ್ದಾರಿ ಹೊರಬೇಕಾಗಿದೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನದ ವಸ್ತು ವಿಚಾರವನ್ನು ಕುರಿತು ಬುದ್ಧಿಗ್ರಾಹ್ಯವಾದ ಒಂದು ಒಳ್ಳೆಯ ಮಾರ್ಗವನ್ನು ನಾನು ಪ್ರೊಫೆಸರ್ ಫ್ರಿಂಗಲ್ ಫ್ಯಾಟಿಸನ್ ಅವರಲ್ಲಿ ಕಂಡುಕೊಂಡಿದ್ದೇನೆ. ಅವರ ಅಭಿಪ್ರಾಯದ ಪ್ರಕಾರ ಧರ್ಮ ಸಂಬಂಧಿಯಾದ ತತ್ವಜ್ಞಾನದ ಅರ್ಥವೇನು ಎಂಬುದರ ಬಗೆಗೆ ಸಾಮಾನ್ಯ ಸೂಚನೆಯಾಗಿ ಕೆಲವು ಮಾತುಗಳನ್ನು ಮೊದಲೇ ಹೇಳಿಬಿಡುವುದು ಉತ್ತಮ. ಪ್ಲೇಟೋ ಹೇಳುವಂತೆ ವಸ್ತು ವಿಚಾರಗಳ ಸಾರಾಂಶವೇ ತತ್ವಜ್ಞಾನ. ಅಂದರೆ ವಸ್ತು ವಿಚಾರಗಳನ್ನು ಒಟ್ಟಾಗಿ ನೋಡುವುದು, ಜಗತ್ತಿನ ಎಲ್ಲ ಪ್ರಮುಖ ವೈಶಿಷ್ಟ್ಯಗಳನ್ನು ಗುರುತಿಸುವುದು ಮತ್ತು ಅವುಗಳ ಪರಸ್ಪರ ಸಂಬಂಧವನ್ನು ಒಂದೇ ಜಗತ್ತಿನ ವಿವಿಧ ಭಾಗಗಳಂತೆ ಗ್ರಹಿಸುವುದು, ವಿಶ್ವಗತಿ ಮತ್ತು ವಿಶ್ವಾಧಾರಕ್ಕೆ ಸಂಬಂಧಿಸಿದ ವೈಲಕ್ಷಣಗಳನ್ನು ಯುಕ್ತವಾಗಿ ಅಂದಾಜು ಮಾಡಿ ಯಾವುದೇ ಬಗೆಯ ವಿಶಿಷ್ಟ ಸಂಗತಿಗಳ ಮಹತ್ವವನ್ನು ಪರಿಗಣಿಸಿ ನಮ್ಮ ಅಂತಿಮ ತೀರ್ಮಾನಗಳಿಗೆ ಬರಲು ಆಗ ಮಾತ್ರ ಸಾಧ್ಯವಾಗುತ್ತದೆ. ಆದ ಕಾರಣ ಯಾವುದೇ ವಿಶಿಷ್ಟ ವಿಭಾಗದ ಅನುಭವಕ್ಕೆ ಸಂಬಂಧಿಸಿದ ತತ್ವಜ್ಞಾನದ ಬ್ರಾಕೆಟ್ ಅಲ್ಲಿ ಧಾರ್ಮಿಕ ತತ್ವಜ್ಞಾನ, ಕಲಾ ತತ್ವಜ್ಞಾನ, ಕಾನೂನಿನ ತತ್ವಜ್ಞಾನ ಇತ್ಯಾದಿ ಅರ್ಥವೇನೆಂಬುದನ್ನು ಗ್ರಹಿಸಬೇಕಾದರೆ ಮನುಷ್ಯ ಮತ್ತು ಅವನು ಜೀವಿಸುತ್ತಿರುವ ಜಗತ್ತಿನ ಸಂಬಂಧದಲ್ಲಿ ನಮ್ಮ ಅಭಿಪ್ರಾಯ ಮತ್ತು ತೀರ್ಮಾನಗಳು ಅದರ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನಗಳನ್ನೇ ಅವಲಂಬಿಸಿರುತ್ತದೆ ಎಂಬುದನ್ನು ಮನಗಾಣಬೇಕು. ನಾವು ಗಮನವಿಟ್ಟು ನೋಡುವ ಸಂಗತಿಗಳು ಎಷ್ಟು ಸರ್ವವ್ಯಾಪಿಯಾಗಿವೆ
ಮತ್ತು ಅವುಗಳ ಸ್ವರೂಪ ಎಷ್ಟು ಅಸಾಧಾರಣವಾಗಿದೆ ಎಂಬುದನ್ನು ಧರ್ಮದ ಚರಿತ್ರೆ ಸ್ಪಷ್ಟಪಡಿಸುತ್ತಿದೆ. ಈ ಚಾರಿತ್ರಿಕ ಸಂಗತಿಗಳನ್ನು ಮತ್ತು ಮನುಷ್ಯನ ಧಾರ್ಮಿಕ ಅನುಭವಗಳ ತತ್ವಜ್ಞಾನವನ್ನು ನಮ್ಮ ಸಾಮಾನ್ಯ ತಾತ್ವಿಕ ತೀರ್ಮಾನಗಳಲ್ಲಿ ಪರಿಗಣಿಸದೇ ಇರುವಂತಿಲ್ಲ. ವಾಸ್ತವವಾಗಿ ಈ ವಿಚಾರವನ್ನು ಚರ್ಚಿಸುವ ಬಹುಪಾಲು ಲೇಖಕರು ಸಾಮಾನ್ಯವಾಗಿ ಏಕಾಭಿಪ್ರಾಯವನ್ನು ಹೊಂದಿದ್ದಾರೆ. ಧಾರ್ಮಿಕ ಇತಿಹಾಸದ ಮೂಲಕವೇ ಧರ್ಮ ಸಂಬಂಧಿಯಾದ ತತ್ವಜ್ಞಾನವು ವಿಚಾರಿಸುವ ಸತ್ಯಾಂಶಗಳು ಅದರ ವ್ಯಾಪಕಾರ್ಥದ ಅರ್ಥದಲ್ಲಿ ಗೋಚರವಾಗುತ್ತವೆ. ತಲೈಯವರು ಹೇಳುವಂತೆ ನಾಗರಿಕ ಮತ್ತು ಅನಾಗರಿಕ ಜಗತ್ತಿನ ಎಲ್ಲ ಜೀವಂತ ಹಾಗೂ ಮೃತ ಧರ್ಮಗಳು ಮನೋವೈಜ್ಞಾನಿಕ ಹಿನ್ನೆಲೆಯಿರುವ ಐತಿಹಾಸಿಕ ಘಟನೆಗಳಾಗಿ ಮೈದೋರಿವೆ. ಧರ್ಮ ಸಂಬಂಧಿಯಾದ ತತ್ವಜ್ಞಾನಕ್ಕೆ ಆಧಾರವಾಗಿ ಈ ಸಂಗತಿಗಳನ್ನು ಪರಿಗಣಿಸಬೇಕೆಂಬುದನ್ನು ಮರೆಯಬಾರದು. ಅವುಗಳು ತಮ್ಮಷ್ಟಕ್ಕೆ ತಾವೇ ತತ್ವಜ್ಞಾನಕ್ಕೆ ಸಂಬಂಧಿಸಿರುವುದಿಲ್ಲ. ಅಥವಾ ತಲೈಯವರ ಮಾತಿನಲ್ಲಿಯೇ ಹೇಳುವುದಾದರೆ ಧಾರ್ಮಿಕ ವಿಜ್ಞಾನವೆನಿಸುವುದಿಲ್ಲ. ಅವರು ಹೇಳುವಂತೆ ಅಸ್ತಿತ್ವದಲ್ಲಿರುವ ಎಲ್ಲ ಧರ್ಮಗಳನ್ನು ನಾನು ಕೂಲಂಕುಷವಾಗಿ ವಿವರಿಸಿದ್ದರೆ ಅವುಗಳ ಸಿದ್ಧಾಂತಗಳು, ಪುರಾಣ ಮತ್ತು ಆಚರಣೆಗಳು, ಅನುಸರಿಸುತ್ತಿರುವ ಪದ್ಧತಿಗಳು ಮತ್ತು ಅವುಗಳನ್ನು ಆಶ್ರಯಿಸಿರುವ ಸಂಸ್ಥೆಗಳು ಇವೆಲ್ಲವನ್ನು ವಿವಿಧ ಧರ್ಮಗಳ ಮೂಲ, ವಿಕಾಸ ಮತ್ತು ಅವನತಿಯನ್ನು ಗುರುತಿಸಿದ್ದರೆ ಅವುಗಳು ಧಾರ್ಮಿಕ ವಿಜ್ಞಾನವು ನಿರ್ವಹಿಸುವ ಅಂಗಾಂಶಗಳು ಮಾತ್ರ ಎಂದು ತಿಳಿಯಬೇಕು. ಎಷ್ಟೇ ಪರಿಪೂರ್ಣವಾಗಿದ್ದರೂ ಚಾರಿತ್ರಿಕ ದಾಖಲೆಗಳು ಸಾಕಾಗುವುದಿಲ್ಲ. ಧರ್ಮ ಸಂಬಂಧಿಯಾದ ತತ್ವಜ್ಞಾನವನ್ನು ನಾವು ಸಾಧಿಸಬೇಕಾದರೆ ವಿವಿಧ ದಾಖಲೆಗಳನ್ನು ಆಧರಿಸಿದ ಒಂದು ಸಾಮಾನ್ಯ ತತ್ವವನ್ನು ನಾವು ಕಂಡುಹಿಡಿಯಬೇಕಾಗುತ್ತದೆ. ಮಾನವನ ಸ್ವಭಾವದ ಮೂಲಕ ಮೂಲ ಬೇರುಗಳು, ಕೆಳಗಿನಿಂದ ಮೇಲಿನವರೆಗೆ ಅದರ ವಿಕಾಸದ ಹಂತಗಳು ಮತ್ತು ಅದರ ಅಂತರ್ ಸಂಬಂಧಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತದೆ. ಮಾನವನ ನಾಗರಿಕತೆಗೆ ಸಂಬಂಧಿಸಿದ ಉಳಿದ ಅಂಶಗಳು ಅದರಲ್ಲಿ ಸೇರಿರುತ್ತವೆ. ಇದನ್ನು ಧರ್ಮ ಸಂಬಂಧಿಯಾದ ತತ್ವಜ್ಞಾನವೆನ್ನುವುದಾದರೆ ತೌಲನಿಕ ಧರ್ಮಶಾಸ್ತ್ರವೆಂದು ಕರೆಯಲಾಗುವ ಅಧ್ಯಯನ ವಿಭಾಗವೇ ಹೊರತು ಬೇರೆ ಅಲ್ಲವೆನ್ನಬೇಕಾಗುತ್ತದೆ. ವಿವಿಧ ಧರ್ಮಗಳು ಕಾಣಿಸಿಕೊಂಡಿರುವ ಹಿನ್ನೆಲೆಯಲ್ಲಿರುವ ಸಾಮಾನ್ಯಾಂಶಗಳನ್ನು ಗುರುತಿಸುವುದು ಅದರ ಮತ್ತೊಂದು ಉದ್ದೇಶವಾಗಿದೆ. ಈ ಬಗೆಯ ಅಧ್ಯಯನದ ವ್ಯಾಪ್ತಿ ಮತ್ತು ಮೌಲ್ಯಗಳೇನೇ ಇರಲಿ, ಧರ್ಮ ಸಂಬಂಧಿಯಾದ ತತ್ವಜ್ಞಾನವೆಂಬುದು ನಾನು ಈ ಅರ್ಥದಲ್ಲಿ ವ್ಯಾಖ್ಯಾನಿಸುತ್ತಿಲ್ಲ. ಪ್ರೊಫೆಸರ್ ಫ್ರಿಂಗಲ್ ಫ್ಯಾಟಿಸನ್ ಅವರು ಈ ವಿಚಾರದಲ್ಲಿ ಕೊಟ್ಟಿರುವ ವ್ಯಾಖ್ಯಾನಕ್ಕಿಂತ ನನ್ನ ನಿಲುವು ಭಿನ್ನವಾಗಿದೆ. ತತ್ವಜ್ಞಾನವೆಂಬ ಶಬ್ದವನ್ನು ಇಡಿಯಾಗಿ ಅದರ ಮೂಲಾರ್ಥದಲ್ಲಿ ನಾನು ಬಳಸುತ್ತೇನೆ. ಸಾಕ್ರೆಟಿಸ್ ಮತ್ತು ಪ್ಲೇಟೋವಿನ ತತ್ವಜ್ಞಾನದ ಬೋಧನೆಯನ್ನು ಕುರಿತು ಜನಗಳು ಮಾತನಾಡುವ ಅರ್ಥದಲ್ಲಿ ನಾನು ಬಳಸುತ್ತೇನೆ. ವಸ್ತು ಮತ್ತು ಸಂಗತಿಗಳನ್ನು ಕುರಿತು ತೀರ್ಮಾನಿಸುವಾಗ ಅನುಸರಿಸುವ ವಿವೇಕವೆಂದು ಬೇಕಾದರೆ ಇದನ್ನು ಕರೆಯಬಹುದು. ಈ ನೆಲೆಯಿಂದ ಮುಂದುವರಿದಲ್ಲಿ ಧರ್ಮ ಸಂಬಂಧಿಯಾದ ತತ್ವಜ್ಞಾನವು ನನ್ನ ಪಾಲಿಗೆ ಕೇವಲ ವರ್ಣನಾತ್ಮಕ ವಿಜ್ಞಾನವಾಗುವುದಿಲ್ಲ. ಅದು ಏಕಕಾಲದಲ್ಲಿ ಪ್ರಮಾಣಬದ್ಧವಾಗಿಯೂ ವರ್ಣನಾತ್ಮಕವಾಗಿಯೂ ಇರಬಲ್ಲುದೆಂದು ನಾನು ಭಾವಿಸುತ್ತೇನೆ. ಧರ್ಮ ಬೋಧನೆಗೆ ಸಂಬಂಧಿಸಿದಂತೆ ಧಾರ್ಮಿಕ ತತ್ವಜ್ಞಾನವು ವರ್ಣನಾತ್ಮಕ ವಿವೇಕವನ್ನನುಸರಿಸಿದರೆ ಧಾರ್ಮಿಕ ತತ್ವಜ್ಞಾನವು ಒಂದು ಕ್ಲುಪ್ತ ಪ್ರಮಾಣ ಸಂಬಂಧವಾದ ವಿಜ್ಞಾನವಾಗುತ್ತದೆ. ಹಿಂದೂ ಧರ್ಮದ ತತ್ವಜ್ಞಾನವನ್ನು ಕುರಿತಂತೆ ಈ ಅಧ್ಯಯನದಲ್ಲಿ ನನ್ನ ಆಸಕ್ತಿ ಯಾವ ಬಗೆಯದೆಂಬುದನ್ನು ಇದರಿಂದ ಸ್ಪಷ್ಟವಾಗುತ್ತದೆ. ಮುಚ್ಚುಮರೆಯಿಲ್ಲದೆ ಹೇಳಬೇಕೆಂದರೆ ಒಂದು ಜೀವನ ವಿಧಾನದಲ್ಲಿ ಹಿಂದೂ ಧರ್ಮದ ಮೌಲ್ಯವನ್ನು ನಾನು ವಿಚಾರಣೆಗೆ ಗುರಿಪಡಿಸುತ್ತೇನೆ.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
5: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
4: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲಿ. ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
6: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
4: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
6: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರ ಸೇವನೆ ತುಂಬಾ ಮುಖ್ಯ ಆಗುತ್ತೆ. ಯಾಕಪ್ಪ ಅಂದರೆ ಆರೋಗ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದಾರ್ಥಗಳು ಕೂಡ ಅಷ್ಟೇ ಚೆನ್ನಾಗಿರಬೇಕು ಅಲ್ವಾ? ನಾವು ಸೇವನೆ ಮಾಡುವಂತಹ ಆಹಾರವು ಕೂಡ ಅಷ್ಟೇ ಪೌಷ್ಟಿಕಯುಕ್ತವಾಗಿರಬೇಕು. ಇನ್ನು ಸ್ನೇಹಿತರೆ, ಈ ಆಹಾರದ ಪದಾರ್ಥಗಳ ವಿಷಯಕ್ಕೆ ಅಂತ ಬಂದಾಗ ರಾಗಿಯು ಕೂಡ ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುವಂತಹ ಪದಾರ್ಥವಾಗಿದೆ. ಒಂದು ಮಾತೇ ಇದೆ ಅಲ್ವಾ, ರಾಗಿ ತಿಂದವನಿಗೆ ರೋಗವಿಲ್ಲ.

0: ನಿಜವಾಗ್ಲೂ ಅಚ್ಚರಿ ಪಡ್ತೀರ. ಇದರಿಂದ ಅಂತೂ ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆಯಲ್ಲಿ ರೆಸಿಪಿಗಳನ್ನು ಮಾಡ್ತಾರೆ. ಸಾಕಷ್ಟು ಸಮಯದಲ್ಲಿ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ರಾಗಿ ಮುದ್ದೆ, ರಾಗಿ ಗಂಜಿ, ಹಾಗೆ ರಾಗಿ ಸರಿ, ಹಾಗೆ ರಾಗಿ ರೊಟ್ಟಿ, ರಾಗಿ ಮಾಲ್ಟು. ಇತ್ತೀಚೆಗಂತೂ ಮಾಲ್ಗಳಲ್ಲಿ ರಾಗಿಯಿಂದ ಮಾಡಿದಂತಹ ಸಾಕಷ್ಟು ತಿಂಡಿ ತಿನಿಸುಗಳು ಕೂಡ ಸಿಗುತ್ತೆ. ರಾಗಿಯಿಂದ ಮಾಡಿದಂಥ ಚಕ್ಕುಲಿ, ಕೋಡ್ಬಳೆ, ಕುರ್ಕುರೆ, ರಾಗಿಯಿಂದ ಮಾಡಿದಂತಹ ಮ್ಯಾಗಿ, ಈ ರೀತಿಯಲ್ಲಿ ಒಂದಲ್ಲ ಎರಡಲ್ಲ ಸಾಕಷ್ಟು ಬಗೆಯ ತಿನಿಸುಗಳು ಈಗ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿವೆ. ಯಾಕಪ್ಪ ಅಂದರೆ ರಾಗಿಯಲ್ಲಿ ಅಷ್ಟೊಂದು ಪೌಷ್ಟಿಕಾಂಶ ಇರುವಂತಹ ಕಾರಣಕ್ಕೆ. ಇನ್ನು ಚಿಕ್ಕ ಮಕ್ಕಳಿಗೆ ರಾಗಿ ಹಿಟ್ಟನ್ನು ಬಳಸಿ ಪೌಷ್ಟಿಕ ಆಹಾರವನ್ನು ಮನೆಯಲ್ಲೇ ತಯಾರು ಮಾಡಿ ಕೂಡ ಕೊಡ್ತಾರೆ. ಈ ಮಾರ್ಕೆಟಲ್ಲಿ ಸಿಗುವಂತಹ ಫುಡ್ಗಳಿಗಿಂತ ಮನೆಯಲ್ಲೇ ತಯಾರಿಸಿ ಕೊಡುವಂತಹ ಈ ಫುಡ್ಗಳು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಹಾಗೆ ಸ್ನೇಹಿತರೆ, ರಾಗಿ ತಿಂದವ ನಿರೋಗಿ ಅನ್ನುವಂತಹ ಮಾತಿದೆ. ರಾಗಿಯಲ್ಲಿ ಖನಿಜ ಮತ್ತು ಲವಣಾಂಶಗಳು, ಸುಣ್ಣ, ಕಬ್ಬಿಣಾಂಶಗಳು ಅಧಿಕ ಪ್ರಮಾಣದಲ್ಲಿ ಇರುತ್ತೆ. ಅಷ್ಟೇ ಅಲ್ಲದೆ ಇದು ಬೆಸ್ಟ್ ಪ್ರೋಟೀನ್ ಫುಡ್ ಅಂತ ಕೂಡ ಹೆಸರನ್ನು ಮಾಡಿದೆ. ಇದರಲ್ಲಿ ಸಲ್ಫರ್ಯುಕ್ತ ಅಮೈನೋ ಆಮ್ಲ ಕೂಡ ಇದೆ. ಅಷ್ಟೇ ಅಲ್ಲದೆ ಇದರಲ್ಲಿ ಕಡಿಮೆ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರುವಂಥವ್ರು, ಅಂದರೆ ಶುಗರ್ ಕಾಯಿಲೆ ಇರೋರಿಗೆ ಇದು ಬೆಸ್ಟ್ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಸಾಕಷ್ಟು ಜನ ಶುಗರ್ ಇರುವಂಥವರು ರಾಗಿಯನ್ನು ಉಪಯೋಗ ಮಾಡೋದು. ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಅಂಬ್ಲಿಯನ್ನು, ಈ ರೀತಿಯ ಒಂದು ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡುವುದು ಉಂಟು. ಅಷ್ಟೇ ಅಲ್ಲದೆ ಇದರ ಸೇವನೆಯಿಂದ ಮಲಬದ್ಧತೆ ಕೂಡ ನಿವಾರಣೆ ಆಗುತ್ತೆ, ಜೊತೆಗೆ ಬೊಜ್ಜಿನ ಶೇಖರಣೆ ಕಡಿಮೆ ಆಗುತ್ತೆ. ರಾಗಿ ಸರಳವಾಗಿ ಜೀರ್ಣ ಆಗೋದ್ರಿಂದ ಮಕ್ಕಳಿಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ತಾರೆ. ಈ ಬೇರೆ ಬೇರೆ ಧಾನ್ಯಗಳಿಗೆ ಕಂಪೇರ್ ಮಾಡಿದಾಗ ರಾಗಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಸುಣ್ಣ ಮತ್ತು ಕಬ್ಬಿಣಾಂಶ ಇರುತ್ತೆ. ಅದಕ್ಕೋಸ್ಕರ ಈ ಮೂಳೆ ಮತ್ತು ಹಲ್ಲುಗಳ ತೊಂದರೆ ಆಗಬಾರ್ದು ಅಂತ, ಜೊತೆಗೆ ಕಬ್ಬಿಣದ ಕೊರತೆ ಉಂಟಾಗಬಾರ್ದು ಅಂತ, ರಕ್ತಹೀನತೆ ತಡೆಗಟ್ಟಲಿಕ್ಕೆ ರಾಗಿ ಸೇವನೆ ಉತ್ತಮ ಅಂತ ಹೇಳ್ತಾರೆ. ರಾಗಿಯಲ್ಲಿ ಪ್ರೋಟೀನ್ ಅಂಶ 7.3 ಗ್ರಾಂ ಇರುತ್ತೆ, ಕಾರ್ಬೋಹೈಡ್ರೇಟ್ 72 ಗ್ರಾಂ ಇರುತ್ತೆ, ಫ್ಯಾಟ್ 1.3 ಗ್ರಾಂ, ಫೈಬರ್ 3.6 ಗ್ರಾಂ, ಮೆಗ್ನೇಷಿಯಂ 2.7 ಗ್ರಾಂ, ಕ್ಯಾಲ್ಶಿಯಂ 347 ಗ್ರಾಂ, ಫಾಸ್ಫರಸ್ 283 ಗ್ರಾಂ, ಐರನ್ 3.9 ಗ್ರಾಂ ಇರುತ್ತೆ. ಇಷ್ಟೆಲ್ಲ ಉಪಯೋಗ ಇದೆ ರಾಗಿಯ ಸೇವನೆಯಿಂದ. ಅದಕ್ಕೋಸ್ಕರ ರಾಗಿ ತಿಂದವ ನಿರೋಗಿ ಅನ್ನುವಂತಹ ಮಾತನ್ನು ಹೇಳೋದು ಉಂಟು. ಈ ದಿನ ಸ್ನೇಹಿತರೆ, ರಾಗಿಯನ್ನು ಬಳಸಿ ಮಾಡಬಹುದಾದಂತಹ ಕೆಲವು ಸ್ಪೆಷಲ್ ರೆಸಿಪಿಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಎಲ್ಲ ರೆಸಿಪಿಗಳ ಬಗ್ಗೆ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರಾಗಿಯನ್ನು ಬಳಸಿ ಮಾಡಬಹುದಾದಂತಹ ಸ್ಪೆಷಲ್ ರೆಸಿಪಿಗಳನ್ನು ತಿಳಿಸ್ತೀನಿ ಅಂತ ಹೇಳಿದ್ದೆ. ರಾಗಿ ಅಂಬ್ಲಿ, ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆ, ರಾಗಿ ಚಕ್ಕುಲಿ, ಈ ರೀತಿಯಲ್ಲಿ ಸಾಕಷ್ಟು ರೆಸಿಪಿಗಳನ್ನು ನಾವು ಸಾಮಾನ್ಯವಾಗಿ ಮಾಡ್ಕೊಂಡಿರ್ತೀವಿ. ಸ್ನೇಹಿತರೆ, ಮಂಡ್ಯ, ಹಾಸನ, ತುಮಕೂರು, ಶಿವಮೊಗ್ಗ ಈ ಭಾಗಗಳಲ್ಲಿ ರಾಗಿಯನ್ನು ಬಳಸೋದುಂಟು. ಉತ್ತರ ಕರ್ನಾಟಕದ ಕಡೆ ಹೆಚ್ಚಾಗಿ ಜೋಳವನ್ನು ಬಳಸ್ತಾರೆ. ಆ ಭಾಗದ ಜನರಿಗೆ ರಾಗಿಯನ್ನು ಬಳಸಿ ಅಭ್ಯಾಸ ಇರೋದಿಲ್ಲ, ಅಂದರೆ ಅಷ್ಟಾಗಿರೋದಿಲ್ಲ. ರೊಟ್ಟಿ ಚಪಾತಿ ಆ ರೀತಿಯಲ್ಲಿ ಬಳಸ್ತಾರೆ, ಮುದ್ದೆ ತಿನ್ನುವ ಅಭ್ಯಾಸ ಅವರಿಗಿರೋದಿಲ್ಲ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ರೀತಿ ಸ್ಪೆಷಲ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿ ಖಡಕ್ ರೊಟ್ಟಿ ತಿನ್ನಲಿಕ್ಕೂ ಸೈ, ಜೊತೆಗೆ ರಾಗಿ ಮುದ್ದೆ ತಿನ್ನಲಿಕ್ಕೂ ಸೈ, ಎಲ್ಲ ರೀತಿಯ ಆಹಾರ ಪದಾರ್ಥಗಳಿಗೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ರಾಗಿಯಲ್ಲಿ ಯಾವ ರೀತಿಯೆಲ್ಲ ಪೌಷ್ಟಿಕಾಂಶಗಳಿವೆ, ಯಾವ ಯಾವ ಪ್ರಮಾಣದಲ್ಲಿ ಯಾವೆಲ್ಲ ಪೌಷ್ಟಿಕಾಂಶಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದೆ. ಸ್ನೇಹಿತರೆ, ಈ ರಾಗಿಯನ್ನು ಬಳಸಿ ಕೇಕನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ. ಸ್ನೇಹಿತರೆ, ರಾಗಿ ಕೇಕ್ ಮಾಡ್ಕೊಳ್ಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಬಾಳೆಹಣ್ಣು, ಕಾಯಿತುರಿ, ಮೊಟ್ಟೆ, ಸಕ್ಕರೆ, ರಾಗಿ ಹಿಟ್ಟು, ಮೈದಾ, ಒಣಗಿಸಿದ ಕಾಯಿತುರಿ, ಬೇಕಿಂಗ್ ಪುಡಿ, ಎಣ್ಣೆ, ಇಷ್ಟೆಲ್ಲ ಸಾಮಗ್ರಿಗಳು ಬೇಕು ರಾಗಿ ಕೇಕನ್ನು ಮಾಡ್ಕೊಳ್ಲಿಕ್ಕೆ. ಸಾಮಗ್ರಿಗಳೇನೋ ರೆಡಿ ಇದೆ, ಇನ್ನು ಮಾಡಿಕೊಳ್ಳುವ ವಿಧಾನಕ್ಕೆ ಅಂತ ಬಂದರೆ, ಸುಲಿದ ಬಾಳೆಹಣ್ಣನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕು. ತದನಂತರ ಕಾಯಿ ತುರಿಯನ್ನು ರುಬ್ಬಿ ಹಾಲನ್ನು ತೆಗಿಬೇಕು. ಕೇಕ್ ಮಾಡಲಿಕ್ಕೆ ಮೊಟ್ಟೆ ಬೇಕಾಗತ್ತೆ. ಮೊಟ್ಟೆಗಳನ್ನು ಒಡೆದು ಸಕ್ಕರೆಯೊಂದಿಗೆ ಸೇರಿಸ್ಬೇಕು, ಚೆನ್ನಾಗಿ ಕಲಸ್ಬೇಕು. ಸ್ನೇಹಿತರೆ, ಮೊಟ್ಟೆ ಮತ್ತು ಸಕ್ಕರೆಯ ಮಿಶ್ರಣ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಇದಾದ ನಂತರ ಇದಕ್ಕೆ ರಾಗಿ ಮತ್ತು ಮೈದಾ ಹಿಟ್ಟಿನ ಮಿಶ್ರಣ ಹಾಕಿ, ಜೊತೆಗೆ ಕೊಬ್ಬರಿ ತುರಿ, ಬೇಕಿಂಗ್ ಪುಡಿ ಹಾಗೆ ಬಾಳೆಹಣ್ಣಿನ ತುಂಡುಗಳನ್ನು ಸೇರಿಸಿ ದೋಸೆ ಹಿಟ್ಟಿನ ಹದ ಬರುವವರೆಗೆ ಕಾಯಿ ಹಾಲನ್ನು ಸೇರಿಸಿ ಮಿಶ್ರಣ ಮಾಡಬೇಕು. ಈ ಕಡೆ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಈ ಕಡೆ ಜಾಸ್ತಿ ತೆಳುವಾಗೂ ಇರಬಾರ್ದು. ದೋಸೆ ಹಿಟ್ಟನ್ನು ರುಬ್ಕೊಳ್ತೀವಲ್ವ, ಆ ರೀತಿಯಲ್ಲಿ ಈ ಮೈದಾ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕಿ ಮಿಶ್ರಣ ಮಾಡಬೇಕು. ಅದಕ್ಕೆ ಕೊಬ್ಬರಿ ತುರಿ, ಜೊತೆಗೆ ಬೇಕಿಂಗ್ ಪೌಡರ್, ಬೇಕಿಂಗ್ ಪೌಡರ್ ಒಂದು ಸ್ಪೂನ್ ಹಾಕಿದರೆ ಸಾಕು. ಹಾಗೆ ಹೆಚ್ಚಿಟ್ಕೊಂಡಂತಹ ಬಾಳೆಹಣ್ಣು, ಈ ಎಲ್ಲ ಮಿಶ್ರಣವನ್ನು ಸೇರಿಸಿ ದೋಸೆ ಹಿಟ್ಟಿನ ಹದ ಬರುವವರೆಗೆ ಕಾಯಿ ಹಾಲನ್ನು ಸೇರಿಸಿ ಮಿಶ್ರಣ ಮಾಡಿಕೊಳ್ಬೇಕು. ಮಿಶ್ರಣ ಮಾಡಿದ ನಂತರ ಒಂದು ತಟ್ಟೆಗೆ ಎಣ್ಣೆ ಸವರಿ ಈ ಮಿಶ್ರಣವನ್ನು ಅದಕ್ಕೆ ಸುರಿಬೇಕು. ನಂತರ ಓವನ್ನಲ್ಲಿ 20 ನಿಮಿಷಗಳವರೆಗೆ ಬೇಯಿಸಿದರೆ ರಾಗಿ ಕೇಕ್ ರೆಡಿ ಆಗುತ್ತೆ. ತುಂಬ ಸುಲಭ. ಬಾಳೆಹಣ್ಣು, ಕಾಯಿತುರಿ, ಮೊಟ್ಟೆ, ಸಕ್ಕರೆ, ರಾಗಿ ಹಿಟ್ಟು, ಮೈದಾ, ಕೊಬ್ಬರಿ ತುರಿ, ಬೇಕಿಂಗ್ ಪುಡಿ, ಎಣ್ಣೆ, ಇಷ್ಟು ಪದಾರ್ಥಗಳಿದ್ರೆ ರಾಗಿ ಕೇಕ್ ರೆಡಿ ಆಗುತ್ತೆ. ಮೊದಲು ಬಾಳೆಹಣ್ಣನ್ನು ಸಣ್ಣಾಗಿ ಹೆಚ್ಕೊಳ್ಬೇಕು, ತದನಂತರ ಕಾಯಿ ತುರಿಯನ್ನು ರುಬ್ಬಿ ಹಾಲನ್ನು ಎತ್ತಿಟ್ಕೊಳ್ಬೇಕು. ಇನ್ನೊಂದು ಬೌಲ್ಗೆ ಮೊಟ್ಟೆಗಳನ್ನು ಒಡೆದು ಸಕ್ಕರೆಯನ್ನು ಸೇರಿಸಿ ಚೆನ್ನಾಗಿ ಕಲಸ್ಬೇಕು. ಸಕ್ಕರೆ ಮತ್ತು ಮೊಟ್ಟೆಯ ಮಿಶ್ರಣ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಅದಕ್ಕೇ ರಾಗಿ ಮತ್ತು ಮೈದಾ ಹಿಟ್ಟಿನ ಮಿಶ್ರಣ, ಜೊತೆಗೆ ಕೊಬ್ಬರಿ ತುರಿ, ಬೇಕಿಂಗ್ ಪುಡಿ, ಬಾಳೆಹಣ್ಣಿನ ಪೀಸ್ಗಳನ್ನು ಮಿಶ್ರಣ ಮಾಡಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿ ಅದಕ್ಕೆ ಕಾಯಿ ಹಾಲನ್ನು ಹಾಕಿ 20 ನಿಮಿಷಗಳವರೆಗೆ ಓವನ್ನಲ್ಲಿ ಬೇಯಿಸಿದರೆ ರಾಗಿ ಕೇಕ್ ರೆಡಿ ಆಗುತ್ತೆ. ಇಲ್ಲಿ ಬಾಳೆಹಣ್ಣು, ಕಾಯಿತುರಿ, ಮೊಟ್ಟೆ, ಸಕ್ಕರೆ, ರಾಗಿ ಹಿಟ್ಟು, ಮೈದಾ ಎಲ್ಲವೂ ಕೂಡ ಪೌಷ್ಟಿಕಯುಕ್ತ ಆಹಾರ ಪದಾರ್ಥಗಳಾಗಿವೆ. ಸೊ ಮನೆಯಲ್ಲೇ ಈ ರೀತಿ ಮಾಡೋದ್ರಿಂದ ಖುಷಿನೂ ಆಗುತ್ತೆ, ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ತೆಗೆದುಕೊಂಡಂಗೂ ಆಗುತ್ತೆ. ಮಕ್ಕಳು ಕೂಡ ಹ್ಯಾಪಿಯಾಗಿರ್ತಾರೆ ಅಲ್ವಾ? ರಾಗಿ ಕೇಕನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ ಅಲ್ವಾ? ಇದರೊಟ್ಟಿಗೆ ರಾಗಿ ಚಾಕ್ಲೇಟ್ ಬಗ್ಗೆ ತಿಳಿಸ್ತೀನಿ ಸ್ನೇಹಿತರೆ. ಈ ರಾಗಿ ಚಾಕ್ಲೇಟ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ರಾಗಿಯಿಂದ ಕೇಕನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಸಾಮಾನ್ಯವಾಗಿ ರಾಗಿಯನ್ನು ಬಳಸಿ ಅಂಬ್ಲಿ, ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆಯನ್ನು ಮಾಡ್ಕೊಂಡಿರ್ತೀರಾ ಸ್ನೇಹಿತರೆ. ಈ ರೀತಿಯಲ್ಲಿ ರಾಗಿ ಕೇಕನ್ನು ಮಾಡ್ಕೊಳ್ಳೋದು ತುಂಬ ಕಡಿಮೆ. ಸುಲಭವಾಗಿ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟೆ. ಇದರೊಟ್ಟಿಗೆ ರಾಗಿಯನ್ನು ಬಳಸಿ ಚಾಕ್ಲೇಟ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗಾದರೆ ಈ ಚಾಕ್ಲೇಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಯಾವಪ್ಪ ಅಂದರೆ, ರಾಗಿ ಮಾಲ್ಟ್ ಬೇಕು, ಜೊತೆಗೆ ಸಕ್ಕರೆ ಪುಡಿ, ಕೋಕೋ ಪೌಡರ್, ಬೆಣ್ಣೆ, ಹಾಲಿನ ಪುಡಿ. ಈ ಐದು ಸಾಮಗ್ರಿಗಳಿದ್ದರೆ ಸಾಕು, ರಾಗಿ ಚಾಕ್ಲೇಟ್ ರೆಡಿ ಆಗುತ್ತೆ. ರಾಗಿ ಮಾಲ್ಟ್, ಸಕ್ಕರೆ ಪುಡಿ, ಕೋಕೋ ಪೌಡರ್, ಬೆಣ್ಣೆ, ಹಾಲಿನ ಪುಡಿ ಏನೋ ಪದಾರ್ಥಗಳಿದ್ದಾವೆ, ಆದರೆ ಮಾಡುವ ವಿಧಾನ ಕೂಡ ತುಂಬ ಮುಖ್ಯ ಅಲ್ವಾ. ಹಾಗಾದರೆ ಈ ಮಾಡುವ ವಿಧಾನಕ್ಕೆ ಬಂದರೆ ಸ್ನೇಹಿತರೆ, ಒಂದು ಬಾಣಲೆಯಲ್ಲಿ ರಾಗಿ ಮಾಲ್ಟ್, ಸಕ್ಕರೆ ಪುಡಿ, ಹಾಲಿನ ಪುಡಿ, ಕೋಕೋ ಪೌಡರ್ ಈ ಎಲ್ಲ ಪದಾರ್ಥಗಳನ್ನ ಸೇರಿಸಿ ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ಗಂಟಾಗದಂತೆ ಕಲಿಸ್ಕೊಳ್ಬೇಕು. ಅಂದರೆ ನೈಸಾಗಿ ನೀಟಾಗಿ ಕಲಿಸ್ಕೊಳ್ಬೇಕು ಸ್ನೇಹಿತರೆ. ಮೇನ್ ಇಂಪಾರ್ಟೆಂಟು ಇಲ್ಲಿ ಚಾಕ್ಲೇಟಿಗಿರ್ಬೋದು ಅಥವಾ ಕೇಕಿಗಿರ್ಬೋದು, ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ಮುಖ್ಯವಾಗತ್ತೆ. ಕಲಿಸ್ಕೊಂಡಾದಮೇಲೆ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಬೆಣ್ಣೆಯನ್ನು ಕೂಡ ಹಾಕಬೇಕು. ಅದು ತಿರುಗಿಸ್ತಾ ಬಂದಾಗೆ ಗಟ್ಟಿ ಆಗ್ತಾ ಹೋಗುತ್ತೆ. ಗಟ್ಟಿಯಾಗಿರುವಂತಹ ಚಾಕ್ಲೇಟ್ ಪೇಸ್ಟನ್ನು ತಟ್ಟೆಗೆ ಸುರ್ಕೊಳ್ಬೇಕು. ತಣ್ಣಗಾದ ನಂತರ ಬೇಕಾದ ನಮಗೆ ಶೇಪಲ್ಲಿ, ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ರೌಂಡ್ ಶೇಪು ಅಥವಾ ಡೈಮಂಡ್ ಶೇಪು, ಟ್ರಯಾಂಗಲ್ ಶೇಪು, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕತ್ತರಿಸ್ಕೊಳ್ಬೋದು. ಅಥವಾ ಕೈಯಿಂದ ಬೇಕಾದರೂ ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಮಾಡ್ಕೊಳ್ಬೋದು. ತುಂಬ ಸುಲಭ ರಾಗಿ ಚಾಕ್ಲೇಟನ್ನು ಮಾಡ್ಕೊಳ್ಳೋದು. ರಾಗಿ ಮಾಲ್ಟು, ಸಕ್ಕರೆ ಪುಡಿ, ಕೋಕೋ ಪೌಡರು, ಬೆಣ್ಣೆ, ಹಾಲಿನ ಪುಡಿ ಈ ಐದು ಸಾಮಗ್ರಿಗಳನ್ನು ಬಳಸಿ ಮಾಡುವಂಥದ್ದು ಚಾಕ್ಲೇಟು. ಒಂದು ಬಾಣಲೆಗೆ ರಾಗಿ ಮಾಲ್ಟು, ಸಕ್ಕರೆ ಪುಡಿ, ಹಾಲಿನ ಪುಡಿ, ಕೋಕೋ ಪೌಡರ್ ಎಲ್ಲವನ್ನು ಸೇರಿಸಿ ಅದಕ್ಕೆ ಅರ್ಧ ಕಪ್ ನೀರು ಸೇರಿಸಿ ಗಂಟಾಗದಂತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದಮೇಲೆ ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ಇದನ್ನು ತಿರುಗಿಸ್ತಾ ಇರಬೇಕು. ಗಂಟಿಲ್ದಾಗೆ ತಿರುಗಿಸ್ತಾ ಇರಬೇಕು. ತಿರುಗಿಸ್ತಾ ಸ್ವಲ್ಪ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾ ಇರಬೇಕು. ಅದು ಗಟ್ಟಿ ಆದಮೇಲೆ ತಟ್ಟೆಗೆ ತುಪ್ಪ ಸವರಿ ಆ ಗಟ್ಟಿಯಾಗಿರುವ ಚಾಕ್ಲೇಟ್ ಪೇಸ್ಟನ್ನು ಹಾಕಬೇಕು. ಹಾಕಿದ ನಂತರ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ರಾಗಿ ಚಾಕ್ಲೇಟ್ ರೆಡಿ ಆಗುತ್ತೆ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬೇಕರಿಯಲ್ಲಿ ತಂದು ತಿನ್ನೋದಕ್ಕಿಂತ ಈ ರೀತಿಯಲ್ಲಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದರೊಟ್ಟಿಗೆ ರಾಗಿ ಹಲ್ವಾವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಸ್ನೇಹಿತರೆ. ಈ ರಾಗಿ ಹಲ್ವಾ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಿವುಚಿದ ಬಾಳೆಹಣ್ಣು, ಹಾಲು, ಸಕ್ಕರೆ. ಈ ಐದು ಸಾಮಗ್ರಿಗಳು ಬೇಕು ಹಲ್ವಾ ಮಾಡ್ಕೊಳ್ಳಿಕ್ಕೆ. ಇದಂತೂ ತುಂಬ ಸುಲಭ ಸ್ನೇಹಿತರೆ. ಈ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಜೊತೆಗೆ ಕಿವುಚಿದ ಬಾಳೆಹಣ್ಣು, ಹಾಲು, ಸಕ್ಕರೆ ಈ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆಯಲ್ಲಿ ನೀಟಾಗಿ ಕಲಿಸ್ಕೊಳ್ಬೇಕು. ಗಂಟಿಲ್ದಾಗೆ ನೀಟಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ ಸಕ್ಕರೆ ಮತ್ತು ಬಾಳೆಹಣ್ಣು ಒಂದು ಸ್ಪೆಷಲ್ ಆಗಿರುವಂತಹ ಟೇಸ್ಟ್ ಕೊಡುತ್ತೆ. ಜೊತೆಗೆ ಈ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟಿಗೆ ಸೇರಿಸಿದಂತಹ ಹಾಲು ಈ ಮೂರು ಪದಾರ್ಥಗಳು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಹಲ್ವಕ್ಕೆ. ಗಂಟಿಲ್ದಾಗೆ ನೀಟಾಗಿ ಕಲಿಸ್ಕೊಂಡು ಒಂದು ಕುಕ್ಕರ್ ಪಾತ್ರೆಯಲ್ಲಿ ಈ ಎಲ್ಲ ಮಿಶ್ರಣವನ್ನು ಅದಕ್ಕೆ ಹಾಕಿ 15 ನಿಮಿಷಗಳ ಕಾಲ ಹಬೆಯಲ್ಲೇ ಬೇಯಿಸಬೇಕು ಸ್ನೇಹಿತರೆ. ಈ ಮೋದಕ, ಸಿಹಿ ಕಡುಬು, ಖಾರದ ಕಡುಬು ಬೇಯಿಸ್ತೀವಲ್ವಾ, ಆ ರೀತಿಯಲ್ಲಿ 15-20 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ರಾಗಿ ಹಲ್ವಾ ರೆಡಿ ಆಗುತ್ತೆ. ನಂತರ ಬೇಕಾದ ಆಕಾರದಲ್ಲಿ ಇದನ್ನು ಕತ್ತರಿಸ್ಕೊಳ್ಬೋದು. ಸುಲಭ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಕಿವುಚಿದ ಬಾಳೆಹಣ್ಣು, ಹಾಲು, ಸಕ್ಕರೆ ಈ ಎಲ್ಲ ಪದಾರ್ಥಗಳನ್ನು ಗಂಟಿಲ್ದೆ ನೀಟಾಗಿ ಕಲಿಸ್ಕೊಂಡು ನಂತರ ಕುಕ್ಕರಲ್ಲಿ 15-20 ನಿಮಿಷ ಬೇಯಿಸ್ಕೊಂಡ್ರೆ ರಾಗಿ ಹಲ್ವಾ ರೆಡಿ ಆಗುತ್ತೆ. ನಾ ಆಗಲೇ ಹೇಳ್ದಾಗೆ ಇಲ್ಲಿ ಬಾಳೆಹಣ್ಣು, ಹಾಲು, ಸಕ್ಕರೆ ಈ ಮೂರು ಪದಾರ್ಥಗಳು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಹಲ್ವಕ್ಕೆ. ಮನೆಯಲ್ಲೇ ಸುಲಭವಾಗಿ ಈ ರೀತಿಯಲ್ಲಿ ರಾಗಿಯನ್ನು ಬಳಸ್ಕೊಂಡು ಸ್ಪೆಷಲ್ ಖಾದ್ಯಗಳನ್ನು ನೀವು ಕೂಡ ಮಾಡಿ ಮಕ್ಕಳಿಗೂ ಕೂಡ ಖುಷಿಯಾಗತ್ತೆ. ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ ಅಂತ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ರೆಸಿಪಿಗಳನ್ನು ಮಾಡ್ತೀರಾ? ವೆಜ್ಜು, ನಾನ್ ವೆಜ್ಜು, ಡಯಟ್ ಫುಡ್ಡು, ಜೊತೆಗೆ ಬಾಣಂತಿ ಅಡುಗೆಗಳ ಬಗ್ಗೆ ಕೂಡ ನೀವು ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ. 9686096279 9627 9 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ನೀವು ತಿಳಿಸಿದಂತಹ ಸ್ಪೆಷಲ್ ಖಾದ್ಯಗಳನ್ನು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ಧ್ವನಿ, ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ. ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
0: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
0: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ನಮಸ್ತೆ, ಗುಡ್ ಆಫ್ಟರ್ನೂನ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು. ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸಮಾಜದಲ್ಲಿ ಅಸಮಾನತೆ ತಾಂಡವವಾಡುತ್ತಿದ್ದಾಗ ಶೋಷಿತರ ಬದುಕಿಗೆ ಬೆಳಕಾದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ನಿಟ್ಟೂರು ಶ್ರೀ ನಾರಾಯಣ ಗುರು ಮಹಾಸಂಸ್ಥಾನ ಮಠದ ಶ್ರೀ ರೇಣುಕಾನಂದ ಸ್ವಾಮೀಜಿ ಹೇಳಿದರು. ರಿಪ್ಪನ್ಪೇಟೆ ಪಟ್ಟಣದ ಪ್ರಾಂತೀಯ ಹಿಂದೂ ರಾಷ್ಟ್ರ ಸೇನಾ ಆವರಣದಲ್ಲಿ ಶ್ರೀ ನಾರಾಯಣ ಮಿಷನ್ ಟ್ರಸ್ಟ್ನಿಂದ ಆಯೋಜಿಸಿದ್ದ ನಾರಾಯಣ ಗುರು ಜಯಂತಿ ಹಾಗೂ ಓಣಂ ಹಬ್ಬದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೇರಳದಲ್ಲಿ ಅಮಾನವೀಯ ಆಚರಣೆಗಳನ್ನು ತೊಡೆದುಹಾಕಲು ಸಂಕಲ್ಪ ಮಾಡಿದ ಗುರುಗಳು ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮಾನತೆಗಾಗಿ ಹೋರಾಟ ಮಾಡಿದವರು. ಮನುಷ್ಯರಲ್ಲಿ ಸಂಘರ್ಷವನ್ನು ಒಪ್ಪದ ನಾರಾಯಣ ಗುರುಗಳು ಸೌಹಾರ್ದದಲ್ಲಿಯೇ ಸಮಾನವಿದೆ ಎಂಬುದನ್ನು ಕಂಡುಕೊಂಡಿದ್ದರು. ಅದರಿಂದಲೇ ಪ್ರತಿಯೊಬ್ಬರೂ ಸುಶಿಕ್ಷಿತರಾಗಿರಿ, ಸಂಘಟಿತರಾಗಿರಿ ಎಂದು ಕರೆ ನೀಡಿದರು ಎಂದು ತಿಳಿಸಿದರು. ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು ಎಂಬುದನ್ನು ಪ್ರತಿಪಾದಿಸಿದರು. ಗುರುಗಳ ಜ್ಞಾನ ಸಿದ್ಧಾಂತದ ಪರಿಣಾಮ ಸಮಾಜದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳಾಗಿವೆ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಕೇರಳ ರಾಜ್ಯ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದೆ. ನಮ್ಮ ರಾಜ್ಯದ ದೀಪಾವಳಿ, ಯುಗಾದಿ ಹಬ್ಬಗಳಿಗೆ ವಿಶೇಷ ಸ್ಥಾನಮಾನವಿದ್ದಂತೆ ಕೇರಳದಲ್ಲಿ ಓಣಂ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಎಂದರು. ಮುಂದಿನ ವಿವರ. ಶಿಕ್ಷಕನಾದವನು ಮಕ್ಕಳ ಮನಸ್ಸನ್ನು ಗೆಲ್ಲುವ ಜೊತೆಗೆ ಪಾಲಕರ ಮನಸ್ಸನ್ನು ಅರಳಿಸುವ ಕೆಲಸ ಮಾಡಬೇಕು. ಅನೇಕ ಸಂದರ್ಭದಲ್ಲಿ ಮಕ್ಕಳು ಪಾಲಕರನ್ನೇ ಅನುಸರಿಸುವುದರಿಂದ ಎಚ್ಚರಿಕೆ ವಹಿಸಬೇಕು. ಈ ಬಗ್ಗೆ ಪಾಲಕರಲ್ಲಿ ಶಿಕ್ಷಕರು ಅರಿವು ಮೂಡಿಸಬೇಕು ಎಂದು ಪ್ರಭಾರ ಬಿಇಒ ಓಂಕಾರಪ್ಪ ಹೇಳಿದರು. ಸಾಗರದ ಸಭಾಂಗಣದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಪಾಲಕರು ಮತ್ತು ಮಕ್ಕಳು ಇಬ್ಬರನ್ನು ಗಮನದಲ್ಲಿಟ್ಟುಕೊಂಡು ಸವಾಲುಗಳ ನಡುವೆಯೇ ಶಿಕ್ಷಕನಾದವನು ಜನಮೆಚ್ಚುವಂತೆ ಕಾರ್ಯನಿರ್ವಹಿಸಬೇಕು ಎಂದರು. ತಾಲೂಕು ಸಂಘದ ನೂತನ ಅಧ್ಯಕ್ಷ ಮಾಲತೇಶಪ್ಪ ಮಾತನಾಡಿ, ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸಲು ಸದ್ಗುರು ಶಿಕ್ಷಕರ ಕಾರ್ನರ್ ಆರಂಭಿಸಿದ್ದು ಹೆಚ್ಚು ಅನುಕೂಲವಾಗಿದೆ. ಶಿಕ್ಷಕರಿಗೆ ಸಮಸ್ಯೆಯಾದಾಗ ಸಂಘಟನೆ ಅವರ ಬೆನ್ನೆಲುಬಾಗಿ ನಿಲ್ಲುತ್ತದೆ ಎಂದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಶಿಕ್ಷಕರು, ನಿವೃತ್ತ ಅಧ್ಯಾಪಕರನ್ನು ಸನ್ಮಾನಿಸಲಾಯಿತು. ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಭೂಮೇಶ್, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ರಾವ್, ಪ್ರಮುಖರಾದ ರಾಜಶೇಖರ್ ಶೆಟ್ಟಿ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ವಿಶಿಷ್ಟವಾದ ಮಹತ್ವವಿದೆ. ಹಿಂದೂ ಧರ್ಮ ಪರಂಪರೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಒಂದು. ಧರ್ಮ ರಕ್ಷಕ ಶ್ರೀಕೃಷ್ಣನ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಮುನ್ನಡೆದಾಗ ಬದುಕು ಸುಂದರ ಹಾಗೂ ಸಾರ್ಥಕವಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ತಾಲೂಕು ಅಧ್ಯಕ್ಷ ಶಂಕರ್ ಶೇಟ್ ಹೇಳಿದರು.
4: ಸೊರಪ ಪಟ್ಟಣದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಗುರುಕುಲ ಎಜುಕೇಷನ್ ಟ್ರಸ್ಟ್ ಆಯೋಜಿಸಿದ್ದ ಮಕ್ಕಳ ಕೃಷ್ಣ ವೇಷ ಸ್ಪರ್ಧೆ ಉದ್ಘಾಟಿಸಿ ಮಾತನಾಡಿ, ಶ್ರಾವಣ ಮಾಸದಲ್ಲಿ ಹಬ್ಬಗಳ ಸಾಲು, ನಾಗರ ಪಂಚಮಿ, ರಕ್ಷಾಬಂಧನ, ವರಮಹಾಲಕ್ಷ್ಮಿ ಸೇರಿದಂತೆ ಅನೇಕ ಆಚರಣೆಗಳು ಈ ಮಾಸದಲ್ಲಿ ಬರುತ್ತವೆ. ಅದರಲ್ಲಿ ಕೃಷ್ಣ ಜನ್ಮಾಷ್ಟಮಿಯೂ ಒಂದು ಎಂದರು. ಕಾರ್ಯಕ್ರಮದಲ್ಲಿ ದೀಪಕ್ ಅಲೇಕಲ್, ವಿದ್ಯಾಭಾವಿ, ಸಂಗೀತಾ ಪೈ, ಕಾವ್ಯ ವಿಜಯ್ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಆಹಾರ ಉದ್ಯಮಗಳಲ್ಲಿ ಸುರಕ್ಷತೆ, ಸ್ವಚ್ಛತೆ ಹಾಗೂ ನೈರ್ಮಲ್ಯಕ್ಕೆ ಸಂಬಂಧಿಸಿದ ಲೋಪದೋಷಗಳ ಹಿನ್ನೆಲೆಯಲ್ಲಿ ಭಾನುವಾರ ಶಿವಮೊಗ್ಗ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಚ್ಪಿಎಸ್ ಮೈತ್ರಿ ಅವರ ನೇತೃತ್ವದ ತಂಡ ನಗರದ ಕೆಲ ಹೋಟೆಲ್, ಸರ್ಕಾರಿ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ವಿಶೇಷ ಆಹಾರ ಸುರಕ್ಷತಾ ತಪಾಸಣಾ ಅಭಿಯಾನದ ನಿಮಿತ್ತ ಮಾನವ ಸೇವೆಗೆ ಯೋಗ್ಯವಾದ ಆಹಾರ ಪದಾರ್ಥಗಳನ್ನು ತಯಾರಿಸಿ ಸಂಗ್ರಹಿಸಿ ಮಾರಾಟ ಮಾಡುತ್ತಿರುವ ಕೆಲ ಕೇಂದ್ರಗಳಿಗೆ ಭೇಟಿ ನೀಡಿದ ತಂಡ ಆಹಾರ ಸುರಕ್ಷಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಹೋಟೆಲ್ ಮತ್ತು ಇಲಾಖೆ ಮುಖ್ಯಸ್ಥರಿಗೆ ಸೂಚನೆ ನೀಡಿದರು. ಅವಧಿ ಮೀರಿದ ಮತ್ತು ಬಳಕೆಗೆ ಯೋಗ್ಯವಲ್ಲದ ಆಹಾರ ಪದಾರ್ಥಗಳನ್ನು ತಕ್ಷಣ ಪ್ರತ್ಯೇಕಿಸಿ ಸೂಕ್ತ ರೀತಿ ವಿಲೇವಾರಿ ಮಾಡಬೇಕು. ಸೂಕ್ತ ತಾಪಮಾನದಲ್ಲಿ ಸ್ವಚ್ಛ ಹಾಗೂ ಆಹಾರ ಸುರಕ್ಷಿತಾ ಕಂಟೈನರ್ಗಳಲ್ಲಿ ಸಂಗ್ರಹಿಸಬೇಕು. ಅಡುಗೆ ಮನೆ, ಆಹಾರ ತಯಾರಿಕೆ ಸ್ಥಳ, ಸಂಗ್ರಹಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ಸೂಚಿಸಿದರು. ಹಾಲು, ಮಾಂಸ, ಮೊಟ್ಟೆ ಮತ್ತು ಸಿದ್ಧ ಆಹಾರಗಳನ್ನು ನಿಗದಿತ ತಾಪಮಾನದಲ್ಲಿ ಸಂಗ್ರಹಿಸಬೇಕು. ರೆಫ್ರಿಜರೇಟರ್, ಕೂಲರ್ ಹಾಗೂ ಇತರೆ ತಾಪಮಾನ ನಿಯಂತ್ರಣ ಸಾಧನಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಆಹಾರ ಸಂರಕ್ಷಣೆ ಹಾಗೂ ಕುಡಿಯುವ ನೀರಿನ ಬಗ್ಗೆ ಸೂಕ್ತ ಗಮನ ಹರಿಸಬೇಕು ಎಂದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವು ಕೇಳ್ತಾ ಇದ್ದೀರಾ ಸುತ್ತಮುತ್ತ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಅಧಿಕಾರಶಾಹಿ ಹಾಗೂ ಭ್ರಷ್ಟ ವ್ಯವಸ್ಥೆಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಯುವ ಸಮೂಹದ ಜವಾಬ್ದಾರಿ ಅತ್ಯಂತ ಮಹತ್ವದಾಗಿದೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣ ರಾವ್ ಹೇಳಿದರು. ಶಿವಮೊಗ್ಗದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿವಿಧ ಇಂಜಿನಿಯರಿಂಗ್ ವಿಭಾಗದ ಪ್ರವೇಶಾತಿ ಪಡೆದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಅಭಿವಿನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಶಕ್ತಿ ಗಾಂಧಿ ಮಾರ್ಗದ ಮೂಲಕ ನಡೆಸುತ್ತಿರುವ ಹೋರಾಟಗಳು ಸರ್ಕಾರಗಳನ್ನು ಎಚ್ಚರಿಸುವಲ್ಲಿ ಯಶಸ್ವಿಯಾಗಿವೆ ಎಂದರು. ಶಿಕ್ಷಣ ಪಡೆದವರಿಂದಲೇ ವ್ಯವಸ್ಥೆಗೆ ಸವಾಲುಗಳು ಎದುರಾಗುತ್ತಿರುವುದು ವಿಷಾದನೀಯ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಘಟನೆಗಳು ಶಿಕ್ಷಣ ವ್ಯವಸ್ಥೆಯ ವಿಶ್ವಾಸಾರ್ಹತೆಗೆ ಧಕ್ಕೆ ತರುತ್ತವೆ. ಹೀಗಾಗಿ ಯುವಕರು ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಜೀವನದ ಮೌಲ್ಯಗಳನ್ನಾಗಿಸಿಕೊಂಡು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಹೇಳಿದರು. ಸುಶಿಕ್ಷಿತರಾಗುವುದರ ಜತೆಗೆ ಸುಸಂಸ್ಕೃತರಾಗಬೇಕು. ಪಾಲಕರ ಆಶಯಗಳನ್ನು ಸದಾ ಗೌರವಿಸುವುದರೊಂದಿಗೆ ಜ್ಞಾನಕ್ಕಿಂತಲೂ ಮಿಗಿಲಾದ ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ನೀಡಿ ಸಮಾಜಕ್ಕೆ ಬೆಳಕಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ದೂರದೃಷ್ಟಿಯ ಫಲವಾಗಿ ಸ್ಥಾಪನೆಯಾದ ಸಂಸ್ಥೆ ಇಂದಿಗೂ ಅದೇ ಧ್ಯೇಯೋದ್ದೇಶಗಳೊಂದಿಗೆ ಸಮಾಜದ ಶೈಕ್ಷಣಿಕ ಅಗತ್ಯಗಳಿಗೆ ಸ್ಪಂದಿಸುತ್ತಾ ಮುನ್ನಡೆಯುತ್ತಿದೆ. ಶಿಕ್ಷಣವು ಕೇವಲ ಕೊಠಡಿಯ ಕಲಿಕೆಗೆ ಸೀಮಿತವಾಗದೆ ಪ್ರಯೋಗ, ಸಂಶೋಧನೆ ಹಾಗೂ ಆವಿಷ್ಕಾರದ ಮೂಲಕ ವಿಸ್ತರಿಸಬೇಕು ಎಂದರು. ಎನ್ಇಎಸ್ ಸಹ ಕಾರ್ಯದರ್ಶಿ ಡಾ ಪಿ ನಾರಾಯಣ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಖಜಾಂಚಿ ಡಿಜಿ ರಮೇಶ್, ನಿರ್ದೇಶಕರಾದ ಟಿಆರ್ ಅಶ್ವಥ ನಾರಾಯಣ ಶೆಟ್ಟಿ, ಎಂಎಸ್ ಅನಂತದತ್ತ, ಎಂಆರ್ ಸೀತಾಲಕ್ಷ್ಮಿ, ಜಿಎನ್ ಸುಧೀರ್, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ, ಕಾಲೇಜಿನ ಸಂಶೋಧನಾ ಡೀನ್ ಡಾ ಎಸ್ವಿ ಸತ್ಯನಾರಾಯಣ್, ಪ್ರವೇಶಾತಿ ಸಮಿತಿ ಮುಖ್ಯಸ್ಥ ಡಾ ಮೊಯಿನುದ್ದೀನ್ ಖಾನ್, ಡಾ ಎಚ್ಬಿ ಸುರೇಶ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶ್ರಾವಣ ಚಿಂತನವು ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಸಮಾಜಕ್ಕೆ ಅರಿವು ಮೂಡಿಸುವ, ಬದುಕಿನ ಮೌಲ್ಯಗಳನ್ನು ತಿಳಿಸುವ ಹಾಗೂ ಉತ್ತಮ ಚಿಂತನೆಗಳನ್ನು ಬೆಳೆಸುವ ಅಖಂಡ ಜ್ಞಾನ ದಾಸೋಹವಾಗಿದೆ ಎಂದು ಶಿವಮೊಗ್ಗದ ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗದ ವಿನೋಬನಗರದ ಶ್ರೀ ಶಿವಾಲಯದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶಿವಮೊಗ್ಗ ತಾಲೂಕು ಯುವ ಘಟಕದ ಸಹಯೋಗದಲ್ಲಿ ಮನೆ ಮನಗಳಲ್ಲಿ ಶ್ರಾವಣ ಚಿಂತನ 2026 ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಶ್ರಾವಣ ಚಿಂತನದ ನಿರಂತರ ಪಯಣದಲ್ಲಿ ಸೇವಾಕರ್ತರು, ಉಪನ್ಯಾಸಕರು ಹಾಗೂ ಸಾರ್ವಜನಿಕರ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದರು. ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿಥಿಗಳು ಹಾಗೂ ಕಾರ್ಯಕರ್ತರಿಗೆ ಶಾಲು, ಹಾರ, ಹಣ್ಣಿನ ಬುಟ್ಟಿ ನೀಡುವ ಸಂಪ್ರದಾಯ ಹೆಚ್ಚಾಗುತ್ತಿದೆ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ರುದ್ರಾಕ್ಷಿ, ವಿಭೂತಿ ಹಾಗೂ ಸಸಿಗಳನ್ನು ನೀಡುವ ಮೂಲಕ ಧಾರ್ಮಿಕ ಸಂಸ್ಕಾರ ಮತ್ತು ಪರಿಸರ ಕಾಳಜಿಗೆ ಆದ್ಯತೆ ನೀಡಿರುವುದು ಮಾದರಿ. ಶಾಲು ಹೊದಿಸುವುದು, ಮಾಲೆ ಹಾಕುವುದು ಮಾಡಬಹುದು, ಆದರೆ ವಿಭೂತಿ, ರುದ್ರಾಕ್ಷಿ ನೀಡುವ ಸಂಪ್ರದಾಯ ಮಾತ್ರ ಮರೆಯಬಾರದು. ಅದೇ ರೀತಿ ಗಿಡ ನೀಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ನೀಡಬೇಕು. ಇಂತಹ ಪದ್ಧತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೆಳೆದು ಬರಬೇಕು ಎಂದು ಕರೆ ನೀಡಿದರು. ಪ್ರತಿ ವರ್ಷ ಶ್ರಾವಣ ಚಿಂತನದಲ್ಲಿ ವಚನಕಾರರು, ಶರಣರು, ಸಂತರು, ಶಿವಯೋಗಿಗಳು ಹಾಗೂ ಅವರ ವಿಚಾರಧಾರೆಗಳನ್ನು ಪರಿಚಯಿಸುವ ಕಾರ್ಯ ನಡೆಯುತ್ತಿದೆ. ಆದರೆ ಈ ವರ್ಷದ ವಿಶೇಷವೆಂದರೆ ಶರಣರ ವಿಚಾರಧಾರೆಯನ್ನು ಆಧರಿಸಿ ಇಂದಿನ ಜೀವನಕ್ಕೆ ಪೂರಕವಾಗುವ ನಡೆನುಡಿ, ಆಚಾರ ವಿಚಾರ, ಕುಟುಂಬ ಜೀವನ, ದಾಂಪತ್ಯ, ಶಿಕ್ಷಣ, ಮಾತಿನ ಅಳತೆ ಹಾಗೂ ಸಾಮಾಜಿಕ ಜವಾಬ್ದಾರಿ ಸೇರಿ ವಿವಿಧ ವಿಷಯಗಳನ್ನು ಚರ್ಚಿಸಲಾಗುತ್ತಿದೆ. ಹೀಗಾಗಿ ಶ್ರಾವಣ ಚಿಂತನವು ಕೇವಲ ಉಪನ್ಯಾಸ ಕಾರ್ಯಕ್ರಮವಲ್ಲ, ಅದು ನಮ್ಮ ಬದುಕನ್ನು ಪರಿಶೀಲಿಸಿಕೊಳ್ಳುವ, ತಪ್ಪುಗಳನ್ನು ತಿದ್ದಿಕೊಳ್ಳುವ ಹಾಗೂ ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳುವ ಜ್ಞಾನ ದಾಸೋಹ ಎಂದರು. ಮಹಾಸಭಾ ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ರುದ್ರಮುನಿ ಎನ್ ಸಜ್ಜನ್, ಪ್ರಮುಖರಾದ ಶಿವಲಿಂಗಮೂರ್ತಿ, ಮಹಾಲಿಂಗ ಶಾಸ್ತ್ರಿ, ಚಂದ್ರಯ್ಯ, ಮಲ್ಲಿಕಾರ್ಜುನ ಸ್ವಾಮಿ, ಯುವ ಘಟಕದ ಜಿಲ್ಲಾಧ್ಯಕ್ಷ ನವೀನ್ ವಾರದ್, ಪ್ರದೀಪ್ ವಿಯಲಿ, ಉಮೇಶ್, ಪರಮೇಶ್, ಸುಜಾತ, ರುದ್ರೇಶ್, ತೇಜುಕುಮಾರ್, ವಿನೋದ್ ರಾಜ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ 157 ಗ್ರಾಮಗಳಿಗೆ ಆತಂಕ ತಂದಿರುವ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಸೆಪ್ಟೆಂಬರ್ 3 ಮಧ್ಯಾಹ್ನ 3 ತೀರ್ಥಹಳ್ಳಿ ಪಟ್ಟಣದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದಲ್ಲಿ ಸಭೆ ಕರೆಯಲಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಭಾಗವಹಿಸಲಿದ್ದು ಶಾಸಕ ಆರಗ ಜ್ಞಾನೇಂದ್ರ ನೇತೃತ್ವ ವಹಿಸಲಿದ್ದಾರೆ. ವರದಿ ವಿರೋಧಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಶಾಸಕರು ಹೇಳಿಕೆ ನೀಡಿದ್ದಾರೆ. ಮುಂದಿನ ವಿವರ. ನಾರಾಯಣ ಗುರುಗಳು ನೀಡಿದ ಸಂದೇಶ ಸಾರ್ವಕಾಲಿಕವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಹೊಸನಗರ ನಿತಿನ್ ಹೇಳಿದರು.
ಹೊಸನಗರ ತಾಲೂಕಿನ ದೇವಗಂಗೆ ಬಸವನಬ್ಯಾಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಾರಾಯಣ ಗುರುಗಳ ಬದುಕು, ನಡೆ, ಅವರ ಚಿಂತನೆ ನಮ್ಮೆಲ್ಲರ ಬದುಕಿನ ದಿಕ್ಸೂಚಿ ಇದ್ದಂತೆ. ಅದೇ ಮಾರ್ಗದಲ್ಲಿ ನಡೆಯುವುದು ಇಂದಿನ ಅಗತ್ಯ. ಆದರೆ ಇಂದಿನ ಪೀಳಿಗೆ ನಾರಾಯಣ ಗುರುಗಳ ಬಗ್ಗೆ ಅಧ್ಯಯನ ಮಾಡುವಲ್ಲಿ ವಿಫಲವಾಗಿದೆ ಎಂದರು. ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪ್ರಮುಖರಾದ ಕೃಷ್ಣಮೂರ್ತಿ, ಸಚಿನ್, ನವೀನ್, ಸುಮುಖ್, ಉದಯ್, ವಾಸುದೇವ್, ರಾಘವೇಂದ್ರ, ಮುಕುಂದ್, ದರ್ಶನ್, ವಿಜೇಂದ್ರ, ಹೊನ್ನಪ್ಪ, ಲಿಂಗಪ್ಪ, ನಾಗರಾಜ್ ಇದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಳೆ ನಗರದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮಠದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳು ಜರುಗಿದವು. ರಾಯರ ವೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಸರದಿಯಲ್ಲಿ ನಿಂತು ದರ್ಶನ ಪಡೆದರು. ಭದ್ರಾವತಿಯ ಸಿದ್ಧಾರೂಢ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿಯೂ ವೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅಷ್ಟಾವಧಾನ, ಪಂಚಾಮೃತಾಭಿಷೇಕ, ಹಸ್ತೋದಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಜರುಗಿದವು. ಶ್ರೀನಿವಾಸ ಸ್ವಾಮಿಗೆ ಹಾಗೂ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು. ಜನ್ನಾಪುರ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಮಠದಲ್ಲಿ 3 ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಸೇರಿ ಇನ್ನಿತರ ಧಾರ್ಮಿಕ ಆಚರಣೆಗಳು ಜರುಗಿದವು. ನಗರದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಆಗಮಿಸಿ ರಾಯರ ದರ್ಶನ ಪಡೆದರು. ಮುಂದಿನ ವಿವರ. ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆಗೆ ವಿರೋಧಿಸಿ ಸೆಪ್ಟೆಂಬರ್ 3 ಗುರುವಾರ ನಡೆಯಲಿರುವ ಪಾದಯಾತ್ರೆ ಮತ್ತು ಬಹಿರಂಗ ಸಭೆಗೆ ಬಾರಂಗಿ ಹೋಬಳಿಯ ಜನರು ಭಾಗವಹಿಸುವಂತೆ ಕಸ್ತೂರಿ ರಂಗನ್ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ಬಿಆರ್ ಜಯಂತ್ ಮನವಿ ಮಾಡಿದರು. ಪಶ್ಚಿಮಘಟ್ಟ ಸಹಕಾರಿ ವೇದಿಕೆ ಪದಾಧಿಕಾರಿಗಳೊಂದಿಗೆ ಬಾರಂಗಿ ಹೋಬಳಿಯ ಬಳಿಗಾರು ಸಹಕಾರ ವೇದಿಕೆಗೆ ಆಗಮಿಸಿ ಕೃಷಿಕರಲ್ಲಿ ಮನವಿ ಮಾಡಿದರು. ರಾಜ್ಯದಲ್ಲಿ 20,668 ಚದರ ಕಿಲೋಮೀಟರ್ ಮಲೆನಾಡು ಪ್ರದೇಶದ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ, ಸಾಗರ, ಹೊಸನಗರ, ತೀರ್ಥಹಳ್ಳಿ ಹಾಗೂ ಶಿಕಾರಿಪುರ ತಾಲೂಕಿನ 473 ಗ್ರಾಮಗಳನ್ನು ಸೇರಿಸಲಾಗಿದೆ. ಈ ಅಧಿಸೂಚನೆ ಜಾರಿಗೊಂಡರೆ ಸೂಕ್ಷ್ಮ ವಲಯದ ಕಠೋರ ಕಾಯ್ದೆಗಳಿಂದ ಗ್ರಾಮ ಜೀವನ ಅಸ್ತವ್ಯಸ್ತವಾಗುವ ಆತಂಕ ಉಂಟಾಗಿದೆ. ತಾಲೂಕಿನ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆ ಈ ಹೋರಾಟ ಆಯೋಜಿಸಿದೆ ಎಂದರು. ಮುಂದಿನ ವಿವರ. ವಿದ್ಯಾರ್ಥಿ ಜೀವನದಲ್ಲಿ ಶ್ರಮಪಟ್ಟರೆ ಭವಿಷ್ಯದಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಸಾಗರ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಹೇಳಿದರು. ಸಾಗರ ತಾಲೂಕು ಹೆಗ್ಗೋಡಿನ ಕಾಕಲ್ ಪದವಿ ಕಾಲೇಜು ವಿದ್ಯಾರ್ಥಿ ವೇದಿಕೆ ಆಯೋಜಿಸಿದ್ದ ಸಂವೇದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪರಿಶ್ರಮದಿಂದ ಏಕಾಗ್ರತೆಯಿಂದ ಗುರಿ ತಲುಪಿದಾಗ ಓದಿದ ಸಂಸ್ಥೆಗೂ ಹಾಗೂ ತಂದೆ ತಾಯಿಗಳಿಗೂ ಸಂತೋಷವಾಗುತ್ತದೆ, ಸಮಾಜದಲ್ಲೂ ಗೌರವ ಸಿಗುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಕಠಿಣ ಅನಿಸಿದರೂ ಸಾಧನೆ ಮಾಡಿದಾಗ ಸಂತೋಷವಾಗುತ್ತದೆ ಎಂದು ತಿಳಿಸಿದರು. ಕಾಲೇಜಿನ ಹಳೆ ವಿದ್ಯಾರ್ಥಿ ಸಿದ್ಧಾರ್ಥ ಭಟ್ ಮಾತನಾಡಿ, ವಿದ್ಯಾರ್ಥಿ ವೇದಿಕೆ ಅನ್ನೋದು ಕಾಟಾಚಾರಕ್ಕಲ್ಲ, ಈ ವೇದಿಕೆ ಸಂಪರ್ಕ ಸಾಧನೆಯ ಹಾದಿ. ಗ್ರಾಮೀಣ ಪ್ರದೇಶದಲ್ಲಿ ಈ ಕಾಲೇಜಿನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಎಂದು ಕೊರಗಬೇಡಿ, ಸಾಧನೆಗೆ ಅವಶ್ಯವಾದ ಏಕಾಗ್ರತೆ ಈ ಕಾಲೇಜಿನಲ್ಲೇ ಸಿಗುತ್ತದೆ ಎಂದರು. ಕೇಡಲಸರ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾಗರಾಜ್, ಕಾಕಲ್ ಪದವಿ ಕಾಲೇಜು ಉಪಸಮಿತಿ ಅಧ್ಯಕ್ಷ ಸತ್ಯನಾರಾಯಣ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂದಿನ ವಿವರ. ಸಾಗರದ ಎಲ್ಬಿ ಮತ್ತು ಎಸ್ಪಿಎಸ್ ಕಾಲೇಜಿನ ತಾರಾಪುರ ಆವರಣ ಕ್ರೀಡಾಂಗಣದಲ್ಲಿ ಎಂಡಿಎಫ್ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಆಶ್ರಯದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮಗ್ರ ಪ್ರಶಸ್ತಿ ಪಡೆದಿದೆ. ಬಾಲಕ ಬಾಲಕಿಯರ ಖೋಖೋ ಮತ್ತು ವಾಲಿಬಾಲ್ ಹಾಗೂ ಬಾಲಕರ ಕಬಡ್ಡಿ, ಥ್ರೋಬಾಲ್ ಕ್ರೀಡೆಯಲ್ಲಿ ಕಾಲೇಜು ಪ್ರಥಮ ಸ್ಥಾನ ಪಡೆದಿದೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
0: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
0: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
2: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.

0: ஜன அறிமே.
1: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ

ಕೀಟಪ್ರೇಮಿ ಚಂದ್ರು. ಪ್ರಪಂಚ ನಾವು ಕಲ್ಪಿಸಿಕೊಂಡಿದ್ದಕ್ಕಿಂತಲೂ ವಿಚಿತ್ರವಷ್ಟೇ ಅಲ್ಲ, ನಾವು ಕಲ್ಪಿಸಿಕೊಳ್ಳುವುದಕ್ಕಿಂತಲೂ ವಿಚಿತ್ರ ಎಂದು ಕ್ರಾಂತಿಕಾರಿ ಜೀವಿ ವಿಜ್ಞಾನಿ ಹಾಗೂ ಬಹುಭಾಷಾ ವಿಶಾರದನಾದ ಜೆಬಿಎಸ್ ಹಾಲ್ಡೆನ್ ಹೇಳಿದ್ದರಂತೆ. ಈ ಭೂಮಿಯ ಮೇಲೆ ಬೇರೆ ಯಾವುದೇ ಜೀವಿಯಲ್ಲಿ ಇರುವ ಪ್ರಭೇದಗಳಿಗಿಂತಲೂ ಹೆಚ್ಚಿನ ಪ್ರಭೇದಗಳು ದುಂಬಿಗಳಲ್ಲಿ ಇವೆ ಎನ್ನುವುದು ಅಂತಹ ವಿಚಿತ್ರಗಳಲ್ಲಿ ಒಂದು. ಈ ವಿಚಿತ್ರ ಸತ್ಯವು ಹಾಲ್ಡೇನರ ಹಾಸ್ಯ ಹಾಗೂ ಗಮನದಿಂದ ತಪ್ಪಿಸಿಕೊಂಡಂತೆ ಇಲ್ಲ. ಏಕೆಂದರೆ ಜೀವಿಗಳಿರುವ ರೀತಿಯನ್ನು ಅಧ್ಯಯನ ಮಾಡಿದಾಗ ಅವನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಬಗ್ಗೆ ಏನೆಂದು ತೀರ್ಮಾನಿಸಬಹುದು ಎಂದು ಕೆಲವು ಧಾರ್ಮಿಕರು ಕೇಳಿದಾಗ ನಾಸ್ತಿಕರಾದ ಹಾಲ್ಡೇನ್ ಹೀಗೆ ಹೇಳಿದ್ದರಂತೆ, ಅವನಿಗೆ ದುಂಬಿಗಳ ಬಗ್ಗೆ ಅಪಾರ ಪ್ರೇಮ ಇದ್ದಿರಬೇಕು. ಹಾಲ್ಡೇನ್ ನಿಜಕ್ಕೂ ಹಾಗೆ ಹೇಳಿದ್ದನೋ ಇಲ್ಲವೋ ಎಂಬುದನ್ನು ತೀರ್ಮಾನಿಸುವುದು ಕಷ್ಟ. ಆದರೆ ಕಥೆಯೇ ಆದರೂ ಇದು ಹಾಲ್ಡೇನನ ಮಾತಿನಂತೆಯೇ ಧ್ವನಿಸುತ್ತದೆ ಎನ್ನುವುದು ನಿಜ ಎಂದು ಎ ಡಾಮಿನೆಂಟ್ ಕ್ಯಾರೆಕ್ಟರ್ ದಿ ರೆಡಿಕಲ್ ಸೈನ್ಸ್ ಆನ್ ದಿ ರೆಸ್ಟ್ಲೆಸ್ ಪಾಲಿಟಿಕ್ಸ್ ಆಫ್ ದಿ ಜೆಬಿಎಸ್ ಹಾಲ್ಡೇನ್ ಎನ್ನುವ ಜೆಬಿಎಸ್ ಹಾಲ್ಡೇನರ ಇತ್ತೀಚಿನ ಜೀವನ ಚರಿತ್ರೆಯಲ್ಲಿ ಲೇಖಕ ಸುಮಂತ್ ಸುಬ್ರಹ್ಮಣ್ಯನ್ ಹೇಳಿದ್ದಾರೆ, ಸೃಷ್ಟಿಯೋ ವಿಕಾಸವೋ, ಸೃಷ್ಟಿಯೋ ವಿಕಾಸವೋ, ದುಂಬಿಯ ಬಗೆಗೇಕೆ ಈ ಒಲವು ಎನ್ನುವ ಹಾಲ್ಡೇನ್ ಹೇಳಿದ್ದನೆಲ್ಲದ ಈ ಮಾತು ಜೀವಿ ವಿಜ್ಞಾನಿಗಳಿಗೆ ಕಚಗುಳಿ ಇಡುತ್ತಲೇ ಇದೆ ಎನ್ನಬಹುದು. ರಾಬರ್ಟ್ ಮೇ ಹೇಳುವ ಪ್ರಕಾರ ನಾವು ಎಲ್ಲ ಕೀಟಗಳನ್ನು ಪರಿಗಣಿಸಿದರೆ ಅಂದಾಜು ಎಲ್ಲ ಜೀವಿ ಪ್ರಭೇದಗಳು ಕೀಟಗಳೇ ಎನ್ನಿಸಿಬಿಡಬಹುದು. ಹಾಗೆಂದರೂ ಕೀಟಗಳ ಬಗ್ಗೆಯಷ್ಟೇ ನಿಸರ್ಗಕ್ಕೆ ಏಕೆ ಇಷ್ಟು ಒಲವು? ಈ ಏಕೆಗಳಿಗೆ ಉತ್ತರ ಹುಡುಕುವ ಮುನ್ನ ನಾವು ವಿವಿಧ ಪ್ರಾಣಿಗಳು ಹಾಗೂ ಸಸ್ಯಗಳಲ್ಲಿರುವ ಪ್ರಭೇದಗಳ ಬಗ್ಗೆ ನಿಖರವಾಗಿ ತಿಳಿಯಬೇಕಾಗುತ್ತದೆ. ಇದು ಸಣ್ಣ ಪುಟ್ಟ ಕೆಲಸವಂತೂ ಅಲ್ಲ. ಇದುವರೆಗೂ ಎಷ್ಟು ಪ್ರಭೇದಗಳ ಬಗ್ಗೆ ಅರಿತಿದ್ದೇವೆ, ಇನ್ನೆಷ್ಟನ್ನು ದಾಖಲಿಸಬೇಕಿದೆ ಎನ್ನುವುದರ ಬಗ್ಗೆ ಸಾಕಷ್ಟು ಅನಿಶ್ಚಿತತೆ ಇದೆ ಎನ್ನುವುದೇ ಸ್ವಾರಸ್ಯ. ಸ್ವೀಡಿಷ್ ಪ್ರಕೃತಿಶಾಸ್ತ್ರಜ್ಞ ಕಾರ್ಲ್ ಲಿನಿಯಸ್ 1700ನೇ ಶತಮಾನದಲ್ಲಿ ದ್ವಿಪದ ನಾಮಕರಣ ಅಥವಾ ಬೈನಾಮಿಯಲ್ ನಾಮಕ್ಲೇಚರ್ ಎನ್ನುವ ವರ್ಗೀಕರಣ ವ್ಯವಸ್ಥೆಯನ್ನು ರೂಪಿಸಿದ ದಿನದಿಂದ ವಿವಿಧ ಬಗೆಯ ಪ್ರಾಣಿಗಳು ಹಾಗೂ ಸಸ್ಯಗಳ ಪ್ರಭೇದಗಳು ಎಷ್ಟಿವೆ ಎನ್ನುವುದನ್ನು ಲೆಕ್ಕ ಮಾಡುವುದೇ ಹಲವು ಜೀವಿ ವಿಜ್ಞಾನಿಗಳ ಬದುಕಾಗಿಬಿಟ್ಟಿದೆ. ಸೂಕ್ಷ್ಮಜೀವಿಗಳ ಕಥೆ ಬೇರೆ ಬಿಡಿ. ಇಂತಹ ಸಾಹಸ ಕೆಳಸಿದ ಜೀವಿ ವಿಜ್ಞಾನಿಗಳಲ್ಲಿ ಜನಪ್ರಿಯ ಹಾಗೂ ಪ್ರಭಾವಿಯಾದವನು ರಾಬರ್ಟ್ ಮೇ. ರಾಯಲ್ ಸೊಸೈಟಿಯ ಅಧ್ಯಕ್ಷನಾಗಿದ್ದ ಹಾಗೂ ತಾತ್ವಿಕ ಪರಿಸರ ವಿಜ್ಞಾನಿಯಾಗಿ ಬದಲಾದ ಪ್ರತಿಷ್ಠಿತ ಭೌತ ವಿಜ್ಞಾನಿಯೊಬ್ಬರಿಗೆ ಈ ಗೊಂದಲದ ಕೆಲಸದಲ್ಲಿ ಆಸಕ್ತಿ ಕುದುರಿದ್ದು ಹೇಗೆಂದು ನಿಮಗೆ ಅಚ್ಚರಿಯಾಗಬಹುದು. ಆದರೆ ಮೇಗೆ ಹಾಗೆ ಅನ್ನಿಸಿರಲೇ ಇಲ್ಲ. ದಿ ಡೈಮೆನ್ಷನ್ಸ್ ಆಫ್ ಲೈಫ್ ಆನ್ ಅರ್ಥ್ ಅಥವಾ ಭೂಮಿಯ ಮೇಲಿರುವ ಜೀವಿಗಳ ಆಯಾಮ ಎನ್ನುವ ಪ್ರಬಂಧದಲ್ಲಿ ಆತ ನಮೂದಿಸಿರುವ ಅದುವರೆಗೂ ದಾಖಲಿಸದ ಹಾಗೂ ದಾಖಲಾಗದಿದ್ದ ಜೀವಿ ಪ್ರಭೇದಗಳ ಸಂಖ್ಯೆಯು ಇಂದಿನವರೆಗೂ ಅತ್ಯುತ್ತಮ ಅಂದಾಜುಗಳೆನಿಸಿವೆ, ತರ್ಕಬದ್ಧ ಸಂಖ್ಯೆಗಳಾಗಿ ಉಳಿದಿವೆ. ಈಗಾಗಲೇ ಗೊತ್ತಿರುವಂತಹ ಪ್ರಭೇದಗಳ ಸಂಖ್ಯೆಯು ಅನಿಶ್ಚಿತವೆನ್ನಿಸುವುದಕ್ಕೆ ಕಾರಣವಿದೆ. ವಿವಿಧ ದೇಶಗಳು, ಭೂಖಂಡಗಳು ಹಾಗೂ ಭಾಷೆಗಳಲ್ಲಿ ಹಲವಾರು ಶತಮಾನಗಳಿಂದ ದಾಖಲಾದ ಈ ಮಾಹಿತಿಯನ್ನು ಕ್ರೋಢೀಕರಿಸುವ ಕೆಲಸ ಆಗಬೇಕಾದಷ್ಟು ಆಗಿಲ್ಲ. ಜೊತೆಗೆ ಆಗಾಗ್ಗೆ ತಲೆದೋರುವ ಸಿನಾನಿಮಿ ಸಮನಾಮಕರಣ ಈ ಅನಿಶ್ಚಿತತೆಗೆ ಇಂಬುಕೊಟ್ಟಿದೆ. ಒಂದೇ ಪ್ರಭೇದಕ್ಕೆ ಒಬ್ಬರಿನ್ನೊಬ್ಬರ ಬಗ್ಗೆ ಅರಿವಿಲ್ಲದ ಪರಿಣಿತರು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟಿರುವುದನ್ನೇ ಸಮನಾಮಕರಣ ಎನ್ನುತ್ತೇವೆ. ದಾಖಲಾಗಿದೆಯೋ ಇಲ್ಲವೋ, ಒಟ್ಟಾರೆ ಎಷ್ಟು ಜೀವಿ ಪ್ರಭೇದಗಳು ಇರಬಹುದು ಎನ್ನುವ ಅಂದಾಜು ಅನಿಶ್ಚಿತವೆನಿಸಿರುವುದಕ್ಕೆ ಅದನ್ನು ಲೆಕ್ಕ ಹಾಕುವ ವಿಧಾನಗಳಿಗೆ ಸಂಬಂಧಿಸಿದೆ. ಇಂಥದ್ದೊಂದು ವಿವರಣೆಗೆ ಹೋಲುವ ಎಷ್ಟು ಪ್ರಭೇದಗಳ ಹುಳುಗಳು ಈ ಪ್ರಪಂಚದಲ್ಲಿ ಇವೆ ಎನ್ನುವುದನ್ನು ಲೆಕ್ಕ ಹಾಕುವುದಾದರೂ ಹೇಗೆ ಅಲ್ಲವೇ? ಈ ಎಲ್ಲ ಅಡೆತಡೆಗಳನ್ನು ಎದುರಿಸಿಯೂ ನಮ್ಮ ಜೀವಿ ವರ್ಗೀಕರಣ ವಿಜ್ಞಾನಿಗಳು ಮತ್ತು ಪರಿಸರ ತಜ್ಞರು ಅಂದಾಜು ಸಂಖ್ಯೆಯನ್ನು ಪರಿಷ್ಕರಿಸುತ್ತಲೇ ಇದ್ದಾರೆ. ಇವುಗಳ ಇತ್ತೀಚಿನ ಸಂಖ್ಯೆಯನ್ನು ರಾಬರ್ಟ್ ಮೇ ಪ್ರಸ್ತುತಪಡಿಸಿದ್ದರು. ಚುಟುಕಾಗಿ ಹೇಳುವುದಾದರೆ, ಅವರ ಪ್ರಕಾರ ವಿಜ್ಞಾನಿಗಳು ಒಟ್ಟು 15 ಲಕ್ಷ ಪ್ರಭೇದಗಳನ್ನು ಗುರುತಿಸಿ ದಾಖಲಿಸಿದ್ದಾರೆ. ಇವುಗಳಲ್ಲಿ 7,20,000 ಪ್ರಭೇದಗಳು ಕೇವಲ ಕೀಟಗಳು. ಅವರ ಅಂದಾಜಿನ ಪ್ರಕಾರ ಇಂದು ಭೂಮಿಯ ಮೇಲೆ ಅಂದಾಜು 68 ಲಕ್ಷ ಬಗೆಯ ಜೀವಿಗಳು ಜೀವಿಸುತ್ತಿವೆ. ಈ ಅಂದಾಜು 15 ಲಕ್ಷಕ್ಕೇರಬಹುದು. ಈ 68 ಲಕ್ಷದಲ್ಲಿ 40 ಲಕ್ಷ ಜೀವಿಗಳು ಕೀಟಗಳಾಗಿರುತ್ತವೆ ಎನ್ನುವ ಊಹೆ ಇದೆ. ಅಂದಹಾಗೆ ಈ ಸಂಖ್ಯೆಯಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಭೇದವನ್ನು ಸೇರಿಸಿಲ್ಲ. ಅದನ್ನು ಅಂದಾಜಿಸುವುದು ಇನ್ನೂ ಕಷ್ಟ. ಈ ಎಲ್ಲ ಸಂಖ್ಯೆಗಳಲ್ಲಿ ಎದ್ದು ಕಾಣುವ ವಿಶೇಷ ಎಂದರೆ, 21ನೇ ಶತಮಾನದಲ್ಲಿ 2 ದಶಕಗಳನ್ನು ಕಳೆದ ಮೇಲೂ ನಾವು ಈ ಭೂಮಿಯ ಮೇಲಿರುವ ಜೀವ ವೈವಿಧ್ಯದಲ್ಲಿ ಇನ್ನೂ 80%ರಷ್ಟನ್ನು ಕಂಡಿಲ್ಲ, ಗುರುತಿಸಿಲ್ಲ, ಹೆಸರನ್ನೂ ಕೊಟ್ಟಿಲ್ಲ. ದಾಖಲಿಸಿರುವ ಪ್ರಭೇದಗಳು ಹಾಗೂ ಒಟ್ಟಾರೆ ಇರಬಹುದಾದ ಪ್ರಭೇದಗಳ ಸಂಖ್ಯೆಯಲ್ಲಿ ಇರುವ ಈ ಕಂದರ ಎಲ್ಲ ಬಗೆಯ ಗಿಡಗಳು ಹಾಗೂ ಪ್ರಾಣಿಗಳಲ್ಲಿ ಒಂದೇ ತೆರನಾಗಿರುವುದಿಲ್ಲ. ಸಸ್ಯಗಳಲ್ಲಿ ಅಂದಾಜು 15%ರಷ್ಟು ಹಾಗೂ ಬೆನ್ನುಮೂಳೆ ಇರುವ ಪ್ರಾಣಿಗಳಲ್ಲಿ 10%ರಷ್ಟು ಮಾತ್ರ ದಾಖಲಾಗದೆ ಉಳಿದಿವೆ.

0: ಆದರೆ ಕೀಟಗಳಲ್ಲಿ ಶೇಕಡಾ 82% ಹಾಗೂ ಹುಳುಗಳಲ್ಲಿ ಶೇಕಡಾ 97% ಇನ್ನೂ ದಾಖಲೆ ಆಗಿಲ್ಲ. ಜೀವಿಗಳನ್ನು ಗುರುತಿಸಿ ಪಟ್ಟಿ ಮಾಡಿ ವರ್ಗೀಕರಿಸುವ ವಿಜ್ಞಾನಿಗಳ ಕೊರತೆಯೇ ಇದಕ್ಕೆ ಕಾರಣವೆಂದು ದೂರಲಾಗುತ್ತಿದೆ. ಇತ್ತೀಚೆಗಂತೂ ಈ ಕೊರತೆ ಹೆಚ್ಚೇ ಆಗಿದೆ. ಆದರೆ ರಾಬರ್ಟ್ ಮೇ ಇನ್ನೂ ಒಂದು ಸೂಕ್ಷ್ಮ ವಿಚಾರವನ್ನು ಬಲು ಮುಕ್ತವಾಗಿ ಚರ್ಚಿಸಿದ್ದಾನೆ. ವಿವಿಧ ಜೀವಿ ಪ್ರಭೇದಗಳನ್ನು ನಾವು ನೋಡುವುದರಲ್ಲಿ ತೋರುವ ಭೇದ ನೀತಿಯ ಬಗ್ಗೆ ಹೇಳುತ್ತಾನೆ. ಪ್ರಭೇದಗಳು ಹಾಗೂ ಅವುಗಳನ್ನು ವರ್ಗೀಕರಿಸುವ ವಿಜ್ಞಾನಿಗಳ ಸಂಖ್ಯೆಯ ಪರಿಮಾಣವನ್ನು ಗಮನಿಸಿದರೆ ಬೆನ್ನುಮೂಳೆಯ ಪ್ರಾಣಿಗಳ ವರ್ಗೀಕರಣ ಮಾಡುವವರ ಸಂಖ್ಯೆ ಸಸ್ಯಗಳ ವರ್ಗೀಕರಣ ಮಾಡುವುದಕ್ಕಿಂತ 10 ಪಟ್ಟು ಹೆಚ್ಚು ಹಾಗೂ ಸಸ್ಯಗಳನ್ನು ವರ್ಗೀಕರಣ ಮಾಡುವವರ ಸಂಖ್ಯೆ ಅಕಶೇರುಕಗಳ ಅಧ್ಯಯನಕಾರರಿಗಿಂತ 10 ಪಟ್ಟು ಹೆಚ್ಚು ಎಂದು ಆತ ಟಿಪ್ಪಣಿಸಿದ್ದಾನೆ. ಅಷ್ಟೇ ಅಲ್ಲ, ಇದು ಹೀಗಾಗಬಾರದು. ಇದು ಫ್ಯಾಷನ್ನೇ ಹೊರತು ವಿಕಾಸದ ದೃಷ್ಟಿಯಲ್ಲಿಯೋ ಪರಿಸರಕ್ಕೆ ಅವು ನೀಡುವ ಕೊಡುಗೆಯ ದೃಷ್ಟಿಯಲ್ಲಿಯೋ ಆಯಾ ವರ್ಗದ ಜೀವಿಯ ಪ್ರಾಮುಖ್ಯತೆಯನ್ನು ಬಿಂಬಿಸುವುದಿಲ್ಲ ಎಂದು ಎಚ್ಚರಿಸಿದ್ದಾನೆ. ಆದರೆ ಹೀಗೆ ಈ ನಿಸರ್ಗದ ಬಹುತೇಕ ಸಂಗತಿಗಳನ್ನು ನಡೆಸುವ ಪುಟ್ಟ ಪುಟ್ಟ ಜೀವಿಗಳ ಬಗ್ಗೆ ಹೆಚ್ಚೆಚ್ಚು ತಿಳಿದುಕೊಳ್ಳುವತ್ತ ನಮ್ಮ ಆದ್ಯತೆಗಳನ್ನು ಕ್ಷಿಪ್ರವಾಗಿ ಬದಲಾಯಿಸಿಕೊಳ್ಳುವುದು ಸುಲಭವಲ್ಲ. ಹಕ್ಕಿಗಳು ಹಾಗೂ ಪ್ರಾಣಿಗಳ ಬಗ್ಗೆ ನಮಗಿರುವ ಆಸಕ್ತಿ ಆಳವಾದದ್ದು. ಇಂಗ್ಲೆಂಡಿನಲ್ಲಿ ಪಕ್ಷಿ ಸಂರಕ್ಷಣೆಯ ಸಂಘದಲ್ಲಿ 10 ಲಕ್ಷ ಸದಸ್ಯರಿದ್ದಾರೆ. ಇದೇ ರೀತಿಯ ಸಸ್ಯ ಸಂರಕ್ಷಣೆಯ ಸಂಘ ಬೊಟಾನಿಕಲ್ ಸೊಸೈಟಿ ಆಫ್ ಬ್ರಿಟಿಷ್ ಐಲ್ ಸಂಘದಲ್ಲಿ 10,000 ಸದಸ್ಯರಿದ್ದಾರೆ. ಆದರೆ ಹುಳುಗಳ ಬಗ್ಗೆ ಆಸಕ್ತಿ ತೋರುವಂತಹ ಇಂತಹ ಯಾವುದೇ ಸಂಘವೂ ಇಲ್ಲಿ ಇಲ್ಲವೇ ಇಲ್ಲ ಎನ್ನುವ ಮೇ ಮಾತುಗಳು ಇನ್ನೂ ಗಾಬರಿಯನ್ನುಂಟು ಮಾಡಬೇಕು. ಈ ಪುಸ್ತಕದಲ್ಲಿಯೇ ಇನ್ನೊಂದು ಗಹನವಾದ ಪ್ಯಾರಾವೊಂದರಲ್ಲಿ ರಾಬರ್ಟ್ ಮೇ ಹೀಗೆ ಹೇಳಿದ್ದಾರೆ.
1: ಭೌತವಿಜ್ಞಾನದ ಕೆಲವು ಬುದ್ಧಿಗೇಡಿ ಸಹೋದ್ಯೋಗಿಗಳು ಈ ರೀತಿ ಪಟ್ಟಿ ಮಾಡುವುದನ್ನು ಅಂಚೆ ಚೀಟಿ ಸಂಗ್ರಹದಂತೆ ಎಂದು ತಪ್ಪು ತಿಳಿದಿದ್ದಾರೆ. ಆದರೆ ವಿಕಾಸ ಹಾಗೂ ಪರಿಸರಕ್ಕೆ ಕುರಿತಂತೆ ಯುಕ್ತವಾದ ಪ್ರಶ್ನೆಗಳನ್ನು ಕೇಳುವುದಕ್ಕೂ ಪ್ರಾಣಿ ಸಂರಕ್ಷಣೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಬೇಕು ಎಂದು ವೈಜ್ಞಾನಿಕವಾಗಿ ತೀರ್ಮಾನ ಕೈಗೊಳ್ಳಲು ಇಂತಹ ಮಾಹಿತಿ ಇರಬೇಕಾಗುತ್ತದೆ. ಹಾಗೊಮ್ಮೆ ಬೇರೆ ಗ್ರಹಗಳಲ್ಲಿ ಜೀವಿಗಳು ಇವೆ ಆದರೆ ಅವುಗಳದ್ದು ಕೂಡ ನಮ್ಮಂತೆಯೇ ತಮ್ಮೊಂದಿಗೆ ಬದುಕುತ್ತಿರುವ ಜೀವಿಗಳ ಬಗ್ಗೆ ತಿಳಿಯುವುದರ ಬದಲಿಗೆ ಪರಮಾಣುಗಳ ರಚನೆಯ ಬಗ್ಗೆ ವಿಶ್ವದ ಗತಿಸ್ಥಿತಿಯ ಬಗ್ಗೆ ಹೆಚ್ಚು ಆಸಕ್ತಿ ತೋರುವಂತಹ ಬುದ್ಧಿಗೇಡಿತನ ಇರಬಹುದೋ ಎಂಬುದು ಸ್ವಾರಸ್ಯಕರ ಪ್ರಶ್ನೆ.
0: ಒಬ್ಬ ಭೌತವಿಜ್ಞಾನಿ ಈ ಮಾತನ್ನು ಹೇಳಿರುವುದು ಅದ್ಭುತ. ಇಂತಹ ಪ್ರಶ್ನೆಗಳು ನನ್ನನ್ನೂ ದೀರ್ಘಕಾಲದಿಂದ ಕಾಡಿವೆ. ಉಷ್ಣವಲಯದ ಪ್ರದೇಶಗಳಲ್ಲಿ ಜೀವವೈವಿಧ್ಯ ಹೆಚ್ಚು ಹಾಗೂ ಇಲ್ಲಿ ಅದು ಅಷ್ಟೇ ಶೀಘ್ರವಾಗಿ ಮರೆಯಾಗುತ್ತಿದೆ ಎಂಬುದರ ಅರಿವು ಇರುವ ನನಗೆ ಪ್ರಪಂಚದಲ್ಲಿ ಇರುವ ಜೀವವೈವಿಧ್ಯ ಹಾಗೂ ಜೀವಿ ವಿಜ್ಞಾನಿಗಳ ವಿತರಣೆಯಲ್ಲಿ ಋಣಾತ್ಮಕ ಸಂಬಂಧವಿದೆ ಎನ್ನುವ ಸ್ಮಿತ್ಸೋನಿಯನ್ ಟ್ರಾಪಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ನಿರ್ದೇಶಕರಾದ ಮೈಕೆಲ್ ಎಚ್ ರಾಬಿನ್ಸನ್ ಅವರ ಕುಟುಕು ನುಡಿ ನನ್ನ ಮನಸ್ಸಿನಲ್ಲಿ ನಾಟಿಬಿಟ್ಟಿತ್ತು. ಪೇಪರ್ ಕಣಜದ ಕತೆ ಎಷ್ಟೇ ಸ್ವಾರಸ್ಯಕರ ಎನಿಸಿದರೂ ಅದೊಂದೇ ಜೀವಿಯನ್ನು ಅಧ್ಯಯನ ಮಾಡುವುದರ ಜೊತೆಗೆ ಜೀವ ವೈವಿಧ್ಯದ ಬಗ್ಗೆ ಸಂಶೋಧನೆ ಹಾಗೂ ಸಂರಕ್ಷಣೆಗೆ ಉಪಯೋಗವಾಗುವಂತಹ ಕೆಲಸವನ್ನು ಮಾಡಬೇಕೆಂಬ ತುಡಿತ ಉಂಟಾಯಿತು. ದೇಶಕ್ಕೆ ಸಂಕಟ ಎದುರಾದಾಗ ಇಲ್ಲವೇ ಯುದ್ಧ ಸಮಯದಲ್ಲಿ ತಾವೂ ಏನನ್ನಾದರೂ ಮಾಡಬೇಕು ಎಂದು ಮೂಲ ವಿಜ್ಞಾನದ ಸಂಶೋಧಕರು ಅಂದುಕೊಳ್ಳುವ ರೀತಿಯಲ್ಲಿಯೇ ಇದುವೂ ಇತ್ತು. ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಲ್ಲಿ ಹೊಸದಾಗಿ ಸ್ಥಾಪನೆಗೊಂಡಿದ್ದ ಪರಿಸರ ವಿಜ್ಞಾನ ಕೇಂದ್ರದಲ್ಲಿ 1984 ಅಧ್ಯಾಪಕನಾಗಿ ನೇಮಕಗೊಂಡಾಗ ಇದಕ್ಕೊಂದು ಅವಕಾಶ ನನಗೆ ಒದಗಿತು. ಕೀಟಗಳು ನನಗೆ ಬಲು ಮೆಚ್ಚು. ಅವುಗಳ ವೈವಿಧ್ಯವನ್ನು ಕಲಿಯುವ ಕೌಶಲ್ಯ ನನಗೆ ಇರಲಿಲ್ಲ. ಆದರೆ ಅದೃಷ್ಟ ಒಲಿದು ಬಂತು. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೀಟ ವಿಜ್ಞಾನದಲ್ಲಿ ಎಂಎಸ್ಸಿ ಪದವಿ ಪಡೆದ ಕೃಷ್ಣಪ್ಪ ಚಂದ್ರಶೇಖರ ನನ್ನ ಮೊದಲ ಪಿಎಚ್ಡಿ ವಿದ್ಯಾರ್ಥಿಯಾಗಿ ಜೊತೆಗೂಡಿದ. ನಾವು ಪ್ರೀತಿಯಿಂದ ಚಂದ್ರು ಎನ್ನುತ್ತಿದ್ದ ಆತ ಕೀಟಗಳ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದನಲ್ಲದೆ ಕೀಟಗಳ ಬಗ್ಗೆ ಅಸಾಮಾನ್ಯ ಎನ್ನುವಷ್ಟು ಪ್ರೇಮವೂ ಇತ್ತು. ಹೀಗೆ ಆರಂಭವಾದ ಒಂದು ಪ್ರೇಮಕತೆ ಕೆಲವು ವಾರಗಳ ಹಿಂದೆ ಚಂದ್ರು ಕೋವಿಡ್ ಕಾಯಿಲೆಗೆ ಬಲಿಯಾಗುವ ದುರಂತ ಸಂಭವಿಸುವವರೆಗೂ ಧಾರಾವಾಹಿಯಾಗಿತ್ತು. ಉಷ್ಣವಲಯದಲ್ಲಿ ಕೀಟ ವೈವಿಧ್ಯದ ಬಗ್ಗೆ ಅಧ್ಯಯನಗಳ ಕೊರತೆ ಇರುವುದಕ್ಕೆ ಇಲ್ಲಿನ ಪರಿಸ್ಥಿತಿಗಳಿಗೆ ಹೊಂದುವಂತಹ ಅಧ್ಯಯನ ತಂತ್ರಗಳು ಇಲ್ಲದಿರುವುದೇ ಕಾರಣ ಎಂಬುದು ನಮಗೆ ಬಲುಬೇಗ ಅರ್ಥವಾಯಿತು. ಕೀಟ ವೈವಿಧ್ಯವನ್ನು ದೀರ್ಘಾವಧಿಯಲ್ಲಿ ಗಮನಿಸುವ ಬಹುತೇಕ ಸಂಶೋಧನೆಗಳೆಲ್ಲವೂ ಸುಸಜ್ಜಿತವಾದಂತಹ ಇಂಗ್ಲೆಂಡಿನ ರೊಥಾಮ್ಸ್ಟೆಡ್ ಸಂಶೋಧನಾಲಯದಲ್ಲಿಯೋ ಪನಾಮದಲ್ಲಿದ್ದ ಸ್ಮಿತ್ಸೋನಿಯನ್ ಟ್ರಾಪಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿಯೋ ನಡೆಯುತ್ತಿದ್ದವು. ಅದಕ್ಕಿಂತಲೂ ಮುಖ್ಯವಾಗಿ ಈ ಎಲ್ಲಾ ಅಧ್ಯಯನಗಳು ದಟ್ಟಕಾಡಿನ ನಡುವೆ ವರ್ಷಗಳ ಕಾಲ ವಿದ್ಯುತ್ ದೀಪಗಳ ಬೆಳಕಿನ ಆಕರ್ಷಣೆಯಿಂದ ಸೆಳೆದ ಹಿಡಿದ ಕೀಟಗಳ ಮೇಲಾಗಿದ್ದವು. ಎಡಬಿಡದೆ ವಿದ್ಯುತ್ ಪೂರೈಕೆ ನಮ್ಮ ಪಟ್ಟಣಗಳಲ್ಲಿಯೇ ಆಗುತ್ತಿಲ್ಲ, ಇನ್ನು ಕಾಡಿನ ಮಧ್ಯೆ ಸಿಗುವುದಿಲ್ಲವೆಂದು ಹೇಳಬೇಕಿಲ್ಲವಷ್ಟೇ. ಜೊತೆಗೆ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಬಳಸುವ ಈ ರೀತಿಯ ಬೆಳಕಿನ ಖೆಡ್ಡಗಳ ಬಗ್ಗೆ ನನಗೊಂದು ಸಂದೇಹವೂ ಇತ್ತು. ದಿನದ 24 ಗಂಟೆಗಳು ವಾರದ ಎಲ್ಲ ದಿನಗಳಲ್ಲಿಯೂ ಹೀಗೆ ದೀಪದ ಪಂಜರಗಳನ್ನು ಇಟ್ಟು ಕೀಟಗಳನ್ನು ಹಿಡಿಯುವಾಗ ಬೇಕೋ ಬೇಡವೋ ಸಂಶೋಧನೆಗೆ ಅಗತ್ಯವಾದಕ್ಕಿಂತಲೂ ಹೆಚ್ಚು ಕೀಟಗಳನ್ನು ಹಿಡಿಯಲಾಗುತ್ತಿತ್ತು. ಹಲವಾರು ಕಿಲೋಗ್ರಾಂಗಳಷ್ಟು ಕೀಟಗಳು ನಾಶವಾಗುತ್ತಿದ್ದವು. ಇದು ಅಪಾರ ನಷ್ಟವಲ್ಲದೆ ನಮ್ಮ ಅಧ್ಯಯನಗಳು ಕೀಟ ಜಗತ್ತಿಗೆ ಮಾಡಬಹುದಾದ ಲಾಭಕ್ಕಿಂತಲೂ ಇದರಿಂದಾಗುವ ಹಾನಿಯೇ ಹೆಚ್ಚಿರಬಹುದು ಎಂದು ನನಗೆ ಅನಿಸಿತ್ತು. ಈ ಎರಡೂ ಸಮಸ್ಯೆಗಳಿಗೆ ಒಂದು ಸರಳ ಪರಿಹಾರವೂ ಇತ್ತು. ನಾವು ಇದಕ್ಕಾಗಿ ಒಂದು ಸರಳವಾದ ಬ್ಯಾಟರಿ ಚಾಲಿತ ದೀಪದ ಪಂಜರವನ್ನು ರಚಿಸಿದವು. ಅದನ್ನು ಬೇಕೆಂದಾಗ ಬಿಚ್ಚಿ ಬೇಕೆಂದಲ್ಲಿಗೆ ಕೊಂಡೊಯ್ಯಬಹುದಾಗಿತ್ತು. ಕಾಡಿನ ನಡುವೆ ಇವು ಬ್ಯಾಟರಿಯಿಂದ ಕೆಲಸ ಮಾಡಿ ಒಂದಷ್ಟು ಕೀಟಗಳನ್ನು ಹಿಡಿಯುತ್ತಿದ್ದವು. ಉದ್ದೇಶಪೂರ್ವಕವಾಗಿ ಹೀಗೆ ವಿನ್ಯಾಸ ಮಾಡಿದ ಕಡಿಮೆ ಸಾಮರ್ಥ್ಯದ ದೀಪದ ಪಂಜರಗಳ ಜೊತೆ ಜೊತೆಗೆ ಸ್ವಲ್ಪ ಪರಿಶ್ರಮದ ಹಲವು ತಂತ್ರಗಳನ್ನು ಬಳಸಿದೆವು. ಇವುಗಳನ್ನು ಎಲ್ಲಿ ಬೇಕಿದ್ದರೂ ಬಳಸಬಹುದಿತ್ತು. ನಾವು ಇದಕ್ಕಾಗಿ ವಾಸನೆ ಪಂಜರಗಳನ್ನು ರೂಪಿಸಿದೆವು. ಒಂದು ಪ್ಲಾಸ್ಟಿಕ್ ಬಾಟಲಿ ಹಾಗೂ ವೆನಿಲಾ ಪರಿಮಳ ಬೆರೆಸಿದ ಹುಳಿ ಬೆಲ್ಲಕ್ಕೆ ಒಂದು ಹನಿ ಕೀಟನಾಶಕವನ್ನು ಸೇರಿಸಿ ಇದನ್ನು ತಯಾರಿಸಿದೆವು. ಇದು ಇನ್ನೊಂದಷ್ಟು ಕೀಟಗಳನ್ನು ಸೆಳೆಯುತ್ತಿದ್ದವು, ಬಾಟಲಿಯೊಳಗೆ ಬೀಳುವಂತೆ ಮಾಡುತ್ತಿದ್ದುವು. ಇದಲ್ಲದೆ ನಾವು ಕೀಟಗಳಿಗಾಗಿ ಖೆಡ್ಡಾಗಳನ್ನು ರೂಪಿಸಿದ್ದೆವು. ಇವು ಇನ್ನೇನಲ್ಲ, ಒಂದಷ್ಟು ಕೀಟನಾಶಕವಿದ್ದ ಬಾಟಲಿಯನ್ನು ನೆಲದಲ್ಲಿ ಹುಗಿದು ಮಳೆ ಬೀಳದಂತೆ ಮೇಲೊಂದು ಟೊಪ್ಪಿ ಕೂರಿಸುತ್ತಿದ್ದೆವು. ಇದಲ್ಲದೆ ಕಾಡಿನ ಪೊದೆಗಳನ್ನು ಒಂದು ಬಲೆಯಿಂದ ಗುಡಿಸುವ ವಿಧಾನದಿಂದಲೂ ನೆಲದಲ್ಲಿ ಜೀವಿಸುವ ಕೀಟಗಳನ್ನು ಕೈಗೆ ಸಿಕ್ಕುವಷ್ಟು ಹಿಡಿಯುತ್ತಿದ್ದೆವು. ಕಡಿಮೆ ಸಾಮರ್ಥ್ಯದ ದೀಪದ ಪಂಜರದ ಇಳುವರಿಗೆ ಸೇರಿಸುವುದರ ಜೊತೆಗೆ ಹೀಗೆ ವಿಭಿನ್ನ ವಿಧಾನಗಳನ್ನು ಉಪಯೋಗಿಸುವುದರಿಂದ ಹೆಚ್ಚು ವೈವಿಧ್ಯಮಯವಾದ ಕೀಟಗಳನ್ನು ಸಂಗ್ರಹಿಸಬಹುದು ಎನ್ನುವುದು ನಮ್ಮ ಆಶಯವಾಗಿತ್ತು. ವಿಭಿನ್ನ ನೆಲೆಗಳಲ್ಲಿ ಇರುವ ವಿವಿಧ ಕೀಟಗಳ ದಟ್ಟಣೆಯನ್ನು ಲೆಕ್ಕ ಹಾಕುವುದಕ್ಕೆ ಬೇಕಾದ ವಿಶಿಷ್ಟ ವಿಧಾನವೊಂದನ್ನು ರೂಪಿಸುವುದು ನಮ್ಮ ಗುರಿಯಾಗಿತ್ತು. ಇದಕ್ಕಾಗಿ ನಾವು ಒಂದು ಹೆಕ್ಟೇರ್ ವಿಸ್ತೀರ್ಣದ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಈ ಸೆರೆಗಳನ್ನು ಇಟ್ಟೆವು. ಇವುಗಳಲ್ಲಿ ಮಧ್ಯದಲ್ಲಿ ಇಟ್ಟ ಒಂದು ದೀಪದ ಪಂಜರ ಸಂಜೆ 7 ಗಂಟೆಯಿಂದ ನಡುರಾತ್ರಿ 2 ಗಂಟೆಯವರೆಗೆ ಚಾಲನೆಯಲ್ಲಿ ಇರುತ್ತಿತ್ತು. ಪ್ರತಿ ಜಾಗದಲ್ಲಿಯೂ ನಾವು 5 ಕೀಟ ಖೆಡ್ಡಾಗಳನ್ನು ಹಾಗೂ 5 ಸುವಾಸಿತ ಬಲೆಗಳನ್ನು ಇಟ್ಟು 10 ಮೀಟರು ಉದ್ದ ಹಾಗೂ 10 ಮೀಟರು ಅಗಲದ 6 ಪ್ರದೇಶದಲ್ಲಿದ್ದ ಪೊದೆಗಳನ್ನು ಬಲೆಗಳಿಂದ ಗುಡಿಸುತ್ತಿದ್ದೆವು. ನಾವು 12 ವಿಭಿನ್ನ ಸ್ವರೂಪದ ನೆಲೆಗಳಲ್ಲಿ ಇಂತಹ 3x1 ಹೆಕ್ಟೇರ್ ವಿಸ್ತೀರ್ಣದ ಜಾಗಗಳನ್ನು ಗುರುತಿಸಿಟ್ಟಿದ್ದೆವು. ಇವುಗಳಲ್ಲಿ 4 ಸ್ವಲ್ಪ ಮಟ್ಟಿಗೆ ಕಿರು ಅರಣ್ಯಗಳು ಎನ್ನುವಂತಹ ಸ್ವಲ್ಪ ಕೆಟ್ಟ ಅರಣ್ಯಗಳು, ಇನ್ನು 4 ಒಂದಿಷ್ಟು ಕೆಡದ ಸುರಕ್ಷಿತ ವನಗಳಲ್ಲಿ ಇದ್ದವು. 2 ಕಿರು ಅರಣ್ಯಗಳು, 2 ಸುರಕ್ಷಿತ ವನಗಳ ತಾಣಗಳು ಕರಾವಳಿಯಲ್ಲಿ ಸಮುದ್ರ ಮಟ್ಟದಲ್ಲಿ ಇದ್ದವು. ಇನ್ನು 2 ಕಿರು ಅರಣ್ಯಗಳು, ಸುರಕ್ಷಿತ ವನಗಳು ಸಮುದ್ರ ಮಟ್ಟದಿಂದ ಸುಮಾರು 600 ಮೀಟರ್ ಎತ್ತರದಲ್ಲಿ ಇದ್ದವು. ಎಲ್ಲವೂ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿಯೇ ಇದ್ದ ತಾಣಗಳು. ಇದಲ್ಲದೆ ನಾವು 3 ಏಕರೀತಿಯ ಮರಗಳನ್ನು ಬೆಳೆಸಿದ್ದ ತೋಟಗಳಿಂದಲೂ ತರಗೆಲೆ ಗೊಬ್ಬರಗಳ ಕಾಡಿನಿಂದಲೂ ಕೀಟಗಳನ್ನು ಸಂಗ್ರಹಿಸಿದೆವು. ಹೀಗೆ ವ್ಯವಸ್ಥಿತವಾಗಿ ಒಟ್ಟು 36 ತಾಣಗಳಿಂದ ಕೀಟಗಳನ್ನು ಸಂಗ್ರಹಿಸಿದ್ದೆವು. ಒಂದು ಪ್ರದೇಶದಲ್ಲಿದ್ದ 3 ತಾಣಗಳಲ್ಲಿನ ಕೀಟಗಳ ವೈವಿಧ್ಯವನ್ನು, ಒಂದೇ ಮಟ್ಟದಲ್ಲಿ ಪ್ರಕ್ಷುಬ್ಧವಾಗಿದ್ದ ವಿವಿಧ ಪ್ರದೇಶಗಳ ನಡುವಣ ವೈವಿಧ್ಯವನ್ನು, ವಿವಿಧ ಎತ್ತರದ ಪ್ರದೇಶಗಳ ನಡುವಣ ವ್ಯತ್ಯಾಸಗಳು ಏನಿರಬಹುದು ಎಂದು ತಿಳಿಯುವುದು ನಮ್ಮ ಉದ್ದೇಶವಾಗಿತ್ತು. ಈ ಪಂಜರಗಳನ್ನು ರೂಪಿಸುವುದು, ಈ ವಿಧಾನಗಳನ್ನು ಹದಗೊಳಿಸುವುದು ಹಾಗೂ ಕ್ಷೇತ್ರ ಕಾರ್ಯವೆಲ್ಲವೂ ಮೋಜಿನ ವಿಷಯಗಳಾಗಿದ್ದವು ಎಂದು ಹೇಳಬೇಕಿಲ್ಲವಷ್ಟೇ. ಇವು ನಮಗೆ ಸಾಕಷ್ಟು ಖುಷಿ ಕೊಟ್ಟವು. ನಾನು ಚಂದ್ರವಲ್ಲದೆ ನಮ್ಮ ತಂಡದಲ್ಲಿ ಅದ್ಭುತ ಪಕ್ಷಿ ವಿಜ್ಞಾನಿಯಾದ ರಂಜಿತ್ ಡೇನಿಯಲ್ಸ್, ಅಮೋಘ ಸಸ್ಯ ವಿಜ್ಞಾನಿ ಡಿಎಂ ಭಟ್ ಹಾಗೂ ಡ್ರೈವರು ಸಹಾಯಕ ಹಾಗೂ ನಮ್ಮ ಪಾಲಕನೂ ಆಗಿದ್ದ ರೊಸಾರಿಯೋ ಫರ್ಟಾಡೋ ನಮ್ಮ ತಂಡದಲ್ಲಿದ್ದರು. ಎತ್ತರದಲ್ಲಿದ್ದ ಪ್ರದೇಶಗಳಲ್ಲಿ ಕೀಟಗಳನ್ನು ಹಿಡಿಯಲು ನಾವು ಶಿರಸಿ ಪಟ್ಟಣದಲ್ಲಿ ಕ್ಯಾಂಪು ಹೂಡುತ್ತಿದ್ದೆವು. ಕರಾವಳಿಯಲ್ಲಿ ಹಿಡಿಯಬೇಕಾದಾಗ ಕುಮಟ ನಮ್ಮ ಕ್ಯಾಂಪು ಆಗಿರುತ್ತಿತ್ತು. ಬೆಂಗಳೂರಿನಿಂದ ಬಸ್ಸಿನಲ್ಲಿ ರಾತ್ರಿ ಪ್ರಯಾಣ ಮಾಡಿ ಒಂದೊಂದು ವಾರವನ್ನೂ ಶಿರಸಿ ಹಾಗೂ ಕುಮಟಾದಲ್ಲಿ ಕಳೆಯುತ್ತಿದ್ದುದು ಮರೆಯಲಾಗದ ಅನುಭವ. ಕೀಟಗಳನ್ನು ಹಿಡಿಯದಿದ್ದಾಗ ನಾವು ಈ 2 ಪಟ್ಟಣಗಳ ಬದುಕನ್ನು ಸವಿದೆವು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭಾಷೆ, ಸಂಸ್ಕೃತಿ ಹಾಗೂ ಅಭ್ಯಾಸಗಳಲ್ಲಿ ಈ 2 ಪಟ್ಟಣಗಳ ಜನರಲ್ಲಿ ಆಕರ್ಷಕ ವ್ಯತ್ಯಾಸಗಳು ನಮಗೆ ಕಂಡವು. ಆದರೆ ಈ 2 ಪಟ್ಟಣಗಳಲ್ಲಿರುವ ಪಾಕಪದ್ಧತಿಯ ವ್ಯತ್ಯಾಸ ನಮಗೆ ಇನ್ನೂ ವಿಶೇಷವೆನಿಸಿತು. ಶಿರಸಿಯಲ್ಲಿ ತುಪ್ಪಭರಿತ ಅಪ್ಪಟ ಸಸ್ಯಾಹಾರಿ ಹವ್ಯಕ ಭೋಜನ, ಕುಮಟಾದಲ್ಲೋ ಪ್ರೋಟೀನು ಭರಿತ ಮೀನು ಹಾಗೂ ಮಾಂಸದ ಭೋಜನ. ಇವುಗಳ ರುಚಿ ಮರೆಯಲಾಗಿಲ್ಲ. ಇವೆರಡರಲ್ಲಿ ನನಗೆ ಯಾವುದು ಹೆಚ್ಚು ಖುಷಿ ಕೊಟ್ಟಿತು ಎಂದು ಹೇಳುವುದು ಕಷ್ಟ. ವಿದ್ಯಾರ್ಥಿಗಳು ಹಾಗೂ ಸಹಾಯಕರ ಜೊತೆ ಪ್ರಯಾಣಿಸುತ್ತಾ, ಊಟ ಮಾಡುತ್ತಾ, ಕ್ಷೇತ್ರ ಕಾರ್ಯದಲ್ಲಿ ವಾರಗಟ್ಟಲೆ ತೊಡಗಿಕೊಂಡಾಗ ಹುಟ್ಟುವ ಬೌದ್ಧಿಕ ಹಾಗೂ ಸಾಮಾಜಿಕ ಸ್ನೇಹವಿದೆಯಲ್ಲ, ಅದು ಪ್ರಯೋಗಾಲಯದಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಒಟ್ಟಿಗೆ ಕಳೆದರೂ ಸಿಗದಂತಹುದು. ಸಂಗ್ರಹಿಸಿದ ಕೀಟಗಳನ್ನು ಆಲ್ಕೋಹಾಲಿನಲ್ಲಿ ಕಾದಿಟ್ಟು ಅವನ್ನು ಬೆಂಗಳೂರಿಗೆ ತಂದೆವು. ಆ ಕೀಟಗಳನ್ನು ಸಂಸ್ಕರಿಸುವ ಮಹಾಕಾರ್ಯದಲ್ಲಿ ಪದ್ಮಿನಿ ನಾಯರ್ ಹಾಗೂ ವಿಜಯಲಕ್ಷ್ಮಿ ಕಂದುಲಾ ಜೊತೆ ಸೇರಿದರು. ಸಂಗ್ರಹಿಸಿದ ಪ್ರತಿಯೊಂದು ಕೀಟವನ್ನು ಅದು ಯಾವ ಕುಟುಂಬದ್ದು ಎಂದು ಗುರುತಿಸಿ ಅವಕ್ಕೊಂದು ವರ್ಗ ಸಂಖ್ಯೆ ಹಾಗೂ ರೆಕಗ್ನೈಸಬಲ್ ಟ್ಯಾಕ್ಸಾನಮಿಕ್ ಯೂನಿಟ್ ಅಂಕ ನೀಡುತ್ತಿದ್ದೆವು.

0: ಒಟ್ಟು ನಾವು 16,852 ಕೀಟಗಳನ್ನು ಹಿಡಿದಿದ್ದೆವು. ಇವು ಒಟ್ಟು 1,789 ವರ್ಗ ಸಂಖ್ಯೆಗಳಿಗೆ, 219 ಕುಟುಂಬಕ್ಕೆ ಹಾಗೂ 19 ಕೀಟ ಶ್ರೇಣಿಗಳಿಗೆ ಸೇರಿದ್ದುವು. ಒಂದೇ ಪ್ರದೇಶದಲ್ಲಿದ್ದ ವಿವಿಧ ತಾಣಗಳಲ್ಲಿಂದ ಸೆರೆ ಹಿಡಿದ ಕೀಟಗಳ ಸಂಖ್ಯೆ ಹಾಗೂ ವೈವಿಧ್ಯತೆ ಸಮಾನವಾಗಿದ್ದುವೆಂದು ತೋರಿಸುವ ಮೂಲಕ ಈ ವಿಧಾನಗಳೆಷ್ಟು ಸಮರ್ಥವಾದವು ಎಂದು ನಿರೂಪಿಸಿದೆವು. ಅಷ್ಟೇ ಅಲ್ಲ, ಕರಾವಳಿ ಹಾಗೂ ಎತ್ತರದ ಪ್ರದೇಶಗಳಲ್ಲಿನ ತಾಣಗಳಲ್ಲಿದ್ದ ಕೀಟಗಳ ಸಂಖ್ಯೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇರುವುದನ್ನೂ ನಿರೂಪಿಸಿದೆವು. ವಿಭಿನ್ನ ತಂತ್ರಗಳಿಂದ ಹಿಡಿದ ಕೀಟಗಳ ಸಂಖ್ಯೆ ಹಾಗೂ ವೈವಿಧ್ಯದಲ್ಲಿ ಇರುವ ವ್ಯತ್ಯಾಸಗಳು ಕೀಟಗಳನ್ನು ಹಿಡಿಯಲು ಹಲವು ತಂತ್ರಗಳನ್ನು ಬಳಸುವುದು ಒಳ್ಳೆಯದು ಎನ್ನುವ ನಮ್ಮ ತೀರ್ಮಾನ ಸರಿ ಎಂದು ತಿಳಿಸಿದವು. ಹೀಗೆ ನಾವು ಉಷ್ಣವಲಯದ ಕೀಟ ಪ್ರಭೇದಗಳ ವೈವಿಧ್ಯತೆಯನ್ನು ಅಳೆಯುವಂತಹ ಬಲು ದೂರದ ಅತ್ಯಲ್ಪ ವ್ಯವಸ್ಥೆ ಇರುವಂತಹ ತಾಣಗಳಲ್ಲಿಯೂ ಬಳಸಬಹುದಾದ ಹಾಗೂ ನಿಖರವಾದ ಫಲಿತಾಂಶಗಳನ್ನು ನೀಡುವ ಹಲವಾರು ತಂತ್ರಗಳ ಪ್ಯಾಕೇಜ್ ಅನ್ನು ರೂಪಿಸಿದೆವು. ನಮ್ಮ ಈ ವಿಧಾನಗಳು ಕೆಲವು ಉಷ್ಣವಲಯದ ಪರಿಸರ ವಿಜ್ಞಾನಿಗಳ ಗಮನ ಸೆಳೆದಿರುವುದು, ಹಲವರು ಅದನ್ನು ಬಳಸುತ್ತಿರುವುದು ಖುಷಿ ತಂದಿದೆ. ಆದರೆ ಇಷ್ಟೇ ಆದರೆ ಸಾಕೆ? ಗ್ರೆಚೆನ್ ಓಗೆಲ್ 12 May 2017 ಸೈನ್ಸ್ ಪತ್ರಿಕೆಯಲ್ಲಿ ವೇರ್ ಹ್ಯಾವ್ ಆಲ್ ದಿ ಇನ್ಸೆಕ್ಟ್ಸ್ ಗಾನ್, ಕೀಟಗಳಲ್ಲಿ ಮಾಯವಾದವು ಎಂಬ ಪ್ರಬಂಧ ಬರೆದ ಹಾಗೂ November 27, 2018 ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಬ್ರೂಕ್ ಚಾರ್ವಿಸ್ ಬರೆದ ದಿ ಇನ್ಸೆಕ್ಟ್ ಅಪೋಕಲಿಪ್ಸ್ ಈಸ್ ಹಿಯರ್, ಕೀಟಗಳ ಪರಮ ವಿನಾಶದ ಘಳಿಗೆ ಬಂದಿದೆ ಎನ್ನುವ ಲೇಖನಗಳು ಈಗ ಆಗುತ್ತಿರುವ ಘೋರ ಜೈವಿಕ ವೈವಿಧ್ಯದ, ಅದರಲ್ಲಿಯೂ ಕೀಟ ವೈವಿಧ್ಯದ ನಾಶದ ಪರಿಮಾಣವನ್ನು ಜನರೆದುರಿಗೆ ತೆರೆದಿಟ್ಟಿವೆ. ಅಮೆರಿಕೆಯ ಕೀಟ ವಿಜ್ಞಾನಿಗಳ ಸಂಘವು November 2019 ಮಾನುಷಯುಗ ಅಥವಾ ಆಂಥ್ರೋಪೋಸೀನ್ ಕಾಲದಲ್ಲಿ ಕೀಟಗಳ ನಾಶ ಎನ್ನುವ ವಿಚಾರ ಸಂಕಿರಣವನ್ನು ಆಯೋಜಿಸಿತ್ತು. ಅಮೆರಿಕೆಯ ಪ್ರೊಸೀಡಿಂಗ್ಸ್ ಆಫ್ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆ ಆಂಥ್ರೋಪೋಸೀನಿನಲ್ಲಿ ಕೀಟಗಳ ಸಂಖ್ಯೆಯಲ್ಲಿ ಜಾಗತಿಕವಾಗಿ ಇಳಿಮುಖ ಎಂಬ ವಿಷಯದ ಬಗ್ಗೆ January 12, 2021 ಒಂದು ವಿಶೇಷ ಸಂಚಿಕೆಯನ್ನು ಪ್ರಕಟಿಸಿತ್ತು. ಇನ್ನಾದರೂ ನಾವು ಭಾರತೀಯರು ಎಚ್ಚೆತ್ತುಕೊಂಡು ನಮ್ಮಲ್ಲಿ ಆಗಿರುವ ಕೀಟನಾಶವನ್ನು ಅಳೆಯಬೇಕು, ಪರಿಹಾರದ ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲವಾದರೆ ನಾವು ಹಾಲ್ಡೇನನ ಆ ಪ್ರಶ್ನೆಗೆ ಉತ್ತರ ಹೇಳುವ ಅವಕಾಶವನ್ನೇ ಕಳೆದುಕೊಳ್ಳುತ್ತೇವೆ. ಕೆಲವೊಮ್ಮೆ ಅಜ್ಞಾನ ಸುಖವೇ ಅಲ್ಲ. ಕೀಟಗಳ ವೈವಿಧ್ಯ ಕುರಿತ ಈ ಯೋಜನೆಯು ಪೂರ್ಣಗೊಂಡ ಮೇಲೆ ಚಂದ್ರು ಇಂಡಿಯನ್ ಪೇಪರ್ ಕಣಜ ರೋಪಾಲಿಡಿಯಾ ಮಾರ್ಜಿನೇಟಾದ ಸಾಮಾಜಿಕ ಸಂಘಟನೆಯ ಬಗ್ಗೆ ಅದ್ಭುತವಾದೊಂದು PhD ಪ್ರಬಂಧವನ್ನು ಬರೆದರು. ಅನಂತರ ಇಡೀ ಬದುಕನ್ನು ಕೀಟ ವಿಜ್ಞಾನವನ್ನು ಕಲಿಸುತ್ತಾ ತಮ್ಮ ವಿದ್ಯಾರ್ಥಿಗಳಿಗೂ ಸಹೋದ್ಯೋಗಿಗಳಿಗೂ ಪ್ರೇರಕರಾಗಿ ಕಳೆದರು. ಪ್ರತಿಯೊಂದು ಕೀಟದ ಸೌಂದರ್ಯವೂ ಸಂಕಟವೂ ನನಗೆ ಚಂದ್ರುವನ್ನು ನೆನಪಿಸುತ್ತವೆ. ಶಿಕ್ಷಣ ಹಾಗೂ ವಿಸ್ತರಣೆಯ ಮೂಲಕ ನಮ್ಮ ಕೀಟ ಪ್ರೇಮವನ್ನು ಎಲ್ಲರಿಗೂ ಹರಡಿದ ಅವರ ಶ್ರಮದಿಂದ ನಾವು ಲಾಭ ಪಡೆಯಬೇಕು. ಚಂದ್ರುವಿಗೆ ನಾವು ಅದಕ್ಕಿಂತಲೂ ಹೆಚ್ಚಿನ ಶ್ರದ್ಧಾಂಜಲಿ ನೀಡಲಾರೆವು. ಇಂದು ಇಂದಿನ ಜಾಣ ಅರಿಮೆ ಆಂಗ್ಲ ಮೂಲ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್, ಕನ್ನಡ ಅನುವಾದ ಶ್ರೀ ಕೊಳ್ಳೆಗಾಲ ಶರ್ಮಾ, ಜಾಣಧ್ವನಿ ಡಾ JR ಮಂಜುನಾಥ. ಆಂಗ್ಲ ಮೂಲ ಮೊದಲು ದಿ ವೈರ್ ಸೈನ್ಸ್ ಜಾಲಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ DR ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 31 ತಮ್ಮೆಲ್ಲರಿಗೂ ಸ್ವಾಗತ. ಅನರೋಬಿಕ್, ಅನರೋಬಿಕ್ ಅಂದರೆ ವಾಯುರಹಿತ ಅಂತ ಕನ್ನಡದಲ್ಲಿ ಹೇಳ್ಬೋದು, ಅಥವಾ ಅವಾಯು ಜೀವಕ ಅಂತಲೂ ಸಹ ಹೇಳ್ಬೋದು. ವಾಯುವಿಲ್ಲದ, ಆಮ್ಲಜನಕವಿಲ್ಲದ, ಈ ಪದ ಆಮ್ಲಜನಕವಿಲ್ಲದ ವಾತಾವರಣ ಪ್ರಕ್ರಿಯೆ ಜೀವಿಗಳು ಇವುಗಳಿಗೆ ಬಳಸಲಾಗುತ್ತದೆ. ವಾಯುರಹಿತ ಜೀವಿಗಳು ಆಮ್ಲಜನಕದ ಅವಶ್ಯಕತೆ ಇಲ್ಲದೆ ಗ್ಲುಕೋಸ್

ಮುಂತಾದ ಆಹಾರದ ಅಣುಗಳಿಂದ ಶಕ್ತಿಯನ್ನು ಪಡೆಯಬಲ್ಲವು. ಸೊ ಆಮ್ಲಜನಕದ ಅವಶ್ಯಕತೆ ಇಲ್ಲದೆ ಅಂತ ಹೇಳಲಾಗದು. ಏಕೆಂದರೆ ನೀರಿನಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ಓರ್ ರೂಪದಲ್ಲಿ ಯಾವುದೇ ರೂಪದಲ್ಲಿದ್ದರೂ ಅದನ್ನು ಇದು ಬಳಕೆ ಮಾಡುವ ಶಕ್ತಿಯನ್ನು ಪಡೆದಿರುತ್ತವೆ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರೂಪದಲ್ಲಿ ಈ ಬ್ಯಾಕ್ಟೀರಿಯಗಳು ಆಕ್ಸಿಜನ್ ಆಮ್ಲಜನಕವನ್ನು ಪಡೆಯುವ ಶಕ್ತಿಯನ್ನು ಇವು ಪಡೆದಿರುತ್ತವೆ. ಹೇಳುವುದಕ್ಕೆ ಮಾತ್ರ ಅನಾರೋಬಿಕ್ ಅಂತ ಹೇಳುತ್ತಾರೆ, ಆದರೆ ಆಕ್ಸಿಜನ್ ಇದಕ್ಕೆ ಅತ್ಯವಶ್ಯಕತೆ. ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿ ಇದ್ದರೂ ಸಹ ಈ ಜೀವಿಗಳು ಬದುಕುತ್ತವೆ. ಅಲ್ಲದೆ ಇವು ವಂಶಾಭಿವೃದ್ಧಿ ಮಾಡುತ್ತವೆ. ಆದರೆ ವಾಯುಜೀವಿಗಳಂತೆ ಹೆಚ್ಚು ಬೇಗನೆ ವಂಶಾಭಿವೃದ್ಧಿ ಮಾಡುವುದಿಲ್ಲ. ವಾಯುಜೀವಿಗಳು ಸುಮಾರು 20 ನಿಮಿಷಕ್ಕೊಮ್ಮೆ ಅವು ವಂಶಾಭಿವೃದ್ಧಿ ಮಾಡಿದರೆ ಅವಾಯುಜೀವಿಗಳು ಅಥವಾ ವಾಯುರಹಿತ ಜೀವಿಗಳು 20 ದಿನಗಳಿಗೊಮ್ಮೆ ವಂಶಾಭಿವೃದ್ಧಿಯನ್ನು ಮಾಡುತ್ತವೆ. ಸೊ ಅವುಗಳ ಬೆಳವಣಿಗೆ ಅತ್ಯಂತ ನಿಧಾನವಾಗಿರ್ತದೆ. ಈ ಗೋಬರ್ ಗ್ಯಾಸ್ನಲ್ಲಿ ಬರುವ ಜೀವಿಗಳು ಅನಾರೋಬಿಕ್ ಜೀವಿಗಳು, ಅಂದರೆ ಆಕ್ಸಿಜನ್ನನ್ನು ಇಲ್ಲದೇ ಇದ್ದರೂ ನೀರಿನಲ್ಲಿರುವ ಆಕ್ಸಿಜನ್ನನ್ನು ಅಥವಾ ಗಾಳಿಯಲ್ಲಿರುವ ಆಕ್ಸಿಜನ್ನನ್ನು ಅವು ಬಿಡುಗಡೆ ಮಾಡಿ ಅದರಿಂದ ಅವು ಬದುಕಬಲ್ಲವು. ವಾಯುರಹಿತವಾಗಿ ಇದ್ದಾಗ ಮೀಥೇನ್ ಗ್ಯಾಸ್ CH4 ಬಿಡುಗಡೆಯಾಗುತ್ತದೆ. ವಾಯು ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ. ಬ್ಯಾಕ್ಟೀರಿಯಾ, ಈಸ್ಟ್ ಮತ್ತು ಪ್ರಾಣಿಗಳ ದೇಹದಲ್ಲಿ ವಾಸಿಸುವ ಕೆಲವು ಪರಾವಲಂಬಿಗಳು ವಾಯುರಹಿತ ಜೀವಿಗಳಿಗೆ ಉದಾಹರಣೆಗಳು. ಕೆಲವು ಜೀವಿಗಳು ಆಮ್ಲಜನಕವಿರುವ ವಾತಾವರಣದಲ್ಲಿ ಜೀವಿಸುವುದೇ ಇಲ್ಲ. ಸೊ ಚರಂಡಿಗಳಲ್ಲಿ ವಾಸನೆ ಬರುವುದನ್ನು ನಾವು ನೋಡಿದ್ದೇವೆ. ಈ ಚರಂಡಿಗಳಲ್ಲಿ ವಾಸನೆ ಬರಲು ವಾಯುರಹಿತ ಜೀವಿಗಳ ಪ್ರಕ್ರಿಯೆ ಇದಕ್ಕೆ ಕಾರಣ. ನೀರು ಹರಿಯುತ್ತಾ ಇದ್ದರೆ ಆಗ ಗಾಳಿಯಲ್ಲಿರುವ ಆಮ್ಲಜನಕವು ನೀರಿನಲ್ಲಿ ಕರಗಿ ವಾಯು ಬೇಕಾಗಿರುವ ಜೀವಿಗಳು ಅಥವಾ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಪ್ರಕ್ರಿಯೆಯನ್ನು ನಡೆಸುತ್ತವೆ. ಆಗ ಯಾವುದೇ ಥರದ ವಾಸನೆ ಬರುವುದಿಲ್ಲ. ಆದರೆ ಚರಂಡಿಗಳಲ್ಲಿ ನೀರು ಕಲುಷಿತ ನೀರು ಹರಿಯುವುದರಿಂದ ಆಮೇಲೆ ಹೆಚ್ಚು ಕಲುಷಿತವಾಗಿರುವುದರಿಂದ ಅದಕ್ಕೆ ಹೆಚ್ಚಿನ ಆಮ್ಲಜನಕ ಬೇಡಿಕೆ ಇರುತ್ತದೆ. ಆದರೆ ವಾತಾವರಣದಲ್ಲಿರುವ ಆಮ್ಲಜನಕವನ್ನು ಹೀರುವ ಕೆಪಾಸಿಟಿ ಆ ಜೀವಿಗಳಿಗೆ ಕಡಿಮೆ ಇರುತ್ತದೆ. ಇವು ಅವಿಕಲ್ಪಿ ಒಬ್ಲಿಗೇಟ್ ಅವಾಯುಜೀವಿಗಳು ಅಥವಾ ವಾಯುರಹಿತ ಜೀವಿಗಳು. ಕೆಲವು ಬ್ಯಾಕ್ಟೀರಿಯಾಗಳು ಈ ಗುಂಪಿಗೆ ಸೇರುತ್ತವೆ. ಆದರೆ ಈಸ್ಟ್ ಮುಂತಾದ ಜೀವಿಗಳು ಆಮ್ಲಜನಕವಿರುವ ಹಾಗೂ ಆಮ್ಲಜನಕ ಇಲ್ಲದೇ ಇರುವ ಪ್ರದೇಶದಲ್ಲಿ ಅಥವಾ ವಾತಾವರಣದಲ್ಲಿ ಇವು ಜೀವಿಸುತ್ತವೆ. ಇವುಗಳಿಗೆ ವಿಕಲ್ ಸಿ ಅಥವಾ ಫ್ಯಾಕಲ್ಟೇಟಿವ್ ಅವಾಯುಜೀವಿಗಳು ಎನ್ನುತ್ತಾರೆ. ಅಂದರೆ ಈ ಜೀವಿಗಳು ವಾಯು ಅಂದರೆ ಆಮ್ಲಜನಕ ಇರುವಾಗಲೂ ಬದುಕುತ್ತವೆ ಹಾಗೂ ಆಮ್ಲಜನಕ ಇಲ್ಲದೇ ಇರುವಾಗಲೂ ಬದುಕುತ್ತವೆ. ಆದರೆ ಆಮ್ಲಜನಕ ಇಲ್ಲ ಎಂದರೆ ಗಾಳಿಯಲ್ಲಿ ಎಂದ ಅರ್ಥ ಬರುವುದಿಲ್ಲ. ನೀರಿನಲ್ಲಿರುವ ಆಮ್ಲಜನಕವನ್ನು ಅಥವಾ ಆರ್ಗ್ಯಾನಿಕ್ ಪದಾರ್ಥಗಳಲ್ಲಿರುವ ಆಮ್ಲಜನಕವನ್ನು ಇವು ಉಪಯೋಗ ಮಾಡುತ್ತವೆ. ಸೊ ಹಾಗಾಗಿ ಅವಾಯುಜೀವಿಗಳು ಅಥವಾ ವಾಯುರಹಿತ ಜೀವಿಗಳು ವಂಶಾಭಿವೃದ್ಧಿಯು ಅತ್ಯಂತ ನಿಧಾನವಾಗಿ, ನಿಮಗೆ ಈಗಾಗಲೇ ಹೇಳಿದ್ದೇನೆ, 20 ದಿನಗಳಿಗೊಮ್ಮೆ ವಂಶಾಭಿವೃದ್ಧಿ ಮಾಡುತ್ತವೆ. ಆದರೆ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಅಥವಾ ವಾಯು ಬ್ಯಾಕ್ಟೀರಿಯಾಗಳು 20 ನಿಮಿಷಕ್ಕೊಮ್ಮೆ ವಂಶಾಭಿವೃದ್ಧಿ ಮಾಡುತ್ತವೆ. ಹಾಗಾಗಿ ಅಲ್ಲದೆ ಅವಾಯುಜೀವಿಗಳಿಂದ ಅತ್ಯಂತ ಹೆಚ್ಚು ಉಪಯುಕ್ತವಾದ ಮೀಥೇನ್ ಗ್ಯಾಸ್ ಲಿಬರೇಟ್ ಆಗುತ್ತದೆ. ಈ ಮೀಥೇನ್ ಗ್ಯಾಸ್ LPG ಗ್ಯಾಸ್ಗೆ ಸಮನಾಗಿರುತ್ತದೆ. ಹಾಗಾಗಿ ಬಯೋಗ್ಯಾಸ್ ಪ್ಲಾಂಟ್ ಅಥವಾ ಗೋಬರ್ ಗ್ಯಾಸ್ ಪ್ಲಾಂಟ್ನಲ್ಲಿ ಬರುವ ಮೀಥೇನ್ ಗ್ಯಾಸನ್ನು ಅಡುಗೆ ಕೋಣೆಯಲ್ಲಿ LPG ಗ್ಯಾಸ್ಗೆ ಗ್ಯಾಸ್ದಂತೆ ಉಪಯೋಗ ಮಾಡಿ ಅದರ ಶಕ್ತಿಯನ್ನು ಪಡೆಯಬಹುದು.

0: ಸೊ ಈ ಜೀವಿಗಳು ಅದರಲ್ಲಿರುವ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ನನ್ನು ಕಂಪ್ಲೀಟಾಗಿ ಅವು ಡೈಜೆಸ್ಟ್ ಮಾಡಲು ಅವುಗಳಿಗೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮೀಥೇನ್ ಗ್ಯಾಸ್ ಬಂದ ನಂತರವೂ ಸಗಣಿಯಲ್ಲಿ ಅಥವಾ ಆರ್ಗ್ಯಾನಿಕ್ ಮ್ಯಾಟರಲ್ಲಿ ಇನ್ನೂ ಹಾಗೆಯೇ ಆರ್ಗ್ಯಾನಿಕ್ ಮ್ಯಾಟರ್ಗಳಿರ್ತವೆ. ಹಾಗೆ ಈ ಗೋಬರ್ ಗ್ಯಾಸ್ನಿಂದ ಹೊರಬರುವ ಗೋಬರ್ ಗ್ಯಾಸ್ ಕಂಟೈನರ್ನಿಂದ ಹೊರಬರುವ ಗಟ್ಟಿ ಕಸ ಅಥವಾ ಘನ ಕಸ ಅಥವಾ ಇದನ್ನು ಸ್ಲರಿ ರಾಡಿ ಅಂತಲೂ ನಾವು ಕರೀಬೋದು. ಇದರಲ್ಲಿ ಇನ್ನೂ ಆರ್ಗ್ಯಾನಿಕ್ ಮ್ಯಾಟರ್ಗಳಿರೋದ್ರಿಂದ ಈ ರಾಡಿಯನ್ನು ಏರೋಬಿಕ್ ಬ್ಯಾಕ್ಟೀರಿಯಾಗಳನ್ನು ಉಪಯೋಗಿಸಿ ಡಿಗ್ರೇಡ್ ಮಾಡಬಹುದು ಅಥವಾ ಎರೆಹುಳುಗಳನ್ನು ಉಪಯೋಗಿಸಿ ಅವುಗಳನ್ನು ಎರೆಹುಳದ ಗೊಬ್ಬರವನ್ನಾಗಿ ತಯಾರಿಸಬಹುದು. ಸೊ ಹಾಗಾಗಿ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಸಹ ಈ ಪರಿಸರವನ್ನು ಕ್ಲೀನ್ ಮಾಡ್ತವೆ. ಅದೇ ರೀತಿ ಅನರೋಬಿಕ್ ಬ್ಯಾಕ್ಟೀರಿಯಾಗಳು ಸಹ ಈ ಪರಿಸರವನ್ನು ಕ್ಲೀನ್ ಮಾಡ್ತವೆ ಅಥವಾ ಸ್ವಚ್ಛವಾಗಿಡುತ್ತವೆ. ಎರಡೂ ಥರದ ಬ್ಯಾಕ್ಟೀರಿಯಾಗಳು ನಮಗೆ ಬೇಕಾಗುತ್ತದೆ. ಅನರೋಬಿಕ್ ಡಿಕಂಪೋಸರ್, ಅವಾಯು ಜೀವಕ ವಿಭಜಕಗಳು, ವಿಭಜನೆ ಮಾಡತಕ್ಕಂತಹ ಬ್ಯಾಕ್ಟೀರಿಯಾಗಳು. ವಿಭಜನೆ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ಬಳಸದೇ ಇರುವ ಜೀವಿ, ಅಂದರೆ ಆಮ್ಲಜನಕವಿಲ್ಲದೆ ವಾತಾವರಣದಲ್ಲಿರುವ ಜೈವಿಕ ವಸ್ತುಗಳನ್ನು ಕೊಳೆಸುವ ಜೀವಿಗಳು. ಅರಣ್ಯ ಪ್ರದೇಶದಲ್ಲಿ ಎಲೆಗಳು ಉದುರಿ ಕೆಳಗಡೆ ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಅಥವಾ ವಾಯುರಹಿತ ಬ್ಯಾಕ್ಟೀರಿಯಾಗಳು ಅಥವಾ ಅನರೋಬಿಕ್ ಬ್ಯಾಕ್ಟೀರಿಯಾಗಳು ಈ ಎಲೆಗಳನ್ನು ಗೊಬ್ಬರವನ್ನಾಗಿ ತಯಾರಿಸುತ್ತವೆ. ವಾಯು ಜೀವಿಗಳು ಅಥವಾ ಏರೋಬಿಕ್ ಬ್ಯಾಕ್ಟೀರಿಯಾಗಳು ಅತ್ಯಂತ ಹೆಚ್ಚು ವಾಯುವನ್ನು ಅವು ಪಡೆದುಕೊಳ್ಳುತ್ತವೆ. ಹಾಗಾಗಿ ಕಲುಷಿತ ನೀರನ್ನು ವಾಯು ಜೀವಿಗಳು ಅಥವಾ ಏರೋಬಿಕ್ ಜೀವಿಗಳಿಂದ ಅದನ್ನು ಸಂಸ್ಕರಣೆ ಮಾಡಿದಾಗ ನಾವು ಹೆಚ್ಚಿನ ವಾಯುವನ್ನು ಇಕ್ವಿಪ್ಮೆಂಟ್ಗಳಿಂದ ಸಹಾಯದಿಂದ ಅಥವಾ ಪಂಪ್ಗಳ ಸಹಾಯದಿಂದ ಕೊಡಬೇಕಾಗುತ್ತದೆ. ಅಂಥ ಸಮಯದಲ್ಲಿ ಹೆಚ್ಚು ಎನರ್ಜಿಯು ವ್ಯಯವಾಗುತ್ತದೆ, ಹೆಚ್ಚು ಎನರ್ಜಿಯು ಬೇಕಾಗುತ್ತದೆ, ಅಂದರೆ ಹೆಚ್ಚು ಎಲೆಕ್ಟ್ರಿಸಿಟಿ ಬೇಕಾಗುತ್ತದೆ. ಆದರೆ ಅನರೋಬಿಕ್ ಡಿಕಂಪೋಸರ್ನಲ್ಲಿ ಯಾವುದೇ ಹೊರಗಡೆಯಿಂದ ಆಕ್ಸಿಜನ್ ಅಥವಾ ಗಾಳಿಯನ್ನು ಸಪ್ಲೈ ಮಾಡುವುದಿಲ್ಲ ಅಥವಾ ಸರಬರಾಜು ಮಾಡುವುದಿಲ್ಲ. ಹಾಗಾಗಿ ಅನರೋಬಿಕ್ ಡಿಕಂಪೋಸರ್ಗಳು ಅತ್ಯಂತ ಹೆಚ್ಚು ಸೂಕ್ತ ಪರಿಸರಕ್ಕೆ, ಏಕೆಂದರೆ ಇಲ್ಲಿ ಯಾವುದೇ ಹೆಚ್ಚು ಹಣವು ವ್ಯಯವಾಗುವುದಿಲ್ಲ. ಅಲ್ಲದೆ ಇದರಿಂದ ನಮಗೆ ಎಲ್ ಪಿ ಜಿ ಥರದ ಮೀಥೇನ್ ಗ್ಯಾಸ್ CH4 ಉತ್ಪತ್ತಿಯಾಗುತ್ತದೆ. ಅದೇ ಕಾಲದಲ್ಲಿ ಇಲ್ಲಿ ಸ್ವಲ್ಪ ವಾಸನೆ ಬರುತ್ತದೆ. ಇದಕ್ಕೆ ಕಾರಣ ಈ ಅವಾಯು ಜೀವಿಗಳು ಅಥವಾ ಅನರೋಬಿಕ್ ಡೈಜೆಸ್ಟರ್ ಅಥವಾ ಡಿಕಂಪೋಸರ್ಗಳಿಂದ ಅಮೋನಿಯಾ ಗ್ಯಾಸ್ ಮತ್ತು ಹೈಡ್ರೋಜನ್ ಸಲ್ಫೇಟ್ H2S ಗ್ಯಾಸ್ ಇವು ಸಹ ಉತ್ಪತ್ತಿಯಾಗುತ್ತವೆ. ಈ ಗ್ಯಾಸ್ಗಳು ಸ್ವಲ್ಪ ವಾಸನೆಯಾಗಿರುತ್ತವೆ. ಅನಾಟಮಿಯು ನಾರ್ಮಲ್ಲಾಗಿ MBBS ಓದುವವರು ಅನಾಟಮಿಯ ಒಂದು ಪುಸ್ತಕವನ್ನು ವಿಷಯವನ್ನು ಓದುತ್ತಾರೆ. ಅನಾಟಮಿ ಅಂದರೆ ಸತ್ಯ ಅಥವಾ ಪ್ರಾಣಿಗಳ ಅಥವಾ ಮನುಷ್ಯನ ಒಳಾಂಗಗಳ ರಚನೆ ಮತ್ತು ಅವುಗಳ ಕಾರ್ಯವಿಧಾನವನ್ನು ಕುರಿತು ವಿಷಯವನ್ನು ಸೂಚಿಸುವ, ವಿಷಯವನ್ನು ವಿವರಿಸುವ ವಿಜ್ಞಾನವೇ ಈ ಅನಾಟಮಿ ಅಥವಾ ಅಂಗರಚನಾಶಾಸ್ತ್ರ ಎಂದು ಕರೆಯುತ್ತಾರೆ. ಆಂಡ್ರೋಜನ್, ಪುಂಜನಕ ಅಥವಾ ಪುರುಷಜನಕ, ಪುರುಷ ಹಾರ್ಮೋನ್ಗಳಿಗೆ ಸಾಮಾನ್ಯ ಹೆಸರು. ವೃಷಣಗಳು ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ಗಳು ಇವು. ಇವುಗಳಲ್ಲಿ ಟೆಸ್ಟೋಸ್ಟೆರೋನ್ ತುಂಬ ಮುಖ್ಯವಾದುದು. ಇವೆಲ್ಲ ಸ್ಟೆರಾಯ್ಡ್ಗಳೆಂಬ ರಾಸಾಯನಿಕಗಳಾಗಿವೆ ಹಾಗೂ ಪುರುಷ ಲಕ್ಷಣಗಳ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಉದಾಹರಣೆಗೆ ಗಡ್ಡದ ಬೆಳವಣಿಗೆ. ಇವು ದ್ವಿತೀಯಕ ಲಿಂಗ ಲಕ್ಷಣಗಳನ್ನು ನಿಯಂತ್ರಿಸುತ್ತವೆ. ಅನಿಮೋಮೀಟರ್, ಇದು ವಾಯುವ ಸ್ಪೀಡ್ ವೇಗವನ್ನು ಅಳೆಯಲು ಇದನ್ನು ಉಪಯೋಗ ಮಾಡುತ್ತಾರೆ. ಇದೊಂದು ಇಕ್ವಿಪ್ಮೆಂಟ್, ಯಂತ್ರವಾಗಿದೆ. ವಾಯುವೇಗವನ್ನು ಅಳೆಯಲು ಉಪಯೋಗಿಸುವ ಒಂದು ಉಪಕರಣ. ಇದು ಗಾಳಿಯ ದಿಕ್ಕನ್ನು ಕೂಡ ತೋರಿಸುತ್ತದೆ. ವಾಯುಗತಿ ಮಾಪನದಲ್ಲಿ ಅನೇಕ ಒಳಬಗೆಗಳುಂಟು. ತಿರುಗುಗೂಟ, ತಿರುಗುಗೂಟ ಅಂದರೆ ಒಂದು ಪೋಲ್ಗೆ ತಿರುಗುವ ವಸ್ತುವನ್ನಿಟ್ಟಿದ್ದಾರೆ, ಅವು ಗಾಳಿ ಬೀಸಿದಾಗ ತಿರುಗುತ್ತವೆ. ಈ ತಿರುಗುವಿಕೆಯ ಸ್ಪೀಡ್ ಮೇಲೆ ವಾಯು ಎಷ್ಟು ವೇಗದಲ್ಲಿ ಚಲಿಸುತ್ತಿದೆ ಎಂದು ನಾವು ಅಳೆಯಬಹುದಾಗಿದೆ. ಆಂಜಿಯೋಸ್ಪರ್ಮ್ ಆವೃತ ಬೀಜಿ ಬೀಜೆ ಅಂಡಾಶಯದಿಂದ ಸುತ್ತುವರಿಯಲ್ಪಟ್ಟ ಬೀಜಗಳುಳ್ಳ ಸಸ್ಯ ಅಥವಾ ಬೀಜಗಳು ಅಂಡಾಶಯದಲ್ಲಿ ಅಡಕವಾಗಿರುವ ಸಸ್ಯ. ಮಾವು, ಹಲಸು, ತುಳಸಿ, ಹುಲ್ಲು, ಬಿದಿರು ಇತ್ಯಾದಿ ಸಸ್ಯಗಳು ಈ ಗುಂಪಿಗೆ ಸೇರುತ್ತವೆ. ಪ್ರಪಂಚದಲ್ಲಿ ಅಮೃತ ಬೀಜ ಸಸ್ಯಗಳು ಸುಮಾರು ಆವೃತ ಬೀಜ ಸಸ್ಯಗಳು ಸುಮಾರು 300,000 to 500,000 ಜಾತಿಗಳಿರಬಹುದೆಂದು ಅಂದಾಜು ಮಾಡಲಾಗಿದೆ. ಇವುಗಳಲ್ಲಿ 240,000 ಜಾತಿಯ ಗಿಡಗಳನ್ನು ಗುರುತಿಸಲಾಗಿದೆ. ಭಾರತದಲ್ಲಿ 15,000 ಜಾತಿಯ ಗಿಡಗಳು ದಾಖಲಾಗಿವೆ. ಇವುಗಳಲ್ಲಿ 4,900 ಜಾತಿಯು ಸ್ಥಳೀಯ ಸಸ್ಯಗಳು, ಎಂಡೆಮಿಕ್ ಸ್ಪೀಸೀಸ್ ಎಂದು ಕರೆಯುತ್ತಾರೆ. ಸ್ಥಳೀಯ ಆವೃತ ಬೀಜ ಸಸ್ಯಗಳು ಪ್ರಪಂಚದ ಇತರೆ ಪ್ರದೇಶಗಳಲ್ಲಿ ವನ್ಯ ಸ್ಥಿತಿಯಲ್ಲಿ ಕಂಡುಬರುವುದಿಲ್ಲ. ಇವುಗಳಲ್ಲಿ 2,532 ಜಾತಿಗಳು ಹಿಮಾಲಯ ಹಾಗೂ ಸಮೀಪದ ಪ್ರದೇಶದಲ್ಲೂ, 1,788 ಜಾತಿಗಳು ದಕ್ಷಿಣ ಭಾರತದಲ್ಲೂ ಇವೆ. ಸುಮಾರು 1,500 ಸ್ಥಳೀಯ ಸಸ್ಯಜಾತಿಗಳು ವಿನಾಶದ ಅಂಚಿನಲ್ಲಿ ಇವೆ ಎಂದು ನಂಬಲಾಗಿದೆ. ಎಪಿಸೋಡ್ 31 ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 96ನೇ ಪದ್ಯ. ಆ ಪದ್ಯ ಹೀಗಿದೆ: ನಡಪಿಯು ಮೋದಿಸಿಯುಂ ಬಿಲ್ವಡಿಸಿಯುಂ ಕೆಚ್ಚು ವಿರ್ದ ಕೂರ್ಮೆಗಳರ್ದಯಂ ನಡೆ ಪಾಂಡು ಸುಧರಗಲ್ಕೆಗೆ ನಿಡುಸುಯಿದರ್ ದ್ರೋಣ ಭೀಷ್ಮ ಕೃಪವಿದುರರ್ಕಳ್. ಇದನ್ನು ಬಿಡಿಸಿ ಹೀಗೆ ಓದಬಹುದು: ನಡಪಿಯುಂ ಓದಿಸಿಯುಂ ಬಿಲ್ವಿಡಿಸಿಯುಂ ಕೆಚ್ಚುವಿರ್ದ ಕೂರ್ಮೆಗಳ್ ಎರ್ದಯಂ ನಡೆ ಪಾಂಡುಸುಧರ ಅಗಲ್ಕೆಗೆ ನಿಡುಸುಯಿದರ್ ಯಾರು ದ್ರೋಣ ಭೀಷ್ಮ ಕೃಪ ವಿದುರರ್ಕಳ್. ಅಂದರೆ ನಮಗೆ ಒಳ್ಳೆಯ ಮಾತುಗಳನ್ನು ಹೇಳಿ ಅಂತ ಪಾಂಡವರು ಕೇಳಿಕೊಂಡಾಗ ಅವರಿಗೆ ಪಾಂಡವರ ಬಾಲ್ಯದ ಲೀಲೆಗಳು, ಬಾಲ್ಯದ ಆಟಗಳು ಮತ್ತು ಅವರ ಬಾಲ್ಯ ಜೀವನ ನೆನಪಿಗೆ ಬಂದವಂತೆ. ನಡಪಿಯುಂ, ಯಾಕಂದರೆ ಇವರೆಲ್ಲ ಹಿರಿಯರು, ಭೀಷ್ಮ ದ್ರೋಣ ಕೃಪ ಇವರ ಕಣ್ಣ ಮುಂದೆಯೇ ಪಾಂಡವರು ಬೆಳೆದವರು, ಅವರನ್ನು ನಡೆಸಿದವರು. ಹಾಗೆ ನಡಪಿಯುಂ ನಡೆಸಿಯುಂ ಓದಿಸಿಯುಂ ಅವರನ್ನು ಓದಿಸಿದವರು, ಬಿಲ್ವಿಡಿಸಿಯುಂ ಅವರಿಗೆ ಬಿಲ್ಲನ್ನು ಕೈಯಲ್ಲಿ ಹಿಡಿಸಿದವರು ಇವರು. ಕೆಚ್ಚುವಿರ್ದ ಕೂರ್ಮೆಗಳು ಅಂದರೆ ಈ ಮೂಲಕ ಪ್ರೀತಿ ಯಾವಾಗಲೂ ಹೀಗೆ ಪ್ರೀತಿ ಯಾವಾಗ ಉಂಟಾಗ್ತದೆ ಅಂತಂದರೆ ನಮ್ಮ ಮಕ್ಕಳ ಜೊತೆಗೆ ಒಡನಾಟ ಇದ್ದಾಗ, ಮಕ್ಕಳನ್ನು ಪ್ರೀತಿ ಮಾಡಿದಾಗ, ಮಕ್ಕಳನ್ನು ಓದಿಸಿದಾಗ, ಮಕ್ಕಳನ್ನು ಕೈ ಹಿಡಿದು ನಡೆಸಿದಾಗ ಹೀಗೆ ಆ ಪ್ರೀತಿ ಬರ್ತದೆ. ಹೀಗೆ ಈ ಮೂಲಕ ಒಂದು ಗಾಢವಾದ ಕೆಚ್ಚುವಿರ್ದ ಗಾಢವಾದ ಕೂರ್ಮೆಗಳು ಹೃದಯಂ ನಡೆ, ಆ ಕೂರ್ಮೆ ಅಂದರೆ ಪ್ರೀತಿಗಳು, ಹೃದಯಂ ಎದೆಯನ್ನು ನಡೆ ನಡಲು ಅಂದರೆ ಅದು ಆಳವಾಗಿ ಊರಲು ಪಾಂಡುಸುತರ ಅಗಲಿಕೆಗೆ ನಿಡಿಸುಯಿದರು. ಪಾಂಡುಸುತರು ಈಗ ವರ್ಣಾವತಿಗೆ ಹೋಗ್ತಿದ್ದರು ಅಂತಂದಾಗ ನಿಟ್ಟುಸಿರು ಬಿಟ್ಟರು ಅಂದರೆ ದುಃಖದಿಂದ ನಿಡಿಸುಯಿದರು ದ್ರೋಣ ಭೀಷ್ಮ ಕೃಪ ವಿದುರರ್ಕಳ್. ದ್ರೋಣ ಭೀಷ್ಮ ಕೃಪ ಇವರೆಲ್ಲರೂ ಕಣ್ಣೀರು ಹಾಕಿದರು. ನಮಸ್ಕಾರ, ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 97ನೇ ಪದ್ಯ. ಆ ಪದ್ಯ ಹೀಗಿದೆ: ಪೊಳಪಿನ ಕಿರಣದ ಗಾಳಿಯ ಪೊಳಪನ ಸೈರಿಸದ ಕುಸುಮದಳ ಸುಕುಮಾರ ತಳರ್ದು ನೆಲೆಯಿಂದ ಮಾಗಳ್ ಕೊಳದಿಂ ಪರಮಟ್ಟ ಹಂಸಗಳ್ ಗೆಣೆಯಾದ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ಪೊಳಪಿನ ಕಿರಣದ ಗಾಳಿಯ ಪೊಳಪನೆ ಸೈರಿಸಿದ ಕುಸುಮದಳ ಸುಕುಮಾರರ್ ತಳರ್ದು ನೆಲೆಯಿಂದಂ ಆಗಳ್ ಕೊಳದಿಂ ಪೊರಮಟ್ಟ ಹಂಸಗಳಿಗೆ ಎಣೆ ಆದರು. ಪಂಪ ವಾರಣಾವತಿಗೆ ಹೊರಟಂತಹ ಪಾಂಡು ಕುಮಾರರನ್ನು ವರ್ಣಿಸ್ತಾನೆ. ಅಂದರೆ ಅವರಿಗೆ ಆಯಸ್ಸಾಗಿತ್ತು. ಅಂದರೆ ಈ ನಡ್ಕೊಂಡು ಹೋದರು ಅಂತ ಇದರ ಅರ್ಥ ಅಲ್ಲ. ಕುದುರೆಯಲ್ಲಿ ಅವಾಗಲೇ ಹೇಳಿದಾಗೆ ಕುದುರೆಯಲ್ಲೇ ಅವರನ್ನು ಕರೆದುಕೊಂಡು ಹೋಗಲಾಯಿತು ಮತ್ತು ಜಾತ್ಯಶ್ವಗಳನ್ನು ದಿವ್ಯ ಸೆಂದನಗಳನ್ನು ಏರಿ ಅವರು ಹೊರಟಿದ್ದಾರೆ. ಆದರೆ ಪ್ರಯಾಣದ ಆಯಾಸ ಎನ್ನುವುದು ಇದ್ದೇ ಇದೆ ಅಲ್ಲ. ಈ ಆಯಾಸದಿಂದಾಗಿ ಈಗ ಅವರು ಹೇಗೆ ಕಂಡರು? ಹೊಳೆಯುವ ಪೊಳಪಿನ ಕಿರಣದ ಗಾಳಿಯ ಪೊಳಪನೆ ಸೈರಿಸದ ಹೊಳೆಯುವ ಕಿರಣಗಳು, ಅಂದರೆ ಸೂರ್ಯನ ಹೊಳೆಯುವ ಕಿರಣಗಳು ಮತ್ತು ಗಾಳಿಯ ಬೀಸುವಿಕೆ ಪೊಳಪನೆ, ಗಾಳಿಯ ಬೀಸುವಿಕೆಯನ್ನೇ ಸೈರಿಸದಂತಹ ಕುಸುಮದಳ ಸುಕುಮಾರರು, ತಾವರೆಯ ಅಥವಾ ಹೂವಿನ ದಳಗಳ ಆಗಿರುವಂಥ ಈ ರಾಜಕುಮಾರರು, ತಳರ್ದು ನೆಲೆಯಿಂದ ಮಾಗಳ್ ತಮ್ಮ ಮೂಲ ನೆಲೆಯಿಂದ ಹೊರಗೆ ಬಂದು ತಳರ್ದು ಈಗ ಹೇಗೆ ಕಾಣಿಸಿದ್ರು ಅಂತಂದರೆ ಕೊಳದಿಂ ಪರಮಟ್ಟ ಹಂಸಗಳು ಗೆಣೆಯಾದರು. ಅವರು ಕೊಳದಿಂದ ಹೊರಟ ಹಂಸಗಳ ಹಾಗೆ ಕಾಣ್ತಿದ್ರಂತೆ. ಅಂದರೆ ಒಂದು ರೀತಿಯಲ್ಲಿ ಬಹಳ ಸಂಭ್ರಮವೂ ಅವರಿಗಿತ್ತು. ಅಂದರೆ ಸಂಭ್ರಮ ಅನ್ನೋದಕ್ಕಿಂತ ಬಹಳ ಮಡಿಯಾಗಿಯೂ ಕೂಡ ಕಾಣ್ತಿದ್ರು. ಆದರೆ ಆಯಾಸವೂ ಕೂಡ ಅವರಿಗೆ ಇತ್ತು. ಯಾಕಂತಂದರೆ ಸೂರ್ಯನ ಹೊಳೆಯುವ ಕಿರಣಗಳನ್ನು ಮತ್ತು ಬೀಸುವ ಗಾಳಿಯನ್ನು ಕೂಡ ಸೈರಿಸದಂಥವ್ರು, ಅಂದರೆ ಅದು ಕೂಡ ಅವರಿಗೆ ತಾಗುತ್ತಿರಲಿಲ್ಲ. ಅಂತಹ ಕುಸುಮದಳ ಸುಕುಮಾರರು, ಹೂವಿನ ದಳದ ಆಗಿರುವಂಥ ರಾಜಕುಮಾರರು ಮೂಲ ನೆಲೆಯಿಂದ ಹೊರಟು ಬಂದಾಗ ಕೊಳದಿಂದ ಹೊರಟ ಹಂಸಗಳ ಹಾಗೆ ಇದ್ದರು. ಅಂದರೆ ತಾವರೆ ಈಗ ಕೊಳದಲ್ಲಿ ಯಾವತ್ತೂ ಕೂಡ ಹಂಸಗಳು ಇರ್ತವೆ. ಆ ಹಂಸಗಳು ಕೊಳದಲ್ಲಿದ್ದಾಗಲೇ ಅದಕ್ಕೆ ಶೋಭೆ, ಹಂಸಗಳಿಗೂ ಶೋಭೆ. ಆದರೆ ಈ ಹೊರಗಡೆ ಬಂದ ತಕ್ಷಣ ಅದಕ್ಕೆ ಆಯಾಸ ಆಗ್ತದೆ. ಹಾಗೆ ಆಯಾಸ ಪಡ್ತಾ ಇದ್ದರು ಅಥವಾ ಮೂಲ ನೆಲೆಯಿಂದ ತಪ್ಪಿಸಿಕೊಂಡು ಒಂದು ರೀತಿಯಲ್ಲಿ ಮ್ಲಾನವದನರಾಗಿ ಕಾಣಿಸ್ತಿದ್ರು ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
4: ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ ಕನ್ವರ್ಸೇಷನ್ನ ಮಾಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಗ್ರಾಮರ್ ಬಗ್ಗೆ ಕೂಡ ತಿಳಿಸ್ಕೊಟ್ಟೆ. ಈಗ ನಿಮ್ಮೂರಲ್ಲೆಲ್ಲ ವೆದರ್ ಹೇಗಿದೆ? ಹವಾಮಾನ ಚೆನ್ನಾಗಿದೆಯಾ? ಮಳೆ ಬರ್ತಾ ಇದೆಯಾ? ಬಿಸಿಲಿದೆಯಾ? ಸುಮ್ಮನೆ ಜಿಟಿ ಜಿಟಿ ಮಳೆ ಹಿಡಿದು ಬೋರ್ ಹೊಡಿಸ್ತಾ ಇದೆಯಾ? ಇಡೀ ರಾತ್ರಿ ಮಳೆ ಹನಿತಾ ಇತ್ತು. ಹೇಗೆ ಹೇಳ್ತೀರಾ ಇದನ್ನ? ಇಟ್ ಕೆಪ್ಟ್ ಡ್ರಿಝಿಂಗ್ ಥ್ರೂ ಔಟ್ ದ ನೈಟ್. ಡ್ರಿಝಿಂಗ್, DRIZZING. ಇಟ್ ಕೆಪ್ಟ್ ಡ್ರಿಝಿಂಗ್ ಥ್ರೂ ಔಟ್ ದ ನೈಟ್. ಇಡೀ ರಾತ್ರಿ ಮಳೆ ಹನಿತಾ ಇತ್ತು. ಮೋಡ ಕವಿದಿರೋ ವಾತಾವರಣ. ದ ಸ್ಕೈ ಈಸ್ ಓವರ್ಕಾಸ್ಟ್ ಅಂದರೆ ಮೋಡ ಕವಿದಿದೆ ಅಂತ. ಅಥವಾ ಇವತ್ತು ವಿಪರೀತ ಸೆಖೆ ಇದೆ. ಇಟ್ ಇಸ್ ವೆರಿ ಹಾಟ್. ತುಂಬ ಚಳಿ ಇದ್ದರೆ ಇಟ್ ಇಸ್ ವೆರಿ ಕೋಲ್ಡ್ ಟುಡೇ ಅಂತ ಹೇಳ್ಬೋದು. ವಿಪರೀತ ಸೆಖೆ ಇದ್ದರೆ ಇಟ್ಸ್ ಟೆರಿಬಲಿ ಹಾಟ್ ಅನ್ಬೋದು, ಇಟ್ಸ್ ವೆರಿ ಹಾಟ್ ಅಂತ ಹೇಳ್ಬೋದು. ಚಳಿ ಇದ್ದಲ್ಲಿ ಇಟ್ ಇಸ್ ವೆರಿ ಕೋಲ್ಡ್ ಟುಡೇ, ಇಟ್ಸ್ ಕೋಲ್ಡ್ ಟುಡೇ ಅಷ್ಟೇ ಕೂಡ ನಾವು ಹೇಳ್ಬೋದು. ಬಿಸಿಲಿನ ತಾಪ ಹೆಚ್ಚಾಗ್ಬಿಟ್ರೆ ಏನಾಗುತ್ತೆ? ತಲೆ ಸುತ್ತೋದಿಕ್ಕೆ ಶುರುವಾಗುತ್ತೆ ಅಲ್ವಾ? The heat has made me giddy. ಬಿಸಿಲಿನ ತಾಪದಿಂದ ನನ್ನ ತಲೆ ಸುತ್ತಾ ಇದೆ. ಎಷ್ಟು ಮಳೆ ಬರ್ತಿದೆ ಅಂದರೆ ಕೊಡೆ ಹಿಡಿದು ಪ್ರಯೋಜನ ಇಲ್ಲ. Even an umbrella is useless in heavy rain. ಜೋರ್ ಮಳೆಯಲ್ಲಿ ಕೊಡೆಯಿಂದ ಪ್ರಯೋಜನ ಏನು ಇಲ್ಲ. ದಿನಾ ದಿನ ಚಳಿ ಹೆಚ್ಚುತ್ತಾ ಇದೆ. It's getting colder day by day. ದಿನೇ ದಿನೇ ಚಳಿ ಹೆಚ್ಚುತ್ತಾ ಇದೆ. ಈ ದಿವಸಗಳಲ್ಲಿ ಶಿಮ್ಲಾದಲ್ಲಿ ಕೊರೆಯೋ ಚಳಿ ಇರುತ್ತೆ. ಇಟ್ ಇಸ್ ಬೈಟಿಂಗ್ ಕೋಲ್ಡ್ ಇನ್ ಶಿಮ್ಲಾ ದೀಸ್ ಡೇಸ್. ಇಟ್ ಇಸ್ ಬೈಟಿಂಗ್ ಕೋಲ್ಡ್ ಇನ್ ಶಿಮ್ಲಾ ದೀಸ್ ಡೇಸ್. ಗಾಳಿ ಬಹಳ ಜೋರಾಗಿರೋದ್ರಿಂದ ದೀಪ ಆರೋಗತ್ತೆ, ಅದು ಒಳಗೆ ಇರಲಿ, ಹೊರಗೆ ತಗೊಂಡೋಗಿ ದೀಪ ಹಚ್ಚೋಣ ಅಂತ ಇರ್ತೀರ, ಆದರೆ ಗಾಳಿ ಜೋರಾಗಿದ್ರೆ ಆರೋಗತ್ತಲ್ವಾ. ದ ಲ್ಯಾಂಪ್ ವಿಲ್ ಗೋ ಆಫ್ ಬಿಕಾಸ್ ಆಫ್ ಸ್ಟ್ರಾಂಗ್ ವಿಂಡ್, ಲೆಟ್ ಇಟ್ ರಿಮೈನ್ ಇನ್ಸೈಡ್. ದ ಲ್ಯಾಂಪ್ ವಿಲ್ ಬ್ಲೋ ಆಫ್ ಅಥವಾ ಗೋ ಆಫ್ ಯಾವುದಾದ್ರೂ ಹೇಳ್ಬೋದು, ಬಿಕಾಸ್ ಆಫ್ ಸ್ಟ್ರಾಂಗ್ ವಿಂಡ್ ಲೆಟ್ ಇಟ್ ರಿಮೈನ್ ಇನ್ಸೈಡ್. ತುಂಬ ಗಾಳಿ ಇರೋದಕ್ಕೆ ದೀಪ ಆರೋ ಸಾಧ್ಯತೆ ಇದೆ, ಅದು ಒಳಗಡೆನೆ ಇರಲಿ ಅಂತ. ಈಚೆಗೆ ತುಂಬ ಬಿಸಿ ಗಾಳಿ ಬೀಸ್ತಾ ಇದೆ. ಹಾಟ್ ವಿಂಡ್ಸ್ ಆರ್ ಬ್ಲೋಯಿಂಗ್ ದೀಸ್ ಡೇಸ್. ಹಾಟ್ ವಿಂಡ್ಸ್ ಆರ್ ಬ್ಲೋಯಿಂಗ್ ದೀಸ್ ಡೇಸ್. ಇತ್ತೀಚೆಗೆ ತುಂಬ ಬಿಸಿ ಗಾಳಿ ಬೀಸ್ತಾ ಇದೆ ಅಂತ. ನೀನು ಬೆವರ್ತಾ ಇದೀಯಾ, ಹೇಗೆ ಹೇಳ್ತೀರಾ? ಯು ಆರ್ ಪರ್ಸ್ಪೈರಿಂಗ್. ಯು ಆರ್ ಪರ್ಸ್ಪೈರಿಂಗ್, PERSPIRING. ಯು ಆರ್ ಪರ್ಸ್ಪೈರಿಂಗ್, ನೀನು ಬೆವರ್ತಾ ಇದೆಯಾ? ನಾನು ನಡುಗ್ತಾ ಇದ್ದೀನಿ. ಐ ಆಮ್ ಶಿವರಿಂಗ್, SHIVERING, ಶಿವರಿಂಗ್. ಚಳಿಗೆ ನಡ್ಕ ಬರುತ್ತಲ್ಲ ಅದಕ್ಕೆ ಶಿವರಿಂಗ್ ಅಂತಾರೆ. ನಾನು ಒದ್ದೆ ಆಗಲಿಲ್ಲ. ಐ ಡಿಡ್ ನಾಟ್ ಗೆಟ್ ಡ್ರೆಂಚ್ಡ್, DRENCHED, ಡ್ರೆಂಚ್ಡ್. ಐ ಡಿಡ್ ನಾಟ್ ಗೆಟ್ ಡ್ರೆಂಚ್ಡ್ ಅಂದರೆ ನಾನು ಒದ್ದೆ ಆಗಲಿಲ್ಲ, ತುಂಬ ಮಳೆ ಬರ್ತಾ ಇತ್ತು ಹೊರಗಡೆ ಹೋಗಿದ್ರೆ, ಆದರೆ ನೀವು ಬರೋ ಸಮಯದಲ್ಲಿ ಮಳೆ ನಿಂತಿತ್ತು, ಹಾಗಾಗಿ ನೀವು ಒದ್ದೆ ಆಗಲಿಲ್ಲ. ಐ ಡಿಡ್ ನಾಟ್ ಗೆಟ್ ಡ್ರೆಂಚ್ಡ್. ತುಂಬ ಧೂಳು ಭಯಂಕರವಾಗಿದೆ. ಇಟ್ಸ್ ಟೆರಿಬಲಿ ಡಸ್ಟ್ರಿ. ಭಯಂಕರವಾದ ಧೂಳು ಬರ್ತಾ ಇದ್ದಾಗ ಏನು ಹೇಳ್ತೀರಾ? ಇಟ್ಸ್ ಟೆರಿಬಲಿ ಡಸ್ಟ್ರಿ, DUSTRY. ಇಟ್ಸ್ ಟೆರಿಬಲಿ ಡಸ್ಟ್ರಿ, ಧೂಳು ಭಯಂಕರವಾಗಿದೆ. ಹವಾಮಾನ ಬಹಳ ಚೆನ್ನಾಗಿರುತ್ತೇನೋ ಅಂತ ನಂಬಿದ್ದೀನಿ. ಐ ಹೋಪ್ ದ ವೆದರ್ ವಿಲ್ ರಿಮೈನ್ ಪ್ಲೆಸೆಂಟ್. ವೆದರ್, WEATHER, ವೆದರ್ ವಿಲ್ ರಿಮೈನ್ ಪ್ಲೆಸೆಂಟ್. ಎಲ್ಲೋ ಒಂದು ಜಾಗಕ್ಕೆ ಪ್ರವಾಸಕ್ಕೆ ಹೋಗ್ತಿರ್ತೀರಾ, ಅಲ್ಲಿನ ವೆದರ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿರ್ತೀರಾ, ಯಾಕಂದರೆ ಟ್ರಿಪ್ ಹೋದಾಗ ಅಲ್ಲಿನ ವೆದರ್ ಚೆನ್ನಾಗಿರಬೇಕು ಅಂದರೆ ತುಂಬ ಮಳೆ ಬಂತು, ತುಂಬ ಬಿಸಿಲು ಬಂತು, ವಿಪರೀತ ಚಳಿ ಇದ್ದರೆ ಆ ಟ್ರಿಪ್ನ ನಿಮಗೆ ಎಂಜಾಯ್ ಮಾಡೋದಕ್ಕೆ ಆಗಲಿಕ್ಕಿಲ್ಲ ಅಲ್ವಾ. ಹಾಗಾಗಿ ಆ ವೆದರ್ ಚೆನ್ನಾಗಿದೆಯಾ ಅಂತ ನೋಡಿಕೊಂಡೇ ಹೋಗಿರ್ತೀರಾ ಮತ್ತು ಅದನ್ನೇ ಹೇಳ್ತಿದ್ದೀರಾ. ಐ ಹೋಪ್ ದ ವೆದರ್ ವಿಲ್ ರಿಮೈನ್ ಪ್ಲೆಸೆಂಟ್. ಕೆಲವು ಜಾಗ ಹೇಗಿರುತ್ತೆ ಅಂದರೆ ತುಂಬ ತಂಪಾಗಿರುವಂತಹ ಜಾಗ, ಅಲ್ಲಿ ಶೀತ ಗಾಳಿ ಬೀಸುತ್ತೆ. ಅದನ್ನು ಹೇಗೆ ಹೇಳ್ತೀರಾ? ದರ್ ಇಸ್ ಅ ನಿಪ್ ಇನ್ ದ ಏರ್. ನಿಪ್, NIP. ದರ್ ಇಸ್ ಅ ನಿಪ್ ಇನ್ ದ ಏರ್, ತುಂಬ ಶೀತ ಗಾಳಿ ಬೀಸುತ್ತೆ. ಹೊರಗೆ ಬಹಳ ಬಿರುಗಾಳಿ ಬೀಸ್ತಾ ಇದೆ, ಹವಾಮಾನ ಬಹಳ ಕೆಟ್ಟದಿದೆ. ಅ ಸ್ಟಾರ್ಮ್ ಇಸ್ ರೇಜಿಂಗ್ ಔಟ್ ಸೈಡ್, ದ ವೆದರ್ ಹ್ಯಾಸ್ ಟರ್ನ್ಡ್ ಬ್ಯಾಡ್. ಅ ಸ್ಟೋಮ್, STORM, ಸ್ಟೋಮ್, ಬಿರುಗಾಳಿ ಈಸ್ ರೇಜಿಂಗ್ ಔಟ್ ಸೈಡ್, ಬೀಸ್ತಾ ಇದೆ. ದ ವೆದರ್ ಹ್ಯಾಸ್ ಟರ್ನ್ಡ್ ಬ್ಯಾಡ್, ಹವಾಮಾನ ಬಹಳ ಕೆಟ್ಟದಾಗಿ ತಿರುಗಿದೆ. ದ ವೆದರ್ ಹ್ಯಾಸ್ ಟರ್ನ್ಡ್ ಬ್ಯಾಡ್, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇಟ್ಸ್ ರೈನಿಂಗ್ ಹೆವಿಲಿ. ಇಟ್ಸ್ ರೈನಿಂಗ್ ಹೆವಿಲಿ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಇವತ್ತು ಬೆಳಿಗ್ಗೆ ಆಲಿಕಲ್ ಮಳೆ ಬಿತ್ತು. ಆಲಿಕಲ್ಲು ಅಂದರೆ ಏನು ಇಂಗ್ಲೀಷ್ನಲ್ಲಿ? ಹೇಲ್ ಸ್ಟೋಮ್, HAILSTORM, ಹೇಲ್ ಸ್ಟೋಮ್ ಅಂದರೆ ಆಲಿಕಲ್ಲು. ಇವತ್ತು ಬೆಳಿಗ್ಗೆ ಆಲಿಕಲ್ ಮಳೆ ಬಿತ್ತು. ದೇರ್ ವಾಸ್ ಅ ಹೇಲ್ ಸ್ಟೋಮ್ ದಿಸ್ ಮಾರ್ನಿಂಗ್, ಅಥವಾ ಇಟ್ ಹೇಲ್ಡ್ ದಿಸ್ ಮಾರ್ನಿಂಗ್ ಅಂತ ಕೂಡ ಹೇಳ್ಬೋದು. HAILED, ಇಟ್ ಹೇಲ್ಡ್ ದಿಸ್ ಮಾರ್ನಿಂಗ್. ದೇರ್ ವಾಸ್ ಅ ಹೇಲ್ ಸ್ಟೋಮ್ ದಿಸ್ ಮಾರ್ನಿಂಗ್, ಇವತ್ತು ಬೆಳಿಗ್ಗೆ ಆಲಿಕಲ್ ಮಳೆ ಬಂತು. ಮಳೆ ಬಂದಮೇಲೆ ಹವೆ ಎಲ್ಲ ಹೇಗಿರುತ್ತೆ? ತೇವದಿಂದ ಕೂಡಿರುತ್ತಲ್ವಾ? ಇಟ್ಸ್ ವೆರಿ ಹ್ಯುಮಿಡ್, HUMID, ಇಟ್ಸ್ ವೆರಿ ಹ್ಯುಮಿಡ್. ಕೆಲವೊಂದ್ಸಲ ವೆದರ್ ಇದ್ದಕ್ಕಿದ್ದ ಹಾಗೆ ಬಹಳ ಬದಲಾಗ್ಬಿಟ್ಟಿರುತ್ತೆ. ಬಹಳ ಧಗೆ ಇತ್ತು ಇವತ್ತಿನ ಹವಾಮಾನದಲ್ಲಿ. ಇಟ್ಸ್ ಸಲ್ಟ್ರಿ, SULTRY, ತುಂಬ ಬಿಸಿ ಇತ್ತು, ಧಗೆ ಇತ್ತು ಇವತ್ತಿನ ಹವಾಮಾನ ಅನ್ನೋದಕ್ಕೆ ಇಟ್ಸ್ ಸಲ್ಟ್ರಿ ಅಂತ ಹೇಳಬೇಕು. ಕೆಲವೊಮ್ಮೆ ಗಾಳಿನೇ ಬರ್ತಿರೋದಿಲ್ಲ, ಜಸ್ಟ್ ಹಾಗೆ ನಿಂತುಬಿಟ್ಟಿದೆ ಗಾಳಿ ಅನ್ನೋ ಹಾಗಿರುತ್ತೆ. ಅದನ್ನು ಹೇಗೆ ಹೇಳ್ತೀರಾ? ದ ವಿಂಡ್ ಈಸ್ ಆಲ್ಮೋಸ್ಟ್ ಸ್ಟಿಲ್. ದ ವಿಂಡ್ ಈಸ್ ಆಲ್ಮೋಸ್ಟ್ ಸ್ಟಿಲ್, ಹಾಗೆ ನಿಂತುಬಿಟ್ಟಿದೆ ಗಾಳಿ. ತಣ್ಣನೆ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ. ಕೂಲ್ ವಿಂಡ್ ಈಸ್ ಬ್ಲೋಯಿಂಗ್. ಕೂಲ್ ವಿಂಡ್ ಈಸ್ ಬ್ಲೋಯಿಂಗ್ ಅಂದರೆ ತಣ್ಣನೆ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ ಅಂತ. ನೀವೆಲ್ಲ ಹೋಗಬೇಕಿತ್ತು, ಆದರೆ ಮಳೆ ಕಾರಣಕ್ಕೆ ಹೋಗೋದಿಕ್ಕಾಗಲಿಲ್ಲ. ದ ರೈನ್ ಪ್ರಿವೆಂಟೆಡ್ ಮೀ ಫ್ರಮ್ ಗೋಯಿಂಗ್. ದ ರೈನ್ ಪ್ರಿವೆಂಟೆಡ್ ಮೀ ಫ್ರಮ್ ಗೋಯಿಂಗ್. ಮಳೆ ನನ್ನನ್ನು ಹೋಗೋದಕ್ಕೆ ಬಿಡಲಿಲ್ಲ ಅಂತ ಇದರ ಅರ್ಥ. ಮಳೆಗಾಲ ಹವಾಮಾನದ ಬಗ್ಗೆ ಎಲ್ಲ ಮಾತಾಡಿದ್ವಿ, ಒಂದಷ್ಟು ಆ್ಯನಿಮಲ್ಸ್ ಬಗ್ಗೆ ಮಾತಾಡೋಣ. ಜೀವಜಂತುಗಳ ಬಗ್ಗೆ, ಯಾವ ಪ್ರಾಣಿಗಳೆಲ್ಲ ನಮಗೆ ಹಾಲು ಕೊಡುತ್ತೆ? ವಿಚ್ ಆ್ಯನಿಮಲ್ಸ್ ಗಿವ್ ಅಸ್ ಮಿಲ್ಕ್? ಹಸು, ಎಮ್ಮೆ, ಆಡು ಅಲ್ವಾ, ದ ಕೌ, ಬಫಾಲೋ ಆ್ಯಂಡ್ ದ ಗೋಟ್. ವಿಚ್ ಆ್ಯನಿಮಲ್ಸ್ ಗಿವ್ಸ್ ಅಸ್ ಮಿಲ್ಕ್? ದ ಕೌ, ಬಫಾಲೋ ಆ್ಯಂಡ್ ಗೋಟ್. ಯಾವ ಪ್ರಾಣಿ ಬೊಗಳತ್ತೆ ಹೇಳಿ ನೋಡೋಣ. ವಿಚ್ ಆ್ಯನಿಮಲ್ ಬಾಕ್ಸ್ ದ ಡಾಗ್? ವಿಚ್ ಆ್ಯನಿಮಲ್ ಬಾಕ್ಸ್ ದ ಡಾಗ್? ಉದ್ದ ಕುತ್ತಿಗೆ ಇರೋ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ಹ್ಯಾಸ್ ಅ ಲಾಂಗ್ ನೆಕ್? ದ ಜಿರಾಫೆ. ವಿಚ್ ಆ್ಯನಿಮಲ್ ಹ್ಯಾಸ್ ಅ ಲಾಂಗ್ ನೆಕ್? ದ ಜಿರಾಫೆ. ಇದೆಲ್ಲ ತುಂಬ ಸಿಂಪಲ್ ಆದ ಪ್ರಶ್ನೆ ಇರ್ಬೋದು, ಸಿಂಪಲ್ ಆದ ಉತ್ತರ ಇದ್ದಿರ್ಬೋದು, ಆದರೆ ಸೆಂಟೆನ್ಸ್ ಫಾರ್ಮ್ ಮಾಡೋ ಕಡೆ ನೀವು ಗಮನ ಕೊಡಿ. ನಮಗೆ ತುಪ್ಪಟ ಕೊಡೋ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ಗಿವ್ಸ್ ಅಸ್ ಊಲ್? ವಿಚ್ ಆ್ಯನಿಮಲ್ ಗಿವ್ಸ್ ಅಸ್ ಊಲ್? ದ ಶೀಪ್. ದ ಶೀಪ್ ಅಲ್ವಾ, ಕುರಿ ಅಲ್ವಾ. ಪೊದೆಯಂತಹ ಬಾಲ ಇರೋ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ಹ್ಯಾಸ್ ಅ ಬುಷಿ ಟೇಲ್? ವಿಚ್ ಆ್ಯನಿಮಲ್ ಹ್ಯಾಸ್ ಅ ಬುಷಿ ಟೇಲ್? ದ ಸ್ಕ್ವಿರಲ್ ಹ್ಯಾಸ್ ಅ ಬುಷಿ ಟೇಲ್. ಅಳಿಲು ಪೊದೆಯಂತಹ ಬಾಲನ ಹೊಂದಿದೆ. ದ ಸ್ಕ್ವಿರಲ್ ಹ್ಯಾಸ್ ಅ ಬುಷಿ ಟೇಲ್. ನಿಮಗೆ ಗೊತ್ತಾ ಅರ್ಧ ಕುದುರೆ ಅರ್ಧ ಕತ್ತೆ ಆಗಿರೋ ಪ್ರಾಣಿ ಯಾವುದಂತ? ಅದುವೇ ಹೆಸರಗತ್ತೆ. ವಿಚ್ ಆ್ಯನಿಮಲ್ ಇಸ್ ಅ ಕ್ರಾಸ್ ಬಿಟ್ವೀನ್ ಹಾರ್ಸ್ ಆ್ಯಂಡ್ ಡಾಂಕಿ? ವಿಚ್ ಆ್ಯನಿಮಲ್ ಇಸ್ ಅ ಕ್ರಾಸ್ ಬಿಟ್ವೀನ್ ಹಾರ್ಸ್ ಆ್ಯಂಡ್ ಡಾಂಕಿ? ಹೆಸರಗತ್ತೆಗೆ ದ ಮ್ಯೂಲ್ ಅಂತ ಹೇಳ್ತೀವಿ. ಮ್ಯೂಲ್, ಎಂ ಯು ಎಲ್ ಇ, ದ ಮ್ಯೂಲ್. ಹೆಸರಗತ್ತೆಗಳು ಏನು ಮಾಡುತ್ತೆ ಗೊತ್ತಾ ನಿಮಗೆ? ವಾಟ್ ಡು ಮ್ಯೂಲ್ಸ್ ಡು? ಅವು ಭಾರದ ಸಾಮಾನುಗಳನ್ನು ಹೊರುತ್ತೆ. ದೆ ಕ್ಯಾರಿ ಲೋಡ್. ವಾಟ್ ಡು ಮ್ಯೂಲ್ಸ್ ಡು? ದೆ ಕ್ಯಾರಿ ಲೋಡ್. ಸೊಂಡಿಲಿರೋ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ಹ್ಯಾಸ್ ಅ ಟ್ರಂಕ್? ವಿಚ್ ಆ್ಯನಿಮಲ್ ಹ್ಯಾಸ್ ಅ ಟ್ರಂಕ್? ದ ಎಲಿಫೆಂಟ್, ಆನೆ. ಬೆನ್ನಿನ ಮೇಲೆ ಡುಬ್ಬ ಇರೋ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ಹ್ಯಾಸ್ ಅ ಹಂಪ್ ಇನ್ ಆನ್ ಇಟ್ಸ್ ಬ್ಯಾಕ್? ವಿಚ್ ಆ್ಯನಿಮಲ್ ಹ್ಯಾಸ್ ಅ ಹಂಪ್ ಆನ್ ಇಟ್ಸ್ ಬ್ಯಾಕ್? ಬೆನ್ನಿನ ಮೇಲೆ ಡುಬ್ಬ ಇರೋ ಪ್ರಾಣಿ ಯಾವುದು? ಅದು ಒಂಟೆ, ದ ಕ್ಯಾಮಲ್. ಒಂಟೆ, ಕ್ಯಾಮಲ್. ಕೊಂಬುಗಳಿರುವಂಥ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ಹ್ಯಾಸ್ ಹಾರ್ನ್ಸ್? ಹಸುವಿ ಕೊಂಬಿದೆ ಅಲ್ವಾ, ದ ಕೌ. ಬಟ್ ಅದು ಒಂದೇ ಅಲ್ಲ, ಬೇಕಷ್ಟಿದೆ. ನಾನು ಇಲ್ಲಿ ಎಕ್ಸಾಂಪಲ್ಗೆ ಒಂದು ಹೇಳಿದ್ದೀನಿ. ವಿಚ್ ಆ್ಯನಿಮಲ್ ಹ್ಯಾಸ್ ಹಾರ್ನ್ಸ್? ದ ಕೌ. ಕೊಂಬಿರೋ ಪ್ರಾಣಿ ಹಸು. ಗಾಡಿಗಳನ್ನು ಎಳೆಯೋ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ಪುಲ್ಸ್ ವ್ಯಾಗನ್ಸ್? ವಿಚ್ ಆ್ಯನಿಮಲ್ ಪುಲ್ಸ್ ವ್ಯಾಗನ್ಸ್? ಗಾಡಿಗಳನ್ನು ಎಳೆಯೋ ಪ್ರಾಣಿ ಯಾವುದು? ಕುದುರೆ ಮತ್ತು ಹೆಸರುಗತ್ತೆ. ದ ಹಾರ್ಸ್, ದ ಮ್ಯೂಲ್. ಗೂಡಲ್ಲಿ ವಾಸಿಸುವಂತಹ ಕೀಟ ಯಾವುದು? ಜೇನುನೊಣಗಳಲ್ವಾ. ವಿಚ್ ಇನ್ಸೆಕ್ಟ್ ಲಿವ್ಸ್ ಇನ್ ಅ ಹೈವ್? ವಿಚ್ ಇನ್ಸೆಕ್ಟ್ ಲಿವ್ಸ್ ಇನ್ ಅ ಹೈವ್? ಬೀಸ್, ಜೇನುನೊಣಗಳು. ರಾತ್ರಿ ಹೊತ್ತು ಕೂಗೋ ಪಕ್ಷಿ ಯಾವುದು? ವಿಚ್ ಬರ್ಡ್ ಹೂಟ್ಸ್ ಅಟ್ ನೈಟ್? ಕೂಗೋದು, ಹೂಟ್ಸ್. ವಿಚ್ ಬರ್ಡ್ ಹೂಟ್ಸ್ ಅಟ್ ನೈಟ್? ಗೂಬೆ, ದ ಓಲ್. ಗೂಬೆ, ದ ಓಲ್. ಮನುಷ್ಯನನ್ನು ಹೋಲೋ ಪ್ರಾಣಿ ಯಾವುದು? ವಿಚ್ ಆ್ಯನಿಮಲ್ ರಿಸೆಂಬಲ್ಸ್ ಹ್ಯೂಮನ್ ಬೀಯಿಂಗ್ಸ್? ಮನುಷ್ಯನನ್ನು ಹೋಲೋ ಪ್ರಾಣಿ ಯಾವುದು? ಅದು ವಾನರ, ದ ಆ್ಯಪ್. ದ ಆ್ಯಪ್ ರಿಸೆಂಬಲ್ಸ್ ಹ್ಯೂಮನ್ ಬೀಯಿಂಗ್ಸ್. ವಿಚ್ ಆ್ಯನಿಮಲ್ ರಿಸೆಂಬಲ್ಸ್ ಹ್ಯೂಮನ್ ಬೀಯಿಂಗ್ಸ್? ದ ಆ್ಯಪ್, ಎ ಪಿ ಇ, ಆ್ಯಪ್, ವಾನರ. ಯಾವ ಹುಳು ಬಲೆನ ಹೆಣಿಯುತ್ತೆ? ವಿಚ್ ಆ್ಯನಿಮಲ್ ವೀವ್ಸ್ ವೆಬ್ಸ್? ಜೇಡ್ ಅಲ್ವಾ, ದ ಸ್ಪೈಡರ್. ಶಿಕಾರಿ ಮಾಡೋ ಕಾಡು ಪ್ರಾಣಿಗಳು ಯಾವುದು ಗೊತ್ತಾ ನಿಮಗೆ? ವಿಚ್ ಆರ್ ದ ಬೀಸ್ಟ್ಸ್ ಆಫ್ ಪ್ರೇ? ಬೀಸ್ಟ್ಸ್ ಆಫ್ ಪ್ರೇ, ಶಿಕಾರಿ ಮಾಡುವಂಥ ಕಾಡು ಪ್ರಾಣಿಗಳು. ಸಿಂಹ, ಹುಲಿ, ಚಿರತೆ, ಲಯನ್, ಟೈಗರ್, ಲೆಪರ್ಡ್. ವಿಚ್ ಆರ್ ದ ಬೀಸ್ಟ್ಸ್ ಆಫ್ ಪ್ರೇ? ಲಯನ್, ಟೈಗರ್, ಲೆಪರ್ಡ್. ನೋಡಿ, ಹವಾಮಾನದ ಬಗ್ಗೆ, ಪ್ರಾಣಿಗಳ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
3: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
6: ಏನಾರು ಉಪಯೋಗಿಸಿದ್ರೆ
5: ದಂಡ ಹಾಕ್ತಾರ ಕಣಮಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
5: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
6: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ನಿಮಾಜಲ್ದರೆ ಅಲ್ಲೂ ಹೆಣ್ಣು, ಸನ್ಯಾಸಿಯಾದರೂ ಕುಣಿವುದು ಕಣ್ಣು. ಬಸ್ ನಲ್ಲಿ ಹೆಣ್ಣು, ಟ್ರೈನ್ ನಲ್ಲಿ ಹೆಣ್ಣು, ಪ್ಲೇನ್ ನಲ್ಲಿ ಹೆಣ್ಣು, ಆಫೀಸ್ ನಲ್ಲೂ ಹೆಣ್ಣು. ಅಯ್ಯೋ ದೇವ್ರೇ, ಸನ್ಯಾಸಿಯಾದರೂ ಕುಣಿವುದು ಕಣ್ಣು, ಕನಸಲು ಬಿಡದೆ ಈ ಹೆಣ್ಣು ಕಲಿಯುಗ

ಅವೆಲ್ಲ ಹಿಂದೆ ಅಲೆವರು, ಎಲ್ಲೆಲ್ಲೂ ರೊಮ್ಯಾನ್ಸ್ ನೋಡೋಕೆ ನ್ಯೂಸೆನ್ಸ್. ಪ್ರೀತಿ ಇಲ್ಲ, ನೀತಿ ಇಲ್ಲ, ಭೀತಿ ಇಲ್ಲ, ಏನೂ ಇಲ್ಲ. ಅಯ್ಯೋ ದೇವ್ರೇ, ಎಲ್ಲೆಲ್ಲೂ ರೊಮ್ಯಾನ್ಸ್ ನೋಡೋಕೆ ನ್ಯೂಸೆನ್ಸ್, ಹೇಳೋ ಸಾಲದು ಫ್ಯಾಷನ್ಸು. ಕಲಿಯುಗ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದ

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ಸ್ನೇಹಿತರೆ, ಈ ಜೀವನ ಅನ್ನುವಂತಹ ಅದ್ಭುತವಾದ ಪುಸ್ತಕದಲ್ಲಿ ನೀವು ಯಾವ ಒಂದು ಪುಟವನ್ನು ಈ ದಿನ ನನ್ನೊಟ್ಟಿಗೆ ನೆನ್ಪು ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ಬೋದು. ಎಸ್, ನಿಜ ಅಲ್ವಾ ಸ್ನೇಹಿತರೆ? ಒಂದು ಅದ್ಭುತವಾದ ಪುಸ್ತಕದಲ್ಲಿ ಇಂತಹ ಜೀವನದಲ್ಲಿ ಸಿಹಿ ಕ್ಷಣಗಳಿರುತ್ತೆ, ದುಃಖದ ಕ್ಷಣ ಇರುತ್ತೆ, ಹಾಗೆ ನಗುವಿನ ಕ್ಷಣಗಳಿರುತ್ತೆ, ಹಾಗೆ ಪಾಸಿಟಿವ್ ಆಗಿ ನೀವು ಬದಲಾದ ಕ್ಷಣಗಳಿರ್ತವೆ, ಕಣ್ಣೀರಿನ ಕಲೆ ಇರುತ್ತೆ, ಹಾಗೆ ಆಶ್ಚರ್ಯಕರ ಕ್ಷಣಗಳಿರುತ್ತೆ. ಕೆಲವು ಪುಟಗಳು ನಗಿಸ್ತವೆ, ಇನ್ನೂ ಕೆಲವು ಪುಟಗಳು ಅಳಿಸ್ತವೆ, ನಗುವಿನ ಗೆರೆ ಇದ್ದೇ ಇರುತ್ತೆ. ಹಾಗೆ ಕುಟುಂಬದ ಜೊತೆ ಆ ಕ್ಷಣಗಳು ಇದ್ದಂತಹ ಸಂತಸದ ಕ್ಷಣಗಳ ಬಗ್ಗೆ ನೀವು ಈ ದಿನ ನನ್ನೊಟ್ಟಿಗೆ ಹಂಚ್ಕೊಳ್ಬೋದು. ಹಾಗೆ ನೀವು ಸಾಧನೆ ಮಾಡಿದ ಕ್ಷಣದ ಪುಟದ ಬಗ್ಗೆ. ಎಸ್, ಖಂಡಿತವಾಗ್ಲೂ ನಿಮ್ಮ ಜೀವನವೆಂಬ ಅದ್ಭುತವಾದ ಪುಸ್ತಕದಲ್ಲಿ ಒಂದು ಪುಟವನ್ನು ಈ ದಿನ ನನ್ನೊಟ್ಟಿಗೆ ನೀವು ಹಂಚ್ಕೊಳ್ಳೋದಾದರೆ ಯಾವ ಒಂದು ಪುಟವನ್ನು ನೆನ್ಪು ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ನನ್ನೊಟ್ಟಿಗೆ ಮಾತಾಡ್ಬೋದು. 9686279 ಈ ಸಂಖ್ಯೆಗೆ ಕರೆ ಮಾಡಿ ಯಾವ ಒಂದು ವಿಷಯವನ್ನು ಈ ದಿನ ನೀವು ನನ್ನೊಟ್ಟಿಗೆ ಹಂಚ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ, ಹಾಗಾದರೆ ನೀವು ಕರೆ ಮಾಡಬೇಕಾಗಿರುವ ಸಂಖ್ಯೆ 9686079279. ಈ ಸಂಖ್ಯೆಗೆ ಕರೆ ಮಾಡಿ ಈ ವಿಷಯದ ಕುರಿತು ಮಾತಾಡಿ ಅಂತ ತಿಳಿಸ್ತಾ ಫಸ್ಟ್ ಕರೆ ರೆಡಿ ಇದೆ, ಮಾತಾಡೋಣ. ಹಲೋ, ನಮಸ್ತೆ.
9: ನಮಸ್ತೆ ಮಹಾಲಕ್ಷ್ಮಿ.
8: ನಮಸ್ತೆ ಮೋನಿಕಾ ಮೇಡಮ್, ಹೇಗಿದ್ದೀರಿ?
9: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
8: ಆರಾಮ್ ಮೇಡಮ್, ಆರಾಮ್. ಹೇಗಿದೆ ಹಾಸನ್?
9: ಕೂಲ್
8: ಆಗಿದೆಯಾ?
9: ಇವತ್ತು ಮಳೆ ಇಲ್ಲ, ನಿನ್ನೆ ಮಳೆ ಬಂತು. ಯಾವಾಗ್ಲೂ ನೆನ್ಕೊಂಡಂಗ್ ಬಂದ್ಬಿಡುತ್ತೆ, ಬಿಸಿಲು ಇರುತ್ತೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ, ಮತ್ತೆ ಬಿಸಿಲು
8: ಬಂದ್ಬಿಡುತ್ತೆ. ಏನಾದ್ರೂ ಒಂದಿಷ್ಟು ಕಿರಿಕಿರಿ ಆಗಿದೆಯಾ ಈ ರೀತಿ ಮಳೆಯಿಂದ? ಏನೋ ಹೊರಗಡೆ
9: ಮುಂಗಾರು ಮಳೆ ಕಡಿಮೆ ಈ ವರ್ಷ. ಕಿರಿಕಿರಿ ಏನೋ ಆಗಿಲ್ಲ.
8: ಓಕೆ ಮೋನಿಕಾ,
9: ಮಳೆಗಾಲ ಅಂತ ಅಷ್ಟೇನು ಅನ್ಸಿಲ್ಲ,
8: ಅನ್ಸಿಲ್ಲ, ಫೀಲ್ ಆಗಿಲ್ಲ
9: ಬರುತ್ತೆ.
8: ಇನ್ನು ಬೀರೊಳಗಿರುವಂತಹ ಸ್ವೆಟರ್ಗಳು ಹಾಗೆ ಜಾಕೆಟ್ ಗಳು ಯಾವ ಇನ್ನು ಹೊರಗೆ ಬಂದಿಲ್ಲ.
9: ಇಲ್ಲ ಇಲ್ಲ, ರಾತ್ರಿ ಸ್ವಲ್ಪ ಚಳಿ ಇರುತ್ತೆ, ಉಟ್ಕೋತೀವಿ ಅಷ್ಟೇ, ಆತರ ಇಲ್ಲ ಏನಿಲ್ಲ.
8: ಓಕೆ ಮೇಡಮ್. ಮೇಡಮ್, ನಿಮ್ಮ ಒಂದು ಜೀವನವೆಂಬ ಅದ್ಭುತವಾದ ಪುಸ್ತಕದಲ್ಲಿ ಯಾವ ಒಂದು ಪುಟವನ್ನ ಈ ದಿನ ನೀವು ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀರಿ?
9: ನನಗೆ ಬಾಲ್ಯ,
8: ಬಾಲ್ಯದ ಪುಟನಾ?
9: ಯಾಕಂದ್ರೆ ಬಹಳ ಸ್ವಚ್ಛಂದವಾಗಿ ಆಡ್ಕೊಂಡಿದ್ವಿ. ಹೋಮ್ ವರ್ಕ್ ಟೆನ್ಷನ್ ಇರ್ಲಿಲ್ಲ, ಟೀಚರ್ ಬೈತಾರೆ ಅನ್ನೋದಿರ್ಲಿಲ್ಲ, ಓದೋದು ಹೆಂಗೋ ಓದ್ಕೊಂಡ್ಬಂದ್ವಿ, ಪೇರೆಂಟ್ಸ್ ಒತ್ತಡ ಆಗ್ತಿರ್ಲಿಲ್ಲ. ಆಟಕ್ಕಿಂತ ಪಾಠಕ್ಕಿಂತ ಆಟನೇ ಜಾಸ್ತಿ ಆಡಿದೀವಿ. ಮತ್ತೆ ಎಲ್ಲಿ ಇಷ್ಟ ಬಂದ ಕಡೆ ಓಡಾಡ್ತೀವಿ, ಭಯನೇ ಇರ್ಲಿಲ್ಲ. ಎಲ್ಲೋದ್ರೆ ಈಗ ಒಬ್ಬೊಬ್ಬರೇ ಓಡಾಡಕ್ಕೆ ಭಯವಾಗುತ್ತೆ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ ಅಲ್ಲೆಲ್ಲ. ನನ್ಗೀಗ ಆಶ್ಚರ್ಯ ಆಗುತ್ತೆ ಮಹಾಲಕ್ಷ್ಮಿ, ಕಿಲೋಮೀಟರ್ ಗಟ್ಲೆ ಅದೇ ನೇರಳೆ ಹಣ್ಣು ಹುಡ್ಕೊಂಡು ಸೀಬೇಕಾಯಿ ಹುಡ್ಕೊಂಡು ಬರೀ ನಾವ್ ಹೆಣ್ಮಕ್ಳು ಕಿಲೋಮೀಟರ್ ಗಟ್ಲೆ ಹೋಗ್ತಿದ್ವಿ. ನಮ್ಗ ಭಯನೇ ಇರ್ಲಿಲ್ಲ ಹೆಣ್ಮಕ್ಳನ್ನ ಅಪಹರಿಸ್ತಾರೆ ಅಥವಾ ಇನ್ನೇನೋ ಒಂದು ಅತ್ಯಾಚಾರ ಆತರದೆಲ್ಲ ನಮ್ಗೆ ಕಾನ್ಸೆಪ್ಟ್ ಇರ್ಲಿಲ್ಲ ತಲೆನಲ್ಲಿ. ಆಯ್ತಾ, ಅಷ್ಟು ಮತ್ತೆ ನಮ್ ಪೇರೆಂಟ್ಸ್ ತಲೆ ಕೆಡ್ಸ್ಕೊತಿರ್ಲಿಲ್ಲ, ಎಲ್ಲೋ ಆಟ ಆಡಕ್ ಹೋಗಿದ್ರೆ ಬರ್ತವೆ ಬರ್ತವೆ, ನಂಗೆ ಸಂಜೆ 7 ಗಂಟೆ ಆದ್ರೂ ಮನೆಗ್ ಬರ್ತಿರ್ಲಿಲ್ಲ. ಹಂಗಿತ್ತಿದ್ವಿ ನಾವು. ಈಗ ಮಕ್ಳು ಸ್ವಲ್ಪ ಅರ್ಧ ಗಂಟೆ ಹೊರಗಡೆ ಬರ್ಲಿಲ್ಲ ಅಂದ್ರೆ ನಾವ್ ಎಷ್ಟು ಆತಂಕ ಪಡ್ತೀವಿ ಅಲ್ವಾ. ಹಂಗಾಗಿ ಬಹಳ ಒಂದು ಏನು ಆತಂಕ ಮುಕ್ತ ಇದಿತ್ತು ಅವಾಗ, ವಾತಾವರಣ ಇತ್ತು, ಬಹಳ ಖುಷಿಯಾಗ ಔಟ್ಡೋರ್ ಗೇಮೇ ಜಾಸ್ತಿ ನಾವ್ ಆಡ್ತಾ ಇದ್ವಿ, ಇಂಡೋರ್ ಗೇಮ್.

0: ಸಾಮಾನುಗಳೆಲ್ಲ ನಾವೇ ಮಾಡ್ಕೊಂತಾ ಇದ್ವಿ. ಅದೇನೋ ಒಂಥರ ಕ್ರಿಯೇಟಿವಿಟಿ ಇತ್ತು ಅವಾಗ, ಮತ್ತೆ ಕುತೂಹಲ ಮತ್ತೆ ಹುಮ್ಮಸ್ ತುಂಬಾ ಇತ್ತು. ಅದೆಲ್ಲ ಇದ್ ಮಾಡ್ಬೇಕು ಇದು ಅದು ಅಂತ. ಈಗಿನ ಮಕ್ಳ ತರ ಲೇಜಿನೆಸ್ ಇರ್ಲಿಲ್ಲ ನಮ್ಗೆ, ಅವಾಗ್ಲೂ ಆಕ್ಟಿವ್ ಆಗಿ ಇರ್ತಾ ಇದ್ವಿ ಅಷ್ಟೇ. ನಿಜ, ಈಗಿನ ಮಕ್ಳ ಸ್ವಲ್ಪ ಲೇಜಿನೇ, ಏನೋ ಮಾಡಲ್ಲ. ನಾವು ಮನೆ ಕೆಲ್ಸನೂ ಮಾಡ್ತಾ ಇದ್ವಿ, ಹೊರಗಡೆ ಆಟನೂ ಆಡ್ತಾ ಇದ್ವಿ, ಓದ್ಲಿಕ್ಕೂ ಚೆನ್ನಾಗಿ ಓದ್ತಾ ಇದ್ವಿ. ಅದೊಂಥರ ನಮ್ಗೆ ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು.
1: ಗೋಲ್ಡನ್ ಡೇಸ್ ಬಗ್ಗೆ ತುಂಬಾ ಚೆನ್ನಾಗಿ ಮೆಲ್ಕ್ ಹಾಕೊಂಡ್ರಿ. ಓಕೆ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮಾ ಮೇಡಮ್, ಹೇಗಿದ್ದೀರಿ?
2: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ಹೇಗಿದೆ ಹಾಸನ್?
2: ಮಳೆನೇ ಇಲ್ಲ ಮೇಡಮ್, ಅದೇ ಒಂದ್ ಬೇಜಾರು ಮೇಡಮ್. ಬಿಸಿಲಿದೆ ಈ ಟೈಮ್ ಅಲ್ಲೂ ಸಹ, ಒಂದೇ ಒಂದು ದಿನ ಒಳ್ಳೆ ಮಳೆ ಬರ್ಲಿಲ್ಲ ಮೇಡಮ್, ನೋಡ್ಲೇ ಇಲ್ಲ.
1: ಓಹೋ, ಮಳೆಗಾಲ ಅಂತ ನಿಮಗೆ ಫೀಲ್ ಆಗಿಲ್ಲ?
2: ಇಲ್ಲ ಮೇಡಮ್, ಆಗೇ ಇಲ್ಲ. ಒಂದು ದಿನ ನೀರ್ ಹರಿತು, ಮಳೆ ಬಂತು, ನೋಡುದು ನಾವು ಕೂತು ಖುಷಿಯಿಂದ ಅಂತ ಅನ್ಸೇ ಇಲ್ಲ ಮೇಡಮ್. ಅದೊಂದ್ ಬೇಜಾರು.
1: ನಿಮ್ಮನೆಲ್ಲೂ ಕೂಡ ಛತ್ರಿಗಳು ಸ್ವೆಟರ್ಗಳು ಎಲ್ಲ ಬೆಚ್ಚು ಕೂತಿವೆ.
2: ಏನು ತೆಗ್ದಿಲ್ಲ ಮೇಡಮ್ ಹೊರಗಡೆ.
1: ಓಕೆ ಓಕೆ ಮೇಡಮ್. ಎಸ್ ಪ್ರೇಮ ಮೇಡಮ್, ಈ ದಿನದ ವಿಷಯ ಗೊತ್ತಾಯ್ತಾ?
2: ಅದೇ ನಿಮ್ದು ಒಂದು ಯಾವ್ದಾದ್ರು ಜೀವನದ ಪುಟ ಅಂತ ಹೇಳ್ತೀವಿ,
1: ನಿಮ್ಮ ಜೀವನದ ಪುಸ್ತಕದ ಪುಟದಲ್ಲಿ ನೀವು ಇಷ್ಟಪಡುವಂತ ಪುಟ.
2: ಇಷ್ಟಪಡುವಂತ ಪುಟ ಅಂದ್ರೆ ಮೇಡಮ್, ಅದು ನಾವು ಈಗ ನಮ್ಮನೆಯವರು ಟೀಚರ್ ಆಗಿದ್ರೆ ನಾವು ಬೇರೆ ಬೇರೆ ಊರುಗಳಿಗೆಲ್ಲ ಹೋಗ್ತಿದ್ದು, ಅಲ್ಲಿ ಟ್ರಾನ್ಸ್ಫರ್ ಇರೋದು. ನಾವು ಬಾಡಿಗೆ ಮನೆಯಲ್ಲಿ ಇರ್ತಿದ್ದಾಗ, ಈಗ ನಮ್ಮ ಮಕ್ಳು ಚಿಕ್ಕವಾಗಿದ್ದಾಗ ಏನ್ ಮಾಡೋದು, ಕಿತಾಪತಿ ಮಾಡೋದು, ಗೋಡೆ ಬರೆಯೋದಿದೆ ಎಲ್ಲ ಇರ್ತಿತ್ತು ಮೇಡಮ್. ಆಗ ನನ್ ಕನ್ಸು ಏನು ಅಂದ್ರೆ, ನಾವು ಸ್ವಂತ ಒಂದು ಪುಟದ ನಾವೇ ಮನೆ ಕಟ್ಬೇಕು, ನಮ್ಮ ಮಕ್ಳು ಅದ್ರಲ್ಲಿ ಇಷ್ಟ ಫ್ರೀಯಾಗಿ ಆಟ ಆಡ್ಬೇಕು, ಯಾರು ಕೇಳ್ಬಾರ್ದು. ಈ ತರ ಒಂದೊಂದ್ಸಲ ನನಗೆ ಅನಿಸ್ತಿತ್ತು ಮೇಡಮ್ ಅದು ಭಾವನೆಯಲ್ಲಿ. ಅದನ್ನ ನಮ್ಮನೆಯವ್ರಿಗೆ ಹೇಳಿದಾಗ, ತಕ್ಷಣ ಯಾವ್ದು ಹೇಳಿದ ತಕ್ಷಣ ಆಗಲ್ವಲ್ಲ ಮೇಡಮ್, ಅದು ತುಂಬಾ ಕಾಯ್ದಿತ್ತು. ಅದ್ ನನ್ ತಲೆ ಒಳಗೆ ಯಾವಾಗ್ಲೂ ನನ್ಗೆ ತಲೆ ಒಳಗಿರೋದು, ನಮ್ದೇ ಅದು ಫ್ರೀಯಾಗಿ ಸ್ವತಂತ್ರವಾಗಿ ಮಕ್ಳು ಆಟ ಆಡಂಗೆ ನಾವು ಒಂದು ಪುಟ್ಟ ಮನೆ ಇರ್ಬೇಕು ಅಂತ ನನ್ ಮನ್ಸಲ್ಲಿ ಯಾವಾಗ್ಲೂ ಅದನ್ನ ಹೇಳ್ತಿದ್ವಿ ಮನೆಯ ಹತ್ರ. ಅದು ಒಂದಿನ ಆಲ್ಲೂರಿಗೆ ಬಂದ್ಮೇಲೆ ಹಾಗೆ ಹೋಯ್ತು ಮೇಡಮ್. ಅದು ಅವತ್ತಿನ ದಿನ ನನಗೆ ತುಂಬಾ ಖುಷಿ ಆಯ್ತು, ನಮ್ಮ ಮಕ್ಳಿನ ಇಲ್ಲಿ ಯಾವ ತರ ನಾವು ವಾಶ್ ಆಡ್ಬೋದು, ಯಾವ ತರ ನಾವು ಇರ್ಬೋದು, ಯಾರು ಕಿರಿಕಿರಿ ಇರಲ್ಲ. ಆಗ ನಮ್ಗೇನಂದ್ರೆ, ನಮ್ಮ ಊಟ ನಾವು ತಿಂದ್ರು, ಓ ನೀವು ಈ ತರ ಮಾಡ್ಬೇಡಿ, ಈ ತರ ಮಾಡ್ಬೇಡಿ ಹೇಳೋರು ಒಬ್ರು ಇದ್ದಾಗ, ಬೇರೆಯವರು ಮಕ್ಳು ಫ್ರೀಯಾಗಿ ಆಟ ಆಡ್ಲ ಆಗ್ಲಿಲ್ಲ ಅಂದಾಗ ಅದೊಂದ್ಸಲ ಇರ್ತಿತ್ತು ಮೇಡಮ್ ಅದು. ಹಾಗಾಗಿ ಅದೊಂದು ಪುಟ ನಮ್ಗೆ, ಅದು ನಮ್ ಸ್ವಂತದಾಗಿ ಮಕ್ಳು ಎಲ್ಲಾ ಚೆನ್ನಾಗಿ ಆಟ ಆಡ್ತಿದ್ರಲ್ಲ ಮೇಡಮ್ ಅಲ್ಲಿ, ಆಗ ತುಂಬಾ ಖುಷಿ ಆಗ್ತಿತ್ತು. ಅಂದ್ರೆ ಅವತ್ತಿನ ದಿನ ಅದು ಪುಟ್ಟದಾಗ್ಲಿ, ಅದು ಎಷ್ಟೇ ದೊಡ್ಡದಾಗಿರೋದೇ ಬೇಡ, ಇವತ್ತು ದೊಡ್ಡದು ಮಕ್ಳು ಕಟ್ಟಿರ್ಬೋದು ಮೇಡಮ್, ಅದಕ್ಕೆ ನಮಗೆ ಇದು ಬರಲ್ಲ. ನಮ್ಮದೇ ಆದ ಇದ್ರಲ್ಲಿ ನಾವು ಸ್ವಂತವಾಗಿ ಕಟ್ಟಿರ್ತೀವಲ್ಲ ಪುಟ್ಟ ಮನೆ ಮೇಡಮ್, ಅದು ತುಂಬಾ ಖುಷಿ.
1: ವೆರಿ ನೈಸ್, ಸೂಪರ್.
2: ತುಂಬಾ ಖುಷಿ ಆಗುತ್ತೆ ಮೇಡಮ್.
1: ಓಕೆ, ಆ ಪುಟ ನಿಮಗೆ ತುಂಬಾ ಇಷ್ಟ?
2: ಇವತ್ತು ನೆನ್ಸ್ಕೊಂಡ್ರೆ, ನೀವ್ ಹೇಳಿದ ತಕ್ಷಣ ನನಗೆ ನೆನ್ಪಿಗೆ ಬಂದಿದ್ದೆ, ಯಾವ್ದಾದ್ರು ವಿಷಯ ಹೇಳ್ತಿದ್ದಾಗ ನಮಗೆ ಮನ್ಸಲ್ಲಿ ಯಾವ್ದು ಮೊದಲಿಂದ ಬರುತ್ತೆ, ಅದೇ ನಮ್ಗೆ ನಿಜವಾದ ಒಳ್ಳೆ ಒಂದು ಪುಸ್ತಕದ ಪುಟ ಅಂತಾನೆ ಹೇಳ್ಬೋದು ಮೇಡಮ್.
1: ಖಂಡಿತ ಮೇಡಮ್, ಖಂಡಿತ. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ ಪ್ರೇಮ ಮೇಡಮ್.
2: ಥ್ಯಾಂಕ್ ಯು ಮೇಡಮ್.
1: ಎಸ್ ಎಸ್. ಓಕೆ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಿ?
3: ಆರಾಮಿದ್ದೀರಿ ಮೇಡಮ್? ತಾವೇ ಆಗಿದ್ದೀರಿ?
1: ಆರಾಮ್ ಸರ್, ಆರಾಮ್ ಸರ್. ಶಿವಶರಣ ಸರ್,
3: ಹಾ ಹೇಳಿ ಮೇಡಮ್.
1: ಹೇಗಿದೆ ಬಿಜಾಪುರ್?
3: ಯಾವೇನ್ ಕೇಳಬೇಡ್ರಿ, ಬಿಜಾಪುರ್ ಸುದ್ದಿನ ಒಟ್ಟಾಡ್ರಿ ಇವಾಗ.
1: ಸುದ್ದಿನ ಬೇಡ ಪಾಪ.
3: ಇಲ್ಲ ಮೇಡಮ್, ಬ್ಯಾಸಿಗೆ ಮೇದನ್ ಬಿಸಿಲಾಗಿದೆ ಮೇಡಮ್ ಇವಾಗ.
1: ಓಕೆ,
3: ಮತ್ ಏನ್ ಮಾಡುದು ಮೇಡಮ್, ಹೇಳಿ ನೋಡೋಣ. ನಾವು ಏನ್ ಮಾಡಕ್ಕಾಗಲ್ಲ ಮೇಡಮ್, ಏನ್ ಪ್ರಕೃತಿ ಏನ್ ಮಾಡಕ್ ಬರ್ತದ ಮೇಡಮ್ ನಾವು.
1: ಖಂಡಿತ ಖಂಡಿತ ಖಂಡಿತ. ಓಕೆ ಶಿವಶರಣ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
3: ಹಾ ಗೊತ್ತಿದೆ ಮೇಡಮ್.
1: ಹಾ ಸರ್ ಹೇಳಿ
3: ಮೇಡಮ್. ಪ್ರತಿಯೊಬ್ಬರಿಗೆ ಒಂದು ಆಸೆ ಇರುತ್ತೆ ಮೇಡಮ್, ಆದ್ರ ನಾವು ಏನ್ ಮಾಡ್ಕೊಂಡಿವ್ ನಮಗೆ ಇದು ಮೂರು ದಿನದ ಗೊತ್ತೇ ಇಲ್ಲ, ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು ನಾವು. ಇರ್ಲಿ, ಯಾವ್ದು ಮಾಡೋದೈತಿ ಸುಳ್ಳಂತೇನಲ್ಲ, ಎಲ್ಲರಿಗೂ ಇದು ಆಸೆ ಇದ್ದಿದ್ದೆ, ಆದ್ರೂ ವಿತಿಮಿತಿಯಾಗಿರ್ಬೇಕು ಮೇಡಮ್ ಯಾವ್ದೇ ಮಾಡಿದ್ರು ನಾವು. ಅದಕ್ಕೇನ್ ಹೇಳ್ತಾರೆ ಹಿರಿಯರು ಒಂದು ಮಾತ, ದೇವರ ಕೊಟ್ಟು ನೋಡ್ತಾನ ಕಸ್ಕೊಂಡು ನೋಡ್ತಾನ.
1: ಸರಿ,
3: ಕೊಟ್ಟಾಗ ಹಿಗ್ಬಾರ್ದತ್ತ, ಕಸ್ಕೊಂಡಾಗ ದುಃಖ ಪಡಬಾರ್ದತ್ತ. ಅದಕ್ಕೆ ಎರಡು ಒಂದೇ ನಾಣ್ಯದ ಮುಖ ಎಂದು ತಿಳಿಬೇಕಂತ ಹೇಳ್ತಾರ. ಆದ್ರೂ ಹಿರಿಯರು ಏನ್ ಮಾಡ್ತಾರು, ನಮಗೂ ಒಂದ್ ಯಾವ್ದೋ ಒಂದ್ ಆಸೆ ಇರುತ್ತೆ ಮೇಡಮ್, ನಾನು ಇದು ಬೆಳಿಬೇಕು, ನಾನು ಇದನ್ನ ಮಾಡ್ಬೇಕು, ಒಂದ್ ಮನಿ ಕಟ್ಬೇಕು, ಒಂದ್ ಹೊರ ತಗೋಬೇಕು, ಆಸೆ ಇರುತ್ತಪ್ಪಲ್ಲ ಮೇಡಮ್, ಅತಿ ಆಸೆ ಇರುತ್ತಪ್ಪ.
1: ಓಕೆ ಸರ್. ಎಸ್ ಸರ್, ನಮ್ಮ ಕಾನ್ಸೆಪ್ಟ್ ಇರೋದೇನ್ ಗೊತ್ತಾ ಇವತ್ತು? ನಿಮ್ಮ ಒಂದು ಜೀವನವೆಂಬ ಪುಸ್ತಕದಲ್ಲಿ ನೀವು ಸಾಕಷ್ಟು ರೀತಿಯ ಒಂದು ಪುಟಗಳನ್ನ ಕಂಡಿರ್ತೀರ. ಒಂದಿವಸ ಚೆನ್ನಾಗಿ ಖುಷಿಯಾಗಿರ್ತೀರ, ಒಂದಿವಸ ಅತ್ತಿರ್ತೀರ, ಒಂದಿವಸ
3: ಖುಷಿಯಾಗಿರೋದು. ಅದಕ್ಕೆ ಎಲ್ಲರಿಗೂ ಒಂದು ಖುಷಿ ಇರುತ್ತೆ ಅಂತ ಹೇಳಿಲ್ಲ ಮೇಡಮ್ ನಾನು.
1: ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
3: ಥ್ಯಾಂಕ್ ಯು.
1: ಎಸ್ ಸರ್, ಎಸ್ ಸರ್. ಓಕೆ.

0: ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ,
1: ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರಿದು?
1: ಹೈದರಾಬಾದ್ ತಾಲೂಕು ಹಂಪಸಾಗರದಿಂದ ಸೋಮಶೇಖರ್ ಪಟ್ಟಿ ಮೇಡಮ್.
0: ಸೋಮಶೇಖರ್ ಸರ್ ಅವರ?
1: ಹಾ ಮೇಡಮ್.
0: ಸೋಮಶೇಖರ್ ಸರ್ ಅವ್ರು ಏನ್ ಮಾಡ್ಕೊಂಡಿರೋದು?
1: ನಮ್ದು ಕಿರಾಣಿ ಸ್ಟೋರ್ ಇದೆ ಮೇಡಮ್.
0: ಕಿರಾಣಿ ಸ್ಟೋರ್ ಇದೆ,
1: ರಾಜನ್ ಸ್ಟೋರ್.
0: ಓಕೆ ಸರ್, ಹೇಗ್ ನಡೀತಾ ಇದೆ ಕಿರಾಣಿ ಸ್ಟೋರ್ ಅಲ್ಲಿ ಕೆಲಸಗಳೆಲ್ಲ?
1: ಚೆನ್ನಾಗಿದೆ ಮೇಡಮ್.
0: ಚೆನ್ನಾಗಿದೆ. ಖುಷಿ ಪಟ್ಟಿದ್ಯಾ ನಿಮ್ ಕೆಲಸ?
1: ಖುಷಿ ಇದೆ ಮೇಡಮ್.
0: ಓಕೆ ಸೂಪರ್. ಯಾವ ಊರಿಂದ ಸರ್ ಕರೆ ಮಾಡ್ತಿರೋದು ನೀವು?
1: ವಿಜಯನಗರ ಡಿಸ್ಟಿಕ್, ಹೈದರಾಬಾದ್ ತಾಲೂಕು ಹಂಪಸಾಗರ.
0: ಓಕೆ, ವಿಜಯನಗರ ಡಿಸ್ಟಿಕ್. ಹೇಗಿದೆ ಸರ್ ಊರು, ಮಳೆ ಬೆಳೆ?
1: ಮಳೆ ಇಲ್ಲ ಮೇಡಮ್, ಮಳೆ ಬಹಳ ಕಡಿಮೆ ಇದೆ.
0: ಕಡಿಮೆ ಇದೆಯಾ?
1: ಹಾ ಮೇಡಮ್.
0: ಓಕೆ ಸೋಮಶೇಖರ್ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ ನಿಮಗೆ?
1: ಹಾ ಮೇಡಮ್.
0: ಹಾ ಸರ್, ಯಾವ ಒಂದು ನಿಮ್ಮ ಒಂದು ಅದ್ಭುತ ಜೀವನದ ಪುಸ್ತಕದಲ್ಲಿ ಯಾವ ಒಂದು ಪುಟವನ್ನು ನೀವು ಈ ದಿನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀರಿ?
1: ನಮ್ಮ ಮಗ ಎಸ್ ಎಸ್ ಎಲ್ ಸಿ ಅಲ್ಲಿ ಔಟ್ ಆಫ್ ಔಟ್ ಆಗಿದ್ದ ಕ್ಷಣ ನಮಗೆ ತುಂಬಾ ಖುಷಿ ಕೊಡ್ತೀನಿ ಮೇಡಮ್.
0: ಓ ಮಗ, ಓಕೆ. ಹಾ
1: ಹಾ ಮೇಡಮ್, ಎಸ್ ಎಸ್ ಎಲ್ ಸಿ ಅಲ್ಲಿ ಔಟ್ ಆಫ್ ಔಟ್ ಆಗಿತ್ತು ಮೇಡಮ್.
0: ಔಟ್ ಆಫ್ ಔಟ್ ತಗೊಂಡಿದ್ರ ಮಾರ್ಕ್ಸ್?
1: ಹಾ ಮೇಡಮ್.
0: ಈಗೇನ್ ಮಾಡ್ಕೊಂಡಿದ್ದಾರೆ? ಆ ವಿಷಯ ನಿಮಗೆ ತುಂಬಾ ಇಷ್ಟ?
1: ಹಾ ಮೇಡಮ್.
0: ಓಕೆ,
1: ಇವಾಗ MBBS ಸೆಕೆಂಡ್ ಇಯರ್ ಮೇಡಮ್.
0: MBBS ಓದ್ತಾ ಇದ್ದಾರೆ?
1: ಹಾ ಮೇಡಮ್.
0: ಓ ಸೂಪರ್ ಸರ್. ಓಕೆ, ನಿಮ್ಮ ಒಂದು ಕನಸನ್ನ ಅವ್ರು ಈಡೇರಿಸ್ತಾ ಇದ್ದಾರೆ ಏನು, ಹೇಗೆ? ನಿಮ್ಮ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿದೆ.
1: ಅವರು ಓದಿದ್ದಾರೆ, ನಮ್ದು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು.
0: ನಿಮ್ಮ ಮಗ ಅಂದ್ರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಅಷ್ಟು ಟಾಪ್ ಲೆವೆಲ್ ಅಲ್ಲಿ ಬಂದಾಗ ನಿಮ್ಗೆ ಏನೆಲ್ಲ ಅನಿಸ್ತು ಸರ್, ಯಾವ ರೀತಿ ಎಲ್ಲ ಖುಷಿ ಪಟ್ರಿ ನೀವು?
1: ನಮಗೆ ಬಹಳ ಖುಷಿ ಆಯ್ತು ಮೇಡಮ್, ಕಣ್ಣೀರ ಬಂದ್ಬಿಡ್ತು ಅವಾಗೆ.
0: ಓಹೋ,
1: ನಮ್ಮ ಮನೆತನದಲ್ಲಿ ಯಾರು ಈ ಸಾಧನೆ ಮಾಡಿದ್ದಿಲ್ಲ ಮೇಡಮ್.
0: ಓಕೆ ಓಕೆ ಓಕೆ ಸೂಪರ್.
1: ಅಲ್ಲಿ ಮುರಾರ್ಜಿ ಸ್ಕೂಲ್ ಅಲ್ಲಿ ಮೊದಲಘಟ್ಟದಲ್ಲಿ ಇದೇ ಫಸ್ಟ್ ಟೈಮ್ ಮೇಡಮ್ ಔಟ್ ಆಫ್ ಔಟ್ ಆಗಿರೋದು.
0: ಹೌದಾ?
1: ನಮ್ಮ ಮಗಂದ್ರೆ ಫಸ್ಟ್ ಔಟ್ ಆಫ್ ಔಟ್ ಆಗಿದೆ.
0: ನಿಮ್ಮ ಫ್ಯಾಮಿಲಿ ಅಷ್ಟೇ ಅಲ್ಲದೆ ನೀವ್ ಅಷ್ಟೇ ಅಲ್ಲದೆ ಇಡೀ ಸ್ಕೂಲ್ ಅವರು ಕೂಡ ತುಂಬಾ ಖುಷಿ ಪಟ್ಟಿರುವ ಕ್ಷಣ ಅದು.
1: ಹೌದು ಮೇಡಮ್, ಬಹಳ ಸನ್ಮಾನ ಮಾಡಿದ್ರಿ ಮೇಡಮ್.
0: ಓಕೆ ಓಕೆ,
1: ಬಹಳ ಖುಷಿ ಪಟ್ರು ಸರ್ ಕೂಡ, ಬಹಳ ಖುಷಿ ಪಟ್ರ.
0: ಹೌದಾ ಸರ್? ನಿಮಗೆ ಏನಾದ್ರು ತಟ್ಟ ಅಂತ ನೆನಪಾದ್ರೆ ಆ ಹ್ಯಾಪಿ ಡೇಸ್ ನೆನಪಾಗತ್ತೆ.
1: ಹೌದು ಮೇಡಮ್.
0: ಸೂಪರ್ ಸರ್, ವೆರಿ ನೈಸ್. ಈ ಖುಷಿ ಯಾವಾಗಲೂ ನಿಮ್ಮ ಜೀವನದಲ್ಲಿ ಇರಲಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ಓಕೆ
0: ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ತೆ
2: ಮೇಡಮ್. ನಮಸ್ಕಾರ. ನಮಸ್ಕಾರ, ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ.
0: ಕೆಂಡೇಗೌಡ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್, ಆರಾಮಿದ್ದೀವಿ.
0: ಓಕೆ, ಮಂಡ್ಯದ ಬಗ್ಗೆ ಕೇಳೋದು ಬೇಡ, ನಿಮ್ಮ ಕಡೆ ಮಳೆ ಕಡಿಮೆ ಆಗಿದೆ ಅಂತ ಹೇಳ್ತೀರಿ.
2: ತುಂಬಾ ಮಳೆ ಕಡಿಮೆ ಇದೆ ಮೇಡಮ್, ಮೆಸೇಜ್ ಹಾಕ್ತಾ ಇರ್ತೀನಿ, ಗೊತ್ತಿದೆ ನಿಮಗೆ.
0: ಹೌದೌದು. ಓಕೆ ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
2: ಗೊತ್ತಾಯ್ತು ವಿಷಯ ಮೇಡಮ್.
0: ಸರಿ ಹೇಳಿ.
2: ನಾವು ತುಂಬಾ ಬಡತನದಲ್ಲಿ ಓದಿದವರು ಬಂದವರು, ಸಣ್ಣದ್ರಿಂದ ತುಂಬ ಕುಟುಂಬ, ಒಬ್ಬನೇ ಮಗ, ನಾಲ್ಕು ಜನ ಹೆಣ್ಮಕ್ಳು. ನನಗೆ 82ನೇ ಇಸ್ವಿನಲ್ಲಿ ಒಂದು ಸರ್ಕಾರಿ ಕೆಲಸ ಸಿಕ್ಕಿದ ದಿವಸ ನನಗೆ ಒಂದು ತುಂಬಾನೇ ಸಂತೋಷ ಆಯ್ತು. ನನ್ನ ಜವಾಬ್ದಾರಿನೂ ಕೂಡ ಜಾಸ್ತಿ ಆಯ್ತು ಅವತ್ತಿನಿಂದ. ಹಾಗಾಗಿ ಒಂದು ಮೂರು ಜನ ಹೆಣ್ಮಕ್ಳು ಮದುವೆ ಮಾಡಿ, ಅಷ್ಟೊತ್ತು ನಮ್ಮ ತಂದೆ ಒಬ್ಬರು ಹೆಣ್ಮಕ್ಳು ಮದುವೆ ಮಾಡಿದ್ರು. ಹಾಗೆ ಹೀಗೆ ಹೆಂಗೋ ಜೀವನ ಸಾಗಿಸ್ಕೊಂಡು ನಿವೃತ್ತಿ ಬಂದು ಅಲ್ಲಿಂದಲೂ ನಮ್ಗೆ ವ್ಯವಸಾಯದ ಬಗ್ಗೆ ಒಂದು ಆಸಕ್ತಿ
0: ಇತ್ತು.
2: ಈ ಒಂದು ತೋಟ ಮಾಡ್ಕೊಂಡು ನಿವೃತ್ತಿ ಜೀವನ ಇದ್ರಲ್ಲಿ ಕಳೀತಾ ಇದ್ದೀನಿ ಮೇಡಮ್. ನನ್ಗೆ ಸಂತೋಷದ ಒಂದು ಕ್ಷಣ ಅಂದ್ರೆ ನನ್ಗೆ ಕೆಲಸ ಸಿಕ್ಕಿತ್ತು 1982.
0: ವಾ ವಾ ವಾ, ಸೂಪರ್ ಸರ್. ಆಗಿನ ಮಟ್ಟದಲ್ಲಿ ನೀವು ಓದಿ ಅಷ್ಟೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಒಂದು ಅಚೀವ್ ಮಾಡಿದೀರಿ ಸರ್.
2: ಹೌದೌದು, ಅದು ಫ್ರೀ ಹಾಸ್ಟೆಲ್ ಚಿಂಚನಿ, ಆದಿ ಚಿಂಚನಗಿರಿ ಹಾಸ್ಟೆಲ್ ನಲ್ಲಿ ಫ್ರೀ ಊಟ. ಬೆಳಿಗ್ಗೆ 9 ಗಂಟೆಗೆ ಒಂದು ಅನ್ನ ಸಾಂಬಾರು, ತಿರುಗಿ ಸಾಯಂಕಾಲ ಒಂದು 7 ಗಂಟೆಗೆ ಒಂದು ಅನ್ನ ಸಾಂಬಾರು ಊಟ ಮಾಡಿ ರಾತ್ರಿ 10:30-11 ಗಂಟೆಗೆ ಅಂಗ್ಲಾತಕ್ ಮಲ್ಲಿಕೊಂಡ್ರೆ ಹೊಟ್ಟೆ ಕಳ್ಳು ಹಾಗೆ ಹೊಟ್ಟೆ ಕಳ್ಳು ಸೇರ್ಕೊಬಿಟ್ಟು ಜೀರ್ಣ ಆಗಿ. ಬರೀ ರೈಸ್ ಮಾತ್ರ ಅಷ್ಟೇನೆ. ಆ 3 ವರ್ಷಗಳ ಕಾಲ ಆ ರೀತಿ ಊಟ ಮಾಡ್ಕೊಂಡು ಓದಿ ಡಿಗ್ರಿ ಪಾಸ್ ಮಾಡ್ಕೊಂಡು ತಕ್ಷಣನೇ ಒಂದು ಸರ್ಕಾರಿ ಕೆಲಸ ಸಿಕ್ತು ನಮ್ಮ ತಂದೆ ತಾಯಿಗಳ ಮತ್ತೆ ಹಿರಿಯರ ಒಂದು ಇದರಿಂದ, ಪುಣ್ಯದಿಂದ. ಹಾಗಾಗಿ ಏನ ಜೀವನ ಮಾಡಿ ಹಿಂಗೆ ಕಾಲ ಕಳೀತಾ ಇದೀವಿ ಮೇಡಮ್. ನಮಸ್ಕಾರ.
0: ಮತ್ತೆ ಅದರಲ್ಲಿ ನಿಮ್ಮ ಒಂದು ಕಷ್ಟ ಕಠಿಣ ಪರಿಶ್ರಮನು ಇದೆ ಕೆಂಡೇಗೌಡ ಸರ್ ಅವರೊಟ್ಟಿಗೆ.
2: ಸತ್ಯ ಇದೆ, ಸತ್ಯ ಇದೆ ಅದರಲ್ಲಿ, ಹೇಳ್ಕೊಳಂಗಿಲ್ಲ, ಹೇಳ್ಕೋಬಾರ್ದು.
0: ನಿಜ ಅಲ್ಲ ಸರ್, ನೀವು ಹೇಳ್ಕೊಳ್ಬೇಕು, ಹೇಳ್ಕೊಂಡ್ರೆ ಸಾಕಷ್ಟು ಜನರಿಗೆ ಸ್ಫೂರ್ತಿ ಆಗ್ತೀರಾ, ನೀವು ಇನ್ಸ್ಪೈರ್ ಆಗ್ತೀರಾ, ಅದಕ್ಕೆ ಈ ವಿಷಯ ತಂದಿದ್ದೀವತ್ತು.
2: ನಿಜವಾಗ್ಲು ನಿಜವಾಗ್ಲು ಒಂದು ಕಾಫಿ ಕುಡಿದ್ರೆ ಹಾಗೆ ಆಗ ಕಾಫಿ ಎಲ್ಲ 5 ರೂಪಾಯಿ 7 ರೂಪಾಯಿ ಇತ್ತು. ಒಂದು ಕಾಫಿ ಕುಡಿದ್ರೆ ಎಲ್ಲಿ ಖರ್ಚಾಗತ್ತೆ? ಏನೋ ಒಂದ್ 4 ಕಾಸು ಉಳಿಸಿದ್ರೆ ಹೆಣ್ಣು ಮಕ್ಳು ಮದುವೆ ಮಾಡ್ಬೋದು, ಏನೋ ಒಂದಿಷ್ಟು ಮನೆ ಮಠ ಅದು ಇದು ಮಾಡ್ಬೋದು ಅನ್ನೋದು ಒಂದು ಆಸೆ ಅವಾಗ. ಈಗ ತಿನ್ಬೇಕು, ತಿನ್ಲಿಕ್ಕೆ ಆಗಲ್ಲ ಆರೋಗ್ಯ
0: ಅಲ್ವಾ? ಕರೆಕ್ಟ್.
2: ಹಾಗೆ ಹಾಗೆ ತಂದೆ ನಮ್ ತಂದೆ ತಾಯಿಗಳೆಲ್ಲ ತುಂಬಾ ಕಷ್ಟಪಟ್ಟವ್ರು. ಅವರು ಚೆನ್ನಾಗಿರೋ ಇನ್ನೇನು ಊಟ ಮಾಡ್ಬೇಕಪ್ಪ ಅವ್ರು ಕುಂತ್ಕೊಂಡು ಅಂತ ಟೈಮಲ್ಲಿ ಅವ್ರು ಹೋಗ್ಬಿಟ್ರು ಎಲ್ಲ.
0: ಹಾಗೆ ನೋಡಿ ಸರ್, ಜೀವನ ಎಷ್ಟು ವಿಚಿತ್ರ ಅಲ್ವಾ ಸರ್?
2: ಹೌದು ಹೌದು, ಜೀವನ ನಿಜವಾಗ್ಲು ವಿಚಿತ್ರ. ನಾವು ಅಂದ್ಕೊಂಡಂಗ ಅನ್ಸ ಆಗೋದಿಲ್ಲ, ಅದು ಕೆಲವು ಸಾರಿ ಹೀಗಾಗತ್ತೆ. ಆದ್ರೂ ಕೂಡ ಬಿಂಬಿಡದೇನೆ ಏನೋ ವ್ಯವಸಾಯ ಇದೊಂದು ನಮ್ಗೆ ಮೊದ್ಲಿಂದ ಬಂದ್ಬಿಟ್ಟಿದೆ. ಆದ್ರೂ ನಾವು ಕುಂತ್ಕೊಳ್ದೇನೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಗೆ ಏನಾಗತ್ತೆ ಒಂದು ತೋಟ ಮಾಡ್ಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ಕೊಂಡು. ನಿಮ್ಮ FM ನಮ್ಗೆ ನಿಜವಾದ ಜೀವನ ಸಂಗಾತಿ ನಿಜವಾಗ್ಲೂ.
0: ಸೂಪರ್. ಅದೇ ಸರ್, ಕೆಲವೊಂದು ಪುಟಗಳು ಅಳಿಸ್ತವೆ, ಕೆಲವೊಂದು ಪುಟಗಳು ನಗಿಸ್ತವೆ, ಕೆಲವೊಂದು ಪುಟಗಳು ಪಾಠ ಕಲಿಸ್ತವೆ.
2: ಹೌದು ನಿಜವಾಗ್ಲೂ
0: ಅಲ್ವಾ ಸರ್? ಓಕೆ, ಪಾಠ ಕಲಿತಂತಹ ಪುಟದ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರಿ ಕೆಂಡೇಗೌಡ ಸರ್, ಥ್ಯಾಂಕ್ ಯು.
2: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಹಾಗೆ ನಿಮ್ಗೆ ಸೋಮಶೇಖರ್ ಸರ್ ನಮಸ್ಕಾರ ಹೇಳಿದ್ದಾರೆ ಸರ್.
2: ಅವ್ರಿಗೂ ಗುರುಗಳಿಗೂ ನಮಸ್ಕಾರ, ಗುರುಗಳಿಗೂ ನಮಸ್ಕಾರ.
0: ಓಕೆ ಸರ್, ಥ್ಯಾಂಕ್ ಯು, ನಮಸ್ತೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ ಸ್ನೇಹಿತರೆ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಗುಣಾ ಮೇಡಮ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ?
0: ಎಸ್ ಮೇಡಮ್, ಮುಗಿತಾ ಡ್ಯೂಟಿ ಕೆಲಸ?
3: ಮುಗಿಸಿ ಇವಾಗ ಬಂದೆ.
0: ಓಕೆ ಡನ್. ಮ್ಯಾಮ್, ಇವತ್ತಿನ ವಿಷಯ ಗೊತ್ತಾಯ್ತಾ ಮ್ಯಾಮ್?
3: ಜೀವನ ಪುಟದ ಮರೆಯಲಾಗದ, ಜೀವನ ಪುಸ್ತಕದ ಮರೆಯಲಾಗದ ಪುಟ.
0: ಪುಟ
3: ನನ್ನ ಜೀವನದ ಮರೆಯಲಾಗದ ಪುಟ ಅಂದ್ರೆ ಮೇಡಮ್, ನನ್ನ ಮಗ ಹುಟ್ಟಿದ ದಿನ. ಯಾಕೆ ಅಂದ್ರೆ, 2 ಹೆಣ್ಣು ಮಕ್ಕಳ ನಂತರ ಅವನು ಹುಟ್ಟಿದ್ದು. 2nd ಮಗಳು ಹುಟ್ಟಿದ 6.5 ವರ್ಷದ ನಂತರ, ಗಂಡ್ ಮಕ್ಳೇ ಹುಟ್ಟಲ್ಲ ಅಂತ ಅಂದ ಕಾಲದಲ್ಲಿ ನನ್ ಮಗ ಹುಟ್ಟಿದ್ದ. ಮತ್ತೆ ಹುಟ್ಟಿದ ಮೇಲೂ ನಾನು ಸತ್ತು ಬದುಕಿದ್ದ ಜೀವ ನಂದು. ನಾನು ಹಾಗೆ ಆಗಿರೋಂತ ಸ್ಥಿತಿ ಹೋಗಿದ್ದಳು, ಮತ್ತೆ ಪವಾಡ ಸದೃಶವಾಗಿ ಬದುಕೊಂಡೆ. ಅದು ಎಂದಿಗೂ ಮರೆಯೋದಕ್ಕೆ ಆಗದೇ ಇಲ್ಲ, ಆ ರೀತಿನೇ ಆಗಿದ್ದು. ಆ ಒಂದು ಮಗ ಏನು ಹುಟ್ಟದ, ಒಳ್ಳೊಳ್ಳೆ ವಿದ್ಯೆ ಕಲ್ತ, ಚೆನ್ನಾಗಿ ಸಾಕಿದೆ, ಬೆಳೆಸ್ದೆ, ಎಲ್ಲದನ್ನ ಸಂಸ್ಕಾರಗಳನ್ನ ಕಲ್ತ, ಅವತ್ತಿನ ಒಂದು ಪುಟವಾಗಿದ್ದನು ಇವತ್ತು ನನ್ನ ಬಾಳಿಗೆ ರಕ್ಷಾ ಪುಟ ಆಗಿದ್ದಾನೆ.
0: ಸೂಪರ್, ಸೂಪರ್, ಸೂಪರ್.
3: ಯಾಕೆ ಅಂದ್ರೆ, ಒಂದು ತಂದೆ ಸ್ಥಾನದಲ್ಲಿ ನಿಂತು, ಚಿಕ್ಕ ವಯಸ್ಸಿನೆಲ್ಲ ವಿದ್ಯಾಭ್ಯಾಸ ಮುಗ್ದಿ ತಂದೆ ಸ್ಥಾನದಲ್ಲಿ ನಿಂತು ಅವ್ರ ಅಕ್ಕನ ಮದುವೆ ಮಾಡ್ಕೊಟ್ಟ. ಇದಕ್ಕೆ ಎನ್ನ ಇನ್ನು ಒಂದು ತಾಯಿ ಆದೊಳಗೆ ಒಬ್ಬ ಮಗನಿಂದ ಏನು ಸಿಗ್ಬೇಕು, ಒಂದು ರಕ್ಷಣೆ, ಒಂದು ಕರ್ತವ್ಯ, ಅದೆಲ್ಲ ಅದು ಮಾಡ್ದ. ಹಾಗಾಗಿ ನನ್ಗೇನ್ ಅನ್ಸುತ್ತೆ, ನನ್ನ ಮಗ ಹುಟ್ಟಿದ ದಿನ ಪುಟ ಅಂತ ಏನ್ ಹೇಳ್ತೀವಿ, ಅದು ಬರೀ ಪುಟ ಅಲ್ಲ, ನನ್ನ ಬಾಳಿನ ರಕ್ಷಾ ಪುಟ. ಮತ್ತೆ ನನಗೆ ಹೇಳ್ತಾ ಇರ್ತಾನೆ, ಅಮ್ಮ ನೀನ್ ಎಂದಿಗೂ ನಾನಿರೋ ತನಕ ನೀನ್ ಯಾವ್ದಕ್ಕೂ ಎದ್ರಕೋಬೇಡ, ಹಂಚ್ಕೋಬೇಡ, ನಾನ್ ಇರ್ತೀನಿ ಎಲ್ಲಾ ವಿಷಯಕ್ಕೂ.
0: ಸಾಕಲ್ವಾ, ಜೀವನ ಒಂದ್ ಖುಷಿ ಆಗಿರ್ಲಿಕ್ಕೆ.
3: ನಾನ್ ಇದೀನಿ, ನೀನ್ ಏನೇ ಯಾರೇ ಏನೇ ಅನ್ಕೊಂಡ್ರು ಇದ್ ಮಾಡಿದ್ರು ನೀನ್ ಏನು ಅನ್ಕೋಬೇಡಮ್ಮ, ನಾನ್ ಇರ್ತೀನಿ ಅಂತ. ಆಮೇಲೆ ಅವನು ಒಂದೊಂದ್ಸರಿ ಹೇಳ್ತಾನೆ, ಅಮ್ಮ ನಾನು ಇನ್ನಷ್ಟು ಏನ್ ಮಾಡ್ತೀನಿ, ಒಂದೊಂದ್ಸರಿ ನನ್ಗನ್ಸುತ್ತೆ ಬಿಡು ನಮ್ಮ ಅಮ್ಮ ಇದೆಯಲ್ಲ ನಾನ್ ಯಾಕೆ ಚಿಂತೆ ಮಾಡ್ಲಿ ಅಂತ ಹೇಳ್ತಾನೆ. ಅಂದ್ರೆ ಒಬ್ರಿಗೊಬ್ರು ಭಾವನಾತ್ಮಕವಾಗಿ ಬೆರೆತ್ಕೊಂಡಿದೀವಿ. ನಾನು ಅಂತೀನಿ, ಹೌದಿರು ಪುಟ, ನೀನು ನಾನ್ ಇರೋ ತನಕ ನೀನ್ ಮಹಾರಾಜನ ಕಣ ಅಂತಾನೆ ಹೇಳ್ತಾ ಇರ್ತೀನಿ. ಹಾಗಾಗಿ ಇದು ನನ್ನ ಜೀವನದ, ನೀವ್ ಏನೇ ಮಾಡಿದ್ರು, ಎಂತ ಎಷ್ಟೇ ಮುಂದಿನ ಏನೇ ಕ್ಷಣಗಳು ಬಂದೋದ್ರು, ಒಬ್ಬ ತಾಯಿ ಆದೊಳಗೆ ಒಂದು ಒಳ್ಳೆ ಮಗ ಹುಟ್ಟಿ ಅವನು ನಾನು ಈ ರೀತಿ ಭರವಸೆ ಮಾತುಗಳನ್ನ ಆಡ್ತಾನೆ ಅಂದ್ರೆ, ಇದಕ್ಕಿಂತ ಇನ್ ಯಾವ ಪುಟ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ.
0: ಖಂಡಿತ.
3: ಹಾಗಾಗಿ ಏನೋ ಒಂದು ವಿಷಯವನ್ನ ಯಾವ್ದೋ ಒಂದು ಭಾವನಾತ್ಮಕವಾಗಿ ಕಾವ್ಯಾತ್ಮಕವಾಗಿ ಮಾತಾಡೋದಿಕ್ಕೆ ಒಂದು ಅವಕಾಶ ರೂಪಿಸ್ಕೊಟ್ರಿ, ತುಂಬಾ ಧನ್ಯವಾದಗಳು.
0: ಇಲ್ಲ ನಿಜವಾಗ್ಲು, ಸಾಕಷ್ಟು ಜನರಿಗೆ ನಿಮ್ ಮಾತುಗಳೆಲ್ಲ ಕೇಳಿಸ್ಕೊಂಡವ್ರಿಗೆ ತುಂಬಾ ಖುಷಿ ಆಗತ್ತೆ ಅಲ್ವಾ? ನಾವು ಈ ರೀತಿ ಇರ್ಬೇಕು, ಈ ರೀತಿ ನೋಡ್ಕೊಳ್ಬೇಕು ಅಂತ. ಎಲ್ಲೋ ಒಬ್ರತ್ರ ಒಂದ್ ಸಣ್ಣ ಬದಲಾವಣೆ ಬರುತ್ತಲ್ವಾ?
3: ಬರುತ್ತೆ ಮೇಡಮ್, ಖಂಡಿತ ಬರುತ್ತೆ. ಯಾಕೆಂದ್ರೆ ಕೆಲವೊಂದು ಘಟನೆಗಳು, ವ್ಯಕ್ತಿಗಳು, ಅವ್ರ ಅನುಭವಗಳ ಮಾತುಗಳು ನಮ್ಮನ್ನ ಬದಲಾವಣೆ ತರುತ್ತೆ.
0: ನಿಜ ನಿಜ.
3: ನಾವು ಅದನ್ನ ಯಾವಾಗ ಅಂದ್ರೆ ಅದನ್ನ ಅಷ್ಟು ಮನಸ್ಸು ಕೊಟ್ಟು ಆಗ್ರಹಿಸ್ಬೇಕು ಮೇಡಮ್. ಏನ್ ಹೇಳ್ತಾ ಇದಾರೆ ಇನ್ನೊಬ್ರು, ಏನ್ ವಿಷಯ ಯಾವ ಮಟ್ಟಕ್ಕೆ ಹೇಳಿದ್ರು ಅಂತ ನಾನು ಅದೇನಾದ್ರು ಒಂಚೂರು ಆಲೋಚನೆ ಮಾಡ್ಕೊಂಡ್ರೆ ಅದು ನನ್ನಲ್ಲಿ ಪರಿಣಾಮ ಬೀರುತ್ತೆ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ರೆ ಅದು ಯಾವ್ದು ಯಾವ ಮಾತುಗಳು ನಮ್ಮ ಜೀವನದಲ್ಲಿ ದಕ್ಕಲ್ಲ ಸಿಕ್ಕಲ್ಲ.
0: ಖಂಡಿತ, ಅದು ನಿಜ. ಮತ್ತೆ ನಮ್ಗೆ ಒಂದ್ ಕ್ಷಣದಲ್ಲಿ ನಮ್ಮ ಜೀವನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ಕ್ಷಣದಲ್ಲಿ ತೆಗೆದುಕೊಂಡಂತ ಒಂದ್ ನಿರ್ಧಾರ ನಮ್ಮ ಜೀವನದ ದಿಕ್ಕನೆ ಬದಲಾವಣೆ ಮಾಡುತ್ತೆ.
3: ಆ ಮಗಂಗೂ ಏನಾಗಿತ್ತು ಅಂತಂದ್ರೆ, ನನಗೆ ಫಸ್ಟ್ ಮಗು ಇದಾಗಿತ್ತು, ಇದು ಬೆಡ್ ಪೇಷಂಟ್. 2nd ಮಗಳು ಹುಟ್ಟಿದಾಗ ಅನುಮಾನ ಇತ್ತು, ಧರ್ಮಸ್ಥಳ ಕರಕೆ ಓದ್ತೆ ಪುಣ್ಯಕ್ಕೆ, ಅವಳನ್ನ LKG UKG ಹಾಕಿ ಅವಳು ಸ್ವಂತ ಓದಿ ಬರೆಯೋ ತನಕನೂ ಅವಳ ಮೇಲೆ ಅನುಮಾನ ಇತ್ತು. ಆಮೇಲೆ 3nd ಮಗಗೆ ಬೇಡ, ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದಳು. ಯಾವ್ದೋ ಒಂದು ನಮ್ಮನೆ ಪಕ್ಕ ಇರೋ ಅಜ್ಜಿ ಬುದ್ಧಿ ಮಾತೆಯಿಂದ ನಾನು ಕೇಳಿ ಸುಮ್ಮನಾದೆ. ಇವತ್ತು ಅನ್ಸುತ್ತೆ ದುಡುಕಿನ ಜೀವನ ಸಂದರ್ಭಗಳು ನಮ್ಮನ್ನ ಏನೆಲ್ಲಾ ಮಾಡ್ತಾ ಇತ್ತು ಅಂತೇಳಿ ಅದನ್ನೆಲ್ಲ ಯೋಚನೆ. ಯಾಕೆಂದ್ರೆ ನನಗೆ ತಾಯಿಯಾಗಿ ನನ್ನ ಮಗನ ಇದು ಮಾಡಿದಕ್ಕೆ ನನಗ್ ಗೊತ್ತಿದಿಷ್ಟು ಸತ್ಯಗಳು, ಬರೀ ಕೇಳಿಸ್ಕೊಂಡಾಗ ಹೇಳಿದಾಗ ಅದೇನು ಗೊತ್ತಾಗಲ್ಲ, ಅನುಭವಿಸ್ತಾ ಇರುತ್ತಲ್ಲ. ಯಾಕೆ ಈ ವಿಷಯ ಇವ್ರಿಗೆ, ಇವ್ರ ಜೀವನದಲ್ಲಿ ಯಾರಿಗಂಗಾರೆ ಮಕ್ಳಿಲ್ವಾ, ಗಂಡ್ ಮಕ್ಳು ಇಲ್ವಾ, ಯಾರಿಗೂ ಮಾಡಿಲ್ವಾ, ಇದಾರೆ ಮಾಡಿದಾರೆ ನನಗೆಂತ ಹೇಳಿಲ್ಲ. ಆದ್ರೆ ನಾನ್ ಇಲ್ಲಿ ಹೇಳ್ತಾ ಇರೋದು ಬರೀ ಕೇವಲ ನನ್ನ ವಿಷಯ ಮಾತ್ರ.
0: ಥ್ಯಾಂಕ್ ಯು ಸೋ ಮಚ್. ಎಸ್, ಖಂಡಿತವಾಗ್ಲೂ ನಮ್ಮ ಈ ಜೀವನದ ಪುಸ್ತಕದಲ್ಲಿ ಒಂದೊಂದು ರೀತಿಯ ಪುಟಗಳು ಒಂದೊಂದು ರೀತಿಯಲ್ಲಿ ಖುಷಿ ಕೊಡುತ್ತೆ. ಕೆಲವು ಪುಟಗಳು ಅಳಿಸ್ತವೆ, ಕೆಲವೊಂದು ಪುಟಗಳು ನಗಿಸ್ತವೆ, ಕೆಲವೊಂದು ಪುಟಗಳು ಸಾಕಷ್ಟು ನೆನಪಲ್ಲಿರುವಂತೆ ಕಾಡ್ತವೆ ಅಲ್ವಾ. ಇದೇ ಖುಷಿಯಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಂಡು ನಾನು ಮತ್ತೆ ವಾಪಸ್ ಬರ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
0: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442, ಮೊಬೈಲ್ ಸಂಖ್ಯೆ 9535191545.
8: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. September 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, BH ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
0: ಮತ್ತೊಮ್ಮೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಜೀವನವೆಂಬ ಅದ್ಭುತವಾದ ಪುಸ್ತಕದಲ್ಲಿ ಯಾವ ಒಂದು ಪುಟವನ್ನು ನೀವು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಕೂಡ ಸಾಕಷ್ಟು ವಿಷಯಗಳನ್ನು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಪುಸ್ತಕ ಚೆನ್ನಾಗಿಲ್ಲ ಅಂತ ನಾವು ಬಿಸಾಡೋ ಆಗಿಲ್ಲ ಸ್ನೇಹಿತರೆ. ಅನ್ ಹಾಗೆ ನಮ್ಮ ಜೀವನನೂ ಕೂಡ, ಅಯ್ಯೋ ಈ ಜೀವನ ಇಲ್ಲಿಗೆ ಮುಗ್ದೋಯ್ತು ಅಂತ ನಿಲ್ಲಿಸೋ ಹಾಗೂ ಇಲ್ಲ, ಮುಂದೆ ಹೋಗ್ತಾ ಇರಬೇಕು. ಸೊ ನಮ್ಮ ಜೀವನದಲ್ಲಿ ಒಂದು ದಿವಸ ನಾವು ನಗ್ತೀವಿ, ಸಿಹಿ ಕ್ಷಣ ಇರುತ್ತೆ, ದುಃಖ ಕ್ಷಣ ಇರುತ್ತೆ, ನಗುವಿನ ಕ್ಷಣಗಳಿರುತ್ತೆ, ಕಣ್ಣೀರಿನ ಕತೆ ಇರುತ್ತೆ, ಹಾಗೆ ಕುಟುಂಬದ ಒಟ್ಟಿಗೆ ಇರುವಂತಹ ಸಂತೋಷದ ಕ್ಷಣಗಳಿರುತ್ತೆ, ಜೊತೆಗೆ ನೀವು ಸಾಧನೆ ಮಾಡಿದಂಥ ಕ್ಷಣ ಇರುತ್ತೆ, ಬಾಲ್ಯದ ದಿನಗಳಿರುತ್ತೆ. ಸೊ ಇವೆಲ್ಲವೂ ಕೂಡ ಒಟ್ಟಾಗಿ ಒಂದು ಜೀವನ ಅಂತ ಕರೆಸ್ಕೊಳ್ಳುತ್ತೆ. ಸೊ ಒಂದೇ ಥರ ಜೀವನ ಇರೋದಿಲ್ಲ. ಸೊ ಕೆಲವರಿಗೆ ತುಂಬ ಬೇಸರ ಆಗಿಬಿಟ್ಟಿರುತ್ತೆ, ಸೊ ಏನಪ್ಪ ಇದು ಜೀವನ ಹೀಗೆ ಹಾಗೆ ಅಂತ. ಆ ರೀತಿ ಎಲ್ಲರ ಜೀವನನೂ ಇರೋದಿಲ್ಲ, ಅಂದರೆ ನಗು ಅಳು ಎಲ್ಲದೂ ಮಿಕ್ಸಪ್ ಆಗಿರುತ್ತೆ ಅಲ್ವಾ. ಸೊ ಇದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು ನಿಮ್ಮ ಜೀವನದ ಅತ್ಯಂತ ಬ್ಯೂಟಿಫುಲ್ ಪೇಜ್ ಯಾವುದು ಅನ್ನೋದ್ರ ಬಗ್ಗೆ. ಸೊ 9686092279 6860962 79 ಈ ಸಂಖ್ಯೆಗೆ ಕರೆ ಮಾಡಿ ನನ್ನೊಟ್ಟಿಗೆ ನಿಮ್ಮ ಒಂದು ಸಿಹಿ ಕಹಿ ಕ್ಷಣಗಳ ಬಗ್ಗೆ, ನಿಮ್ಮ ಒಂದು ಯಾವುದೋ ಒಂದು ಬಾಲ್ಯದ ದಿನಗಳ ಬಗ್ಗೆ, ನಿಮಗೆ ಯಾವುದು ಒಂದು ಆ ಪೇಜ್ ಇಷ್ಟ ಆಗಿರುತ್ತೆ ಆಗಿರುತ್ತೆ ಅದ್ರ ಬಗ್ಗೆ ಮಾತಾಡ್ಬೋದು. ಹಾಗೆ ನಮಗೆ ಆಗಲೇ ಮೋನಿಕಾ ಮೇಡಮ್ ಕರೆ ಮಾಡಿ ಅವರ ಬಾಲ್ಯದ ನೆನಪುಗಳು, ಸ್ವಚ್ಛಂದದ ಬದುಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಷಯಗಳನ್ನ ಹಂಚಿಕೊಂಡ್ರು. ಜೊತೆಗೆ ಹಾಗೆ ಪ್ರೇಮ ಮೇಡಮ್ ಹಾಸನದಿಂದ ಕರೆ ಮಾಡಿದರು. ಅವ್ರಿಗೆ ಯಾವ ಒಂದು ಪೇಜ್ ಇಷ್ಟ ಆಗಿತ್ತಪ್ಪ ಅಂದರೆ ಸ್ವಂತ ಮನೆ ಕಟ್ಟಿರೋದು. ನಮ್ಮ ಮಕ್ಕಳು ಕೂಡ ಮನೆಗಳನ್ನೆಲ್ಲ ಕಟ್ಕೊಂಡಿದ್ದಾರೆ ಮೇಡಮ್, ಆದರೆ ನಾವು ಕಷ್ಟಪಟ್ಟು ಒಂದು ಸಣ್ಣ ಗೂಡನ್ನು ಕಟ್ಕೊಂಡಿದ್ದೀವಲ್ವ, ನನಗೆ ಅದು ತುಂಬ ಖುಷಿ ಆಗುತ್ತೆ, ಈಗಲೂ ಕೂಡ ಅದು ನೆನ್ಪು ಮಾಡಿಕೊಂಡ್ರೆ ತುಂಬ ಹ್ಯಾಪಿ ಆಗಿರ್ತೀನಿ ಅಂತ ಹೇಳಿದರು. ಜೊತೆಗೆ ಶಿವಶರಣ ಸರ್ ಅವರು ಜೀವನದ ಬಗ್ಗೆ ಮಾತಾಡಿದರು. ಹಾಗೆ ಸೋಮಶೇಖರ್ ಸರ್ ಅವರು ವಿಜಯಪುರದಿಂದ ಕರೆ ಮಾಡಿದರು. ಈಗ ನಮಗೆ ಸೋಮಶೇಖರ್ ಸರ್ ಅವರು ಇಬ್ಬಿಬ್ಬರು ಆಗಿಬಿಟ್ಟಿದ್ದಾರೆ ನಮ್ಮ ಎಮ್ ಯು. ಸೋಮಶೇಖರ್ ಸರ್ ಅವರು ಹಾಸನದಿಂದ ಕರೆ ಮಾಡ್ತಾರೆ, ಹಾಗೆ ಈಗ ಸೋಮಶೇಖರ್ ಸರ್ ಅವರು ವಿಜಯನಗರದಿಂದ ಕರೆ ಮಾಡಿದರು, ಕಿರಾಣಿ ಸ್ಟೋರನ್ನು ಇಟ್ಕೊಂಡಂಥವರು. ಅವರ ಮಗ ಒಂದು ಉತ್ತಮ ಅಂದರೆ SSLC ರ್ಯಾಂಕ್ ಬಂದಿರೋದು ಅವರಿಗೆ ತುಂಬ ಖುಷಿಯ ವಿಚಾರ. ಅಂದರೆ ಅವ್ರ ಫ್ಯಾಮಿಲಿಲೇ ಯಾರೂ ರ್ಯಾಂಕ್ ಬಂದಿರಲಿಲ್ಲ ಅಂತ ಹೇಳಿದರು ಫ್ಯಾಮಿಲಿಲಿ. ಹಾಗೆ ಸ್ಕೂಲಲ್ಲಿ ಕೂಡ ಬಂದಿರಲಿಲ್ಲ ಮೇಡಮ್ ನನ್ನ ಮಗ ರ್ಯಾಂಕ್ ಬಂದಿರೋದು. ಆ ಒಂದು ವಿಷಯ ಅಂದರೆ ಆ ಒಂದು ಇದು ಘಟನೆ ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿದರು. ಹಾಗೆ ನಮ್ಮ ಕೆಂಡೇಗೌಡ ಸರ್ ಅವರು ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದರು, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಒಂದು ಕರೆ ಇದೆ, ಸ್ವೀಕಾರ ಮಾಡಿಬಿಡೋಣ. ನಮಸ್ತೆ.
9: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ಸೋಮಶೇಖರ್, ಸಾರಿ ಚಂದ್ರಶೇಖರ್ ಸರ್ ಹೇಗಿದ್ರಿ? ಇಲ್ಲ ಸರ್, ಸೋಮಶೇಖರ್ ಸರ್ ಬಗ್ಗೆ ಹೇಳ್ತಾ ಇದ್ದೆ ಕರೆ ಮಾಡಿರೋರ್ ಬಗ್ಗೆ, ಹಾಗೆ ತಪ್ಪಿ ಹೆಸರು ಬಂತು.
9: ಹೆಸರು ಬದಲಾಯಿಸ್ಬಿಟ್ರಲ್ಲ.
0: ಅರೆ ಬಾಬಾ, ಇಲ್ಲ ಸರ್,
9: ಗೊತ್ತಾಯ್ತಾ ಯಾರು ಅಂತ?
0: ಚಂದ್ರಶೇಖರ್ ಸರ್.
9: ಇನ್ಸಲ್ಟ್ ಬಿಟ್ಬಿಟ್ರಲ್ಲ.
0: ನಿಮ್ಮ ಹೆಸರು ನೆನ್ ಇದು ಮಾಡ್ಕೊಳ್ಳಿ, ಫುಲ್ ಹೇಳಿ.
9: ಹಲೋ.
0: ಹಾ ಹೇಳಿ ಸರ್.
9: ನನ್ನ ಹೆಸರು ಸಿಟಿ ಚಂದ್ರಶೇಖರ್, ಅತ್ತಿಜೋಡ ನಡೆ, ಹುಣಸಪುರ ತಾಲೂಕು, ಹಾಸನ ಜಿಲ್ಲೆ. ನಮ್ಮೆಲ್ಲ ಸೋದರ ಸೋದರಿಯರಿಗೆ ನಿಮಗೂ ಸರಿ ನನ್ನ ನಮಸ್ಕಾರಗಳು. ಇಂದಿನ ವಿಷಯ ಏನು ಗೊತ್ತಾಗಲಿಲ್ಲ.
0: ಗೊತ್ತಾಗ್ಲಿಲ್ವಾ, ನಾನು ಹೇಳೋದಕ್ಕೆ ಇರೋದಲ್ವಾ ಸರ್, ಹೇಳ್ತೀನಿ.
9: ಹೇಳಿ
0: ಸರ್. ನಿಮ್ಮ ಒಂದು ಜೀವನ ಎಂಬ ಅದ್ಭುತ ಪುಸ್ತಕದಲ್ಲಿ ಯಾವ ಒಂದು ಪುಟವನ್ನ ನೀವು ನೆನ್ಪು ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ?
9: ನನ್ನ ಜೀವನದಲ್ಲ,
0: ನಿಮ್ಮ ಜೀವನವೆಂಬ ಅದ್ಭುತ ಪುಸ್ತಕದಲ್ಲಿ.
9: ನನ್ನ ಜೀವನದಲ್ಲಿ ಏನಾಗ್ಬಿಡ್ತು ನೆನೆಸ್ಕೊಂತೀನಿ ಅಂದ್ರೆ,
0: ಎಲ್ಲ ಪೇಜ್ ಅಲ್ಲ, ಯಾವ್ದಾದ್ರು ಒಂದ್ ಪೇಜ್ ಅನ್ನ ನೆನ್ಪು ಮಾಡ್ಕೋಬೇಕು.
9: ಯಾವ್ದಾದ್ರು ಕಳೆದೋದೇನು ನಾನು ಇದ್ ಮಾಡ್ಕೊಳ್ತೀನಿ, ಚಿಂತಿಸ್ ಯೋಚನೆ ಮಾಡಲ್ಲ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಆ ದೃಷ್ಟಿ ಇಟ್ಕೊಂಡು ಮಾಡ್ತೀನಿ ಹೊರತು ಕಳೆದೋಗಿದ್ ಮತ್ತೆ ಬರಲ್ಲ. ಅದು ಸಮಯ ಆಗ್ಲಿ ಹಣ ಆಗ್ಲಿ ಯಾವ್ದೇ ಆಗ್ಲಿ ಬರಲ್ಲ, ಜೀವನ ಆಗ್ಲಿ ಕಳೆದೋದ ಜೀವನ ಬರಲ್ಲ. ಅದು ಅದನ್ನ ನಾನು ಮರ್ತು ಬಿಡ್ತೇನೆ ಅಲ್ಲಿಗೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಚಿಂತೆ ಮಾಡ್ತಾ
0: ಇದ್ದೆ. ನೀವು ಯಾವ್ದನ್ನ ನೆನ್ಪು ಮಾಡ್ಕೊಳ್ಲಿಕ್ಕೆ ಇಷ್ಟಪಡಲ್ಲ?
9: ಯಾವ್ದಾರ ಕೈ ಘಟನೆಗಳು ನಡೆದಿರ್ತಾವಲ್ಲ, ಲಾಸ್ಟ್ ಇಯರ್ ಕಳ್ಕೊಂಡಿರ್ತೀವಿ ಅಂತವೆಲ್ಲ ನಾವು ನೆನ್ಪು ಇಷ್ಟಪಡಲ್ಲ.
0: ಓಕೆ, ಯಾವ್ದನ್ನು ಕೂಡ ನೀವು ನೆನ್ಪು ಮಾಡ್ಕೊಳ್ಳಕ್ ಇಷ್ಟಪಡಲ್ಲ, ಸಿಹಿ ಕಹಿ ಘಟನೆಗಳು
9: ಹಳೆದು ನೆನಪುಗಳು ಯಾವ್ದನ್ನ ಇದು ಮಾಡ್ಕೊಳಕ್ ಹೋಗಲ್ಲ.
0: ಓಕೆ ಸರ್, ಓಕೆ.
9: ಮುಂದಿನ ಬಗ್ಗೆ ಮಾತ್ರ ಯೋಚನೆ, ಸ್ವಲ್ಪ ಚಿಂತೆ ಮಾಡಿ.
0: ಚಿಂತೆ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
9: ಧನ್ಯವಾದಗಳು.
0: ಎಸ್ ಸರ್, ಎಸ್ ಸರ್. ಓಕೆ, ಸಿ ಟಿ ಚಂದ್ರಶೇಖರ್ ಸರ್ ಅತ್ತಿ ಚೌಡನ ಹಳ್ಳಿಯಿಂದ ಕರೆ ಮಾಡಿದ್ರು. ಅವರು ಪುಸ್ತಕ ಒಂದ್ಸಲ ಓದಿ ಮುಚ್ಚಿಟ್ಬಿಟ್ರೆ ಮುಗೀತು, ಮತ್ತೆ ತೆಗೆದು ಅದು ಯಾವುದನ್ನು ಮೆಲುಕು ಹಾಕೊಳ್ಳಲ್ಲ, ನೋಡೋದು ಇಲ್ಲ, ಹಾಗೆ ನೆನಪು ಮಾಡ್ಕೊಳಲ್ವಂತೆ, ಅಲ್ಲಿಗಲ್ಲಿಗೆ ಬಿಟ್ಬಿಡ್ತಾರೆ ಹಾಗೆ. ಸೊ ಒಬ್ಬೊಬ್ರ ಮನಸ್ಥಿತಿ ಒಂದೊಂಥರ ಅಲ್ವಾ. ಓಕೆ, ಹಾಗೆ ನಮಗೆ ಆಗಲೇ ಕೆಂಡೇಗೌಡ ಸರ್ ಅವರು ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದರು. ನಾವು ಸರ್ಕಾರಿ ನೌಕರಿ ತಗೊಂಡಿರೋ ಕ್ಷಣ ತುಂಬ ಇಷ್ಟ ಆಯಿತು ಮೇಡಮ್ ನನಗೆ ಅಂತ. ಖಂಡಿತವಾಗ್ಲೂ ಆ ರೀತಿ ಒಂದು ಆ ಕಷ್ಟದ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಒಂದು ಅಚೀವ್ ಮಾಡೋದಿದೆ ಅಲ್ವಾ, ಅದೊಂದು ಗ್ರೇಟ್. ಆ ರೀತಿಯ ಒಂದು ಆ ದಿನದ ನೆನಪುಗಳು ಖಂಡಿತವಾಗ್ಲೂ ಆಗಾಗ ಮರುಕಳಿಸ್ತಾ ಇರತ್ತೆ. ನಾವು ಗುಣ ಮೇಡಮ್ ಅವರು ಅವ್ರ ಮಗ ಹುಟ್ಟಿದ ದಿನ ಹಾಗೆ ಆ ಕ್ಷಣ ತುಂಬ ಖುಷಿ ಕೊಡ್ತು ಅನ್ನೋದನ್ನು ತಿಳಿಸಿದರು. ಈಗ ಚಂದ್ರಶೇಖರ್ ಸರ್ ಅವರು ಕರೆ ಮಾಡಿ, ನನಗೆ ಎಲ್ಲದೂ ಹಳೇದೋ ಯಾವುದೇ ಆಗಿರಲಿ ನಾನು ಮರ್ತೋಗ್ಬಿಡ್ತೀನಿ ಮೇಡಮ್, ಯಾವುದು ನೆನ್ಪಿಟ್ಕೊಳ್ಳಲ್ಲ ಅನ್ನೋದನ್ನು ತಿಳಿಸಿದರು. ಓಕೆ, ಒಬ್ಬೊಬ್ಬರು ಒಂದೊಂದು ರೀತಿ ಅವರವರ ಒಂದು ಜೀವನದ ಪುಟಗಳ ಬಗ್ಗೆ ಮೆಲುಕಾಕಿ ತುಂಬ ಚೆನ್ನಾಗಿ ಈ ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿದ್ರ ಬಗ್ಗೆ ಮಾತಾಡ್ಬೋದು. 9686927279 9680-96279 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಒಂದು ಜೀವನದ ಯಾವ ಒಂದು ಪುಟ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ, ಹಾಗೆ ನಮಗೆ ಒಬ್ಬರು ಮೆಸೇಜ್ ಮಾಡಿದ್ದಾರೆ, ಯಾರಪ್ಪ, ಬೆಂಗಳೂರಿಂದ ಶ್ರೀನಿವಾಸ್ ಅನ್ನೋರು. ಓಕೆ ಮೇಡಮ್, ನನಗೆ ತುಂಬ ಇಷ್ಟ ಆಗಿರೋ ಒಂದು ಪುಟ ಅಂದರೆ ಕಾಲೇಜ್ ಡೇಸ್. ನಾನು ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಸ್ವಲ್ಪ ಕಷ್ಟ ಇತ್ತು, ಹಾಗೆ ಹೀಗೆ ನಡೀತು. ಜೊತೆ ಕಾಲೇಜಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ ಆದರೂ ತುಂಬ ಚೆನ್ನಾಗಿತ್ತು. ಹಾಗೆ ಮೆಚುರಿಟಿ ಬಂತು ಮೇಡಮ್, ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅನ್ನೋ ಗುರಿ ಬಂತು ಅಂತ ಮೆಸೇಜ್ ಮಾಡಿ ತಿಳಿಸಿದ್ದಾರೆ. ಓಕೆ, ಆ ಪುಟ ನನಗೆ ತುಂಬ ಇಷ್ಟ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಕೂಡ ಈ ರೀತಿಯಲ್ಲಿ ಮೆಸೇಜ್ ಮಾಡುವುದರ ಮುಖಾಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಸ್ನೇಹಿತರೆ, ಅಥವಾ ಕರೆ ಮಾಡಿ ಕೂಡ ಮಾತಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಹಾಗೆ ಈಗ ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
10: ನಮಸ್ತೆ, ನಾವು ಮುರಳಿಧರ್, ಶಿವಮೊಗ್ಗ.
0: ಮುರಳಿಧರ್ ಸರ್, ಹೇಗಿದ್ದೀರಿ? ರೇಡಿಯೋ ಮ್ಯೂಟ್ ಮಾಡಿ ಮಾತಾಡ್ಬೇಕು, ನನ್ನ ವಾಯ್ಸ್ ನಂಗೆ ಕೇಳ್ತಾ ಇದೆ.
10: ರೇಡಿಯೋಯಿಂದ ದೂರ ಹೋಗ್ತಾ
0: ಇದೀವಿ. ದೂರ ಬಂದ್ಬಿಟ್ರಾ? ಓಕೆ, ಹೇಳಿ ಮುರಳಿಧರ್ ಸರ್, ಹೇಗಿದ್ದೀರಾ? ಕೆಲಸ ಎಲ್ಲ ಹೇಗ್ ನಡೀತಾ ಇದೆ?
10: ಕೆಲಸ ನಡೀತಾ ಇದೆ. ರಾಗಿ ಈಗೆಲ್ಲ ರಾಗಿ ಮಾಡಿದ್ವಿ, ಭತ್ತ ಮಾಡಿದ್ವಿ, ನಡೀತಾ ಇದೆ ಕೆಲಸ.
0: ರಾಗಿ ಭತ್ತ, ಸೂಪರ್. ಓಕೆ, ವೆರಿ ನೈಸ್. ಹೇಗನ್ಸುತ್ತೆ ರಾಗಿ ಬೆಳೆಯೋದು, ಭತ್ತ ಬೆಳೆಯೋದು?
10: ಏ ಹುಟ್ಟಾಗಿಂದಲೂ ಮಾಡ್ತಾ ಬಂದಿನಕ್ಕ, ಏನೋ ಮಾಡ್ತಾ ಇದೀವಿ ಸುಮ್ನೆ. ತುಂಬಾ ದನಗಳಿದಾವೆ, ದನಗಳಿಗೆ ಹುಲ್ಲು ಹಾಕೋದು, ಹಾಲು ಕರಿಯೋದು, ಸಗಣಿ ಹಾಕೋದು, ಬರೆಯೋದೇ ಆಗೋದು ನನ್ನ ಜೀವನ.
0: ಅರೆ ಬಾಬಾ, ಹೇಳದ ಹೇಳಿದ್ರೆ ಚಂದನ ಹೇಳಿದ್ರೆ. ಓಕೆ,
10: ಹೇಳಿಲ್ಲಕ್ಕ, ಪುಣ್ಯ ಮಾಡಿದ್ವಿ ಕೆಲಸ ಮಾಡಕ್ಕೆ, ಹಂಗಾಗಿ ಮಾಡ್ತಾ ಇದೀನಿ.
0: ಹಾ, ನನಗೆ ಈ ಮಾತು ಬೇಕಿತ್ತು. ಇವಾಗ ಚಂದ ಹೇಳಿದ್ರಿ ಮಾತ್ರ.
10: ನನ್ ಪುಣ್ಯ ಇದು, ಮಾಡ್ತಾ ಇದೀನಿ, ದೇವ್ರು ನನಗೆ ಕೊಟ್ಟಿರೋ ವರ.
0: ಅಲ್ಲ, ಇಷ್ಟು ಕೆಲಸ ಕೈಯಲ್ಲಿರೋಕೆ ಇಷ್ಟು ನಗ್ನಗ್ತಾ ನೀವು ನಮ್ಮೊಟ್ಟಿಗೆ ಮಾತಾಡ್ತಾ ಇದೀರಿ, ಆರೋಗ್ಯಯುತವಾಗಿ ಚಂದವಾಗಿ. ಹೌದು, ನಿಜ, ನಿಮ್ಮೊಟ್ಟಿಗೆ ಮಾತಾಡೋದು ನಮ್ ಪುಣ್ಯ ಕೂಡ. ಸರ್, ಇವತ್ತಿನ ವಿಷಯ ಗೊತ್ತಾಯ್ತಾ?
10: ಹಂಗೆ ಸಮಯ ಸಿಕ್ತಾಗ ಫೋನ್ ಮಾಡ್ತೀನಿ.
0: ಖಂಡಿತ ಹೇಳಿ.
10: ನನಗೆ 2000 ಇಂದ 2005 ಒಂದ್ ಸ್ವಲ್ಪ ನಮ್ಮ ಘಟನೆಗಳು, ನನ್ ಜಮೀನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ವ್ಯವಸಾಯ ಶುರು ಮಾಡಿ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ದು, ಆ ಜೀವನ ನನಗೆ ತುಂಬಾ ಇಷ್ಟ ಅಕ್ಕ. ಆ ಜೀವನದಲ್ಲಿ ನಾನು ಕಲಿತ ಪಾಠಗಳಿದಾವಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂತ ಬಂದ್ಬಿಟ್ಟೆ. ಯಾವಾಗ ಮನುಷ್ಯ ಕೆತ್ತೋಗ್ತಾನೆ, ಎಲ್ಲಾದ್ರು ಖಾಲಿ ಕೈ ಆಗಿ ಮತ್ತೆ ಹೊಸ್ದಾಗಿ ಶುರು ಮಾಡ್ತಾನಲ್ಲ, ಅದು ಜೀವನದಲ್ಲಿ ಒಂದು ಒಳ್ಳೆ ಘಟ್ಟ ಅಂತ್ಕೋಬೇಕು.
0: ನಿಜ ನಿಜ ನಿಜ, ಖಂಡಿತ. ಈ ಮಾತು,
10: ಎಲ್ಲಾದ್ರೂ ಸುಖವಾಗಿರ್ತೀನಿ, ಎಲ್ಲಾ ಕಳ್ಕೊಂಡ್ಬಿಟ್ಟು ಮತ್ತೆ ಹೊಸ್ದಾಗಿ ಜೀವನ ಶುರು ಮಾಡ್ತೀನಲ್ಲ, ಅದು ನನ್ನ ಜೀವನದಲ್ಲಿ ನೆನಪಿಸ್ಕೊಳ್ಳೋ ದಿನ.
0: ನಿಜ ನಿಜ,
10: 2005 ನಾನು ಹೊಸ ಜೀವನ ಹೊಸ್ದಾಗಿ ಶುರು ಮಾಡಿದ್ನಲ್ಲ, ಎಲ್ಲಾ ಖಾಲಿ ಮಾಡ್ಕೊಂಡು ದನಕರ ಕಟ್ಕೊಂಡು ವ್ಯವಸಾಯ ಶುರು ಮಾಡ್ಕೊಂಡು ಮಾಡಿದೆ. ಫಸ್ಟ್ ಮಾಡ್ತಾ ಇದ್ದೆ ಅಂದ್ರೆ ಅಷ್ಟೇ ಇದ್ದಿಲ್ಲ. 2005 ಒಂದು ಜೀವನದಲ್ಲಿ ಒಂದು ಕಷ್ಟಪಟ್ಟು ಈ ರೀತಿ ಮಾಡಿದ್ರೆ ಹೆಂಗೆ ಏನೋ ಮಾಡ್ತಾ ಬಂದಲ್ಲ, ಈಗ ಅದು ನನ್ಗೆ ಜೀವನದಲ್ಲಿ ಒಳ್ಳೆ ದಿವಸಗಳು.
0: ಓ ಸೂಪರ್. ಓಕೆ,
10: ಇಷ್ಟ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು.
0: ಸೋತು ಗೆದ್ದಿದ್ದೀರಾ?
10: ಕಣಕ, ಸೋತು ಗೆದ್ದೀನಿ. ಸೋತು ಗೆದ್ದಾಗಲೇ ಮನುಷ್ಯನಿಗೆ ಬುದ್ಧಿ ಬರೋದು.
0: ನಿಜ ನಿಜ,
10: ಎಡುವುದಾಗಲೇ ಅದನ್ನ ದಾಟೋಬೇಕಂತ ಬುದ್ಧಿ ಬರೋದು.
0: ನಿಜ. ಇದಕ್ಕಿಂತ ಮುಂಚೆ ಯಾವ ಕಾಯಕ ಮಾಡ್ತಾ ಇದ್ರೆ, ಯಾವ ಕೆಲಸದಲ್ಲಿ
10: ತೊಡಗಿಸ್ಕೊಂಡ್ರು? 8-9 ಕ್ಲಾಸ್ ಫೇಲು, ಅಲ್ಲಿಂದ ಕರ್ಕೊಂಡ್ ಗದ್ದೆ ಹಾಕಿದ್ರು, ಅಲ್ಲಿಂದ ಗದ್ದೆ ಕೆಲಸ ಮಾಡ್ಕೊಂತ ಇದ್ದೆ. ಅವಾಗೆಲ್ಲ ಅಪ್ಪ ಚಿಕ್ಕಪ್ಪಂದು ವ್ಯವಹಾರ ಇತ್ತು, ನನಗೆ 2000 ಇಸ್ವಿಗೆ ಕೊಟ್ರು ವ್ಯವಹಾರನ, 98 ಕೊಟ್ರು, ಕಳ್ಕೊಂಡ್ಬಿಟ್ಟೆ. ಆಮೇಲೆ 2000 ಹಿಂಗೆ ಮಾಡ್ಬೇಕು ಅನ್ನೋ ಹಠ ತೊಟ್ಟು ಮಾಡಿದೆ. ಇವತ್ತು ನನ್ನ ಮುಂದೆ ಯಾರಿಲ್ಲ ನಮ್ಮ ಮನೆ.
0: ಓಹೋ, ಸೂಪರ್.
10: ಎಲ್ಲರೂ ನನ್ನ ನನ್ನ ದುಡಿಮೆ ಅಂತ ಕೊಚ್ಕೋಬಾರ್ದು. ನಾನು ಮನೇಲಿ ಅಕ್ಕಿ ತಾಣ ಭತ್ತ ತಾಣಿಟ್ಟು ಅವತ್ ತಿಂದಾಗ ಭತ್ತ ಒಂದ್ ಕಾಳ ಕಿನ್ಕೊಂಡಿಲ್ಲ.
0: ವೆರಿ ನೈಸ್, ಸೂಪರ್.
10: ಇವತ್ತು 35 ಭತ್ತ ಇದೆ. ನಮ್ಮ ಅಣ್ಣ ತಮ್ದು ಎಲ್ಲ ಸೇರಿ ಒಂದ್ 15 ಮೈಲಿದೀವಿ. ಯಾವ್ದು ಯಾವ ನಿಶ್ಚಿಂತಾಗಿ ಯಾರು ಬಂದ್ರು, ಯಾವ್ದು ಸಮಯದಲ್ಲೂ ಊಟ ಇದೆ.
0: ಅವಿಭಕ್ತ ಕುಟುಂಬನ ಸರ್ ನಿಮ್ದು? 15 ಇದೆ.
10: ಹೌದೌದು, ಅವಿಭಕ್ತ ಕುಟುಂಬ.
0: ಓಹೋ, ಸೂಪರ್.
10: ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ಅಮ್ಮ ಅಣ್ಣ ತಮ್ಮ ಎಲ್ಲಾರು 9 ಮಕ್ಳು, ಇಬ್ಬರಿಂದ ಅವರೆಲ್ಲರೂ ಇಬ್ರು ಅಕ್ಕಾರಿ ಮದುವೆ ಮಾಡಿ 9 ಒಟ್ಟಿಗೆ ಇದ್ವಿ, 7 ಜನ.
0: ಓಕೆ, ನೋಡಿ ಸರ್, ಜೀವನದಲ್ಲಿ ಆ ದಿನ ತೆಗೆದುಕೊಂಡಂತ ನಿರ್ಧಾರ ನಿಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿದೆ.
10: ಸೋತಿ ನನಗೆ ಯಾರು ಬೆಲೆ ಕೊಡ್ತಿಲ್ಲ ಅಕ್ಕ, ಇವತ್ತು ಅಕ್ಕ ಇವತ್ತು ದಿವಸ ನನ್ನ ಬೆಲೆ ನಾನು ಉಳಿಸ್ಕೊಂಡಿದ್ದೀನಿ.
0: ಖಂಡಿತ,
10: ಆ ಟೈಮಲ್ಲಿಂದ ಮಾಡಿದ ಜೀವನ ಇದು ನನಗೆ ಒಳ್ಳೇದು ಅಂತ ಅನ್ಸುತ್ತೆ.
0: ಖಂಡಿತ ಖಂಡಿತ, ಸಮಯ ಎಲ್ಲದಕ್ಕೂ ಪಾಠ ಕಲಿಸುತ್ತೆ. ಥ್ಯಾಂಕ್ ಯು. ಎಸ್ ಸರ್, ಎಸ್ ಸರ್. ಓಕೆ, ಮುರಳಿಧರ್ ಸರ್ ಅವರು ತುಂಬ ಚೆನ್ನಾಗಿ ಮಾತಾಡಿದರು. ಖಂಡಿತವಾಗ್ಲೂ ಸಮಯ ಎಲ್ಲದಕ್ಕೂ ಪಾಠ ಕಲಿಸುತ್ತೆ ಅನ್ನೋದಕ್ಕೆ ಇವರೆಲ್ಲರೂ ಕೂಡ ಉದಾಹರಣೆ ಆಗ್ತಾರೆ, ನಮ್ಮ ಮುರಳಿಧರ್ ಸರ್ ಅವರು. ಅವರಲ್ಲಿರುವಂತಹ ಒಂದು ಶ್ರದ್ಧೆ, ಭಕ್ತಿ, ಜೊತೆಗೆ ಶ್ರಮ ಅವರನ್ನು ಈ ಮಟ್ಟಕ್ಕೆ, ಈ ಎತ್ತರಕ್ಕೆ ತಂದು ನಿಲ್ಲಿಸಿದೆ. ಖಂಡಿತವಾಗ್ಲೂ ಜೀವನದಲ್ಲಿ ಒಂದಿಷ್ಟು ತಾಳ್ಮೆ ಇರಲೇಬೇಕು ಸ್ನೇಹಿತರೆ. ತಾಳ್ಮೆ ಜೊತೆ ಜಾಣ್ಮೆ ಇದ್ರೆ ಎಂತಹದ್ದೇ ಸಮಸ್ಯೆ ಬಂದರೆ ನಾವು ಬಗೆಹರಿಸ್ಕೊಳ್ಬೋದು ಅಲ್ವಾ. ಸೊ ನೀವೆಲ್ಲರೂ ನಿಮ್ಮ ಒಂದು ಆ ವಿಷಯಗಳನ್ನು ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಈಗ ಇರುವಂತಹ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾರಲ್ವಾ, ಅವು ಅಂತಹ ಒಂದು ಮನಸ್ಥಿತಿ ಅವರು ಈ ಥರ ಒಂದು ವಿಷಯಗಳನ್ನು ಕೇಳಿದ್ರೆ ಗಟ್ಟಿ ಆಗ್ತಾರೆ ಅಂತ ಅಂದ್ಕೊಳ್ತೀನಿ. ಓಕೆ, ಸಣ್ಣ ಪುಟ್ಟ ವಿಷಯಕ್ಕೆ ಬೇರೆ ಬೇರೆ ಯಾವುದೋ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಅದು ತುಂಬ ಕಷ್ಟಕರ ಅಲ್ವಾ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ
11: ಮೇಡಮ್. ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಿ? ನಿಮ್ಮನ್ನ ನೆನ್ಪ್ ಮಾಡ್ಕೊಂಡು ನಾನು ಚಂದ್ರಶೇಖರ್ ಸರ್ ಅವ್ರಿಗೆ ಸೋಮಶೇಖರ್ ಸರ್
11: ಅಂದ್ಬಿಟ್ಟೆ. ನಾನೊಂದ್ ಮೆಸೇಜ್ ಹಾಕೋಣ ಅಂತಿದ್ದೆ. ಇನ್ನ ಇನ್ನೊಬ್ರು ನಮ್ಮ ಸ್ನೇಹಿತರು ಸೋಮಶೇಖರ್ ಅವರ ಸಿಕ್ಕಿದಾರಲ್ಲ, ಮಾತಾಡಿದಾರೆ ಇನ್ನೇನು ಅಂತ ಅನ್ಕೊಂಡು ಸುಮ್ನೆ ಒಂದ್ ಮೆಸೇಜ್ ಹಾಕೋಣ ಅಂತಿದ್ದೆ. ಬಟ್ ಕೇಳ್ತಾ ಇದ್ದೆ ಮೇಡಮ್.
0: ಏನ್ ತಿಂಡಿ ತಿಂದ್ರಿ ಸರ್?
11: ಇವತ್ತು ಚಪಾತಿ ಮತ್ತೆ ಕ್ಯಾಪ್ಸಿಕಂ ಪಲ್ಯ.
0: ಸೂಪರ್. ಓಕೆ ಸರ್, ಸರ್ ಹೇಳಿ.
11: ನನಗೆ ನೋಡಿ, ನೀವು ಏನ ಡೈರಿಲಿ ಅಳಿಸಲಾಗದ ಒಂದು ಪುಟ ಅಂತ ಅಂದ್ರೆ ಮೇಡಮ್, ನಮ್ಮ ಬಾಲ್ಯದ ದಿನಗಳು, ಅದನ್ನ ಮರಿಲಿಕ್ ಸಾಧ್ಯನೇ ಇಲ್ಲ ಮೇಡಮ್. ನಾವು ಹಳ್ಳಿಯಲ್ಲಿ ಮೇಲಾಗಿ ನಮ್ಮ ಅಜ್ಜಿ ಮೇಡಮ್, 30 ವರ್ಷದ ಒಂದು ಜೊತೆಯ ಅಜ್ಜಿ ನಾನು ಕೂಡ, ಸ್ವಚ್ಛಂದು ಆಗಿದ್ದು ಮೇಡಮ್. ನಾವಂತೂ ಹಳ್ಳಿಯಲ್ಲಿ ಈಗ ಬೆಳಿಗ್ಗೆ ಎದ್ದ ಕೂಡ್ಲೇ ತೋಟಕ್ಕೆ ಹೋಗಿ ಬರೋದು, ಆಮೇಲೆ ಸಣ್ಣ ಪುಟ್ಟ ಅಜ್ಜಿಗೆಲ್ಲ ಸಹಾಯ ಮಾಡಿ ಕೆಲಸ ಮಾಡ್ಕೊಂಡು ಶಾಲೆಗೆ ಹೋಗೋದು, ಅಲ್ಲಿಂದ ಬಂದ್ಮೇಲೆ ಮೇಡಮ್ ಕ್ರಿಕೆಟ್ ಕ್ರಿಕೆಟ್ ಆಡೋದು, ಆಮೇಲೆ ಅಜ್ಜಿ ಕೈಲಿ ಬೈಸ್ಕೊಳೋದು. ನಾವು ಪದ ಅದು ಯಾವಾಗ್ಲೂ ಹೇಳ್ತಿರ್ತೀನಿ ನಾನು, ನಿನ್ ಕುಕ್ಕರ್ ಸಹ ರಿಕೆಟ್ ಆಡಕ್ ಹೋಗಿದ್ಯಾ, ರಿಕೆಟ್ ಆಡಕ್
0: ಹೋಗಿ. ನೀವು ನಿಮ್ಮ ಅಜ್ಜಿನ ತುಂಬಾ ನೆನ್ಪ್ ಮಾಡ್ಕೊಳ್ತೀರಾ ಸರ್, ಖುಷಿ ಆಗತ್ತೆ ಆಕ್ಚುಲಿ.
11: ನಿಜ ಮೇಡಮ್, ಅವ್ರ ಕ್ರಿಕೆಟ್ ಅನ್ನ ಬರ್ತಾರಲ್ಲ ಅಜ್ಜಿಗೆ, ರಿಕೆಟ್ ಆಡಕ್ ಹೋಗಿಯಾ ನಿನ್ ಕುಕ್ಕರ್ ಸಹ ಬಾಯಲ್ಲಿ ಉಳ್ಕೊತಮ್ಮ ಅಂತ ಅಂದು ಅಜ್ಜಿ ಬೈಯೋದು. ನನ್ಗೆ ಅಜ್ಜಿ ಕೈಲಿ ಬೈಸ್ಕೊಳಕ್ ಬಹಳ ಇಷ್ಟ, ಹಂಗಾಗಿ ಇದು ನಡ್ಕೊಂಡ್ ಬರ್ತಿತ್ತು. ಆಮೇಲೆ ವೀಕೆಂಡ್ ನಲ್ಲಿ ಮೇಡಮ್, ಶನಿವಾರ ಭಾನುವಾರ ಭರ್ಪೂರ ಕೆರೆಯಲ್ಲಿ ಈಜಾಟ.
0: ಸೂಪರ್.
11: ಅದು ಎಷ್ಟು ಸೊಗಸಾಗಿ ಅಂದ್ರೆ, ನಮ್ಮ ಊರಲ್ಲಿ ನಾನೊಬ್ಬ ಮತ್ತೆ ಸುರೇಶ್ ಅಂತ ಇದ್ದ ನಮ್ಮಿನ ಸೀನಿಯರ್ ಒಂದ್ ಏನ್ ಅವರು, ಇಡೀ ಕೆರೆನೆ ಜಾಲ ಆಡ್ಬಿಡ್ತಿದ್ದು ಮೇಡಮ್.
0: ಓಕೆ, ಮೀನೆಲ್ಲ ಸಿಗ್ತಾ ಇದ್ವಾ ಸರ್? ಮೀನು, ಏಡಿ, ಕಪ್ಪೆ?
11: ಈಗ ಅಲ್ಲಿ ಇಲ್ಲ, ಏನು ಭಯನೇ ಇಲ್ಲ ಮೇಡಮ್ ನಮ್ಗೆ. ಅವಾಗ ಬರೀ ಈಜಾಡೋದು ಒಂದೇ ನಮ್ಗೆ, ಅಲ್ಲಿ ಏನು ಹಾವುಗಳಿದೆಯೋ ಏನು ಎತ್ತ ಎಲ್ಲಿ ಹಾಳ ಇದೆ ಏನು ಇಲ್ಲ, ಹೋಗೋದು ಈಜಾಡೋದು. ಏನ್ ಮೇಡಮ್ ನೀವು 11 ಗಂಟೆ ಹೇಳಿದ್ರೆ ನಾವು 3 ಗಂಟೆಗೆ ಎದ್ದಿದ್ವಿ ಕೆರೆಯಿಂದ.
0: ದೇವ್ರೇ,
11: 3-4 ಗಂಟೆ ಸತತವಾಗಿ ಅಲ್ಲಿ. ಅದು ನೀವು ಯಾರು ಈಜಾಡೋದ್ ಕೇಳಿ ಮೇಡಮ್, ಅವರು ನೀರೊಳಗೆ ಇಳಿದ್ಮೇಲೆ ಹೊರಗ್ ಬರಕ್ ಅವ್ರಿಗೆ ಮನ್ಸಿಗೆ ಬರೋದಿಲ್ಲ.
0: ಕ್ರೇಜ್ ಸರ್ ಅದು, ಒಂದು ಒಂಥರ
11: ನಿಜ. ಆಮೇಲೆ ಒಂದ್ಸರಿ ಅಲ್ಲೆಲ್ಲ ನಾವು ಸುಮ್ನೆ ಹೋಗ್ತಾ ಇದ್ದು ಏರಿ ಮೇಲೆ, ನಾನು ನಮ್ ಸ್ನೇಹಿತರು ಪಾಪ ಅವ್ರು ಇಲ್ಲ ಕುಮಾರಸ್ವಾಮಿ ಅಂತ ಮೇಡಮ್, ನಾನು ಸಂದರ್ಶನ ಮಾಡಿದ್ದೆ ಶಿಕ್ಷಕರ ದಿನಾಚರಣೆ ದಿವಸ.
0: ಹೌದು ಸರ್, ಹೌದು,
11: ಹೌದು. ನಾನು ಹೋಗ್ತಾ ಇದ್ವಿ, ಒಂದು ತಾಯಿ ಎಮ್ಮೆ ಕೆರೆ ಒಳಗೆ ಹೋಗ್ತಾ ಇದೆ ಮೇಡಮ್, ಅದರಿಂದ ಕರು ಹೋಗ್ಬಿಟ್ಟು. ದೊಡ್ಡ ಎಮ್ಮೆ ಅದೇನು ಸುಸ್ತಾಗದಿಲ್ಲ, ಕರು ಮೇಡಮ್ ಬಹಳ ಕಷ್ಟ, ಅದಾಗಲೇ ಏದೋಸರು ಬಿಡ್ತಾ ಇತ್ತು. ನಾನ್ ನೋಡಿ ಮೇಡಮ್ ಅಲ್ಲಿ ಅಲ್ಲಿ ಕೆರೆ ಒಳಗೆ ಹಿಡಿದು ಅದನ್ನ ಈಜಾಡ್ಕೊಂಡು ಹೋಗಿ ಅದರ ಕೊಳ್ಳೂರಿ ಹಿಡ್ಕೊಂಡು ಹೋಗಿ ದಡಕ್ ಹಾಕಿದ್ದೆ ಮೇಡಮ್. ಬಹಳ ಖುಷಿ ಇತ್ತು, ನಾನ್ ಸ್ನೇಹಿತರಿಗೆಲ್ಲ ಹೇಳ್ಕೊಂತಾ ಇದ್ದೆ, ಯಾರು ಬಂದ್ ಮಂದ ಹೇಳಿದಾರೆ, ಖುಷಿ ಸರಿಯಾಗಿ ಬಿಸ್ಕತ್ ಬಿತ್ತು. ನಮ್ ತಂದೆವ್ರು ಅವೆಲ್ಲ ದುಸಾಹಸ ಕೈ ಹಾಕ್ಬೇಡ ಹಾಗೆ ಅಂತ ಅಂದು. ಇವೆಲ್ಲ ನೆನಪುಗಳು ಮೇಡಮ್ ಖಂಡಿತ ನೋಡಿ, ಅವು ಆ ಪುಟಗಳು ತಿರುವು ಆಗ್ತಾ ಇರ್ಬೇಕು ಮೇಡಮ್, ನಾವು ಮರಿಬಾರ್ದು.
0: ನಿಜ ನಿಜ ನಿಜ,
11: ನೆನಪಾಗ್ತಾ ಇರ್ಬೇಕು ನಾವು ನೆಡ್ಬಂದ್ ಹಾದಿ ಹೇಗಿತ್ತು. ಈಗ ನೋಡಿ ಅವಾಗಿಂದ ಇದು ಹುಮ್ಮಸ್ಸು ಶಕ್ತಿ ಇಲ್ಲ ಮೇಡಮ್. ನಾನು ನಮ್ಮ ವಿದ್ಯಾರ್ಥಿಗಳ ಜೊತೆ ಜಿ ಆರ್ ಎಸ್ ಅಲ್ಲೆಲ್ಲ ಹೋದಾಗ ಈಜಾಡಕ್ ಹೇಳಿದ್ರೆ ಒಂದು 10 ಮೀಟರ್ ಈಜಲಿಕ್ಕೆ ಆಗೋದಿಲ್ಲ, ಸುಸ್ತಾಗ್ಬಿಡೋದು.
0: ಕರೆಕ್ಟ್ ಕರೆಕ್ಟ್, ಆತರ ಸ್ಟಾಮಿನೂ ಇಲ್ಲ, ಜೊತೆಗೆ ಒಂದು ಶಕ್ತಿನೂ ಈಗ ಮಕ್ಕಳಿಗೆ ಇಲ್ಲ ಅನ್ಸುತ್ತೆ ಸರ್. ಆಸಕ್ತಿ
11: ಬಾಲ್ಯದಲ್ಲಿರ್ತಕ್ಕಂತ ಹುರುಪು ಹುಮ್ಮಸ್ಸು ಈಗ ಆಗೋದಿಲ್ಲ ಅಂದ್ರೆ, ಈಗ ಒಂದು ರೀತಿಯ ಒಂದು ಜೀವನ ಅಷ್ಟೇ ಈಗ.
0: ಖಂಡಿತ ಖಂಡಿತ.
11: ಹಾಗಾಗಿ ಆ ಒಂದು ಲೈಫ್ ಇದೆಯಲ್ಲ, ಬಾಲ್ಯದ ನೆನಪುಗಳಿದೆಯಲ್ಲ. ನಾನು ಮೇಡಮ್ 82 ನಾನು ಡೈರಿ ಬರೆಯೋರ ಒಂದು ಹವ್ಯಾಸ ಇತ್ತು. ಸರಿಯಾ, ಒಂದು 20 ವರ್ಷ ಡೈರಿ ಬರೆದಿಟ್ಟಿದ್ದೆ. ಅವಾಗಿನ್ನೆಲ್ಲ ಏನು ಅವೆಲ್ಲ, ಈಗ ಫಸ್ಟ್ ಸಿಲಿಂಡರ್ ಬಂದಾಗ ಎಷ್ಟಿತ್ತು, 15 ರೂಪಾಯಿ, 65 ಇತ್ತು ಮೇಡಮ್.
0: ಅಯ್ಯೋ,
11: ಪೆಟ್ರೋಲ್ 10 ರೂಪಾಯಿ, ಇದೆಲ್ಲ ಬರೆದಿಟ್ಟಿದ್ದೀನಿ.
0: ಸೂಪರ್.
11: ಹಾಗಾಗಿ ಆ ನೆನಪುಗಳಿದೆಯಲ್ಲ, ಖಂಡಿತ ನನಗೆ ಬಹಳ ಖುಷಿ ಆಗುತ್ತೆ. ನೀವೆಲ್ಲ ಹಾಗಾಗಿ ನಮ್ಮ ನೆನಪುಗಳನ್ನ ಕೆದಕ್ತಿರಿ, ನೆನಪಿನ ಅಂಗಳದಿಂದ ಅಂತ ಕಾರ್ಯಕ್ರಮಕ್ಕೆ ಹೆಸರಿಟ್ಟು ಬಹಳ ಸೂಕ್ತ ಮೇಡಮ್.
0: ನಿಜ ನಿಜ ನಿಜ,
11: ನೆನಪಿನ ಅಂಗಳದಿಂದ ಅಂತ. ಹಾಗಾಗಿ ಆ ನೆನಪುಗಳು ಸದಾ ಹಸಿರಾಗಿರುತ್ತೆ.
0: ಅವು ಒಂದ್ ರೀತಿ ನಮ್ಗೆ ಟಾನಿಕ್ ಸರ್, ಒಂದ್ ರೀತಿ ರಿಫ್ರೆಶ್ಮೆಂಟ್ ಕೊಡತ್ತೆ.
11: ಖಂಡಿತ ಮೇಡಮ್, ಖಂಡಿತ
0: ತುಂಬಾ ರಿಫ್ರೆಶ್ಮೆಂಟ್ ಕೊಡುತ್ತೆ.
11: ನಿಜ, ಹಂಗಂತೂ ನಮ್ಮ ಸ್ನೇಹಿತರು ಕೂಡ ಓಂಕಾರಮೂರ್ತಿ ಅವರೆಲ್ಲ ನೀವು ಬಹಳ ಅಜ್ಜಿ ನೆನ್ಪ್ ಮಾಡ್ಕೊಳ್ತಾರ ಅಂತ. ಖಂಡಿತ ನಮ್ಮ ಅಜ್ಜಿ ಯಾವಾಗಲೂ ನೆನಪಾಗಿರ್ತಾರೆ, ಅಷ್ಟು ಒಡನಾಟ ಚೆನ್ನಾಗಿತ್ತು ನಮ್ಗೆ.
0: ನಿಜ ನಿಜ, ಹೌದು, ಹಾಗೆ ಒಂದು ರಿಫ್ರೆಶ್ಮೆಂಟ್ ಕೊಡತ್ತೆ ಹಳೆಯ ನೆನಪುಗಳು, ಜೊತೆಗೆ ಈಗ ಅಟ್ ಪ್ರೆಸೆಂಟ್ ಇರುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸ್ಲಿಕ್ಕೂ ಕೂಡ ಕಾರಣ ಆಗತ್ತೆ ಸರ್. ಹೇಗೆ ಅಂದ್ರೆ, ಅಯ್ಯೋ ಆ ಸಮಸ್ಯೆನೇ ನಾನು ಫೇಸ್ ಮಾಡಿದ್ದೀನಿ, ಇದೀಯಾ ಸಮಸ್ಯೆ ಅಂತ.
11: ಇದ್ಯಾವ್ದು ದೊಡ್ಡ ವಿಷಯ ಅಂತದ್ದೆಲ್ಲ ಅವಾಗ ನೆನಪಾದಾಗ ಇದೇನ್ ಲೆಕ್ಕಕ್ಕೆ ಇಲ್ಲ ನಮ್ಗೆ, ಇದಕ್ಕೆ ನಾವು ಎದುಗುಂತಬಾರ್ದು ಅನ್ನೋ ಒಂದು ನಮ್ಗೆ ಹುಮ್ಮಸ್ಸು ನೀಡುತ್ತೆ, ಶಕ್ತಿ ನೀಡುತ್ತೆ, ಚೇತನ ನೀಡುತ್ತೆ ಮೇಡಮ್. ಎಲ್ಲ ಇರ್ಬೇಕು, ನೆನಪುಗಳು ಇದ್ರೇನೆ ಮುಂದೆ ಸಾಗ್ಲಿಕ್ಕೆ ನಮ್ಗೆ. ಇದು ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು,
0: ಎಲ್ಲದು ಪಾಠ ಕಲಿಸುತ್ತೆ.
11: ಪಾಠ ಕಲಿಸುತ್ತೆ, ಒಳ್ಳೇದನ್ನ ತೆಗೆದುಕೊಂಡು ಮುನ್ನುಗ್ತಾ ಇರ್ಬೇಕು
0: ಅಷ್ಟೇ ಸರ್. ಸೂಪರ್ ಸರ್, ತುಂಬಾ ಚಂದ ಮಾತಾಡಿದ್ರೆ, ನಿಮ್ಮೊಟ್ಟಿಗೆ ಮಾತಾಡ್ ಖುಷಿ ಆಯ್ತು. ಹಾಗೆ ನಿಮ್ಮ ಗೆಳೆಯರು ಮಂಡ್ಯದಿಂದ ಕೆಂಡೇಗೌಡ ಸರ್ ನಮಸ್ಕಾರ ಹೇಳಿದ್ದಾರೆ.
11: ನಮಸ್ಕಾರ,
0: ನಿಮಗೂ
11: ಕೂಡ ಧನ್ಯವಾದಗಳು.
0: ಹಾಗೆ ಶಾಂತಾ ಮೇಡಮ್ ಅವರು, ಸೋಮಣ್ಣ ಅವರ ಮಾತು ಕೇಳ್ತಾ ಇದೀನಿ, ಖುಷಿ ಆಗ್ತಾ ಇದೆ ಅಂತ ಕಳ್ಸಿದ್ದಾರೆ.
11: ನಿಜ ಮೇಡಮ್, ನೋಡಿ ನಮ್ಗೆ ನಾವು ಕೇಳಿದ್ರು ಹೆಂಗೆ ನೋಡ್ರಿ, ಅವ್ರು ಹೆಂಗೆ ನಾವು ಹಿಡಿದಿಟ್ಕೊಳ್ತೀವಿ ಅಂದ್ರೆ ನೋಡ್ರಿ, ಶಾಂತಾ ಮೇಡಮ್ ಒಬ್ರೆ ಈ ಬಿಂದಾಸ್ ಮಾರ್ನಿಂಗ್ ಬರ್ತಾರೆ, ಎಲ್ಲರೂ ನಮ್ ಕೇಳಿದ ಮಿತ್ರ ಎಲ್ಲರಿಗೂ ನಮಸ್ಕಾರ ಅಂತ.
0: ಆ
11: ವಿಶೇಷತೆ, ಒಂದೊಂದು ವಿಶೇಷತೆ ಇದೆ ಮೇಡಮ್ ಅಲ್ಲಿ, ನಾವೆಲ್ಲ ಗಮನಿಸ್ತೀವಿ, ಮಾತಾಡ್ತಿರ್ತೀವಿ. ಹಾಗಾಗಿ
0: ನಿಜ, ಅದೊಂದು ಅವೀನ ಭಾವ ಸಂಬಂಧ ಸರ್, ರಿಲೇಷನ್
11: ಅವೀನ ಭಾವ ಸಂಬಂಧ. ನಿಜ ಮೇಡಮ್, ಇದು ಎಲ್ಲೂ ಸಿಗೋದಿಲ್ಲ, ಇವೆಲ್ಲ ಪುಣ್ಯ ಮೇಡಮ್, ಸಿಕ್ಕಿರೋದು ಪುಣ್ಯ.
0: ನಿಜ ನಿಜ ಸರ್, ನಿಜ
11: ಖಂಡಿತ.
0: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.
11: ಧನ್ಯವಾದಗಳು ಮೇಡಮ್.
0: ಓಕೆ ಸರ್, ಓಕೆ. ಸ್ನೇಹಿತರೆ, ಈ ಪ್ರೀತಿಯ ಮಾತುಕತೆ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
13: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
14: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
15: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
14: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಓಕೆ, ಮತ್ತೊಮ್ಮೆ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಮದುವೆಯ ಬಂದ ಅನುರಾಗದ ಈ ಬಂದ ಅನ್ನೋ ಸಾಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಮತ್ತೆ ಮತ್ತೆ ಕೇಳಬೇಕು ಅನ್ನುವಂತಹ ಗೀತೆಗಳಲ್ಲಿ ಇದು ಕೂಡ ಒಂದಾಗಿದೆ. ಅದ್ಭುತವಾದಂತಹ ಗೀತೆ, ಜೀವನದ ಬಗ್ಗೆ ಈ ಒಂದು ಗೀತೆ ಅದ್ಭುತವಾದ ವಿಷಯವನ್ನು ತಿಳಿಸುತ್ತೆ ಹಾಡಿನ ಮೂಲಕ ಅಲ್ವಾ? ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ ಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವನದಲ್ಲಿ ನಿಮಗೆ ಇಷ್ಟವಾದಂತಹ ಪುಟದ ಬಗ್ಗೆ, ಅಂದರೆ ನಿಮ್ಮ ಒಂದು ವಿಷಯದ ಬಗ್ಗೆ, ಯಾವೆಲ್ಲ ನಿಮ್ಮ ಜೀವನದಲ್ಲಿ ಇಷ್ಟ ಆಗುವಂತಹ, ಖುಷಿ ಪಡುವಂತಹ ದಿನಗಳು ಯಾವ ರೀತಿ ಇದ್ವು, ಹೇಗಿದ್ವು, ನಿಮಗೆ ಇಷ್ಟವಾದಂತಹ ಪೇಜಿನ ಬಗ್ಗೆ ಮಾತಾಡ್ಬೋದು ಅಂತ ನಾನು ಈ ದಿನ ನಿಮಗೆ ಕೇಳಿದ್ದೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ಸಾಕಷ್ಟು ವಿಷಯಗಳನ್ನು ನಮ್ಮೊಟ್ಟೆಗೆ ತುಂಬ ಚೆನ್ನಾಗಿ ಹಂಚಿಕೊಂಡ್ರು. ನಮ್ಮ ಸೋಮಶೇಖರ್ ಸರ್ ಅವರು ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ರು, ಹಾಗೆ ನೀವು ಕೂಡ ಕರೆ ಮಾಡಿದ್ರ ಬಗ್ಗೆ ಮಾತಾಡ್ಬೋದು. ಸ್ನೇಹಿತರೆ, 9686920679 ಈ ಸಂಖ್ಯೆಗೆ ಕರೆ ಮಾಡಿ ನಿಮಗೆ ಇಷ್ಟವಾದಂತಹ ನಿಮ್ಮ ಜೀವನದ ಪೇಜಿನ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ನಮಸ್ಕಾರ ಮೇಡಮ್, ಗುಡ್ ಆಫ್ಟರ್ನೂನ್. ನಾನು ಬ್ರಹ್ಮಾನಂದ ಆನಡೆ, ವಿದ್ಯಾನಗರ, ಶಿವಮೊಗ್ಗ. ಮಹಾಲಕ್ಷ್ಮಿ ಮೇಡಮ್, ಊಟ ಆಯ್ತಾ?
0: ಸರ್, ಗುಡ್ ನೂನ್ ಸರ್, ಊಟ ಆಯ್ತು. ನಿಮ್ದು ಆಯ್ತಾ?
1: ಊಟ ಆಯ್ತು, ನೆಕ್ಸ್ಟ್ ಕಾಫಿ ಆಗ್ಬೇಕು ಮೇಡಮ್.
0: ಓ ಸೂಪರ್. ಕೆಲಸ ಎಲ್ಲ ಹೇಗಿದೆ ಸರ್?
1: ನಡೀತಿದೆ ಮೇಡಮ್.
0: ಯಾಕೆ ಇವತ್ತು ನಮ್ಮ ರಾನಡೆ ಸರ್ ತುಂಬಾ ಕ್ವೈಟ್ ಆಗಿದ್ದಾರೆ ಅಂತ?
1: ಸ್ವಲ್ಪ ಶೀತ ಆಗಿತ್ತು, ಮಲಗಿದ್ದೆ, ಈಗ ಎದ್ನ, ಹಾಗೆ ಕಾಲ್ ಮಾಡ್ತಾ ಇದ್ದೆ.
0: ಅದಕ್ಕೆ ವಾಯ್ಸಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಲ್ಲ, ಅಷ್ಟು ಎಂಥೂಸಿಯಾಸಮ್ ಇಲ್ಲಲ್ಲ ಅಂತ ಕೇಳೋಣ ಅನ್ಕೊಂಡೆ.
1: ಅದೇ ಅದೇ ಹೇಳಿ ಮೇಡಮ್.
0: ಓಕೆ ಸರ್, ನಿಮ್ಮ ಒಂದು ಜೀವನವೆಂಬ ಪುಸ್ತಕದಲ್ಲಿ ಯಾವ ಒಂದು ಪುಟವನ್ನ ಈ ದಿನ ನಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀರಿ?
1: ಮತ್ತೆ ಮನುಷ್ಯನ ಜೀವನ ಅಂತಕ್ಕಂಥದ್ದೇ ಒಂದು ಅನೇಕ ಕಥೆಗಳ ಸಾಗರ ಅಂತ ಹೇಳ್ಬೋದು.
0: ಹೌದು ಹೌದು,
1: ಹೇಳ್ತಾ ಹೋದ್ರೆ ತುಂಬಾ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಒಳ್ಳೊಳ್ಳೆ ಉತ್ತಮ ಕಥೆಗಳು ಮತ್ತೆ ಪ್ರಸಂಗಗಳು ಇದ್ದೇ ಇರ್ತವೆ. ನಾನು ಹೇಳ ಪ್ರಕಾರ ಅಂದ್ರೆ, ನಮ್ಮ ಬಾಲ್ಯದಿಂದ ಇದುವರೆಗೂ ಅನೇಕ ಖುಷಿಯ ಪ್ರಸಂಗಗಳು, ಕಹಿ ಪ್ರಸಂಗಗಳು, ಮನಸ್ಸಿಗೆ ಇರಿಸ್ತಕ್ಕಂಥದ್ದು, ಇಡಿಸ್ತಲೇ ಇರ್ತಕ್ಕಂಥದ್ದು ಎಲ್ಲವೂ ನಡೆದೋಗಿದೆ. ಆದ್ರೆ ಕೆಲವೊಂದು ಘಟನೆಗಳನ್ನು ನಾವು ಇವಾಗಲೂ ಅವಾಗ ಅವಾಗ ಸಣ್ಣ ಪುಟ್ಟ ಘಟನೆಗಳನ್ನು ನೀವು ಅದು ಕೇಳಿದಾಗಂತೂ ಇನ್ನೂ ಎಲ್ಲ ಯೋಚನೆ ಮಾಡಿ ನೆನಪು ಮಾಡ್ಕೊಂಡು ಹೇಳ್ತಾ ಇರ್ತೀವಿ.
0: ನಿಜ ನಿಜ.
1: ನನಗೆ ಇವತ್ತಿಗೂ ನನಗೆ ಮನಸ್ಸಿಗೆ ನೆನಪು ಬರ್ತಕ್ಕಂಥದ್ದು, ನಾವು ಚಿಕ್ಕವರಿದ್ದ ಕೂಡು ಕುಟುಂಬ, ಅಣ್ಣ ತಂಗಿ, ಕೂಡು ಕುಟುಂಬ, ಅಣ್ಣ ತಂಗಿ, ಅಕ್ಕ ತಮ್ಮ, ನೆಂಟರುಗಳು ಹೋಗೋದು ಬರೋದು ಅದೆಲ್ಲ ಇವತ್ತಿಗೂ ಕೂಡ ನೆನಪಿದೆ. ಮತ್ತೆ ನಮ್ಮಮ್ಮ ಎಷ್ಟೇ ಜನ ಬರ್ಲಿ, ಎಷ್ಟೇ ಜನ ಹೋಗ್ಲಿ, ಒಳ್ಳೊಳ್ಳೆ ಊಟ ತಿಂಡಿಗಳನ್ನ ಬೇಜಾರಾಗದಲ್ಲೇ ಮಾಡಿ ಎಲ್ಲರಿಗೂ ಬಡಿಸ್ತಿದ್ರು. ಮತ್ತೆ ಯಾರೇ ಹೊಸಬ್ರು ಇನ್ನು ಊಟಕ್ಕೆ ಬರ್ತೀನಿ ಅಂದ್ರು, ಫಸ್ಟ್ ಗೆ ಯಾರಾದ್ರೂ ಬರ್ತೀನಿ ಅಂದ್ರೆ ಬನ್ನಿ ಊಟ ಮಾಡ್ಕೊಂಡೋಗಿ, ಕಾಫಿ ಕುಡ್ಕೊಂಡೋಗಿ ಅಂತಾನೆ ಕರೆದು ಬಿಟ್ಟು ಕೊಡ್ತಿದ್ರು. ಅದು ಇವತ್ತಿಗೂ ಸಹ ನೆನಪಿದೆ. ಆಮೇಲೆ ಶಾಲೆಗೆ ಹೋಗಿದ್ದು, ಅಣ್ಣ ತಂಗಿ ಜೊತೆ ಜಗಳ ಆಡಿದ್ದು, ಮತ್ತೆ ಚಿಕ್ಕವರಿದ್ದಾಗ ಸಿನಿಮಾಕ್ ಹೋಗಿದ್ದು, ಹೀಗೆ ಪ್ರತಿ ಆಮೇಲೆ ನಾವು ಚಿಕ್ಕವರಿದ್ದಾಗ ಫ್ರೆಂಡ್ಸ್ ಗಳ ಜೊತೆ ಆಟ ಆಡಿದ್ದು, ಮತ್ತೆ ಇದು ಏನಂದ್ರೆ ಕೆಲವು ವಸ್ತುಗಳನ್ನ ಅವ್ರಿಗೆ ಕೊಟ್ಟಿದ್ದು, ಮನೆಯಲ್ಲಿ ಬೈಸ್ಕೊಂಡಿದ್ದು, ಇದೆಲ್ಲವೂ ಹೀಗೆ ಮೆರಕಾಗ್ತಾ ಹೋಗ್ತಿವಿ. ಆಮೇಲೆ ತಕ್ಕದ ಮನೆ ಅಜ್ಜಿ ಒಬ್ರು ಇದ್ರು, ನಮ್ಮ ಅಮ್ಮನಿಗಿಂತ ಜಾಸ್ತಿ ಅವರೇ ಕರ್ಕೊಂಡೋಗಿ ಇಟ್ಕೊಂಡು ಪ್ರೀತಿ ಮಾಡ್ತಿದ್ರು, ತಿಂಡಿಗಳನ್ನು ಕೊಡ್ತಿದ್ರು. ಅವೆಲ್ಲ ನೆನಪೇ ಬರ್ತಾವೆ, ಒಂದೊಂದೇ ಒಂದೊಂದೇ ನೆನೆಸ್ತಾ ಹೋದ್ರೆ ಹೀಗೆ ಪ್ರತಿ ಕ್ಷಣನು ನಮ್ಗೆ ಇಂಪಾರ್ಟೆಂಟ್. ಆಮೇಲೆ ನಾನು SLC ನಲ್ಲಿ ತುಂಬಾ ಕಷ್ಟಪಟ್ಟು ಎಲ್ಲ ಶ್ರಮ ಹಾಕಿ ಓದಿದ್ದು, ಮತ್ತೆ ನನಗೆ ಬೇಕಾದಷ್ಟು ಸ್ಯಾಟಿಸ್ಫೈ ಮಾರ್ಕ್ಸ್ ತಗೊಂಡಿದ್ದು, ಆಮೇಲೆ ಪರೀಕ್ಷೆಗೆ ಲೇಟ್ ಆಗಿ ಹತ್ತಿದ್ದು, ಆದ್ರೆ ಮತ್ತೆ ಸ್ಕೋರ್ ಬರುವಾಗ ಚೆನ್ನಾಗಿ ಸ್ಕೋರ್ ಬಂತು, ಖುಷಿ ಆಯ್ತು. ಪಿಯುಸ್ ಅಷ್ಟೇ, ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತ ಕಷ್ಟಪಟ್ಟು ಹೋದ್ರೆ ಅಷ್ಟೇ ಮಾರ್ಕ್ಸ್ ಬಂತು. ಹೀಗೆ ಪ್ರತಿಯೊಂದು ಘಟನೆಗಳು ನೆನಪಾಗ್ತಾ ಹೋಗ್ತವೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣಂದ್ರೆಲ್ಲ ನಮ್ಮನ್ನ ಪ್ರವಾಸಕ್ಕೆ, ಅವಾಗೆಲ್ಲ ಏನಾಗ್ತಿತ್ತು, ಅಪ್ಪ ಅಮ್ಮ ಬಿಸಿ ಇರ್ತಿದ್ರು, ಹಾಗಾಗಿ ನಮ್ಮ ಅಣ್ಣಂದ್ರು ಎಲ್ಲ ಹೊರಗಡೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಿದ್ರು ನಮ್ಮನ್ನ, ಅವ್ರ ಮಕ್ಕಳು ಇರ್ತಾರೆ. ಆ ಒಂದು ಘಟನೆಗಳು ಇವತ್ತಿಗೂ ಕೂಡ ನೆನಪು ಬರ್ತವೆ. ಆಮೇಲೆ ಹೀಗೆ ಪ್ರತಿಯೊಂದು ಹೇಳ್ತಾ ಇದ್ರು. ಮತ್ತೆ ನಾವು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು, ಕೆಲ್ಸಕ್ಕೆ ಹೋಗಿದ್ದು. ಆಮೇಲೆ ನಾವೆಲ್ಲ ಕೂಡು ಕುಟುಂಬದಲ್ಲಿ ಒಟ್ಟಿಗೆ ಎಲ್ಲರೂ ಕೆಲಸ ಮಾಡ್ತಿದ್ವಿ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿದ್ವಿ, ಖುಷಿಯಾಗಿ ಇರ್ತಿದ್ವಿ. ಇವತ್ತು ಆ ದಿನಗೂ ಹೋಗಿದ್ಯಲ್ಲ ಅಂತ ಬೇಜಾರಾಗತ್ತೆ. ಹೀಗೆಲ್ಲ ಒಂಟಿ ಒಂಟಿ ಸಂಸಾರ ಆಗ್ಬಿಟ್ಟಿದ್ದಾವೆ. ಆಮೇಲೆ ನಮ್ಮಮ್ಮ ಚಿಕ್ಕವರಿದ್ದಾಗ ನಮಗೆ ಕೈ ತುತ್ತು ಕೊಟ್ಟಿದ್ದು. ಆಮೇಲೆ ಇವತ್ತಿಗೂ ನಮ್ಮ ಸ್ಕೂಲಲ್ಲಿ ಮೇಷ್ಟ್ರುಗಳು ಯಾವ್ಯಾವ ಮೇಷ್ಟ್ರು ಹೆಂಗೆಂಗ್ ಬಿಹೇವ್ ಮಾಡ್ತಿದ್ರು, ನಮ್ಗೆ ಹೆಂಗ್ ಹೊಡಿತಿದ್ರು ಅಂತಕ್ಕಂಥ ಪ್ರತಿಯೊಂದು ನೆನಪು ಬರುತ್ತೆ. ನಮ್ಮನ್ನೇ ಗುರುಪುರಕ್ಕೆ ಹೋಗಿದ್ದೆ ಇದ್ದಕ್ಕಿದ್ದಂಗೆ, ಅಲ್ಲಿ ಯಾರನ್ನೋ ಫ್ರೆಂಡ್ಸನ್ನ ಹುಡ್ಕೊಂತ ಹೋಗಿದ್ದೆ, ಒಂದ್ ಮನೆ ಮುಂದೆ ನಿಲ್ಲಿಸ್ತೀನಿ, ನನಗೆ ಎದುರುಗಡೆ ನಮ್ಮ ಹಳೆ ಟೀಚರ್ ಸಿಕ್ಬಿಟ್ರು 85 ವರ್ಷ ಅವ್ರಿಗೆ. ಅವ್ರು ಬಾ ಒಳಗೆ ಅಂತ ನನಗೆ ಖುಷಿ ಆಯ್ತು. ಓಡಾಗಿ ಮಾತಾಡ್ಸಿ, ಇಲ್ಲ ನಾನು ಅರ್ಜೆಂಟ್ ಕೆಲ್ಸದ ಮೇಲೆ ಬಂದಿದ್ದೀನಿ, ನಿನ್ ಜೊತೆ ಒಂದ್ ಸೆಲ್ಫಿ ತಗೊಂಡ್ ಹಾಕೊಂತೀನಿ ಅಂತ ಹಾಕೊಂಡು ಮೊಬೈಲ್ ಸ್ಟೇಟಸ್ ಹಾಕ್ದೆ. ನಾನು ಹಳೆ ಸ್ಟೂಡೆಂಟ್ಸ್ ಎಲ್ಲರೂ ಇಷ್ಟಪಟ್ಬಿಟ್ರು, ಹೆಂಗ್ ಸಿಕ್ಬಿಟ್ರು ನಿಮ್ಗೆ ಅವ್ರು ಅಂತ ನನಗೂ ಖುಷಿ ಆಯ್ತು. ಆಫ್ಟರ್ ಲಾಂಗ್ ಏ ನಾನೊಬ್ಬ ನಮ್ಮ ಹೆಸರನ್ನ ಭೇಟಿ ಆದೆ ಅಂತ ಹೀಗೆ ಹಳೆ ಕಡೆಗಳನ್ನ ನೆನೆಸ್ಕೊಂತ ಹೋದ್ರೆ ಖುಷಿ ಆಗತ್ತೆ. ಆಮೇಲೆ ನಾವು ಚಿಕ್ಕವರಿದ್ದಾಗ ರೇಡಿಯೋದಲ್ಲಿ ಹಾಡು ಕೇಳಿದ್ದು. ಆಮೇಲೆ ನಾನು ಚಿಕ್ಕವರಿದ್ದಾಗ ಅವಾಗಿನ್ನೂ ಮೆಚುರಿಟಿ ಕಡಿಮೆ ಇತ್ತು ಹೈಸ್ಕೂಲ್ ಬರೋ ತನಕ. ನನಗೆ ಅವಾಗಲೇ ಹುಚ್ಚು ಹಾಡು ಕೇಳೋದು, ಲೇಡೀಸ್ ತರ ಡ್ರೆಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡೋದು, ಇದೆಲ್ಲವೂ ನೆನಪು ಬರ್ತವೆ. ಆಮೇಲೆ ನಾನು ಅಕ್ಕನ ಜೊತೆ ಕುತ್ಕೊಂಡು ಭಜನೆಗಳನ್ನ ಕಲ್ತಿದ್ದು. ನಮಗೆ ಜಾಸ್ತಿ ಖುಷಿ ಕೊಡ್ತಕ್ಕಂಥದ್ದು ನಮ್ಮ ಬಾಲ್ಯದಲ್ಲಿ ನಾವೇನೇನ್ ಕಲ್ತಿ ಏನೇನು ಆಟಾಡಿದ್ವಿ ಅವೆಲ್ಲ ನೆನಪಿಟ್ಟ ಹೇಳ್ತಾ ಹೋದ್ರೆ ತುಂಬಾ ಇದೆ.
0: ಖಂಡಿತ ನಿಮ್ಮ ಬಾಲ್ಯದ ಪುಟ ತುಂಬಾ ದೊಡ್ಡಕ್ಕಿದೆ ಸರ್ ಕೇಳಿ.
1: ಹೌದು ಮೇಡಮ್, ಮುಗಿಯಲ್ಲ ಸ್ಟೋರಿ ಇನ್ನೂ ಇದೆ.
0: ನಿಜ ನಿಜ ಸರ್. ಓಕೆ ಸರ್, ಥ್ಯಾಂಕ್ ಯು ಕರೆ
1: ಮಾಡಿದ್ದಕ್ಕೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅವಕಾಶ.
0: ಎಸ್ ಸರ್, ಎಸ್ ಸರ್, ಓಕೆ ಸೂಪರ್, ವೆರಿ ನೈಸ್. ಎಸ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಓಕೆ, ಕರೆ ಕಟ್ ಆಯಿತು. ಹಾಗೆ ನಮ್ಮ ಸೋಮಶೇಖರ್ ಸರ್ ಅವರು ರಾನಡೆ ಸರ್ ಅವರಿಗೆ ಮೆಸೇಜ್ ಮಾಡಿದ್ದಾರೆ, ಶುಂಠಿ ಕಷಾಯ ಕುಡಿದ್ರೆ ಬೇಗ ಶೀತ ಕಡಿಮೆ ಆಗತ್ತೆ ಅಂತ. ಸರ್ ರಾನಡೆ ಸರ್ ಕೇಳಿಸ್ಕೊಂಡ್ರ? ಸೋಮಶೇಖರ್ ಸರ್ ಅವರು ನಿಮಗೆ ಮೆಸೇಜ್ ಮಾಡಿದ್ದಾರೆ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
2: ಶಿವಮೊಗ್ಗದಿಂದ ಶಾಂತಾ ಧಾವಸ್ಕರ್ ಅಂತ.
0: ಶಿವಮೊಗ್ಗದಿಂದ ಶಾಂತಾ ಮೇಡಮ್ ಅವರು. ಓಕೆ, ಶಾಂತಾ,
2: ದಿನ ಒಂದಲ್ಲಿ ನಡೆದಿ ತುಂಬಾ ಘಟನೆಗಳು ಚೆನ್ನಾಗೆ ಇದಾವೆ, ಎಲ್ಲ ಸಂತೋಷವಾಗಿದ್ದೆ. ಅದರಲ್ಲೂ ನಾನು ಒಂದ್ಸರಿ ತುಂಬಾ 10-15 ವರ್ಷದೊಳಿದ್ದಾಗ್ಲೇ ಬೆಳಕು ತಂದ ಬಾಲಕ ಅಂತ ಒಂದು ಪುಸ್ತಕ ಓದ್ದೆ ಮೇಡಮ್. ಅವಾಗ ತುಂಬಾ ಅಂದ್ರೆ ತುಂಬಾ ಸಂತೋಷ ಆಗಿತ್ತು.
0: ಹಲೋ ಮೇಡಮ್, ಹೇಳಿ, ಕೇಳಿಸ್ತಾ ಇದೆ. ಬೆಳಕು ತಂದ ಬಾಲಕ ಪುಸ್ತಕ ಓದಿದ್ರ?
2: ಸಂತೋಷ ಆಗಿತ್ತು. ಆ ಕಥೆಯಲ್ಲಿ ಬರೋ ನಚಿಕೇತ, ಅವನ ತಂದೆ ಗರ್ಗ ಮಹರ್ಷಿ, ಆಮೇಲೆ ಅವರು ಯಜ್ಞ ಮಾಡ್ಬೇಕಾದ್ರೆ ಹಸುಗಳನ್ನೆಲ್ಲ ಬರಡು ಹಸುಗಳನ್ನೆಲ್ಲ ದಾನ ಕೊಡ್ತಾ ಇರ್ತಾನೆ ಅವ್ರ ತಂದೆ. ಅವಾಗ ನಚಿಕೇತ ಹೇಳ್ತಾನೆ, ಬರಡು ಹೆಮ್ಮೆ ಹಸುಗಳನ್ನೆಲ್ಲ ಕೊಡ್ತಿದ್ಯಲ್ಲ, ಕೊಡಬಾರ್ದು ಅಂತ ಹೇಳಿ. ಆದ್ರೆ ಅವ್ರ ತಂದೆ, ಅವನ್ ತುಂಬಾ ಸಿಟ್ಟಿರುತ್ತೆ ಗರ್ಗ ಮಹರ್ಷಿಗೆ, ಹೋಗು ನಿನಗೂ ದಾನ ಕೊಟ್ಟಿದ್ದೀನಿ ಯಮನ ಹತ್ರ ಅಂತ ಹೇಳಿ ಕಳಿಸ್ತಾರೆ. ಅವಾಗ ಯಮ ಹೋಗಿ, ಇವನು ನಚಿಕೇತ ಹೋಗಿ ಅಲ್ಲಿ ಯಮನ್ ಬಾಗ್ಲಲ್ಲಿ 3 ದಿನ ಕಾಯ್ತಾರೆ. ಯಮ್ಮ ಇರೋದಿಲ್ಲ, 3 ದಿನ ಇರ್ತಾರೆ. ಅವಾಗ ಯಮ್ಮ ಬಂದ್ಮೇಲೆ ನಾ 3 ದಿನ ಒಬ್ಬ ಒಟ್ಟು ಕಾಯಿಸಿದೀನಿ ಅಂತ ಹೇಳಿ 3 ವರಗಳನ್ನ ಕೇಳು ಅಂತ ಹೇಳ್ತಾನೆ. ಆ 3 ವರಗಳಲ್ಲಿ ತಂದೆ ಕೋಪ ಶಮನವಾಗಿ ಅವ್ರಿಗೆ ಕೋಪ ಹೋಗ್ಲಿ ಅಂತ ಕೇಳ್ತಾರೆ. ಎರಡನೇದು ಮತ್ತೇನು ಕೇಳ್ತಾರೆ. ಆಮೇಲೆ ಭೂಮಿಯಲ್ಲಿ ಮುಕ್ತಿಯನ್ನ ಪಡಿಬೇಕಾದ್ರೆ, ಮೋಕ್ಷವನ್ನ ಪಡಿಬೇಕಾದ್ರೆ ಏನ್ ಮಾಡ್ಬೇಕು ಅಂದಿದಾಗ ಯಮನೇ ಫಸ್ಟ್ ಓಂಕಾರ ಮಂತ್ರ ಪ್ರಣವ ಮಂತ್ರವನ್ನ ಉಪದೇಶ ಮಾಡ್ತಾರೆ.
0: ಮಾತಾಡುವಾಗ ರೇಡಿಯೋನ ಮ್ಯೂಟ್ ಮಾಡಿ ಮಾತಾಡಿದ್ರೆ ನಮಗೂ ಕೂಡ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ಇಲ್ಲದ್ರೆ ನಮ್ಮ ವಾಯ್ಸ್ ನಮಗೆ ಕೇಳಿಸುತ್ತೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರು ತುಂಬಾ ಚೆನ್ನಾಗಿ ಅವರವರ ಒಂದು ಜೀವನದ ಪುಟಗಳ ಬಗ್ಗೆ ಸಾಕಷ್ಟು ಮೆಲುಕು ಹಾಕಿದ್ರು, ಹಾಗೆ ಸಾಕಷ್ಟು ವಿಷಯಗಳನ್ನ ತಿಳಿಸಿದ್ರು. ಹಾಗೆ ನಮಗೆ ಅನಂತ್ ರಾಜು ಸರ್ ಅವರು, ಸೋಮಶೇಖರ್ ಸರ್ ಅವರ ಮಾತುಗಳು ಚೆನ್ನಾಗಿದ್ವು ಮೇಡಮ್, ಖುಷಿ ಆಯಿತು ಅಂತ ಕಳಿಸಿದ್ದಾರೆ. ಓಕೆ, ಸೋಮಶೇಖರ್ ಸರ್ ನಿಮಗೆ ತಲುಪಿಸಿದ್ವಿ. ಅನಂತ್ ರಾಜು ಸರ್ ಅವರು ಮೆಸೇಜ್ ಮಾಡಿದ್ದಾರೆ ನಿಮಗೋಸ್ಕರ. ಹಾಗೆ ದೆನ್ ಶಾಂತಾ ಮೇಡಮ್ ಅವರು, ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ ಅಂತ ತಿಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಹಾಗೆ ಈ ದಿನದ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಎಲ್ಲರ ಮಾತುಗಳು ತುಂಬ ಚೆನ್ನಾಗಿತ್ತು. ರಾಣಿ ಚೆನ್ನಮ್ಮ ನಗರದಿಂದ ಚಿಕ್ಕೋಡೆಯಿಂದ ಕೆಂಪಣ್ಣ ವಾಡಪ್ಪ ಗೋಲ್ಡ್ರವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸ್ನೇಹಿತರೆ, ಜೀವನವೆಂಬ ಒಂದು ಅದ್ಭುತವಾದ ಪುಸ್ತಕದಲ್ಲಿ ಸಾಕಷ್ಟು ಪುಟಗಳಲ್ಲಿ ಒಂದೊಂದು ರೀತಿಯ ರೋಚಕತೆ ಇದ್ದೇ ಇರುತ್ತೆ. ಕೆಲವು ಸಿಹಿ ಕ್ಷಣ ಇರುತ್ತೆ, ದುಃಖದ ಕ್ಷಣ, ಚಾಲೆಂಜಿಂಗ್ ಫೇಸ್ ಮಾಡಿದ ಒಂದು ಕ್ಷಣಗಳು, ನಗುವಿನ ಕ್ಷಣಗಳು, ಪಾಸಿಟಿವ್ ಆಗಿ ಬದಲಾದಂಥ ಕ್ಷಣಗಳಿರುತ್ತೆ. ಜೊತೆಗೆ ಸಾಕಷ್ಟು ವಿಷಯಗಳು ನಮಗೆ ಸಿಗತ್ತೆ, ಅದರಲ್ಲಿ ನಾವು ಒಂದೊಂದನ್ನು ಮೆಲುಕು ಹಾಕಿದಾಗ ತುಂಬಾ ಹ್ಯಾಪಿಯಾಗಿರ್ತೀವಿ. ಕೆಲವೊಂದು ಕ್ಷಣದಲ್ಲಿ ನಗ್ತೀವಿ, ಅಳ್ತೀವಿ, ಅದೇ ಶಾಶ್ವತ ಅಲ್ಲ. ಪ್ರತಿದಿನ ಕೂಡ ಯಾವುದಾದ್ರೂ ಒಂದು ವಿಷಯಗಳನ್ನ ತೆಗೆದುಕೊಂಡು ಅದರಿಂದ ಧೈರ್ಯದಿಂದ ನಾವು ಮುನ್ನುಗ್ಗಿ ಕಷ್ಟಪಟ್ಟು ಕೆಲಸ ಮಾಡಿ ಜೀವನದಲ್ಲಿ ಗೆಲ್ತೀವಲ್ವಾ, ಅದೇ ಬ್ಯೂಟಿಫುಲ್ ಜೀವನ ಅಂತ ಹೇಳ್ತಾ ಈ ದಿನ ಯಾರೆಲ್ಲ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ. ಇದೇ ರೀತಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ಸ್ನೇಹಿತರೆ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
3: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
5: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
6: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು?
4: ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
6: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರು ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
9: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
10: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಪೇಟೆ ಸಂಚಾರ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಮತ್ತಷ್ಟು ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪುವುದನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಫಲಾನುಭವಿಗಳ ಬಯೋಮೆಟ್ರಿಕ್ ಮತ್ತು ಮುಖಚಹರೆ ದೃಢೀಕರಣದ ಮೂಲಕ ಮರುಪರಿಶೀಲನೆ ನಡೆಸಲು ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ಎಂದು ಶಿವಮೊಗ್ಗ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸಿಎಸ್ ಚಂದ್ರಭೂಪಾಲ ತಿಳಿಸಿದ್ದಾರೆ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಕೆಲವು ಫಲಾನುಭವಿಗಳು ಮರಣ ಹೊಂದಿದ, ವಲಸೆ ಹೋದ ಹಾಗೂ ಐಟಿ ಮತ್ತು ಜಿಎಸ್ಟಿ ತೆರಿಗೆ ಪಾವತಿಸಿರುವ ಪ್ರಕರಣಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಅನರ್ಹರನ್ನು ಕೈಬಿಟ್ಟು ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಕಾಲದಲ್ಲಿ ಸೌಲಭ್ಯ ಮುಂದುವರಿಸಲು ಈ ಮರುಪರಿಶೀಲನಾ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಫಲಾನುಭವಿಗಳ ಮರುಪರಿಶೀಲನೆಯನ್ನು ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ ಸರ್ವಿಸಸ್ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿದ ವೆಬ್ ಮೊಬೈಲ್ ಆಪ್ ಮೂಲಕ ನಡೆಸಲಾಗುತ್ತದೆ. ಗ್ಯಾರಂಟಿ ಸಮಿತಿ ಸದಸ್ಯರು ಮತ್ತು ಸರ್ಕಾರಿ ಸಿಬ್ಬಂದಿಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಫಲಾನುಭವಿಗಳು ನಮೂನೆಯನ್ನು ಭರ್ತಿ ಮಾಡಿ ಅದೇ ಭೇಟಿಯ ಸಮಯದಲ್ಲಿ ಹಿಂತಿರುಗಿಸಬೇಕು. ಸಿಬ್ಬಂದಿಗಳು ಸ್ಥಳದಲ್ಲೇ ಫಲಾನುಭವಿಯ ಫೋಟೋ, ಜಿಪಿಎಸ್ ನಿರ್ದೇಶಾಂಕಗಳು, ಮುಖದ ದೃಢೀಕರಣ ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಡಿಜಿಟಲ್ ರೂಪದಲ್ಲಿ ದಾಖಲಿಸಿಕೊಳ್ಳುತ್ತಾರೆ. ಈ ಪ್ರಕ್ರಿಯೆಯನ್ನು 1 ತಿಂಗಳ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಲು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿದೆ. ಮನೆ ಭೇಟಿಯ ವೇಳೆ ಮುಖ್ಯ ದೃಢೀಕರಣ ವಿಫಲವಾದರೆ ಅಥವಾ ಲಭ್ಯವಿಲ್ಲದಿದ್ದರೆ ಹತ್ತಿರದಲ್ಲಿರುವ ನ್ಯಾಯಬೆಲೆ ಅಂಗಡಿ, ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬಯೋಮೆಟ್ರಿಕ್ ಪೂರ್ಣಗೊಳಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜುಲೈ 1 ನಂತರ ಪಡಿತರ ಪಡೆಯಲು ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡಿರುವ ಬಯೋಮೆಟ್ರಿಕ್ ದತ್ತಾಂಶವನ್ನು ಆಹಾರ ಇಲಾಖೆಯಿಂದ ಪಡೆದು ಪರಿಶೀಲಿಸಲಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷಗಳು ಪೂರೈಸಿದ್ದು ಮಹಿಳೆಯರಿಗೆ ಆರ್ಥಿಕ ಭದ್ರತೆ ನೀಡಲಾಗಿದ್ದು, ಶಿವಮೊಗ್ಗ ಜಿಲ್ಲೆಯಲ್ಲಿ 2023 ಆಗಸ್ಟ್ 30 ಇಲ್ಲಿಯವರೆಗೂ ಒಟ್ಟು 32 ಕಂತುಗಳಲ್ಲಿ ತಲಾ ಒಬ್ಬರಿಗೆ 64,000 ಒಟ್ಟು 378,031 ಫಲಾನುಭವಿಗಳಿಗೆ 2.391 ಅಧಿಕ ಹಣವನ್ನು ಡಿಬಿಟಿ ಮೂಲಕ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮುಂದಿನ ವಿವರ. ಹಾಸನದಲ್ಲಿ ಆಗಸ್ಟ್ 29 ಮತ್ತು 30 ನಡೆದ ರೋಟರಿ ಜಿಲ್ಲಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಈಸ್ಟ್ 2025-26 ಸಾಲಿನಲ್ಲಿ ಕೈಗೊಂಡ ಸಮಾಜಮುಖಿ ಸೇವಾ ಚಟುವಟಿಕೆಗಳಿಗೆ 18 ಜಿಲ್ಲಾ ಪ್ರಶಸ್ತಿಗಳು ಹಾಗೂ ಪ್ರತಿಷ್ಠಿತ ಎಕ್ಸಲೆನ್ಸ್ ಅವಾರ್ಡನ್ನು ಪಡೆದು ಗಮನಾರ್ಹ ಸಾಧನೆ ಮಾಡಿವೆ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಪಲ್ಸ್ ಪೋಲಿಯೋ, ಮಹಿಳಾ ಸಬಲೀಕರಣ, ಯುವಜನಾಭಿವೃದ್ಧಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕ್ಲಬ್ ನಡೆಸಿದ ಸೇವಾ ಕಾರ್ಯಕ್ರಮಗಳನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಜಿಲ್ಲಾ ಆಡಳಿತವು ಈ ಪ್ರಶಸ್ತಿಯನ್ನು ನೀಡಿದೆ. ಸಮಾರಂಭದಲ್ಲಿ ಮಾಜಿ ಜಿಲ್ಲಾ ಗವರ್ನರ್ ಕೆ ಪಾಲಾಕ್ಷ ಅವರು ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಕ್ಲಬ್ ಅಧ್ಯಕ್ಷ ಕಿಶೋರ್ ಕುಮಾರ್, ಕಾರ್ಯದರ್ಶಿ ಬಿಆರ್ ಧನಂಜಯ್, ನಿಯೋಜಿತ ಜಿಲ್ಲಾ ಗವರ್ನರ್ ವಸಂತ್ ಓಬಳಿದಾರ್, ಮಾಜಿ ಸಹಾಯಕ ಗವರ್ನರ್ ಜಿ ವಿಜಯ್ ಕುಮಾರ್, 2026-27 ಸಾಲಿನ ಅಧ್ಯಕ್ಷ ಡಿಕೆ ಶೇಷಗಿರಿ, ಮಧು ಎಚ್ಎಂ, 2027-28 ಸಾಲಿನ ಅಧ್ಯಕ್ಷ ಶಶಿಕಾಂತ್ ನಾಡಿಗ್, ವೀಣಾ ಕಿಶೋರ್, ಪದ್ಮಿನಿ ವಸಂತ್ ಹೋಬಳಿದಾರ್, ಬಿಂದು ವಿಜಯಕುಮಾರ್ ಹಾಗೂ ಇತರ ಸದಸ್ಯರು ಉಪಸ್ಥಿತರಿದ್ದರು. ಈ ಪ್ರಶಸ್ತಿ ಕ್ಲಬ್ನ ನಿರಂತರ ಸಮಾಜ ಸೇವಾ ಕಾರ್ಯಗಳಿಗೆ ದೊರೆತ ಗೌರವವಾಗಿದ್ದು ಮುಂದಿನ ದಿನಗಳಲ್ಲಿಯೂ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಪ್ರೇರಣೆಯಾಗಿದೆ ಎಂದು ಕ್ಲಬ್ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ವಿವರ. 2025-26 ರಾಜ್ಯ ಸರ್ಕಾರಿ ಹಾಗೂ ವಿವಿಧ ಇಲಾಖೆಗಳ ಖಾಲಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆಗಳು ಹೊರಬರುತ್ತಿರುವ ಹಿನ್ನೆಲೆಯಲ್ಲಿ ಬ್ಯಾಂಕಿಂಗ್, ಶಿಕ್ಷಕರ ನೇಮಕಾತಿ, ಕೆಸೆಟ್, ಎನ್ಇಟಿ, ವಿಲೇಜ್ ಅಕೌಂಟೆಂಟ್, ಲ್ಯಾಂಡ್ ಸರ್ವೇಯರ್ ಹಾಗೂ ಕೆಎಎಸ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ವತಿಯಿಂದ ನೂತನ ಬ್ಯಾಚ್ಗಳನ್ನು ಆರಂಭಿಸಲಾಗುತ್ತಿದೆ. ಸೆಪ್ಟೆಂಬರ್ 1 ಆನ್ಲೈನ್, ಸಂಜೆ ಹಾಗೂ ರೆಗ್ಯುಲರ್ ಬ್ಯಾಚ್ಗಳು ಪ್ರತ್ಯೇಕವಾಗಿ ಆರಂಭವಾಗಲಿದ್ದು ಪರೀಕ್ಷಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ತರಬೇತಿ ನೀಡಲಾಗುತ್ತದೆ. 2015 ಶಿವಮೊಗ್ಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡುತ್ತಿರುವ ಅಚೀವರ್ಸ್ ಕೋಚಿಂಗ್ ಸೆಂಟರ್ನಲ್ಲಿ ಈ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಲು ಆಸಕ್ತ ಅಭ್ಯರ್ಥಿಗಳು ಪ್ರವೇಶ ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 7812926762 ಮತ್ತೊಂದು ಸಂಖ್ಯೆ 7337683668 ಈ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಅಥವಾ ತಿಲಕ್ ನಗರ 1 ಸಂಸ್ಥೆಯ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು. ಇಂತಹ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಧಿಕಾರಶಾಹಿ ಹಾಗೂ ಭ್ರಷ್ಟ ವ್ಯವಸ್ಥೆಗೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಯುವ ಸಮೂಹದ ಜವಾಬ್ದಾರಿ ಅತ್ಯಂತ ಮಹತ್ವದಾಗಿದೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷ ಜಿಎಸ್ ನಾರಾಯಣ ರಾವ್ ಹೇಳಿದರು. ಶಿವಮೊಗ್ಗದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿವಿಧ ಇಂಜಿನಿಯರಿಂಗ್ ವಿಭಾಗದ ಪ್ರವೇಶಾತಿ ಪಡೆದ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಅಭಿವಿನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಯುವಶಕ್ತಿ ಗಾಂಧಿ ಮಾರ್ಗದ ಮೂಲಕ ನಡೆಸುತ್ತಿರುವ ಹೋರಾಟಗಳು ಸರ್ಕಾರಗಳನ್ನು ಎಚ್ಚರಿಸುವಲ್ಲಿ ಯಶಸ್ವಿಯಾಗಿವೆ ಎಂದರು. ಶಿಕ್ಷಣ ಪಡೆದವರಿಂದಲೇ ವ್ಯವಸ್ಥೆಗೆ ಸವಾಲುಗಳು ಎದುರಾಗುತ್ತಿರುವುದು ವಿಷಾದನೀಯ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಘಟನೆಗಳು ಶಿಕ್ಷಣ ವ್ಯವಸ್ಥೆಯ ವಿಶ್ವಾಸಾರ್ಹತೆಗೆ ಧಕ್ಕೆ ತರುತ್ತವೆ. ಹೀಗಾಗಿ ಯುವಕರು ಪಾರದರ್ಶಕತೆ, ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಜೀವನದ ಮೌಲ್ಯಗಳನ್ನಾಗಿಸಿಕೊಂಡು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಹೇಳಿದರು. ಸುಶಿಕ್ಷಿತರಾಗುವುದರ ಜೊತೆಗೆ ಸುಸಂಸ್ಕೃತರಾಗಬೇಕು. ಪಾಲಕರ ಆಶಯಗಳನ್ನು ಸದಾ ಗೌರವಿಸುವುದರೊಂದಿಗೆ ಜ್ಞಾನಕ್ಕಿಂತಲೂ ಮಿಗಿಲಾದ ಮಾನವೀಯ ಮೌಲ್ಯಗಳಿಗೆ ಆದ್ಯತೆ ನೀಡಿ ಸಮಾಜಕ್ಕೆ ಬೆಳಕಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಎನ್ಇಎಸ್ ಕಾರ್ಯದರ್ಶಿ ಎಸ್ಎನ್ ನಾಗರಾಜ್ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ದೂರದೃಷ್ಟಿಯ ಫಲವಾಗಿ ಸ್ಥಾಪನೆಯಾದ ಸಂಸ್ಥೆ ಇಂದಿಗೂ ಅದೇ ಧ್ಯೇಯೋದ್ದೇಶಗಳೊಂದಿಗೆ ಸಮಾಜದ ಶೈಕ್ಷಣಿಕ ಅಗತ್ಯಗಳಿಗೆ ಸ್ಪಂದಿಸುತ್ತಾ ಮುನ್ನಡೆಯುತ್ತಿದೆ. ಶಿಕ್ಷಣವು ಕೇವಲ ಕೊಠಡಿಯ ಕಲಿಕೆಗೆ ಸೀಮಿತವಾಗದೆ ಪ್ರಯೋಗ, ಸಂಶೋಧನೆ ಹಾಗೂ ಆವಿಷ್ಕಾರದ ಮೂಲಕ ವಿಸ್ತರಿಸಬೇಕು ಎಂದರು. ಎನ್ಇಎಸ್ ಸಹ ಕಾರ್ಯದರ್ಶಿ ಡಾ ಪಿ ನಾರಾಯಣ್ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಖಜಾಂಚಿ ಡಿಜಿ ರಮೇಶ್, ನಿರ್ದೇಶಕರಾದ ಟಿಆರ್ ಅಶ್ವಥ ನಾರಾಯಣ ಶೆಟ್ಟಿ, ಎಂಎಸ್ ಅನಂತದತ್ತ, ಎಂಆರ್ ಸೀತಾಲಕ್ಷ್ಮಿ, ಜಿಎನ್ ಸುಧೀರ್, ಶೈಕ್ಷಣಿಕ ಆಡಳಿತಾಧಿಕಾರಿ ಎಎನ್ ರಾಮಚಂದ್ರ, ಕಾಲೇಜಿನ ಸಂಶೋಧನಾ ಡೀನ್ ಡಾ ಎಸ್ ವಿ ಸತ್ಯನಾರಾಯಣ್, ಪ್ರವೇಶಾತಿ ಸಮಿತಿ ಮುಖ್ಯಸ್ಥ ಡಾ

ಮೈನುದ್ದೀನ್ ಖಾನ್, ಡಾಕ್ಟರ್ ಎಚ್ಬಿ ಸುರೇಶ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶ್ರಾವಣ ಚಿಂತನವು ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿರದೆ ಸಮಾಜಕ್ಕೆ ಅರಿವು ಮೂಡಿಸುವ, ಬದುಕಿನ ಮೌಲ್ಯಗಳನ್ನು ತಿಳಿಸುವ ಹಾಗೂ ಉತ್ತಮ ಚಿಂತನೆಗಳನ್ನು ಬೆಳೆಸುವ ಅಖಂಡ ಜ್ಞಾನ ದಾಸೋಹವಾಗಿದೆ ಎಂದು ಶಿವಮೊಗ್ಗದ ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಹೇಳಿದರು. ಶಿವಮೊಗ್ಗದ ವಿನೋಬನಗರದ ಶ್ರೀ ಶಿವಾಲಯದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಶಿವಮೊಗ್ಗ ತಾಲೂಕು ಯುವ ಘಟಕದ ಸಹಯೋಗದಲ್ಲಿ ಮನೆ ಮನಗಳಲ್ಲಿ ಶ್ರಾವಣ ಚಿಂತನ 2026 ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಶ್ರಾವಣ ಚಿಂತನದ ನಿರಂತರ ಪಯಣದಲ್ಲಿ ಸೇವಾಕರ್ತರು, ಉಪನ್ಯಾಸಕರು ಹಾಗೂ ಸಾರ್ವಜನಿಕರ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದರು. ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಅತಿಥಿಗಳು ಹಾಗೂ ಕಾರ್ಯಕರ್ತರಿಗೆ ಶಾಲು, ಹಾರ, ಹಣ್ಣಿನ ಬುಟ್ಟಿ ನೀಡುವ ಸಂಪ್ರದಾಯ ಹೆಚ್ಚಾಗುತ್ತಿದೆ. ಆದರೆ ಇಂದಿನ ಕಾರ್ಯಕ್ರಮದಲ್ಲಿ ರುದ್ರಾಕ್ಷಿ, ವಿಭೂತಿ ಹಾಗೂ ಸಸಿಗಳನ್ನು ನೀಡುವ ಮೂಲಕ ಧಾರ್ಮಿಕ ಸಂಸ್ಕಾರ ಮತ್ತು ಪರಿಸರ ಕಾಳಜಿಗೆ ಆದ್ಯತೆ ನೀಡಿರುವುದು ಮಾದರಿ. ಶಾಲು ಹೊದಿಸುವುದು, ಮಾಲೆ ಹಾಕುವುದು ಮಾಡಬಹುದು, ಆದರೆ ವಿಭೂತಿ, ರುದ್ರಾಕ್ಷಿ ನೀಡುವ ಸಂಪ್ರದಾಯ ಮಾತ್ರ ಮರೆಯಬಾರದು. ಅದೇ ರೀತಿ ಗಿಡ ನೀಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ನೀಡಬೇಕು. ಇಂತಹ ಪದ್ಧತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಬೆಳೆದು ಬರಬೇಕು ಎಂದು ಕರೆ ನೀಡಿದರು. ಪ್ರತಿ ವರ್ಷ ಶ್ರಾವಣ ಚಿಂತನದಲ್ಲಿ ವಚನಕಾರರು, ಶರಣರು, ಸಂತರು, ಶಿವಯೋಗಿಗಳು ಹಾಗೂ ಅವರ ವಿಚಾರಧಾರೆಗಳನ್ನು ಪರಿಚಯಿಸುವ ಕಾರ್ಯ ನಡೆಯುತ್ತಿದೆ. ಆದರೆ ಈ ವರ್ಷದ ವಿಶೇಷವೆಂದರೆ ಶರಣರ ವಿಚಾರಧಾರೆಯನ್ನು ಆಧರಿಸಿ ಇಂದಿನ ಜೀವನಕ್ಕೆ ಪೂರಕವಾಗುವ ನಡೆನುಡಿ, ಆಚಾರ ವಿಚಾರ, ಕುಟುಂಬ ಜೀವನ, ದಾಂಪತ್ಯ, ಶಿಕ್ಷಣ, ಮಾತಿನ ಅಳತೆ ಹಾಗೂ ಸಾಮಾಜಿಕ ಜವಾಬ್ದಾರಿ ಸೇರಿ ವಿವಿಧ ವಿಷಯಗಳನ್ನು ಚರ್ಚಿಸಲಾಗುತ್ತಿದೆ. ಹೀಗಾಗಿ ಶ್ರಾವಣ ಚಿಂತನವು ಕೇವಲ ಉಪನ್ಯಾಸ ಕಾರ್ಯಕ್ರಮವಲ್ಲ, ಅದು ನಮ್ಮ ಬದುಕನ್ನು ಪರಿಶೀಲಿಸಿಕೊಳ್ಳುವ, ತಪ್ಪುಗಳನ್ನು ತಿದ್ದಿಕೊಳ್ಳುವ ಹಾಗೂ ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳುವ ಜ್ಞಾನ ದಾಸೋಹ ಎಂದರು. ಮಹಾಸಭಾ ಶಿವಮೊಗ್ಗ ಜಿಲ್ಲಾಧ್ಯಕ್ಷರು ರುದ್ರಮುನಿ ಎನ್ ಸಜ್ಜನ್, ಪ್ರಮುಖರಾದ ಶಿವಲಿಂಗಮೂರ್ತಿ, ಮಹಾಲಿಂಗ ಶಾಸ್ತ್ರಿ, ಚಂದ್ರಯ್ಯ, ಮಲ್ಲಿಕಾರ್ಜುನ ಸ್ವಾಮಿ, ಯುವ ಘಟಕದ ಜಿಲ್ಲಾಧ್ಯಕ್ಷ ನವೀನ್ ವಾರದ್, ಪ್ರದೀಪ್ ವಿಯಲಿ, ಉಮೇಶ್, ಪರಮೇಶ್, ಸುಜಾತ, ರುದ್ರೇಶ್, ತೇಜುಕುಮಾರ್, ವಿನೋದ್ ರಾಜ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ತಾಲೂಕಿನ 157 ಗ್ರಾಮಗಳಿಗೆ ಆತಂಕ ತಂದಿರುವ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಸೆಪ್ಟೆಂಬರ್ 3 ಮಧ್ಯಾಹ್ನ 3 ತೀರ್ಥಳ್ಳಿ ಪಟ್ಟಣದ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದಲ್ಲಿ ಸಭೆ ಕರೆಯಲಾಗಿದೆ. ತೀರ್ಥಳ್ಳಿ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಭಾಗವಹಿಸಲಿದ್ದು ಶಾಸಕ ಆರಗ ಜ್ಞಾನೇಂದ್ರ ನೇತೃತ್ವ ವಹಿಸಲಿದ್ದಾರೆ. ವರದಿ ವಿರೋಧಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಶಾಸಕರು ಹೇಳಿಕೆ ನೀಡಿದ್ದಾರೆ. ಮುಂದಿನ ವಿವರ. ನಾರಾಯಣ ಗುರುಗಳು ನೀಡಿದ ಸಂದೇಶ ಸಾರ್ವಕಾಲಿಕವಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಹೊಸನಗರ ನಿತಿನ್ ಹೇಳಿದರು. ಹೊಸನಗರ ತಾಲೂಕಿನ ದೇವಗಂಗೆ ಬಸವನಬ್ಯಾಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ನಾರಾಯಣ ಗುರುಗಳ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಾರಾಯಣ ಗುರುಗಳ ಬದುಕು, ನಡೆ, ಅವರ ಚಿಂತನೆ ನಮ್ಮೆಲ್ಲರ ಬದುಕಿನ ದಿಕ್ಸೂಚಿ ಇದ್ದಂತೆ. ಅದೇ ಮಾರ್ಗದಲ್ಲಿ ನಡೆಯುವುದು ಇಂದಿನ ಅಗತ್ಯ. ಆದರೆ ಇಂದಿನ ಪೀಳಿಗೆ ನಾರಾಯಣ ಗುರುಗಳ ಬಗ್ಗೆ ಅಧ್ಯಯನ ಮಾಡುವಲ್ಲಿ ವಿಫಲವಾಗಿದೆ ಎಂದರು. ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗ್ರಾಮಸ್ಥರಿಗೆ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಪ್ರಮುಖರಾದ ಕೃಷ್ಣಮೂರ್ತಿ, ಸಚಿನ್, ನವೀನ್, ಸುಮುಖ್, ಉದಯ್, ವಾಸುದೇವ್, ರಾಘವೇಂದ್ರ, ಮುಕುಂದ್, ದರ್ಶನ್, ವಿಜೇಂದ್ರ, ಹೊನ್ನಪ್ಪ, ಲಿಂಗಪ್ಪ, ನಾಗರಾಜ್ ಇದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ

ನಮ್ಮ ಬಾನುಲಿ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಹಳೆ ನಗರದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮಠದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳು ಜರುಗಿದವು. ರಾಯರ ವೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಸರದಿಯಲ್ಲಿ ನಿಂತು ದರ್ಶನ ಪಡೆದರು. ಭದ್ರಾವತಿಯ ಸಿದ್ದಾರೂಢ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿಯೂ ವೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಅಷ್ಟಾವಧಾನ, ಪಂಚಾಮೃತಾಭಿಷೇಕ, ಹಸ್ತೋದಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಜರುಗಿದವು. ಶ್ರೀನಿವಾಸ ಸ್ವಾಮಿಗೆ ಹಾಗೂ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು. ಜನ್ನಾಪುರ ಶ್ರೀಮದ್ ಜಯತೀರ್ಥ ಗುರು ಸಾರ್ವಭೌಮರ ಮಠದಲ್ಲಿ 3 ದಿನಗಳ ಕಾಲ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಸೇರಿ ಇನ್ನಿತರ ಧಾರ್ಮಿಕ ಆಚರಣೆಗಳು ಜರುಗಿದವು. ನಗರದ ವಿವಿಧೆಡೆಯಿಂದ ಸಹಸ್ರಾರು ಭಕ್ತರು ಆಗಮಿಸಿ ರಾಯರ ದರ್ಶನ ಪಡೆದರು. ಮುಂದಿನ ವಿವರ. ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆಗೆ ವಿರೋಧಿಸಿ ಸೆಪ್ಟೆಂಬರ್ 3 ಗುರುವಾರ ನಡೆಯಲಿರುವ ಪಾದಯಾತ್ರೆ ಮತ್ತು ಬಹಿರಂಗ ಸಭೆಗೆ ಬಾರಂಗಿ ಹೋಬಳಿಯ ಜನರು ಭಾಗವಹಿಸುವಂತೆ ಕಸ್ತೂರಿ ರಂಗನ್ ಹೋರಾಟ ಸಮಿತಿ ಜಿಲ್ಲಾ ಸಂಚಾಲಕ ಬಿಆರ್ ಜಯಂತ್ ಮನವಿ ಮಾಡಿದರು. ಪಶ್ಚಿಮಘಟ್ಟ ಸಹಕಾರಿ ವೇದಿಕೆ ಪದಾಧಿಕಾರಿಗಳೊಂದಿಗೆ ಬಾರಂಗಿ ಹೋಬಳಿಯ ಬಳಿಗಾರು ಸಹಕಾರ ವೇದಿಕೆಗೆ ಆಗಮಿಸಿ ಕೃಷಿಕರಲ್ಲಿ ಮನವಿ ಮಾಡಿದರು. ರಾಜ್ಯದಲ್ಲಿ 20,668 ಚದರ ಕಿಲೋಮೀಟರ್ ಮಲೆನಾಡು ಪ್ರದೇಶದ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ, ಸಾಗರ, ಹೊಸನಗರ, ತೀರ್ಥಹಳ್ಳಿ ಹಾಗೂ ಶಿಕಾರಿಪುರ ತಾಲೂಕಿನ 473 ಗ್ರಾಮಗಳನ್ನು ಸೇರಿಸಲಾಗಿದೆ. ಈ ಅಧಿಸೂಚನೆ ಜಾರಿಗೊಂಡರೆ ಸೂಕ್ಷ್ಮ ವಲಯದ ಕಠೋರ ಕಾಯ್ದೆಗಳಿಂದ ಗ್ರಾಮ ಜೀವನ ಅಸ್ತವ್ಯಸ್ತವಾಗುವ ಆತಂಕ ಉಂಟಾಗಿದೆ. ತಾಲೂಕಿನ ಸಹಕಾರಿ ಸಂಘಗಳ ಸಹಭಾಗಿತ್ವದಲ್ಲಿ ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆ ಈ ಹೋರಾಟ ಆಯೋಜಿಸಿದೆ ಎಂದರು. ಮುಂದಿನ ವಿವರ. ವಿದ್ಯಾರ್ಥಿ ಜೀವನದಲ್ಲಿ ಶ್ರಮಪಟ್ಟರೆ ಭವಿಷ್ಯದಲ್ಲಿ ಯಶಸ್ಸು ದೊರೆಯುತ್ತದೆ ಎಂದು ಸಾಗರ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಹೇಳಿದರು. ಸಾಗರ ತಾಲೂಕು ಹೆಗ್ಗೋಡಿನ ಕಾಕಲ್ ಪದವಿ ಕಾಲೇಜು ವಿದ್ಯಾರ್ಥಿ ವೇದಿಕೆ ಆಯೋಜಿಸಿದ್ದ ಸಂವೇದನಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪರಿಶ್ರಮದಿಂದ ಏಕಾಗ್ರತೆಯಿಂದ ಗುರಿ ತಲುಪಿದಾಗ ಓದಿದ ಸಂಸ್ಥೆಗೂ ಹಾಗೂ ತಂದೆ ತಾಯಿಗಳಿಗೂ ಸಂತೋಷವಾಗುತ್ತದೆ, ಸಮಾಜದಲ್ಲೂ ಗೌರವ ಸಿಗುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ಕಠಿಣ ಅನಿಸಿದರೂ ಸಾಧನೆ ಮಾಡಿದಾಗ ಸಂತೋಷವಾಗುತ್ತದೆ ಎಂದು ತಿಳಿಸಿದರು. ಕಾಲೇಜಿನ ಹಳೆ ವಿದ್ಯಾರ್ಥಿ ಸಿದ್ದಾರ್ಥ ಭಟ್ ಮಾತನಾಡಿ, ವಿದ್ಯಾರ್ಥಿ ವೇದಿಕೆ ಅನ್ನೋದು ಕಾಟಾಚಾರಕ್ಕಲ್ಲ, ಈ ವೇದಿಕೆ ಸಂಪರ್ಕ ಸಾಧನೆಯ ಹಾದಿ. ಗ್ರಾಮೀಣ ಪ್ರದೇಶದಲ್ಲಿ ಈ ಕಾಲೇಜಿನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಎಂದು ಕೊರಗಬೇಡಿ, ಸಾಧನೆಗೆ ಅವಶ್ಯವಾದ ಏಕಾಗ್ರತೆ ಈ ಕಾಲೇಜಿನಲ್ಲೇ ಸಿಗುತ್ತದೆ ಎಂದರು. ಕೇಡಲಸರ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ನಾಗರಾಜ್, ಕಾಕಲ್ ಪದವಿ ಕಾಲೇಜು ಉಪಸಮಿತಿ ಅಧ್ಯಕ್ಷ ಸತ್ಯನಾರಾಯಣ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಂದಿನ ವಿವರ. ಸಾಗರದ ಎಲ್ಬಿ ಮತ್ತು ಎಸ್ಪಿಎಸ್ ಕಾಲೇಜಿನ ತಾರಾಪುರ ಆವರಣ ಕ್ರೀಡಾಂಗಣದಲ್ಲಿ ಎಂಡಿಎಫ್ ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಆಶ್ರಯದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಸಾಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಮಗ್ರ ಪ್ರಶಸ್ತಿ ಪಡೆದಿದೆ. ಬಾಲಕ ಬಾಲಕಿಯರ ಖೋಖೋ ಮತ್ತು ವಾಲಿಬಾಲ್ ಹಾಗೂ ಬಾಲಕರ ಕಬಡ್ಡಿ, ಥ್ರೋಬಾಲ್ ಕ್ರೀಡೆಯಲ್ಲಿ ಕಾಲೇಜು ಪ್ರಥಮ ಸ್ಥಾನ ಪಡೆದಿದೆ. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಲಿದ್ದು, ನಿಮಗೆ ಇಷ್ಟೋ ತನಕ ಮಾಹಿತಿಯನ್ನು ಕೊಟ್ಟಿದ್ದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರೆಯಲಿದ್ದು, ವಂದನೆಗಳೊಂದಿಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
2: ನಿಲ್ಲಿ ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
3: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
2: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
4: ಬಳಸಿ ಪರಿಶುದ್ಧ ನಂದಿನಿ.
5: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನು ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸಂಜೆಯ ಈ ತಂಪಾದ ವಾತಾವರಣದಲ್ಲಿ ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಹಿಡಿದು ರೇಡಿಯೋ ಆನ್ ಮಾಡಿರೋ ನಿಮ್ಮೆಲ್ಲರಿಗೂ ಸಂಜೆಯ ಶುಭಾಶಯಗಳು. ಈಗ ನೀವು ಕೇಳ್ತಾ ಇರೋದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ, ಜಾಗೃತಿ ಮೂಡಿಸುವ ನಮ್ಮ ನಿಮ್ಮೆಲ್ಲರ ವಿಶೇಷ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಎಸ್ ಸ್ನೇಹಿತರೆ, ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿ ನಾಡಿನ ಅದೆಷ್ಟೋ ಮಹಿಳೆಯರಿಗೆ, ಅಂದರೆ ನಮ್ಮ ಮನೆಯ ಒಡತಿಯರಿಗೆ ಒಂದು ಅತಿ ಮುಖ್ಯವಾದ, ಸ್ವಲ್ಪ ಶಾಕಿಂಗ್ ಆದಂತಹ ಮಾಹಿತಿಯನ್ನ ಹೊತ್ತು ತಂದಿದ್ದೀನಿ. ಏನಪ್ಪ ಅಂತಂದ್ರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿಯ 2,000 ರೂಪಾಯಿ ನಿಮ್ಮ ಅಕೌಂಟಿಗೆ ಬರ್ತಾ ಇಲ್ವಾ? ಹಾಗಾದ್ರೆ ಹುಷಾರಾಗಿರಿ. ಈ ಒಂದು ದಾಖಲೆ ನಿಮ್ ಹತ್ತಿರ ಇಲ್ಲ ಅಥವಾ ನೀವು ಅದನ್ನ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮ ಹೆಸರು ಶಾಶ್ವತವಾಗಿ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಏನಿದು ಹೊಸ ನಿಯಮ, ಯಾವ ದಾಖಲೆ ಬೇಕು, ಎಲ್ಲಿ ಹೋಗಿ ಸರಿಪಡಿಸ್ಕೊಳ್ಬೇಕು, ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನೀಗ ಕೊಡ್ತೀನಿ, ಕೇಳಿ ಸ್ನೇಹಿತರೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಹೆಸರು ಡಿಲೀಟ್ ಆಗೋದಕ್ಕೆ ಕಾರಣವಾಗ್ತಾ ಇರೋ ಆ ಪ್ರಮುಖ ದಾಖಲೆ ಅಥವಾ ಪ್ರಕ್ರಿಯೆ ಯಾವುದು ಗೊತ್ತಾ? ಅದೇ ಪಡಿತರ ಚೀಟಿ, ಹಾಗೆ ಇ-ಕೆ-ವೈ-ಸಿ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಹಾಗೂ ಎನ್ಪಿಸಿಐ ಮ್ಯಾಪಿಂಗ್. ಹೌದು, ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಿದೆ, ನಿಮ್ಮ ರೇಷನ್ ಕಾರ್ಡ್ ನಲ್ಲಿರೋ ಪ್ರತಿಯೊಬ್ಬ ಸದಸ್ಯರ ಇ-ಕೆ-ವೈ-ಸಿ ಕಡ್ಡಾಯವಾಗಿ ಆಗಿರ್ಲೇಬೇಕು ಅಂತ. ಹಾಗೆ ಮನೆಯ ಯಜಮಾನಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಸರಿಯಾಗಿ ಲಿಂಕ್ ಆಗಿರ್ಲೇಬೇಕು. ಬಹಳಷ್ಟು ಜನ, ನಾನು ಮೊದಲೇ ಅರ್ಜಿ ಹಾಕಿದ್ದೆ, ದುಡ್ಡು ಬರ್ತಾ ಇತ್ತು, ಈಗ ನಿಂತು ಹೋಗಿದೆ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ದಾಖಲೆಗಳು ಅಪ್ಡೇಟ್ ಆಗದೇ ಇರೋದು. ಸೊ ಹಾಗಾಗಿ ನೀವು ಇ-ಕೆ-ವೈ-ಸಿ ಮಾಡಿಸ್ಲಿಲ್ಲ ಅಂತಂದ್ರೆ, ಸರ್ಕಾರ ನಿಮ್ಮನ್ನು ನಕಲಿ ಖಾತೆ ಅಂತ ಪರಿಗಣಿಸಿ ಯೋಜನೆಯಿಂದಲೇ ನಿಮ್ಮ ಹೆಸರನ್ನ ಡಿಲೀಟ್ ಮಾಡುವ ಪ್ರಕ್ರಿಯೆ ಶುರು ಮಾಡಿದೆ. ಸೊ ಹಾಗಾದ್ರೆ ಹೀಗೆಲ್ಲ ಆಗ್ಬಾರ್ದು ಅಂತಂದ್ರೆ ಇದಕ್ಕೆ ಪರಿಹಾರ ಇದೆ. ಆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನು ಆಗ್ಲೇ ತಿಳಿಸ್ತಾ ಇದ್ದೆ, ಗೃಹಲಕ್ಷ್ಮಿ ಯೋಜನೆಯಿಂದ ಡಿಲೀಟ್ ಆಗಲಿದೆ ನಿಮ್ಮ ಹೆಸರು. ನೀವಿನ್ನು ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡದೆ ಹೋದ್ರೆ ನಿಮ್ಮ ಒಂದು ಅಕೌಂಟ್ ಡಿಲೀಟ್ ಆಗಲಿದೆ. ಹೀಗಾಗಬಾರ್ದು ಅಂತಂದ್ರೆ ಇದಕ್ಕೊಂದು ಪರಿಹಾರ ಇದೆ. ಏನಪ್ಪಾ ಅಂತಂದ್ರೆ, ಮತದಾರರ ಗುರುತಿನ ಚೀಟಿ ಕಡ್ಡಾಯ. ಇದೇ ವಾರದಿಂದ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ ಆರಂಭವಾಗಲಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮನೆ ಮನೆಗೆ ಹೋಗಿ ಗೃಹಲಕ್ಷ್ಮಿ ಫಲಾನುಭವಿಗಳ ಪರಿಶೀಲನೆ ನಡೆಸ್ತಾರೆ. ವೋಟರ್ ಐಡಿ ಇಲ್ಲದಿದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಫಲಾನುಭವಿಗಳ ಹೆಸರು ಡಿಲೀಟ್ ಆಗಲಿದೆ ಅಂತ ತಿಳಿಸಿದ್ದಾರೆ. ಸೊ ಇದೇ ವಾರದಿಂದ ಗೃಹಲಕ್ಷ್ಮಿ ಮರುಪರಿಶೀಲನೆ ಪ್ರಕ್ರಿಯೆ ಆರಂಭವಾಗುತ್ತೆ. ಹೌದು, ಚುನಾವಣಾ ಆಯೋಗ ನಡೆಸಿದ SIR ಪ್ರಕ್ರಿಯೆಯಲ್ಲಿ ಹೆಸರು ಡಿಲೀಟ್ ಆಗಿದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದಲೂ ಫಲಾನುಭವಿಗಳ ಹೆಸರು ಡಿಲೀಟ್ ಆಗಲಿದೆ. ಪ್ರತಿ ಮನೆ ಮನೆಗೆ ಹೋಗಲಿರುವ ಸಿಬ್ಬಂದಿಗಳು ಮರುಪರಿಶೀಲನೆ ವೇಳೆ ಫಲಾನುಭವಿಗಳ ದಾಖಲು ಸಂಗ್ರಹ ಮಾಡಲಿದ್ದಾರೆ. ಮನೆಯಲ್ಲೇ ಫೇಸ್ ರೆಕಗ್ನಿಷನ್ ಆಗದಿದ್ದರೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ. ಉಳಿದಂತೆ ಬೆಂಗಳೂರು 1, ಕರ್ನಾಟಕ 1 ಹಾಗೆ ಸೇವಾ ಕೇಂದ್ರ, ಪಡಿತರ ಕೇಂದ್ರಗಳಲ್ಲಿ ಬಯೋಮೆಟ್ರಿಕ್ಗೆ ಅವಕಾಶ ನೀಡಲಾಗಿದೆ. ಇದೇ ವಾರದಿಂದ ಗೃಹಲಕ್ಷ್ಮಿ ಮರುಪರಿಶೀಲನೆ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ವಿವರಿಸಿದ್ದಾರೆ. ಹಾಗಾದ್ರೆ ಹೇಗೆ ನಡೆಯುತ್ತೆ ಪರಿಶೀಲನೆ ಅಂತ ನೀವು ಕೇಳಬಹುದು. ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಜನ್ಸ್ ಸರ್ವಿಸಸ್ ನಿರ್ದೇಶನಾಲಯ ಅಭಿವೃದ್ಧಿಪಡಿಸಿರುವ ತಂತ್ರಾಂಶ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮನೆ ಮನೆಗೆ ಹೋಗಿ ಸಮೀಕ್ಷೆ ನಡೆಸ್ತಾರೆ. ಇದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಮರುಪರಿಶೀಲನಾ ಸಮೀಕ್ಷೆಯ ಮಾದರಿ ನಮೂದನೆಗಳನ್ನು ಸಿದ್ಧಪಡಿಸಿದ್ದಾರೆ. August 30th ಒಂದು ತಿಂಗಳವರೆಗೆ ಕ್ಷೇತ್ರ ಪರಿಶೀಲನೆ ಪೂರ್ಣಗೊಳಿಸಲಾಗುತ್ತೆ. ಗ್ಯಾರಂಟಿ ಸಮಿತಿ ಸದಸ್ಯರು ಮತ್ತು ಸಿಬ್ಬಂದಿಯವರು ಮನೆಗಳಿಗೆ ಭೇಟಿ ನೀಡಿ ಗಣತಿ ನಮೂನೆ ವಿತರಿಸ್ತಾರೆ. ಫಲಾನುಭವಿಗಳು ಅದನ್ನ ಭರ್ತಿ ಮಾಡಿ ಆಗಲೇ ವಾಪಸ್ ನೀಡಬೇಕು. ಈ ವೇಳೆ ಗಣತಿದಾರರು ಮೊಬೈಲ್ ಆಪ್ ಬಳಸಿ ಫಲಾನುಭವಿಯ ಫೋಟೋ, ಮನೆ ಫೋಟೋ ಹಾಗೂ ಸ್ವಯಂಚಾಲಿತ ಜಿಪಿಎಸ್ ನಿರ್ದೇಶಾಂಕಗಳನ್ನ ಸೆರೆ ಹಿಡಿತಾರೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ನಾಳೆನೆ ನಿಮ್ಮ ಹತ್ತಿರದ Grama 1 ಅಥವಾ Karnataka 1 ಅಥವಾ ಬಾಪೂಜಿ ಸೇವಾ ಕೇಂದ್ರ ಅಥವಾ ಯಾವುದೇ ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ. ನಿಮ್ಮ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಹೋಗಿ. ಮನೆಯ ಎಲ್ಲಾ ಸದಸ್ಯರ EKYC ಆಗಿದೆಯಾ ಅಂತ ಚೆಕ್ ಮಾಡಿಸಿ. ಆಗಿಲ್ಲ ಅಂತಂದ್ರೆ ಕೂಡಲೇ ಮಾಡಿಸಿ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಮ್ಯಾಪಿಂಗ್ ಆಗಿದೆಯಾ ಅನ್ನೋದನ್ನ ಬ್ಯಾಂಕಿಗೆ ಹೋಗಿ ಖಚಿತಪಡಿಸಿಕೊಳ್ಳಿ. ನಮ್ಮ ಹಕ್ಕನ್ನ ನಾವು ಪಡಿಬೇಕು ಅಂತಂದ್ರೆ ನಮ್ಮ ಕಡೆಯಿಂದ ದಾಖಲೆಗಳು ಪಕ್ಕಾ ಇರಬೇಕು ಅಲ್ವಾ? ಅದಕ್ಕೆ ಹೇಳ್ತಾ ಇರೋದು, ನಾಳೆ ಮಾಡೋ ಕೆಲಸ ಇವತ್ತೇ ಮಾಡಿ ಅಂತ. ಈ ಮಾಹಿತಿಯನ್ನ ಕೇವಲ ನೀವು ಕೇಳೋದಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ, ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ಕೂಡ ತಿಳಿಸಿ. ಯಾಕಂದ್ರೆ ಸರಿಯಾದ ಮಾಹಿತಿ ಇಲ್ಲದೆ ಯಾರಿಗೂ ಈ ಯೋಜನೆಯ ಲಾಭ ತಪ್ಪಬಾರದು. ಇದೇ ಅಲ್ವಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಹಾಗಾಗಿ ನೀವು ತಿಳಿರಿ, ಮತ್ತೊಬ್ಬರಿಗೂ ತಿಳಿಸಿರಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಆಗಸ್ಟ್ 31, ತಿಂಗಳ ಕೊನೆಯ ದಿನ. ಕ್ಯಾಲೆಂಡರ್ ಮುಗೀತು ಅಂತ ಯೋಚನೆ ಮಾಡ್ತಾ ಕೂರೋ ಹಾಗಿಲ್ಲ ಬಿಡಿ, ಯಾಕಂದ್ರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸೋಕೆ ಇವತ್ತು ಒಂದು ಸಖತ್ ಬ್ರೇಕಿಂಗ್ ನ್ಯೂಸ್ ಇದೆ. ಏನ್ ಗೊತ್ತಾ, ಅಂಚೆ ಇಲಾಖೆಯಲ್ಲಿ ಭರ್ಜರಿ ಉದ್ಯೋಗಾವಕಾಶ. ಹೌದು ಸ್ನೇಹಿತರೆ, ಪೋಸ್ಟ್ ಆಫೀಸ್ ಅಂದ್ರೆ ಕೇವಲ ಲೆಟರ್ ತರೋ ಜಾಗ ಅಲ್ಲ, ನಮ್ಮ ಲಕ್ಷಾಂತರ ಯುವಕ ಯುವತಿಯರ ಸರ್ಕಾರಿ ನೌಕರಿಯ ಕನಸನ್ನು ನನಸು ಮಾಡುವ ದೊಡ್ಡ ಅಡ್ಡ ಅಂತಾನೆ ಹೇಳ್ಬೋದು. ಬಾಲ್ಯದಲ್ಲಿ ನಮ್ಮ ಬಾಗಿಲಿಗೆ ಬರ್ತಾ ಇದ್ದ ಆ ಸೈಕಲ್ ಗಂಟೆಯ ಪೋಸ್ಟ್ ಮ್ಯಾನ್ ಅಣ್ಣನ ನೆನ್ಪಿದೆಯಾ? ಇವತ್ತು ಅದೇ ಇಲಾಖೆ ನಮ್ಮ ಯುವಕರಿಗೆ ಕೈ ತುಂಬ ಸಂಬಳದೊಂದಿಗೆ ಗೌರವಯುತವಾದ ಸರ್ಕಾರಿ ಕೆಲಸವನ್ನ ಕೊಡ್ತಾ ಇದೆ. SSLC ಅಥವಾ PUC ಪಾಸ್ ಆಗಿದ್ರೆ ಸಾಕು, ನಿಮ್ಮ ಅಂಕಗಳ ಆಧಾರದ ಮೇಲೆಯೇ ಈ ಉದ್ಯೋಗಕ್ಕೆ ಅವಕಾಶ ಸಿಗುತ್ತೆ. ಯಾವುದೇ ದೊಡ್ಡ ದೊಡ್ಡ ಸಂದರ್ಶನಗಳ ಟೆನ್ಷನ್ ಇಲ್ಲದೆ ಹಳ್ಳಿಯ ಪ್ರತಿಭೆಗಳು ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ನೌಕರರಿಗೆ ಆಯ್ಕೆಯಾಗಲು ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೊಂದಿಲ್ಲ. ಒಂದು ಸಾಲಿನಲ್ಲಿ ಭಾರತೀಯ ಅಂಚೆ ಇಲಾಖೆಯು ದೇಶದಾದ್ಯಂತ 23,775 ಗ್ರಾಮೀಣ ಡಾಕ್ ಸೇವಕ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಏನು, ಯಾಕೆ, ಹೇಗೆ ಅಂತ ಹೇಳೋದಾದ್ರೆ, ಭಾರತೀಯ ಅಂಚೆ ಇಲಾಖೆಯು ಒಟ್ಟು 23,757 ಗ್ರಾಮ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳನ್ನ ಭರ್ತಿ ಮಾಡ್ತಾ ಇದೆ. ಸೊ ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ಅಗತ್ಯವಿರೋ ಶೈಕ್ಷಣಿಕ ಅರ್ಹತೆಗಳು ಏನು ಅಂತ ಹೇಳೋದಾದ್ರೆ, ಅಭ್ಯರ್ಥಿಗಳು ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳನ್ನ ಒಳಗೊಂಡಂತೆ SSLC ತೇರ್ಗಡೆಯಾಗಿರಬೇಕು, ಹಾಗೆ ಸ್ಥಳೀಯ ಭಾಷೆಯ ಜ್ಞಾನವನ್ನ ಹೊಂದಿರಬೇಕು. ಇನ್ನ ನೇಮಕಾತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳೋದಾದ್ರೆ, ಈ ಹುದ್ದೆಗಳಿಗೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ಅಭ್ಯರ್ಥಿಗಳನ್ನು 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನೇರವಾಗಿ ಆಯ್ಕೆ ಮಾಡಲಾಗುತ್ತೆ. ಹಾಗಾದ್ರೆ ಅರ್ಜಿ ಸಲ್ಲಿಸೋದಕ್ಕೆ ನಿಗದಿಪಡಿಸಿದ ಕೊನೆಯ ದಿನಾಂಕ ಯಾವುದು ಅಂತ ಹೇಳೋದಾದ್ರೆ, ಆಸಕ್ತ ಅಭ್ಯರ್ಥಿಗಳು September 21 ಆನ್ಲೈನ್ ಮೂಲಕ ಅಧಿಕೃತ ವೆಬ್ಸೈಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಶುಲ್ಕದ ವಿವರ ಏನು ಅಂತ ನೀವು ಕೇಳೋದಾದ್ರೆ, ಸಾಮಾನ್ಯ OBC ಮತ್ತು EWS ವರ್ಗದ ಪುರುಷರ ಅಭ್ಯರ್ಥಿಗಳು 100 ರೂಪಾಯಿ ಶುಲ್ಕ ಪಾವತಿಸಬೇಕು. ಆದರೆ SC/ST ಮಹಿಳೆಯರು ಮತ್ತು ವಿಶೇಷ ಚೇತನರಿಗೆ ಶುಲ್ಕ ವಿನಾಯಿತಿ ನೀಡಲಾಗುತ್ತೆ. ಸೊ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳ ಯುವ ಉದ್ಯೋಗಾಂಕ್ಷಿಗಳು ಡಿಜಿಟಲ್ ಲೋಕದಲ್ಲಿ ಬರೀ ರೀಲ್ಸ್ ನೋಡೋದನ್ನ ಬಿಟ್ಟು ಇಂತಹ ಸುವರ್ಣಾವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿ. ಅರ್ಜಿ ಸಲ್ಲಿಸುವ ವಿಧಾನ, ಕೊನೆಯ ದಿನಾಂಕ ಹಾಗೂ ಇಲಾಖೆಯ ಸಂಪೂರ್ಣ ಮಾಹಿತಿಗಾಗಿ ಇಂಡಿಯನ್ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ. ಕೇವಲ ಒಂದು ಅಪ್ಲಿಕೇಶನ್ ನಿಮ್ಮ ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಿಸಬಹುದು. ಹಾಗಾದ್ರೆ ತಡ ಯಾಕೆ? ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಇವತ್ತೇ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಯ್ತು ಅಂತ ಅನ್ಕೊಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಮಗ, ಅದೇ ಕೆಲಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
2: ನಿನ್ನೆ ನಮ್ಮ ಮನೆಯವ್ರಿಗೆ ಒಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ಯಾಕೆ ಈ ಸ್ವೀಟ್ ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
6: ಡ್ಯೂಡ್, ನಾನು ಯಾಕೆ ಯಾವುದಾದ್ರೂ ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗೆ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
7: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
7: ಸೋಮವಾರದಿಂದ ಶನಿವಾರ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
7: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-279. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು ಕೇಳೋದು ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನ್ ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ಒನ್ ಟೈಮಲ್ಲಿ ಎಷ್ಟೋ ಜನರಿಗೆ ಟಿ ವಿ ಅಲ್ಲದೇ ಇರುವಂತಹ ಟೈಮಲ್ಲಿ ಮತ್ತು ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನ ನೋಡಬೇಕು ಅಂತ ಅನಿಸಿದಾಗ ಹಾಗೆಲ್ಲ ಹೋಗ್ತಾ ಇದ್ದಿದ್ದು ಸರ್ಕಸ್ಗಳಿಗೆ. ಆ್ಯಂಡ್ ನೀವು ಕೂಡ ಸರ್ಕಸ್ಗಳನ್ನ ನೋಡಿರ್ತೀರ, ಈಗಲೂ ಕೂಡ ಸರ್ಕಸ್ಗಳು ನಡೀತಾ ಇರುತ್ತೆ. ಆ್ಯಂಡ್ ಆವಾಗ ನಡೆದಷ್ಟು ದೊಡ್ಡ ಮಟ್ಟದಲ್ಲಿ ಈಗ ಸರ್ಕಸ್ಗಳು ನಡೆದೇ ಇದ್ರೂ ಕೂಡ ಈಗ ಕೂಡ ನಾವು ಸರ್ಕಸ್ನ ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಈ ಒಂದು ಸರ್ಕಸ್ ಅಂತ ನೋಡ್ತೀವಿ ಅಂತಂದರೆ ಅಲ್ಲಿ ತುಂಬಾ ಫಿಸಿಕಲ್ ಆಗಿರುವಂತಹ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಆ್ಯಂಡ್ ಜೊತೆಗೆ ತುಂಬಾ ಹಾರಿಬಲ್ ಆಗಿರುವಂತಹ ಮೂಮೆಂಟ್ಗಳನ್ನ ನಾವಲ್ಲಿ ಗಮನಿಸ್ಬೋದು. ಈ ಸರ್ಕಸ್ ಅಂತಂದರೆ ಒಂದು ರೀತಿಯ ಎಂಟರ್ಟೈನ್ಮೆಂಟ್ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಇದರ ಹಿಂದೆ ಅವರ ಪರಿಶ್ರಮ ತುಂಬಾ ಇರುತ್ತೆ. ಹಾಗಾದರೆ ಈ ಸರ್ಕಸ್ ಅನ್ನುವಂತಹ ಒಂದು ಕಾನ್ಸೆಪ್ಟು ಹೇಗೆ ಶುರುವಾಯಿತು, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಸರ್ಕಸ್ನ ನೋಡಿದರೆ, ಎಲ್ಲೆಲ್ಲಿ ಸರ್ಕಸ್ನ ನೋಡಿದ್ರಾ, ಯಾವ್ಯಾವ ಸರ್ಕಸ್ನ ನೋಡಿದ್ರಾ, ನಿಮ್ಮ ನೆನಪುಗಳನ್ನು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ನಿಮ್ಮ ಒಪಿನಿಯನ್ಗಳನ್ನ ಕೂಡ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ವಾಗಿರುವಂತಹ ಸಾಂಗ್ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗೆ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಾ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಇವತ್ತು ನಾವೊಂದು ಸರ್ಕಸ್ನ ಬಗ್ಗೆ ಹೇಳ್ತೀನಿ ಅಂಥೇಳಿ. ಈಗ ಸರ್ಕಸ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಕೂಡ ನೋಡಿದ್ದೀನಿ, ಆ್ಯಂಡ್ ನೀವು ಕೂಡ ಸರ್ಕಸ್ಗಳನ್ನ ಸುಮಾರು ಕಡೆಗಳಲ್ಲಿ ನೋಡಿರ್ತೀರ. ಆ್ಯಂಡ್ ಆಗ ನಡೆದಾದಂತಹ ಈ ಒಂದು ಸರ್ಕಸ್ಗಳೇನಿತ್ತು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಸ್ಟಂಟ್ಗಳು ಜಾಸ್ತಿ ಇರ್ತಾ ಇತ್ತು, ಮತ್ತು ಕೆಲವೊಂದು ಸರ್ಕಸ್ಗಳಲ್ಲಿ ಪ್ರಾಣಿಗಳನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ರು. ಸರ್ಕಸ್ ಅಂತಂದರೆ ನಮಗೆ ತುಂಬಾ ಇಮ್ಯಾಜಿನೇಷನ್ ಬರುತ್ತೆ. ಅಂದರೆ ಒಂದು ದೊಡ್ಡ ಜಾಗದಲ್ಲಿ ಬೈಕ್ಗಳು ಸುತ್ತರಿತಾ ಇರುತ್ತೆ, ಈ ಥರದ ಸುಮಾರು ವಿಚಾರಗಳನ್ನು ಸರ್ಕಸ್ಗಳಲ್ಲಿ ನಾವು ಗಮನಿಸೋದಕ್ಕೆ ಸಾಧ್ಯ. ನೀವು ಕೂಡ ನೋಡಿರ್ತೀರ. ಹಾಗಾದರೆ ಈ ಸರ್ಕಸ್ ಅನ್ನೋದು ಯಾವಾಗಿನಿಂದ ಶುರುವಾಗುತ್ತೆ, ಮತ್ತು ಸರ್ಕಸ್ ಬರೋದಕ್ಕೆ ಕಾರಣ ಏನಾಗುತ್ತೆ ಅಂತ ಹೇಳಿ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದೆ ಅಂದರೆ ನೀವು ಸಹ ಮೆಸೇಜ್ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686092209 6860972 9 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಈಗ ಸರ್ಕಸ್ಸನ್ನು ನಾವು ನೀವು ನೋಡಿದ್ದೀವಿ. ಆ್ಯಂಡ್ ಸರ್ಕಸ್ ಅಂತಂದರೆ ಇದು ಒಂದು ರೀತಿಯ ಮನೋರಂಜನೆಯ ಜನಪ್ರಿಯವಾದಂತಹ ಮಾಧ್ಯಮಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಆ್ಯಂಡ್ ವಿಶ್ವದ ಎಲ್ಲ ಭಾಗಗಳಲ್ಲಿ ಕೂಡ ಜನರಿಗೆ ಸರ್ಕಸ್ ಅಂತಂದರೆ ತುಂಬಾ ಇಷ್ಟ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಸರ್ಕಸ್ಗಳಲ್ಲಿ ನೋಡ್ತೀವಿ ಅಂತಂದರೆ ಹಗ್ಗದ ಮೇಲೆ ನಡೆಯುವಂಥದ್ದು, ತಂತಿ ಮೇಲೆ ನಡೆಯೋದು, ಮತ್ತು ಸೈಕಲ್ ಓಡಿಸೋದು, ಪ್ರಾಣಿಗಳ ಹತ್ರ ಆಟ ಆಡಿಸೋದು, ಈ ರೀತಿಯ ಒಂದು ಆಕರ್ಷಣೀಯ ಪ್ರದರ್ಶನಗಳಿರುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವು ಸರ್ಕಸ್ಗಳಲ್ಲಿ ನೋಡ್ಬೋದಿತ್ತು. ಅಂದರೆ ಈ ಮ್ಯಾಜಿಕ್ ಶೋಗಳು ಅಂತ ಅಂದರೆ ಅದು ಮಾಂತ್ರಿಕ ಅಂತಲೇ ಹೇಳ್ಬೋದು. ಆ್ಯಂಡ್ ಆಕ್ರೋಬ್ಯಾಟ್ಗಳು ಮತ್ತು ನಕಲಿ ಮಾಡುವಂತಹ ಕ್ಲೌನ್ಗಳು, ಇಂತಹ ಪ್ರದರ್ಶನಗಳನ್ನು ಜನರು ಹೆಚ್ಚು ಇಷ್ಟಪಡ್ತಾ ಇದ್ರು. ಆ್ಯಂಡ್ ಮೊಟ್ಟ ಮೊದಲೇ ಬಾರಿಗೆ ಯಾವಾಗ ಸರ್ಕಸ್ಸು ಶುರುವಾಯಿತು ಅಂತ ನಾವು ನೋಡೋದಾದರೆ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಪ್ರಾಚೀನ ರೋಮ್ನಲ್ಲಿ ಈ ಒಂದು ಸರ್ಕಸ್ ಎನ್ನುವಂತಹ ಕಾನ್ಸೆಪ್ಟು ಆರಂಭ ಆಗುತ್ತೆ. ಅಂದಿನ ಸರ್ಕಸ್ ಇವತ್ತಿನ ಸರ್ಕಸ್ಗಿಂತ ಬೇರೆಯದ್ದೇ ಆಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ಸರ್ಕಸ್ಸು ದೊಡ್ಡ ಅಖಾಡದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಆ ಸರ್ಕಸ್ಸನ್ನು ಸರ್ಕಸ್ ಮ್ಯಾಕ್ಸಿಮಮ್ ಅಂಥೇಳಿ ಕರಿತಾ ಇದ್ರು. ಹಾಗೆಯೇ ಈ ಒಂದು ಸರ್ಕಸ್ಗಳಲ್ಲಿ ನಾವು ವಿಶೇಷ ಅಂತ ನೋಡ್ತೀವಿ ಅಂತಂದರೆ ರಥ ಪಂದ್ಯ ಸರ್ಕಸ್ನ ಮುಖ್ಯ ಆಕರ್ಷಣೆಯಾಗಿತ್ತು. ಆ್ಯಂಡ್ ನೀವು ನೋಡಿರುವಂತಹ ಸರ್ಕಸ್ನಲ್ಲಿ ಏನೇನೆಲ್ಲ ಇತ್ತು, ಆ್ಯಂಡ್ ನೀವು ನೋಡಿರುವಂತಹ ಸರ್ಕಸ್ಗಳು ಎಲ್ಲೆಲ್ಲಿ ನೋಡಿದಿರಿ, ಯಾವ್ಯಾವ ಥರ ಸರ್ಕಸ್ಗಳನ್ನ ನೋಡಿದಿರಿ, ಅದನ್ನು ನೀವು ಕೂಡ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಸರ್ಕಸ್ನ ಇನ್ನೊಂದಷ್ಟು ವಿಚಾರಗಳನ್ನ ನಾನು ಕೂಡ ಹೇಳ್ತೀನಿ. ಹಾಗೆ ನಿಮಗೆ ಸರ್ಕಸ್ನಲ್ಲಿ ಇಷ್ಟವಾದಂತಹ ಒಂದು ಎಂಟರ್ಟೈನ್ಮೆಂಟ್ ಪಾರ್ಟಿ ಏನಿತ್ತು ಅದ್ರ ಬಗ್ಗೆನೂ ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ ನಿಮಗೋಸ್ಕರ ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ಒಂದು ಸರ್ಕಸ್ಸು ಹೇಗೆ ಆರಂಭ ಆಯಿತು ಅಂಥೇಳಿ. ಆಗಿನ ಕಾಲದಲ್ಲಿ ಒಂದು ಮನರಂಜನೆಯ ಅತಿ ಜನಪ್ರಿಯ ಮಾಧ್ಯಮ ಅಂತ ಅಂದರೆ ಅದು ಸರ್ಕಸ್ಗಳಾಗಿರ್ತಾ ಇತ್ತು. ಆ್ಯಂಡ್ ಅದರ ಜೊತೆಗೆ ಮ್ಯಾಜಿಕ್ ಶೋಗಳನ್ನು ಕೂಡ ನೀವು ನೋಡಿರ್ತೀರಾ. ಆ್ಯಂಡ್ ಈ ರೀತಿಯಲ್ಲಿ ಸರ್ಕಸ್ ಅನ್ನುವಂಥದ್ದು ತುಂಬಾ ಪಾಪ್ಯುಲರ್ ಆಗ್ತಾ ಬರುತ್ತೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಆದಂತಹ ಸರ್ಕಸ್ಗಳಲ್ಲಿ ನಾವು ನೋಡ್ತೀವಿ ಅಂದರೆ, ಆಗಲೇ ಹೇಳಿದೆ, ಹಗ್ಗದ ಮೇಲೆ ನಡೆಯೋದು, ತಂತಿ ಮೇಲೆ ನಡೆಯೋದು, ಹಾಗೆ ಸೈಕಲ್ ಓಡಿಸೋದು, ಮತ್ತು ವೀಲಿಂಗ್ ಮಾಡೋದು, ಬೈಕಲ್ಲೆಲ್ಲ ಓಡಿಸೋದು, ಈ ಥರದ್ದೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆ್ಯಂಡ್ ಇನ್ನೊಂದೇನಂತಂದರೆ, ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಪ್ರಾಚೀನ ರೋಮ್ನಲ್ಲಿ ಈ ಒಂದು ಸರ್ಕಸ್ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅವತ್ತಿನ ಸರ್ಕಸ್ಸು ಇವತ್ತಿನ ಸರ್ಕಸ್ಗಿಂತ ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು ಅಲ್ವಾ. ಆ್ಯಂಡ್ ನೀವು ನೋಡಿರುವಂತಹ ಸರ್ಕಸ್ಸು ಹೇಗಿತ್ತು, ಏನಾಯಿತು, ಮತ್ತು ಏನೆಲ್ಲ ಡಿಫ್ರೆನ್ಸಸ್ನ ನೋಡಿದ್ರಿ ಅದನ್ನು ಕೂಡ ಹೇಳ್ಬೋದು. ಹಾಗೆ ಆಗಲೇ ನಾನು ಹೇಳಿದೆ, ಸರ್ಕಸ್ನಲ್ಲಿ ತುಂಬಾ ಇಷ್ಟಪಡ್ತಿದ್ದು ಶೋ ಅಂತಂದರೆ ಅದು ರಥಪಂದ್ಯದ ಶೋ ಅಂತಲೇ ಹೇಳ್ಬೋದು. ಪ್ರೇಕ್ಷಕರಿಗೆ ತುಂಬಾ ಮನರಂಜನೆಯನ್ನು ಕೊಡ್ತಾ ಇತ್ತು ಇದು. ಹಾಗೆ ಆಕ್ರೋಬ್ಯಾಟ್ಗಳು ಹಗ್ಗದ ಮೇಲೆ ನಡೆಯೋದಾಗಿರ್ತಾ ಇತ್ತು, ಮತ್ತು ಕುದುರೆ ಸವಾರಿ, ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೀತಾ ಇರುತ್ತೆ. ಸರ್ಕಸ್ಸು ಮೈದಾನದ ಸುತ್ತಲೂ ಕೂಡ 1.5 ಲಕ್ಷ ಜನರು ಕುಳಿತುಕೊಳ್ಳು ನೋಡುವಂತಹ ಸ್ಥಳಾವಕಾಶವನ್ನು ಆಗ ಕಲ್ಪಿಸ್ಕೊಡ್ತಾ ಇದ್ರು. ಅಂದರೆ ಅಷ್ಟೊಂದು ಕ್ರೇಜ್ ಇತ್ತು ನೋಡಿ, 1.5 ಲಕ್ಷದಷ್ಟು ಜನ ಕೂತ್ಕೋಬೇಕು ಅಂತಂದರೆ ಆ ಸರ್ಕಸ್ನ ಸ್ಟೇಜ್ ಹೇಗಿರಬೇಕು, ಮತ್ತು ಆ ಒಂದು ಫೀಲ್ಡ್ ಹೇಗಿರಬೇಕಲ್ವಾ. ಹಾಗೆ ಇನ್ನೊಂದು ವಿಷಯನ ಹೇಳೋದಾದರೆ, ರೋಮನ್ ಸಾಮ್ರಾಜ್ಯದ ಪತನದ ನಂತರ ಬಹಳಷ್ಟು ಶತಮಾನಗಳ ಕಾಲ ಸರ್ಕಸ್ನ ಹೆಸರೇ ಇರಲಿಲ್ಲ ಅಂತಲೂ ಕೂಡ ಹೇಳ್ತಾರೆ. 1768ರಲ್ಲಿ ಬ್ರಿಟನ್ನಿನ ಫಿಲಿಪ್ ಆಸ್ಟಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಸರ್ಕಸ್ಸನ್ನು ವ್ಯವಸ್ಥೆಗೊಳಿಸ್ತಾರೆ. ಅಲ್ಲಿವರೆಗೆ ಆ ಮಧ್ಯದ ಟೈಮ್ ಏನಿತ್ತು, ಆ ಟೈಮ್ನಲ್ಲಿ ಸರ್ಕಸ್ಗಳೇ ನಡೀತಾ ಇರಲಿಲ್ಲ. ಅದಾದ ನಂತರದಲ್ಲಿ ಒಂದು ಕಟ್ಟಡದ ಮಧ್ಯದಲ್ಲಿ ಸರ್ಕಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅಲ್ಲಿಯೇ ಒಂದು ಅಖಾಡವನ್ನು ರೆಡಿ ಮಾಡ್ಕೊಳ್ತಾರೆ, ಮತ್ತು ಸುತ್ತಲೂ ಕೂಡ ಬಹಳಷ್ಟು ಜನ ಕೂತ್ಕೊಂಡು ನೋಡೋದಕ್ಕೆ ಅಲ್ಲಿ ಸ್ಥಳಾವಕಾಶವನ್ನು ಮಾಡಿರ್ತಾರೆ. ಈ ರೀತಿಯಲ್ಲಿ ಸರ್ಕಸ್ಗಳನ್ನು ಕಲ್ಪನೆ ಮಾಡ್ಕೊಳ್ತಾ ಒಂದೊಂದು ರೀತಿಯಲ್ಲಿ ಅಡ್ವಾನ್ಸ್ ಆಗಿ ಮಾಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಕುದುರೆ ಸವಾರಿ ಮತ್ತು ಪ್ರಾಣಿಗಳನ್ನು ಬಳಕೆ ಮಾಡಿಕೊಂಡು ಅದರ ಒಂದು ಸರ್ಕಸ್ನ ಮಾಡಿಸೋದು, ಇದೆಲ್ಲದೂ ಕೂಡ ತುಂಬಾ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಒಂದು ಟ್ರೈನಿಂಗ್ ಕೊಟ್ಟು ಅವುಗಳನ್ನು ಕೂಡ ಸರ್ಕಸ್ಸಲ್ಲಿ ಭಾಗವಹಿಸೋದಕ್ಕೆ ಬಳಸ್ಕೊಳ್ಳುವಂಥದ್ದು. ಆ್ಯಂಡ್ ಹಾಗೆ ಈ ಒಂದು ಹಗ್ಗದ ಮೇಲೆ ನಡೆಯುವಂಥದ್ದು ಮತ್ತು ಆಕ್ರೋಬ್ಯಾಟ್ಗಳು ಈ ಥರದ್ದೇನಿದೆ, ಸೊ ಈ ಥರದ್ದು ಸರ್ಕಸ್ನಲ್ಲಿ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈ ಸರ್ಕಸ್ನಲ್ಲಿ ರೀತಿಯ ಸ್ಟಂಟ್ಗಳನ್ನ ಮಾಡೋದೇ ಹೆಚ್ಚು ಅಟ್ರಾಕ್ಷನ್ ಅಂತ ಹೇಳ್ಬೋದು. 19ನೇ ಶತಮಾನದ ಮೊದಲ ಅರ್ಧದಲ್ಲಿ ಅಮೆರಿಕದಲ್ಲಿ ಬಹಳಷ್ಟು ಸರ್ಕಸ್ ಕಂಪನಿಗಳು ಆರಂಭ ಆಗುತ್ತೆ. ಹೀಗೆ ಸರ್ಕಸ್ಸು ವಿಶ್ವದಾದ್ಯಂತ ಜನಪ್ರಿಯತೆನ ಗಳಿಸ್ಕೊಳ್ಳುತ್ತೆ. ರೀಸೆಂಟಾಗಿ ನಮ್ಮ ಭಾಗದಲ್ಲೂ ಕೂಡ ಸರ್ಕಸ್ ಬಂದಿತ್ತು. ಆ್ಯಂಡ್ ಸುಮಾರು ಜನ ನೋಡಿರ್ತೀರ ಸರ್ಕಸ್ನ. ಆ್ಯಂಡ್ ನಿಮ್ಮ ಕಡೆಗೂ ಏನಾದರೂ ಸರ್ಕಸ್ ಬಂತು ಅಂದರೆ ಈ ಸರ್ಕಸ್ಸು ಇವತ್ತಿಂದಲ್ಲ, ತುಂಬಾ ಹಳೆಯ ಹಿಸ್ಟ್ರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ನಿಮ್ಮೂರಲ್ಲೂ ಸರ್ಕಸ್ ಏನಾದರೂ ಬಂತು ಅಂದರೆ ಸರ್ಕಸ್ನ ಮಿಸ್ ಮಾಡ್ದೇ ಹೋಗಿ ವಿಸಿಟ್ ಮಾಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಸರ್ಕಸ್ ಬಗ್ಗೆ ಗೊತ್ತಿದೆ ಅಂತಂದರೆ ನೀವು ಸಹ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಆತ್ಮೀಯ ನಲ್ವೆಯ ಕೇಳುಗರೆಲ್ಲರೂ ಚೆನ್ನಾಗಿದ್ದೀರಾ ತಾನೇ? ಕಾಫಿ ಟೀ ಆಯ್ತು ತಾನೇ? ಸಮಯ ಕೂಡ 6:30 ಆಗಿದೆ, ನಂದು ಕಾಫಿ ಆಯ್ತು, ಕಾರ್ಯಕ್ರಮ ನಡೆಸಿಕೊಡೋಣ ಅಂತ ಬಂದಿದ್ದು ಆಯ್ತು. ಕೇಳುಗರೆ, ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಿಸ್ನೆಸ್ ಮ್ಯಾನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿ ಕೂಡ ಇರುವಂತದ್ದು. ಹಾಗೆ ಇವತ್ತು ಕೂಡ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ. ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಎಲ್ಲರೂ ಕೂಡ ಕನ್ನಡಕವನ್ನ ಧರಿಸೋ ಸಂಖ್ಯೆ ಹೆಚ್ಚಾಗ್ಬಿಡಿದೆ ಅಲ್ವಾ? ಹೌದು, ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತಿರುವ ಸಂದರ್ಭದಲ್ಲಿ ಕಣ್ಣಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ, ಕನ್ನಡಕ ಹಾಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹೀಗಿರುವಾಗ ಇವತ್ತು ಯಾಕೆ ಒಂದು ಕನ್ನಡಕದ ಅಂಗಡಿಯನ್ನ ಇಂಟರ್ವ್ಯೂ ಮಾಡಬಾರದು ಅಂತ ಅನ್ನಿಸ್ತು? ಅವರ ವ್ಯಾಪಾರ ಹೇಗಿದೆ ಅಂತ ತಿಳ್ಕೊಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈಗ ನಾನು ಇರೋದು ನಮ್ಮ ಶಿವಮೊಗ್ಗದ ತಿಲಕ್ ನಗರದಲ್ಲಿರುವಂತಹ ಆದಿತ್ಯ ಆಪ್ಟಿಕಲ್ಸ್ ಅಲ್ಲಿ. ಸೊ ಇದರ ಮಾಲೀಕರಾಗಿರುವಂತಹ ಶ್ರೀಮತಿ ನಿರ್ಮಲಾ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣವಾ? ನಿರ್ಮಲಾ ಅವರೇ, ನಮಸ್ತೆ.
5: ನಮಸ್ತೆ.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ಥ್ಯಾಂಕ್ ಯು.
0: ಓಕೆ, ನಿರ್ಮಲಾ ಮ್ಯಾಮ್ ಹೇಗಿದ್ದೀರಾ?
5: ಆರಾಮಾಗಿದ್ದೀವಿ.
0: ಆರಾಮಾಗಿದ್ದೀರಾ, ಸೂಪರ್. ಕಾಫಿ ಟೀ ಎಲ್ಲ ಆಯ್ತಾ?
5: ಆಗಿದೆ.
0: ಓಕೆ ನಿರ್ಮಲಾ ಮ್ಯಾಮ್, ಮೊದಲನೇದಾಗಿ ನನಗೆ ನಿಮ್ಮ ಪರಿಚಯವನ್ನ ಮಾಡ್ಕೊಡ್ಬೋದಾ? ನಿಮ್ ಪ್ರಾಪರ್ ಯಾವುದು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಮ್ಯಾಮ್.
5: ನಾನು ಹುಟ್ಟಿದ್ದು

0: ಬೆಳೆದಿದ್ದೆಲ್ಲ ಶಿವಮೊಗ್ಗನೇ, ನಾನು ಓದಿದ್ದು ಕೂಡ ಶಿವಮೊಗ್ಗದಲ್ಲೇ ಅಯ್ಯಪ್ಪದಲ್ಲಿ. ಅದಾದಮೇಲೆ ನಂದು ಹೈಯರ್ ಸ್ಟಡೀಸ್ಗೆ ಅಂತ ನಾನು ಕಡೂರಲ್ಲಿ ಡಿಪ್ಲೊಮಾ ಇನ್ ಆಪ್ಟೋಮೆಟ್ರಿ ಮಾಡಿದ್ದು, ಮತ್ತು ನಾನು ವಾಸನಲ್ಲೆಲ್ಲ ವರ್ಕ್ ಮಾಡಿದ್ದೆ. ಈಗ ಸ್ವಂತ ಮಾಡ್ಕೊಂಡಿದ್ದೀನಿ, ಈಗ 8 ಇಯರ್ಸಿಂದ ನಾವು ಸ್ವಂತ ಮಾಡ್ಕೊಂಡಿದ್ದೀವಿ. ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಒಂದೇ ಕಡೆ ಕೆಲಸ ಮಾಡ್ತೀವಿ.
1: ಸೂಪರ್ ಮ್ಯಾಮ್, ನಿಮ್ಮ ಎಜುಕೇಷನ್ ಕೂಡ ಅದೇ ಕೋರ್ಸ್ ತಗೊಂಡಿದ್ದು, ನಂತರದಲ್ಲಿ ಬೇರೆ ಒಂದು ಐ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿ ಈಗ ನಿಮ್ಮದೇ ಓನ್ ಶಾಪ್ ಸ್ಟಾರ್ಟ್ ಮಾಡಿದ್ರೆ ಅಲ್ವಾ ಮ್ಯಾಮ್? ಸೂಪರ್ ಮ್ಯಾಮ್, ನಿಮ್ಮ ಜರ್ನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸೇಮ್ ಕೋರ್ಸ್ ಓದಿ ಹಾಗೆ ಬೇರೆ ಕಡೆ ವರ್ಕ್ ಮಾಡಿ ಈಗ ನೀವೇ ಓನಾಗಿ ಸ್ಟಾರ್ಟ್ ಮಾಡಿದ್ದೀರಾ. ನನಗೀಗ ಈ ಒಂದು ಆದಿತ್ಯ ಆಪ್ಟಿಕಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಾ? ಆ್ಯಕ್ಚುಲಿ ಏನೇನೆಲ್ಲ ಸರ್ವಿಸಸ್ ಸಿಗುತ್ತೆ?
0: ನಮ್ದಿಲ್ಲಿ ಐ ಟೆಸ್ಟಿಂಗ್ ಆಗತ್ತೆ, ಮತ್ತು ಕ್ಯಾಟ್ರಾಕ್ಟ್ ಇಲ್ಲ ಇದ್ದರೆ ಮಾತ್ರ ಹೊರಗಡೆ ಸರ್ಜರಿಗೆ ನಾವು ರೆಫರ್ ಮಾಡ್ತೀವಿ. ಮತ್ತು ಇಲ್ಲಿ ಎಲ್ಲ ಥರ ಕಾಂಟ್ಯಾಕ್ಟ್ ಲೆನ್ಸಸ್ ಸಿಗುತ್ತೆ, ಮತ್ತು ಫ್ರೇಮ್ ಸಿಗುತ್ತೆ, ರೇಬಾನ್ ಸಿಗುತ್ತೆ, ಓಕ್ ಸಿಗುತ್ತೆ, ಆಮೇಲೆ ಸ್ಕಾಟ್ ಸಿಗುತ್ತೆ, ಮತ್ತು ಕರೆರಾ ಸಿಗುತ್ತೆ, ಟಾಮಿ ಸಿಗುತ್ತೆ, ಮತ್ತು 2.5 NVG ಅಂತಿದೆ ಅದು ಸಿಗುತ್ತೆ, ಫಾಸ್ಟ್ ಟ್ರ್ಯಾಕು ಎಲ್ಲ ಸಿಗುತ್ತೆ.
1: ಓಕೆ,
0: ಮತ್ತು ನಾರ್ಮಲ್ ಫ್ರೇಮ್ಸು ಸಿಗುತ್ತೆ ನಮ್ಮಲ್ಲಿ. ನಮ್ಮಲ್ಲಿ ಒಂದು 450 ರೇಂಜಿಂದ ಫ್ರೇಮ್ಸ್ ಶುರು ಆಗಿರೋದು, ಎಲ್ಲ ಥರ ಫ್ರೇಮ್ಸು ಸಿಗುತ್ತೆ. ಮತ್ತು ಲೆನ್ಸಲ್ಲಿ ನಿಮಗೆ ಎಲ್ಲ ಬ್ರ್ಯಾಂಡ್ ಸಿಗುತ್ತೆ, ಲೈಕ್ ಕ್ರಿಸಾಲು, ಟ್ರಾನ್ಸು, ಎಲ್ಲ ಥರ ಬ್ರ್ಯಾಂಡ್, ಏನೇನು ಲೆನ್ಸ್ ಬ್ರ್ಯಾಂಡ್ಸ್ ಇದೆ ಎಲ್ಲವೂ ನಾವು ಇದು ಮಾಡ್ತೀವಿ, ಸೈಲಸ್ಸು ಎಲ್ಲ ಕೊಡ್ತೀವಿ. ಮತ್ತು ಇನ್ನೊಂದೇನೆಂದರೆ ನಮ್ಮಲ್ಲಿ ಇಲ್ಲಿ ಹೈ ಟೆಸ್ಟಿಂಗ್ ಜೊತೆಗೆ ಇಲ್ಲೇ ಫಿಟ್ಟಿಂಗ್ ಮಾಡಿ ಕಳಿಸ್ತೀವಿ. ನಾರ್ಮಲ್ ಏನು ಲೆನ್ಸಸ್ ಇರುತ್ತೆ ಅದೆಲ್ಲ ಇವತ್ತೆ ಫಿಟ್ಟಾಗಿ ಹೊರಗಡೆ ಹೋಗ್ಬಿಡತ್ತೆ. ಏನಾದರೂ ಬೇರೆ ಲೈಕ್ ಬ್ರ್ಯಾಂಡು ಮತ್ತು ಹೈಯರ್ ಇದಿರೋ ಅಂಥ ಪವರ್ಸ್ ಇರೋ ಅಂಥದ್ದೆಲ್ಲ ಮಾತ್ರ ಒಂದು 2-3 ಡೇಸ್ ಟೈಮ್ ತೊಗೊಳ್ತೀವಿ.
1: ಸೂಪರ್ ಸೂಪರ್ ಮ್ಯಾಮ್. ಸೊ ಇಲ್ಲಿ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ಗೆ ನೀವೇ ಐ ಟೆಸ್ಟಿಂಗ್ ಮಾಡ್ತೀರಾ ಹೇಗೆ ಮ್ಯಾಮ್?
0: ನಾವೇ ಐ ಟೆಸ್ಟಿಂಗ್ ಮಾಡ್ತೀವಿ.
1: ನೀವೇ ಕೋರ್ಸ್ ತೊಗೊಂಡು ಕಂಪ್ಲೀಟ್ ಮಾಡಿರೋದ್ರಿಂದ ನಿಮಗೆ ಒಂದು ಐಡಿಯಾ ಇದೆ ಅಲ್ವಾ?
0: ಇಲ್ಲೇ ಐ ಟೆಸ್ಟಿಂಗ್ ಮಾಡ್ತೀವಿ. ಮತ್ತು ಹೊರಗಡೆ ಕ್ಯಾಟ್ರಾಕ್ಟು ಅಥವಾ ರೆಟಿನಾ ಪ್ರಾಬ್ಲಮ್ ಈ ಥರ ಇರೋರಿಗೆ ಹೊರಗಡೆ ಕಳಿಸ್ಕೊಳ್ತೀವಿ.
1: ಮ್ಯಾಮ್, ನಿಮ್ಮ ಬಿಸ್ನೆಸ್ ಏನಿದೆ ಒಂದು ರೀತಿ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಅಂತ, ಬರೋರಿಗೆ ಹೆಲ್ತ್ ಬಗ್ಗೆ ಕಾಳಜಿ ಮಾಡಬೇಕು, ಅವರ ಕಣ್ಣಿನ ಕಾಳಜಿ ಮಾಡಿ ಒಂದು ಒಳ್ಳೆ ಉಪಾಯದ ಅಂದರೆ ಒಳ್ಳೆ ಬೆನಿಫಿಷಿಯಲ್ ಆಗುವಂಥ ಸ್ಪೆಕ್ಸನ್ನು ಕೊಡ್ತೀರಾ ಆಯಿತಾ? ಸೊ ಹೀಗಿರುವಾಗ ಬಿಸ್ನೆಸ್ ಹೇಗಿದೆ?
0: ಬಿಸ್ನೆಸ್ ಚೆನ್ನಾಗಿದೆ ಮೇಡಮ್, ಮಾಡ್ಬೋದು.
1: ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಹೇಗಿದೆ? ನಮ್ಮ ಶಿವಮೊಗ್ಗದಲ್ಲಿ ಎಲ್ಲಿ ನೋಡಿದ್ರು ಎಲ್ಲ ಕಡೆ ಆಪ್ಟಿಕಲ್ ಶಾಪ್ಸ್ ಇದೆ ಆಯಿತಾ?
0: ತುಂಬ ಇದೆ, ಆದರೆ ನೀವು ಆರಾಮ್ಸೆ ಲೈಫ್ ಲೀಡ್ ಮಾಡ್ಬೋದು, ತೊಂದರೆ ಏನಿಲ್ಲ.
1: ಓಕೆ, ಸೊ ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳ್ತಿದ್ರಿ, ಹಾಗಿದ್ರೆ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಎಲ್ಲಿಂದ ಬರ್ತಾರೆ ಮ್ಯಾಮ್?
0: ಮೇಡಮ್, ನಮಗೆ ಚಿಕ್ಕಮಗಳೂರು, ಆನ್ವೇರಿ, ಆಮೇಲೆ ಎನ್ ಆರ್ ಪುರ, ಆಮೇಲೆ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ತುಂಬ ಕಡೆಯಿಂದೆಲ್ಲ ಬರ್ತಾರೆ, ಭದ್ರಾವತಿ ಆ ಸೈಡಿಂದೆಲ್ಲ ಬರ್ತಾರೆ, ಸ್ವಲ್ಪ ದಾವಣಗೆರೆ ಸೈಡವರು ಬರ್ತಾರೆ.
1: ಓಕೆ,
0: ಆಮೇಲೆ ಚಿಕ್ಕಮಗಳೂರು ಅಂದರೆ ಅಜ್ಜಂಪುರ ಈ ಸೈಡಿಂದೆಲ್ಲ ಬರ್ತಾರೆ, ಒಟ್ಟು ಜನ ಬರ್ತಾರೆ ಮೇಡಮ್, ಬೇರೆ ಬೇರೆ ಕಡೆ ಇರೋ ನಮ್ಮೂರವರೇ ಬೇರೆ ಕಡೆ ಇದ್ದವ್ರು ಕೂಡ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ.
1: ಸೂಪರ್ ಮ್ಯಾಮ್. ಸೊ ಈ ಒಂದು ಶಾಪ್ ಮಾಳಿಕೆ ಏನಿದೆ ಬಾಡಿಗೆನ ಅಥವಾ ಸ್ವಂತನ?
0: ಇದು ಬಾಡಿಗೆ ಮೇಡಮ್, ನಮ್ದು
1: ಬಾಡಿಗೆ ಮಾಳಿಕೆ. ನೀವು ಹೇಳ್ತಾರೆ ನಿಮ್ಮ ಹಸ್ಬೆಂಡ್ ಕೂಡ ಇದೇ ಒಂದು ಬಿಸ್ನೆಸ್ ಅಲ್ಲಿ ಕಂಟಿನ್ಯೂ ಆಗಿದ್ದಾರೆ ಅಂತ, ಅವರು ಕೂಡ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರ ಇದೇ ಕೋರ್ಸ್ ಮಾಡಿದಾರ?
0: ಅವರು ಫಿಟ್ಟಿಂಗ್ 2.5 NVG ಅಂತ ಒಂದು ಕಂಪ್ನಿ ಅವರು ಫಿಟ್ಟಿಂಗ್ ಕೋರ್ಸ್ ಮಾಡಿದ್ರು 1 ಇಯರ್ ಲೆಕ್ಕಕ್ಕೆ. ಆ ಕೋರ್ಸ್ನ ಅವ್ರು ಮ್ಯಾಂಗ್ಳೂರಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಬಂದು ಆಮೇಲೆ ನಾವು ಓನ್ ಮಾಡ್ಕೊಂಡಿದ್ದು.
1: ಓಕೆ, ನಿರ್ಮಲ ಮ್ಯಾಮ್, ನೀವೇ ಹೇಳಿದ್ರಿ ಬೇರೆ ಕಡೆ ಒಂದು ಐ ಹಾಸ್ಪಿಟಲಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ವಿ ಅಂತ, ಬಟ್ ನಿಮಗೆ ಯಾಕೆ ನೀವೇ ಓನಾಗಿ ಮಾಡಬೇಕಂತ ಅನ್ನಿಸ್ತು?
0: ನಾನು ಒಂದು ಕಡೆ ಮಾಡಲಿಲ್ಲ, ನಾನು ಆ್ಯಕ್ಚುಲಿ ಹೇಳಿದ್ರೆ 4-5 ಕಡೆ ಮಾಡಿದ್ದೀನಿ. ಒಂದು ವಾಸನಲ್ಲಿ ಮಾಡಿದ್ದೀನಿ, ಆಮೇಲೆ ನಕ್ಷತ್ರ ಅಂತ ಒಂದು ಕಡೆ ಮಾಡಿದ್ದೀನಿ. ನಕ್ಷತ್ರದಲ್ಲಿ ಒಬ್ಬರು ಮೇಡಮ್ ಇದ್ದರು ಅನುಶ್ರೀ ಅಂಥೇಳಿ ಅವರು, ಮತ್ತು ರಂಗಪ್ಪ ಸರ್ ಅಂತೇಳಿ ಕಡೂರಲ್ಲಿ ಒಬ್ಬರಿದ್ದಾರೆ, ಅವ್ರು ನಮ್ಮದು ಪ್ರಿನ್ಸಿಪಲ್ಲು, ಶರತಾಯಿ ಹಾಸ್ಪಿಟಲ್ ಪ್ರಿನ್ಸಿಪಲ್ ಆಗಿದ್ದರು. ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದರು, ನೀನು ಸ್ವಂತ ಮಾಡ್ಕೊ, ಬೇರೆಯವ್ರ ಹತ್ರ ಕೆಲಸ ಮಾಡಬೇಡ ಅಂತ. ನಾನು ಲೆನ್ಸ್ ಕಾರ್ಟು ಮತ್ತು ಸುನೈನ ಎರಡೂ ಕಡೆ ಕೆಲಸ ಮಾಡೇ ಬಂದಳು. ಆ ಟೈಮಲ್ಲಿ ನಮ್ಮ ಸರ್ ನನಗೆ ಅಪ್ರೋಚ್ ಮಾಡಿದರು, ಆ್ಯಕ್ಚುಲಿ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಅದಕ್ಕೆ ನಾನು ಪ್ರಿನ್ಸಿಪಲ್ಲೇ ಕಾರಣ, ರಂಗಪ್ಪ ಸರ್ ಅವರನ್ನು.
1: ಓಕೆ, ಸೊ ನಿಮ್ಮ ಸರ್ ಮಾರ್ಗದರ್ಶನದಂತೆ ನೀವೇ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಸೂಪರ್ ಮ್ಯಾಮ್. ಸೊ ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ನಿರ್ಮಲಾ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು, ಹಾಗೆ ಅವರು ಬಿಸ್ನೆಸ್ ಬಿಲ್ಡ್ ಹೇಗೆ ಬಂದರು, ಹೇಗೆ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ನಿರ್ಮಲಾ ಅವ್ರ ಜೊತೆ ಮಾತಾಡಲಿಕ್ಕೆ ಮತ್ತಷ್ಟು ವಿಷಯಗಳು ಬಾಕಿ ಇದೆ, ಖಂಡಿತವಾಗ್ಲೂ ಮಾತುಕತೆಯನ್ನು ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಯಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದ ತಿಲಕ್ ನಗರದಲ್ಲಿರುವಂತಹ ಆದಿತ್ಯ ಆಪ್ಟಿಕಲ್ಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಹಾಗೆ ಇದರ ಮಾಲೀಕರಾಗಿರುವ ನಿರ್ಮಲಾ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ನಿರ್ಮಲಾ ಅವರೇ, ನೀವ್ ಹೇಳ್ತಾ ಇದ್ರಿ ನಿಮ್ಮ ಬಿಸ್ನೆಸ್ ಜರ್ನಿ ಹೇಗೆ ಪ್ರಾರಂಭ ಆಯ್ತು ಅಂತ. ಹೀಗಿರುವಾಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮೆನ್ ಆಗಿರ್ಬೋದು, ಬಿಸ್ನೆಸ್ ವುಮೆನ್ ಆಗಿರ್ಬೋದು, ಇವರಿಗೆ ಒಂದಿಷ್ಟು ಮಿನಿಮಮ್ ಕ್ವಾಲಿಟೀಸ್ ಇರಲೇಬೇಕು. ಆ ಕ್ವಾಲಿಟೀಸ್ ಇದ್ದಾಗ ಮಾತ್ರ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗೋಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬೋದಾ?
3: ಅವ್ರಿಗೆ ಜನರ ಹತ್ರ ಮಾತಾಡೋದಕ್ಕೆ ಒಂದು ಒಳ್ಳೆ ಇದ್ದಿರಬೇಕು.

0: ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಆಮೇಲೆ ಅಂದರೆ ಒಂದು ಕಡೆ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ಅದನ್ನು ತಡ್ಕೊಳ್ತೀವಿ ಅನ್ನೋ ಒಂದು ಇದಿರಬೇಕು, ಅಂದರೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಒಂದಲ್ಲ ಒಂದಿನ ಸಕ್ಸಸ್ ಆಗ್ತೀನಿ ಅಂಥೇಳಿ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ಸೈಕಲ್ ಹೊಡೆದಿದ್ದೀನಿ, ಕ್ಯಾಂಪ್ ಮಾಡಿದ್ದೀನಿ, ಹೊಸ ಜನನ ಇದು ಮಾಡಲಿಕ್ಕೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಟ್ವಿ, ಆಗ ನಮ್ಗೆ ಆಗಲಿಲ್ಲ. ಆಮೇಲೆ ನಾವು ಕ್ಯಾಂಪ್ ಮಾಡೋಕ್ಕೆ ಶುರು ಮಾಡಿದ್ವಿ, ಅದಾದಮೇಲೆ ಒಂದು 3 ಇಯರ್ಸ್ ಕ್ಯಾಂಪ್ ಮಾಡಿ ಆಮೇಲೆ ನಿಲ್ಲಿಸಿದೆ. ನಾನು ನನ್ನ ಮಕ್ಕಳೆಲ್ಲ ಚಿಕ್ಕವರಿದ್ದಾಗ ನಾನು ಕ್ಯಾಂಪ್ ಮಾಡಿದೆ, ಅವ್ರು ದೊಡ್ಡವರಾದ್ಮೇಲೆ ನನಗೆ ಅದಕ್ಕೆ ಟೈಮ್ ಕೊಡಲಿಕ್ಕೆ ಆಗಿಲ್ಲ. ಅದಾದಮೇಲೆ ಏನು ಕಸ್ಟಮರ್ ಬರ್ತಾಯಿದ್ರು ಅವ್ರಿಗೆ ಗೊತ್ತಾಯಿತು. ಆಮೇಲೆ ಲಾಯಲ್ ಆಗಿರಿ ಕಸ್ಟಮರಿಗೆ, ನಾನು ಹೇಳೋದಷ್ಟೇ, ನಾವು ಏನಿದೆಯೋ ಅದನ್ನೇ ನಾವು ಅವ್ರಿಗೆ ಹೇಳಿದರೆ, ಈಗ ಎಷ್ಟೋ ಜನಕ್ಕೆ ಪವರೇ ಇರೋಲ್ಲ, ನಾವು ಏನೇನೋ ಸುಮ್ಮನೆ ಹಾಕಬಾರ್ದು, ಏನಿದೆಯೋ ಅದನ್ನು ಕರೆಕ್ಟಾಗಿ ಹೇಳಿದರೆ ಅವ್ರು ಇನ್ನೊಬ್ರನ್ನ ಕಳಿಸ್ತಾರೆ, ನಮಗೇನೋ ಇಲ್ಲಂತಪ್ಪ ಹಂದೆ ಕಳಿಸಿದ್ದಾರೆ ಬೇರೆಯವರಿಗೆ ಇದ್ದವ್ರಿಗೆ ಕೊಡ್ತಾರೆ ಅನ್ನೋ ಒಂದು ಇದು ಬರುತ್ತೆ. ನೀವು ಕಸ್ಟಮರಿಗೆ ಲಾಯಲ್ ಆಗಿರ್ಬೇಕು ಫಸ್ಟ್, ಇದು ನಾನು ಹೇಳೋದು, ಲಾಯಲಿಟಿ ಇರಬೇಕು ನಮ್ಮಲ್ಲಿ.
1: ಸೂಪರ್. ಒಬ್ಬ ಬಿಸ್ನೆಸ್ ಮನೆಗೆ ಲಾಯಲ್ಟಿ ಇದ್ದರೆ ಮಾತ್ರ ಸಾಕ?
0: ಇಲ್ಲ,
1: ಮತ್ತೇನಿರಬೇಕು?
0: ಕಾನ್ಫಿಡೆನ್ಸ್ ಇರಬೇಕು, ಲಾಯಲಿಟಿ ಇರಬೇಕು, ನಾವೇನು ಬಂದರೂ ಸಹಿಸ್ತೀವಿ ಅನ್ನೋಷ್ಟಂತೂ ಇದಿರಬೇಕು, ಪೇಷನ್ಸ್ ಇರಬೇಕು. ಆಮೇಲೆ ಎಲ್ಲರೂ ಒಂದೇ ಥರ ಬರೋಲ್ಲ ಇಲ್ಲಿ, ಎಲ್ಲ ಥರದವರು ಬರ್ತಾರೆ, ನಾವೆಲ್ಲರನ್ನೂ ಹ್ಯಾಂಡಲ್ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕು.
1: ಖಂಡಿತ, ನೀವು ಹೇಳ್ದಂಗೆ ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ ಎಲ್ಲರೂ ಒಂದೇ ರೀತಿ ಇರಲ್ಲ, ಒಬ್ಬರು ತುಂಬ ಅರ್ಜೆಂಟಾಗಿ ಇರ್ತಾರೆ, ಕೆಲವರು ಕೋಪ ಮಾಡ್ಕೊಂಡಿರ್ತಾರೆ, ಇನ್ನು ಕೆಲವರು ಇಲ್ಲ ನನಗೀಗಲೇ ಆಗಿಬಿಡಬೇಕು ಅನ್ನೋ ಹಠದಲ್ಲಿರ್ತಾರೆ, ಆ ಥರದಲ್ಲಿರುತ್ತೆ. ಸೊ ಹೀಗೆಲ್ಲ ಇರುವಾಗ ಎಲ್ಲ ರೀತಿಯ ಕಸ್ಟಮರ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ?
0: ಪೇಷನ್ಸಿಂದನೇ ಹ್ಯಾಂಡಲ್ ಮಾಡಬೇಕು, ಅಂದರೆ ನೀವು ನೋಡ್ಕೊಳ್ಬೇಕು ಅವ್ರು ಯಾವ ರೀತಿ ಇರ್ತಾರೋ ಆ ರೀತಿ ಹ್ಯಾಂಡಲ್ ಮಾಡೋದಿರುತ್ತೆ. ಬಟ್ ಹಾಗಂತ ಪೇಷನ್ಸಿಂದ ಇರ್ತೀವಿ ಅಂತ ಫುಲ್ ತಲೆ ಬಗ್ಸೋಕ್ಕೂ ಆಗಲ್ಲ. ಈಗ 100 ಮೆಂಬರ್ಸ್ ಬಂದಿದ್ದಾರೆ ಅಂದರೆ 100 ಮೆಂಬರ್ಸಿಗೂ ನಾವು ಸರಿಯಾಗಿರೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 5 ಮೆಂಬರ್ಸ್ ನಮ್ಮಿಂದ ಡಿಸಪಾಯಿಂಟ್ ಆದವರು ಇರ್ತಾರೆ.
1: ಓಕೆ, ಎಲ್ಲ ಬೆರಳುಗಳು ಒಂದೇ ಸಮ ಇರೋಲ್ಲ. ಓಕೆ ನಿರ್ಮಲ ಮ್ಯಾಮ್, ಈಗ ಮುಖ್ಯವಾಗಿ ಈ ರೀತಿ ಒಂದು ಆಪ್ಟಿಕಲ್ ಶೋ ಪ್ರಾರಂಭ ಮಾಡಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಅಂದರೆ ಏನೆಲ್ಲ ಬೇಕಾಗ್ಬೋದು?
0: ನೀವು ಅದನ್ನೇ ಓದಿದ್ದೀರಾ ಅಂದರೆ ಆಪ್ಟಿಕಲ್ ಸೆಟಪ್ ಎಲ್ಲ ಆಗಬೇಕಾಗುತ್ತೆ, ಕ್ಲಿನಿಕಲ್ ಸೆಟಪ್ ಆಗಬೇಕಾಗುತ್ತೆ. ನಾನು ಫಸ್ಟು ಲೋ ಬಜೆಟಿಂದನೇ ಶುರು ಮಾಡಿದ್ದೆ, ಕೆಳಗಡೆ ಮಾಡಿದ್ದೆ. ಸೊ ನನಗೆ ಇಷ್ಟೊಂದು ದುಡ್ಡ ಇರಲಿಲ್ಲ, ಅದು ಸಣ್ಣದಿತ್ತು. ಆಗ ನಾನೊಂದು 15 ಲ್ಯಾಕ್ಸಲ್ಲಿ ಕಂಪ್ಲೀಟ್ ಮಾಡಿಕೊಂಡಿದ್ದೆ, ಅಂದರೆ ಒಂದು ಸ್ವಲ್ಪ ಹಾಗೆ ಹಾಗೆ ಲೋ ಬಜೆಟ್ಟು. ಅದಾದಮೇಲೆ ಮೇಲೆ ಹಾಕಿದಾಗ ಸ್ವಲ್ಪ ಎಲ್ಲ ಇಂಟೀರಿಯರ್ಸ್ ಎಲ್ಲ ಮಾಡಿಕೊಂಡು ಇದು ಮಾಡಿದೆ. ಅಂದರೆ ನಾನು 3 ಇಯರ್ಸು ಕೆಳಗಡೆ ಒಂದು 5 ಇಯರ್ಸು ಇದ್ವಿ, ಆ ಟೈಮಲ್ಲಿ ನಾನು ಮೇಲೆ ಬರಬೇಕು ಅಂತಲೇ ಮಾಡಿಸಿದ್ದದು. ಹಾಗಾಗಿ ನಾನು ತುಂಬ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿರಲಿಲ್ಲ, ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಾಡ್ಕೊಂಡಿದ್ವಿ. ಮಾಡ್ಬೋದು, ಹೆಣ್ಮಕ್ಳು ಮಾಡೋವಂಥ ಕೆಲಸನೇ ಇದೆಲ್ಲ.
1: ಓಕೆ,
0: ಅದರಲ್ಲಿ ತುಂಬ ಜನ ಹೆಣ್ಮಕ್ಳು ಬಿಸ್ನೆಸ್ಸಿಗೆ ಕೈ ಹಾಕತ್ತೆ ಯೋಚನೆ ಮಾಡ್ತಾರಂತೆ ನಂಗೆ ಗೊತ್ತಿಲ್ಲ, ಬಟ್ ನನಗೆ ನನ್ನ ಹಸ್ಬೆಂಡ್ ಬ್ಯಾಕಪ್ಪಲ್ಲಿ ಇದ್ದರು, ಹಾಗಾಗಿ ನಾನು ಆರಾಮಾಗಿ ಮಾಡಿಬಿಟ್ಟೆ.
1: ಸೂಪರ್ ಸೂಪರ್ ಮ್ಯಾಮ್. ಸೊ
0: ನಾನು ಇಲ್ಲಿರೋದಕ್ಕೆ ನನ್ನ ಹಸ್ಬೆಂಡೇ ಕಾರಣ, ಇಲ್ಲಾಂದರೆ ನಾನು ಇವತ್ತಿದ್ದೆಲ್ಲ ಮಾಡ್ತಾ ಇರಲಿಲ್ಲ.
1: ನಿಮ್ಮ ಹಸ್ಬೆಂಡ್ ನೇಮ್ ಏನು?
0: ಸಂತೋಷ್ ಕುಮಾರ್. ಕೆ
1: ಸಂತೋಷ್ ಕುಮಾರ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೋದಾ ಈ ಒಂದು ವೇದಿಕೆ ಮುಖಾಂತರ?
0: ಗ್ಯಾರಂಟಿ ಥ್ಯಾಂಕ್ಸ್ ಹೇಳಲೇಬೇಕು. ಆ್ಯಕ್ಚುಲಿ ಎಲ್ಲ ಸಕ್ಸಸ್ಫುಲ್ ಮೆನ್ ಹಿಂದೆ ವುಮೆನ್ ಇರ್ತಾಳೆ ಅಂತಾರೆ, ಆದರೆ ನನ್ನ ವಿಷಯದಲ್ಲಿ ಸಕ್ಸಸ್ಫುಲ್ ವುಮೆನ್ ಹಿಂದೆ ಒಬ್ಬರು ಮೆನ್ ಇದ್ದಾರೆ,
1: ಅದು ನಿಮ್ಮ ಹಸ್ಬೆಂಡ್.
0: ಹಸ್ಬೆಂಡ್
1: ಸೂಪರ್. ನಿರ್ಮಲ ಮ್ಯಾಮ್, ಈಗ ನೀವು ಹೇಳಿದ್ರಿ ಒಂದು ಈ ರೀತಿ ಆಪ್ಟಿಕಲ್ ಶಾಪ್ ಪ್ರಾರಂಭ ಮಾಡಬೇಕು ಅಂದರೆ ಒಂದಿಷ್ಟು ಮಿಷಿನ್ಸ್ಗಳಿರಬೇಕಾಗತ್ತೆ, ಮತ್ತು ಕನ್ನಡಕಗಳು ಎಲ್ಲವೂ ಕೂಡ ಬೇಕಾಗತ್ತೆ ಅಂತ. ನಿಮ್ದೀಗ ಪ್ರೈಮರಿ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಮ್ಯಾಮ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ? ಒಂದು 15 ಲಕ್ಷ ಇನ್ವೆಸ್ಟ್ಮೆಂಟ್ ಅಂತೂ ಬೇಕಾಗತ್ತೆ ಅಲ್ವಾ?
0: ಬೇಸಿಕ್.
1: ಓಕೆ, ಸೊ ಆ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದಿದೆಯಾ ಮ್ಯಾಮ್?
0: ಬಂದಿದೆ
1: ಬಂದಿದೆ.
0: 8 ಇಯರ್ಸ್ ಅಂದಮೇಲೆ ಬಂದಿದೆ ಮ್ಯಾಮ್.
1: 8 ಇಯರ್ಸ್ ಆದಮೇಲೆ ಸೋನಿಯಾ
0: ಇಷ್ಟರಲ್ಲಿ ಬಂದು ಹೋಗಿದೆ ನಮಗೆ,
1: ಆಲ್ರೆಡಿ ರಿಟರ್ನ್ ಸಿಕ್ಕಿದೆ.
0: ಇದು ಆಪ್ಟಿಕಲ್ಸ್ ಏನು ಹಾಳಾಗುವಂಥದ್ದಲ್ಲ, ಈಗ ನೀವು ತಂದಿರೋ ಐಟಮ್ ಯಾವುದೋ ಹಾಳಾಗಲ್ಲ, ಬಟ್ ಔಟ್ ಆಫ್ ಫ್ಯಾಷನ್ ಆಗುತ್ತೆ ಮತ್ತೆ ಫ್ಯಾಷನಿಗೆ ಬರುತ್ತೆ, ಸೊ ಹಾಳಾಗಲ್ಲ ಯಾವುದು, ನಿಧಾನಕ್ಕೆ ಅದು ಇಂಪ್ರೂವ್ಮೆಂಟ್ ತಕ್ಕ ಕಾಣುತ್ತೆ. ಅಂದರೆ ನೀವು ಪೇಷನ್ಸಿಂದ ಇರಬೇಕು ಇಲ್ಲಿ.
1: ನಿಜ ನಿಜ ಮ್ಯಾಮ್. ಸೊ ನಿಮ್ಮಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ?
0: ನಮ್ಮಲ್ಲಿ ಒಬ್ಬರೇ ವರ್ಕ್ ಮಾಡೋದು ಮ್ಯಾಮ್, ನಾನು ನನ್ನ ಹಸ್ಬೆಂಡು ಅವರು, ಮೂರು ಜನ
1: ಎಂಪ್ಲಾಯ್ಸ್ ವರ್ಕ್ ಮಾಡ್ತಾರೆ. ಅಂದರೆ ನಿಮ್ಮನ್ನು ಸೇರಿ ಎಲ್ಲರೂ ಮೂರು ಜನ ವರ್ಕ್ ಮಾಡ್ತಿದ್ದೀರಾ?
0: ನಾವು ಇಬ್ಬರೇ ವರ್ಕ್ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಏನು ಮಾಡಿದ್ವಿ, ಆಗ ನಾವಿಬ್ಬರೇ ವರ್ಕ್ ಮಾಡ್ತಾ ಇದ್ವಿ. ನನಗೆ ಕಡೂರಿಂದ ನನ್ನ ಸರ್ರು ಕ್ಯಾಂಪ್ ಮಾಡಿದಾಗ ಸ್ಟಾಫ್ನ ಕಳಿಸೋರು, ಅಂದರೆ ನನಗೆ ತುಂಬಾ ಬ್ಯಾಕ್ ಸಪೋರ್ಟ್ ನನ್ನ ಕಡೂರಿಂದ ರಂಗಪ್ಪ ಸರ್ ಮಾಡಿದ್ದಾರೆ. ನಾನು ಇಲ್ಲಿ ಕುತ್ಕೊಂಡು ನಾನು ಅವರಿಗೆ ಮತ್ತು ನಮ್ಮ ಮೇಡಮ್ಗೆ ಇಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ನಿರ್ಮಲ ಅವರು ಅವರ ಬಿಸ್ನೆಸ್ ಜರ್ನಿ ಬಗ್ಗೆ ತುಂಬ ಚೆನ್ನಾಗಿ ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು. ಹಾಗೆ ಅವರ ಬಿಸ್ನೆಸ್ ಲೈಫಲ್ಲಿ ಯಾರೆಲ್ಲ ಹೆಲ್ಪ್ಫುಲ್ ಆಗಿದ್ರು, ಯಾರು ಮಾರ್ಗದರ್ಶನ ತೋರಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್, ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ RJ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಒಂದು ಆಪ್ಟಿಕಲ್ ಶಾಪ್ ಅಲ್ಲಿ ಮಾಡ್ತಾ ಇದೀವಿ. ಆ ಆಪ್ಟಿಕಲ್ ಶಾಪ್ ಹೆಸರು ಆದಿತ್ಯ ಆಪ್ಟಿಕಲ್ಸ್. ಸೊ ಈ ಒಂದು ಶಾಪಿನ ಮಾಲೀಕರಾಗಿರುವಂತ ಶ್ರೀಮತಿ ನಿರ್ಮಲಾ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ರು. ಹಾಗಿದ ಮೇಲೆ ಅವರೊಟ್ಟಿಗೆ ಇನ್ನೊಂದಿಷ್ಟು ಮಾತುಕತೆಯನ್ನ ಮುಂದುವರೆಸೋಣವಾ. ನಿರ್ಮಲಾ ಮ್ಯಾಮ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನೀವು ಹೇಳ್ತಾ ಇದ್ರಿ, ಸುಮಾರು 8 years ಇಂದ ನೀವೇ ಸ್ವಂತವಾಗಿ ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದಿರಿ ಅಂತ. ಹೀಗಿರುವಾಗ ನಿಮ್ಮ 8 years ಆಫ್ ಬಿಸ್ನೆಸ್ ಜರ್ನಿಲಿ ಯಾವತ್ತೊಂದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ನಾನು ಸ್ವಂತವಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿದಕ್ಕೂ ಒಂದು ಸಾರ್ಥಕತೆ ಸಿಕ್ತು ಅನ್ನೋದಾದ್ರೆ ಯಾವ ಸಂದರ್ಭದಲ್ಲಿ ಸಿಕ್ತು ಮ್ಯಾಮ್, ಅದ್ರ ಬಗ್ಗೆ ಹೇಳ್ಬೋದಾ?
3: ನಾನು ಇಲ್ಲಿ ಹೇಳಕ್ ಇಷ್ಟಪಡಲ್ಲ, ಬಟ್ ನಾನು ಯಾವಾಗಾದ್ರೂ ಯಾರಿಗಾದರೂ ನನ್ನ ಯಾರಿಗೂ ಗೊತ್ತಿಲ್ಲದ ಏನು ಹೆಲ್ಪ್ ಮಾಡ್ತೀನಲ್ಲ, ಐ ಮೀನ್ ನಾನು ಹೆಲ್ಪ್ ಮಾಡ್ತೀನಿ ಅಂದರೆ ನೀನು ದುಡ್ಡು ಕೊಡಲ್ಲ, ಯಾರಿಗೋ ಈಗ ತುಂಬ ಕನ್ನಡಕದ ನೀಡ್ ಇದೆ. ಅವತ್ತಿನ ದಿನಕ್ಕೆ ನಾನು ಯಾರಿಗಾರು ಈ ಕ್ಯಾಂಪ್ಸ್ ಎಲ್ಲ ಹೋಗ್ತೀನಲ್ಲ, ಆಗ ಬಡವರು ಇದ್ದವರಿಗೆ ನನ್ನ ಮಕ್ಕಳಿಗೆಲ್ಲ ಕೊಡ್ತೀನಿ ಚೆಕ್ ಮಾಡಿ. ಆ ಟೈಮಲ್ಲಿ ಮಾತ್ರ ನಂಗೆ ಸಾರ್ಥಕ ಸಿಕ್ಕಿದೆ ಅನ್ಸೋದು. ನಂಗೆ ಸನ್ಮಾನ ಇದು ಯಾವುದೂ ಇಷ್ಟ ಇರಲಿಲ್ಲ, ನಾನು ಯಾವುದೂ ಅದಕ್ಕೆ ಇದು ಮಾಡಿಲ್ಲ. ಹಂಗೂ ಎಲ್ಲೆಲ್ಲರೂ ಒಂದು ಕಡೆ ಆಗಿದೆ, ಬಟ್ ನಾನು ಅದು ಯಾವುದೂ ಕನ್ಸಿಡರ್ ಮಾಡಲ್ಲ. ನನ್ನ ಪ್ರಕಾರ ನಮ್ಮ ಸರ್ವಿಸಲ್ಲಿ ಯಾರಿಗಾರು ಒಂದಿಬ್ಬರಿಗೆ ಹೆಲ್ಪ್ ಮಾಡಬೇಕು ಅಲ್ವಾ.
2: ಯಾರಿಗೆ ನೀಡಿರುತ್ತೆ, ಅದರಲ್ಲೂ ಕನ್ನಡಕ ಕೊಂಡ್ಕೊಳ್ಳೋಕೆ ಆರ್ಥಿಕ ಪರಿಸ್ಥಿತಿ ಸರಿ ಇರಲ್ವೋ ಅಂಥವ್ರಿಗೆ ನೀವು ಸಹಾಯ ಮಾಡಿದಾಗ ನಿಮಗೆ ಜೀವನದಲ್ಲಿ ಒಂದು ಸಾರ್ಥಕತೆ ಸಿಗುತ್ತೆ. ಓಕೆ, ಸೊ ಎಲ್ಲ ಬಿಸ್ನೆಸ್ ಜರ್ನಿ ತುಂಬ ಈಸಿಯಾಗಿರಲ್ಲ ಆಯಿತಾ, ಕೆಲವೊಂದು ಸ್ಟ್ರಗಲಿಂಗ್ ಕೂಡ ಇರುತ್ತೆ. ನಿಮ್ಮ 8 years ಆಫ್ ಬಿಸ್ನೆಸ್ ಜರ್ನಿಲಿ ಯಾವಾಗ ತುಂಬ ಸ್ಟ್ರಗಲಿಂಗ್ ಅಂತ ಅನಿಸಿದ್ದು?
3: ಕೊರೋನಾ ಮುಗ್ದು 1 ವರ್ಷದಲ್ಲಿ, ಯಾಕಂದರೆ ಕೊರೋನಾ ಟೈಮಲ್ಲಿ ನಾನು ಓಪನ್ ಇದ್ದೆ, ನನಗೇನು ಅನಿಸ್ಲಿಲ್ಲ. ಅದಾದಮೇಲೆ ನನಗೆ ಸ್ವಲ್ಪ ಸ್ಟ್ರಗ್ಲಿಂಗ್ ಅಂತ ಅನ್ನಿಸ್ತು. ಸ್ಟಾರ್ಟ್ ಶುರು ಮಾಡಿದಾಗ ಒಂದು ಇಯರ್ ನಾನು ಸ್ಟ್ರಗ್ಲಿಂಗಲ್ಲಿ ಇದ್ದೆ, ಬಟ್ ನಾನು ಬಿಸ್ನೆಸ್ ಮಾಡಿದಾಗ ನಂಗೆ ತುಂಬ ಜನ ಹೇಳಿದರು, ಅಯ್ಯೋ ಕೆಳಗಡೆ ಮಾಡ್ತಿದ್ಯಾ, ಅದು ಬಿಸ್ನೆಸ್ ಆಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ಬಟ್ ಇವತ್ತು ನನ್ನ ಪ್ರಕಾರ ಆಗುತ್ತೆ. ನೀವು ಎಲ್ಲೇ ಆಗಲಿ ನಿಮ್ಮ ಎಫರ್ಟ್ನ ನೀವು ಕರೆಕ್ಟಾಗಿ ಹಾಕಿದರೆ ಆ ಜಾಗದಲ್ಲಿ ನೀವು ಗ್ಯಾರಂಟಿ ಏನಾದರೂ ತಗೊಳ್ತೀರಾ.
2: ಸೂಪರ್ ನಿರ್ಮಲ ಮ್ಯಾಮ್, ನೀವು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಗ್ರೌಂಡ್ ಫ್ಲೋರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀರಾ. ಸೊ ಬಿಸ್ನೆಸ್ಸಲ್ಲೂ ಮೇಲೋಗಿದ್ದೀರಾ, ಜೀವನದಲ್ಲೂ ಮೇಲೋಗಿದ್ದೀರಾ ಅಲ್ವಾ ಮ್ಯಾಮ್? ಮ್ಯಾಮ್, ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಗೃಹಿಣಿಯರು ಮನೇಲೇ ಇರ್ತಾರೆ, ಅವರಿಗೆ ಏನೋ ಒಂದು ಬಿಸ್ನೆಸ್ ಮಾಡಬೇಕನ್ನೋ ಆಸೆ ಇರುತ್ತೆ, ಆದರೂ ಕೆಲವೊಂದು ಸರ್ಕಮ್ಸ್ಟೆನ್ಸಸ್ಸಿಂದ ಅವರು ಮನೆಯಿಂದ ಆಚೆ ಬರಲಿಕ್ಕೆ ಆಗೋದಿಲ್ಲ ಆಯಿತಾ. ಅಂಥ ಮಹಿಳೆಯರಿಗೆ ಏನು ಹೇಳ್ತೀರಾ, ಯಾಕೆ ಒಬ್ಬರು ಮಹಿಳೆ ಅಥವಾ ಗೃಹಿಣಿ ಬಿಸ್ನೆಸ್ ಮಾಡಬೇಕು?
3: ಮೇಡಮ್, ಒಬ್ಬೊಬ್ರ ಮನೆ ಸಿಚುವೇಶನ್ ಒಂದೊಂದು ಥರ ಇರುತ್ತೆ. ನನ್ನ ಮನೇಲಿ ನಂಗೆ ಫ್ರೀಡಮ್ ಇದೆ, ಯಾಕೆ ನನ್ನ ಹಸ್ಬೆಂಡ್ ಆಗಲಿ ನನ್ನ ಅತ್ತೆ ಮಾವ ಆಗಲಿ ಯಾರೂ ನನಗೆ ಇದು ಮಾಡಿಲ್ಲ. ಇದು ಒಂದು ಇನ್ನೂ ಒಂದು ಹೇಳಬೇಕು ಈ ಜಾಗದಲ್ಲಿ ಅಂದರೆ, ನಾನು ಇವತ್ತು ಓದಿದ್ದೀನಿ ಅಂದರೆ ನನ್ನ ಗಂಡನೇ ಕಾರಣ. ನಾನು ಬರೀ 10th ಪಾಸಾಗಿ ಮದುವೆ ಆದವಳು, ಅಲ್ಲಿಂದ ಮುಂದೆ ಓದಿಸಿದ್ದು ನನ್ನ ಗಂಡ, ನನ್ನ ಅತ್ತೆ ಮಾವ, ನನ್ನ ನಾದಿನಿ ಎಲ್ಲರೂ ಸಪೋರ್ಟ್ ಮಾಡಿ ನನ್ನನ್ನು ಇಲ್ಲಿಗೆ ತಂದರು. ಆ ಥರ ಎಲ್ಲರ ಮನೇಲೂ ಇರಲ್ಲ, ಎಲ್ಲರ ಅತ್ತೆ ಮಾವನೂ ಎಲ್ಲರ ಗಂಡನೂ ಸಪೋರ್ಟ್ ಮಾಡೋರು ಇರಲ್ಲ. ನನಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಆದರೆ ಬೇರೆಯವ್ರ ಮನೇಲಿ ಹಾಗಿರಲ್ಲ. ಆದರೆ ಅವ್ರ ಮನೆಯಿಂದ ಏನಾದರೂ ಮಾಡೋ ಅಂಥದನ್ನ ಯೂಸ್ ಮಾಡ್ಕೊಳ್ಬೇಕು, ಯಾಕಂದರೆ ನಾವು ಯಾವಾಗ ಹೆಣ್ಮಕ್ಳು ನಾವು ಅದನ್ನ ಮಾಡಲ್ವೋ ಆವಾಗ ನಮ್ಮ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅಂತ ನಂಗೆ ಅನಿಸತ್ತೆ. ನಂಗೆ ಅದು ಅನುಭವ ಆಗಿಲ್ಲ, ಯಾಕಂದರೆ ನಾನು ಅರ್ನಿಂಗ್ ಮಾಡಲಿಲ್ಲ ಅಂದ್ರೆ ನಂಗೆ ಯಾರು ಕೇಳಿರಲಿಲ್ಲ. ಆಮೇಲೆ ನಾನು ಬಿಸ್ನೆಸ್ ಮಾಡ್ತೀನಿ ಅಂದಾಗಲೂ ಫಸ್ಟಿಗೆ ಸ್ವಲ್ಪ ಯೋಚನೆ ಮಾಡಿದ್ರು ನಮ್ಮ ಮನೇಲಿಲ್ಲರು, ಯಾಕಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಬಂದುಬಿಟ್ಟು ಅಗ್ರಿಕಲ್ಚರ್ ಬೇಸಿಂದ ಬಂದಿರೋದು, ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿದ್ರು. ನಮ್ಮ ಅತ್ತೆನೂ ಫಸ್ಟಿಗೆ ಬೇಡ ಅಂತ ಅಂದ್ಕೊಂಡ್ರು. ಆಮೇಲೆ ಇಲ್ಲ, ಅವಳೇನೋ ಮಾಡ್ತೀನಿ ಅಂತಿದ್ದಾಳೆ, ಅವಳಿಗೆ ನಾವು ಸಪೋರ್ಟ್ ಮಾಡೋಣ ಅಂತಂದು ಎಲ್ಲರೂ ಹೆಲ್ಪ್ ಮಾಡಿದರು ನನಗೆ. ಎಲ್ಲರ ಮನೇಲೂ ಈ ರೀತಿ ಇರಲ್ಲ. ಆವಾಗ ಏನು ಮಾಡಬೇಕು ಅಂದರೆ ನಾವು ಮನೆಯಿಂದ ಏನಾದರೂ ಒಂದು ಅರ್ನಿಂಗ್, ಈಗ ತುಂಬ ದಾರಿ ಇದೆ ಅರ್ನ್ ಮಾಡೋಕ್ಕೆ. ಈಗ ಬಿಸ್ನೆಸ್ ಮಾಡೋದು ಮನೆಯಿಂದ ತುಂಬ ಜನ, ಎಷ್ಟೊಂದು ಜನ ಕುಕ್ಕಿಂಗ್ ಎಲ್ಲ ಮಾಡಿಬಿಟ್ಟು ಬಿಸ್ನೆಸ್ ಮಾಡ್ತಿದ್ದಾರೆ. ನೀವು ಹಾಗೆ ಏನಾದರೂ ಹುಡುಕ್ಕೊಳ್ಳಿ, ಯಾಕಂದರೆ ಆಸೆ ಇದೆ, ನಂಗೆ ಮಾಡೋಕ್ಕಾಗಿಲ್ಲ, ಎಲ್ಲೋ ನಾವು ಇದಾಗಿದ್ದೀವಿ ಅನ್ನೋ ಬೇಡ. ಫ್ರಸ್ಟ್ರೇಷನ್ನಲ್ಲಿ ಹೋಗೋದಕ್ಕಿಂತ ಏನೋ ಒಂದು ಮನೆಯಿಂದನೇ ಆರಿಸ್ಕೊಳ್ಬೇಕಷ್ಟೇ.
4: ಖಂಡಿತ
2: ಈಗ ಮನೇಲಿ ಸಿಚುವೇಶನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಮನೆಯಲ್ಲಿ ಒಪ್ಪಿಗೆ ಇದ್ದಾಗ ನೀವು ಹೊರಗಡೆ ಬಿಸ್ನೆಸ್ ಮಾಡ್ಬೋದು.
3: ಎಷ್ಟೋ ಜನ ಮಕ್ಕಳು ನೋಡ್ಕೊಳ್ಳೋರು ಇರಲ್ಲ, ತುಂಬಾ ಇರುತ್ತೆ.
2: ಸೊ ಆಪ್ಷನ್ಸ್ ತುಂಬಾ ಇದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಅಟ್ ದ ಸೇಮ್ ಟೈಮ್ ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕಂತಿರ್ತಾರೆ, ಈಗ ಎಜುಕೇಶನ್ ಕಂಪ್ಲೀಟ್ ಮಾಡಿರ್ತಾರೆ ಅಥವಾ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಜೋಡಿಸ್ಕೊಂಡಿರ್ತಾರೆ, ಅಂಥವರಿಗೆ ನೀವೇನು ಸಲಹೆ ಕೊಡ್ತೀರಾ? ಯಾರು ಯಾವ ಬಿಸ್ನೆಸ್ ಬೇಕಾದರೂ ಮಾಡಬಹುದಾ? ಈಗಿನ ಯುವಕ ಯುವತಿಯರಿಗೆ ಏನ್ ಸಲಹೆ ಕೊಡ್ತೀರಾ?
3: ಸಿಗುತ್ತೆ ಲೋನ್ ಎಲ್ಲ ಸಿಗುತ್ತೆ, ಏನಾದ್ರು ಒಂದು ಟ್ರಯಲ್ಸ್ ಮಾಡ್ಬೋದು, ಬಟ್ ಯೋಚನೆ ಮಾಡಿ ಅಮೌಂಟ್ ಹಾಕ್ಬೇಕು. ಈಗ ನಮ್ಗೇನು ಗೊತ್ತೇ ಇರಲ್ಲ, ಹೋಗ್ಬಿಟ್ಟು ಅಲ್ಲೋಗಿ ಯಾರೋ ಹೇಳಿದ್ರು ಅಂತ ಅಮೌಂಟ್ ಹಾಕೋದಕ್ಕೂ, ನಾವು ಗೊತ್ತಿರೋ ಅಂಥ ಜಾಗದಲ್ಲಿ ಅಮೌಂಟ್ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ಯಾರು ಹೊಸದಾಗಿ ಶುರು ಮಾಡ್ತಿದಾರೆ ಅಂದ್ರೆ ಅವ್ರಿಗೆ ಏನು ಗೊತ್ತಿದೆ ಅದನ್ನ ನೋಡ್ಕೊಂಡು ಅಮೌಂಟ್ ಹಾಕ್ಬೇಕು. ಹೌದು, ಅದೇ ಒಳ್ಳೇದು.
2: ಓಕೆ ನಿರ್ಮಲ ಮ್ಯಾಮ್, ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಕಡೆ ಆಪ್ಟಿಕಲ್ ಶಾಪ್ ಇದೆ ಆಯ್ತಾ, ಆದರೂ ಜನ ಯಾಕೆ ತಿಲಕ್ ನಗರದಲ್ಲಿರುವಂತಹ ಆದಿತ್ಯ ಆಪ್ಟಿಕಲ್ಸ್ಗೆ ಬರಬೇಕು? ನಿಮ್ಮಲ್ಲಿರುವಂತಹ ಸ್ಪೆಷಾಲಿಟಿ ಏನು ಮ್ಯಾಮ್?
3: ಬೇರೆಯವ್ರ ಜೊತೆ ಕಾಂಪಿಟೇಟ್ ಮಾಡಲ್ಲ ನಾನು ಯಾವತ್ತು. ನಂದಿದೇನು ಅಂದರೆ ನನಗೇನು ಗೊತ್ತಿದೆ ಅದನ್ನ ಮಾತ್ರ ನಾನು ಹೊರಗಡೆ ಇದು ಮಾಡೋದು. ನನಗೆ ಬೇರೆಯವ್ರಿಗ ಹತ್ರ ಯಾಕೆ ಹೋಗ್ತಿಲ್ಲ ಅಂತಲೂ ಕೇಳಲ್ಲ, ಅಥವಾ ನನ್ನ ಹತ್ರ ಹೋಗೋರು ಬೇರೆಯವ್ರ ಹತ್ರ ಹೋಗ್ತಿದ್ದಾರೆ ಅಂತಲೂ ಕೇಳಲ್ಲ. ನಂದು ಆ ಥರ ಮೆಂಟಾಲಿಟಿ. ಸೊ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ನಮ್ಮಲ್ಲಿ ಎಲ್ಲ ಥರ ಲೆನ್ಸಸ್ ಸಿಗುತ್ತೆ, ನಮ್ಮಲ್ಲಿ ಇಲ್ಲೇ ಐ ಟೆಸ್ಟಿಂಗ್ ಆಗುತ್ತೆ, ಹಾಗಾಗಿ ನೀವು ಖುಷಿಯಾಗಿ ಬನ್ನಿ ಅಂತ ಹೇಳ್ತೀವಿ. ಬಿಟ್ಟರೆ ನಾನು ಬೇರೆಯವ್ರ ಜೊತೆ ಎಲ್ಲೂ ಕಾಂಪಿಟೇಟ್ ಮಾಡಲ್ಲ. ನೀವು ಕೇಳ್ತಿರೋ ಕ್ವಶನ್ ರಿಯಲಿ ಕಾಂಪಿಟೇಟಿಂಗ್ ಕ್ವಶನ್ನು, ಅದಕ್ಕೆ ನಾನು ಅದನ್ನು ಇದೇ ಥರನೇ ಉತ್ತರ ಕೊಡೋಕ್ಕಾಗೋದು.
2: ಖಂಡಿತ ಮ್ಯಾಮ್. ಸೊ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಜರ್ನಿಯ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡ್ರಿ, ಹಾಗೆ ಇಂಟರ್ವ್ಯೂ ಹೇಗೆ ಅನ್ನಿಸ್ತು?
3: ತುಂಬ ಖುಷಿ ಆಯಿತು.
4: ಖುಷಿ ಆಯಿತು
3: ನಿಮ್ಮ ಜೊತೆ ಮಾತಾಡಿ, ನಂಗೆ ತುಂಬಾ ಖುಷಿ ಆಯಿತು.
2: ಓಕೆ ಮ್ಯಾಮ್, ನನಗೂ ಕೂಡ ಅಷ್ಟೇ ಖುಷಿ ಆಯಿತು. ಎನಿವೇ ನಿಮ್ಮ ಸಮಯ ಬಿಡು ಮಾಡಿಕೊಂಡು ನಿಮ್ಮ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಆತ್ಮೀಯ ಧನ್ಯವಾದಗಳು ಮ್ಯಾಮ್.
3: ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ನಿರ್ಮಲ ಅವರು ಅವರ ಬಿಸ್ನೆಸ್ ಜರ್ನಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು, ಹಾಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋರಿಗೆ ಕೂಡ ಒಳ್ಳೆಯ ಸಲಹೆಗಳನ್ನ ನೀಡಿದ್ರು. ಏನು ಯಾಕೆ ಆದಿತ್ಯ ಆಪ್ಟಿಕಲ್ಸ್ಗೆ ಹೋಗಬೇಕು, ಇಲ್ಲಿರುವಂತಹ ಸರ್ವಿಸಸ್ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರು. ಹಾಗಿದ್ರೆ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂತು. ಸೊ ನಿಮಗೆ ಹೇಗನ್ನಿಸ್ತು ಕಾರ್ಯಕ್ರಮ? ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
6: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
7: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
8: ನಂದಿನಿ ಪರಿಶುದ್ಧತೆಯ ಪ್ರತೀಕ.
9: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798. ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
10: ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ, ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರಾ ಅಂತಂದ್ರೆ ನಾವೇ ನಿಮ್ಮನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದ್ರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687926 8609 6279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡಬಹುದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನ ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ, ಕೃಷಿಯನ್ನೇ ಜೀವಾಳವಾಗಿಸಿಕೊಂಡು ತಮ್ಮ ಕೃಷಿಯಲ್ಲಿ ಸಾವಯವ ಪದ್ಧತಿನ ಅಳವಡಿಸಿಕೊಂಡು ಸಮಗ್ರ ಕೃಷಿಯನ್ನು ಮಾಡಿಕೊಳ್ತಾ ಒಳ್ಳೆಯ ಒಂದು ಆದಾಯವನ್ನು ಗಳಿಸ್ಕೊಳ್ತಾ ಜೀವನದಲ್ಲಿ ಕೃಷಿಯನ್ನು ಖುಷಿಯಿಂದ ಮಾಡ್ತಾ ಖುಷಿಯ ವಿಚಾರಗಳನ್ನು ಇವತ್ತು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಅರಸೀಕೆರೆಯಿಂದ ಚೆನ್ನೇಶ್ ಅವರು ಇದ್ದಾರೆ. ಬನ್ನಿ ಇವತ್ತು ಅವ್ರ ಜೊತೆಯಲ್ಲಿ ಮಾತಾಡೋಣ, ಕೃಷಿಯಲ್ಲಿ ಯಾವೆಲ್ಲ ಬೆಳೆಗಳನ್ನು ಮಾಡಿದರೆ ಯಾವ ಬೆಳೆಯಿಂದ ಎಷ್ಟು ಆದಾಯವನ್ನು ಗಳಿಸ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನೇಶ್ ಅವರು ಮಾಡ್ತಿರುವಂತಹ ಕೃಷಿ ಸಾವಯವ ಕೃಷಿಯಾಗಿದೆ, ಅದರಲ್ಲೂ ವಿಶೇಷವಾಗಿ ಸಮಗ್ರವಾಗಿ ಇವರು ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಮತ್ತೆ ಅದರಿಂದ ಒಳ್ಳೆಯ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಅವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ 200 ಹೆಚ್ಚು ಹಣ್ಣಿನ ಗಿಡಗಳಿದ್ದಾವೆ ಮತ್ತೆ ತೆಂಗು ಜೇನು ಹಾಗೆ 8 ಜಮೀನಿನಲ್ಲಿ ಸ್ವದೇಶಿ ವಿದೇಶಿ ಹಣ್ಣು ಸಾಂಬಾರು ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ ಒಳ್ಳೆಯ ಒಂದು ಖುಷಿಯ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಿರುವಂತಹ ಚೆನ್ನೇಶ್ ಅವ್ರನ್ನ ಸ್ವಾಗತಿಸೋಣ. ಅವ್ರು ಮಾಡ್ತಾ ಇರುವಂತಹ ಕೃಷಿ ಹೇಗಿದೆ, ಏನೆಲ್ಲ ಕೃಷಿಯಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಅವರ ಕೃಷಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡ್ತಾ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಮ ಕೃಷಿಯ ಅನುಭವಗಳು ಮತ್ತು ನೀವು ಕೃಷಿಗೆ ಎಂಟರ್ ಆಗಿದ್ದು ಹೇಗೆ, ಏನೇನೆಲ್ಲ ಬೆಳೆಗಳನ್ನು ಮಾಡಿದ್ರೆ ಇದೆಲ್ಲದರ ಬಗ್ಗೆ ಹೇಳ್ಬೋದಾ ಸರ್?
4: ನಮ್ಮದೊಂದು 8 ಜಮೀನು ಇದೆ, 8 ನಾವು ಸಾವಯವ ಕೃಷಿ ಮಾಡ್ತಾಯಿದ್ದೀವಿ. ನಾವು ತೆಂಗಿನ ಗಿಡಗಳು ಹಾಕೊಂಡಿದ್ದೀವಿ ಮತ್ತು ಅಡಕೆ ಗಿಡ ಹಾಕಿದ್ದೀವಿ. ತೆಂಗು ಮತ್ತು ಅಡಕೆಯಲ್ಲಿ ನಾವು ಕಾಳು ಮೆಣಸನ್ನ ಬೆಳೆದಿದ್ದೀವಿ. ನಮ್ಮ ತೋಟದಲ್ಲಿ ನಾವು ಒಂದು 200-250 ವೆರೈಟಿಯ ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ, ಎಲ್ಲ ನಮಗೆ ಫಲ ಬರ್ತಾಯಿದೆ. ಮತ್ತು ಜೇನು ಕೃಷಿ ಮಾಡಿದ್ದೀವಿ, ಹೈನುಗಾರಿಕೆ ಮಾಡ್ಕೊಂಡಿದ್ದೀವಿ. ನೀರಿನ ವ್ಯವಸ್ಥೆಗಾಗಿ ನಾವು ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮಾಡ್ಕೊಂಡಿದ್ದೀವಿ. ಹಣ್ಣಿನ ಗಿಡಗಳಲ್ಲಿ ನಮಗೆ 200-250 ವೆರೈಟಿ ಇರೋದ್ರಿಂದ ಎಲ್ಲ ಫಲ ಬರ್ತಾಯಿದೆ. ಇದನ್ನು ನಾವು ನೇರವಾಗಿ ಗ್ರಾಹಕರಿಗೆ ನೇರ ಮಾರಾಟ ಮಾಡ್ತಾಯಿದ್ದೀವಿ. ನಾವು ಸಾವಯವ ಸಂತೆ ಅಂತ ನಡೀತಾ ಇದೆ, ಆ ಸಂತೆಯಲ್ಲಿ ನಾವೇ ನೇರವಾಗಿ ತಗೊಂಡೋಗಿ ನಮ್ಮ ಹಣ್ಣುಗಳನ್ನ ಮಾರ್ತಾ ಇದ್ದೀವಿ. ನಮಗೆ ಒಂದು ವಾರದಲ್ಲಿ ನಮ್ಮ ಬೆಳೆದಿರೋ ಹಣ್ಣುಗಳಲ್ಲೇ ಒಂದು 5,000-10,000 ರೂಪಾಯಿ ಹಣ್ಣಲ್ಲಿ ಹಣ್ಣಿನ ಗಿಡಗಳಲ್ಲೇ ನಮಗೆ ಆದಾಯ ಬರ್ತಾ ಇದೆ. ಮತ್ತು ಏಲಕ್ಕಿ ಹಾಕಿದ್ದೀವಿ, ಮೆಣಸು ಹಾಕೊಂಡಿದ್ದೀವಿ, ಸಾಂಬಾರ ಪದಾರ್ಥದಲ್ಲಿ ಎಲ್ಲ ಥರದ ಸಾಂಬಾರ ಪದಾರ್ಥಗಳನ್ನೂ ಹಾಕೊಂಡಿದ್ದೀವಿ. ನಾವು ಮಾವು ಬೆಳೆದಿದ್ದೀವಿ, ಅದರಲ್ಲಿ ಮಾವಲ್ಲಿ ಒಂದು 15 ವೆರೈಟಿ ನಾವು ಮಾವಿನ ಗಿಡಗಳು ಹಾಕಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಮಲ್ಲಿಕಾ, ದಸೇರಿ, ಕೇಸರು, ಬಾದಾಮಿ, ಆಲ್ಫಾನ್ಸೋ, ತೋತಾಪುರಿ, ರಸ್ಪುರಿ, ಮಲ್ಗೋಬಾ, ಬ್ಲ್ಯಾಕ್ ಮ್ಯಾಂಗೋ, ಕಪ್ಪುದು ಒಂದು ವೆರೈಟಿ ಬಂದಿದೆ, ಅದೆಲ್ಲ ನಮ್ಮಲ್ಲಿ ಒಳ್ಳೆ ಹೀಲ್ಡ್ ಬರ್ತಾಯಿದೆ. ಒಳ್ಳೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ನೀರಿನ ವ್ಯವಸ್ಥೆಯಾಗಿ ಡ್ರಿಪ್ ಮುಖಾಂತರ ನೀರು ಬಿಡ್ತೀವಿ. ಅದು ಗೊಬ್ಬರ ಬಂದು ನಾವು ಎಲ್ಲ ಆರ್ಗ್ಯಾನಿಕ್ ಆಗಿನೇ ಅನ್ನೋದು ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಮತ್ತು ವೇಸ್ಟ್ ಡಿಕಾಂಪೋಸರು. ನಮ್ಮ ತೋಟದಲ್ಲಿ ಸಿಗೋವಂಥ ಎಲ್ಲ ವೇಸ್ಟನ್ನು ಮಲ್ಚ್ ಮಾಡಿ ಬುಡಗಳಿಗೆ ಹಾಕ್ತೀವಿ.
10: ಓಕೆ ಸರ್, ಸೊ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳುವಂತಹ ಕಾತರ ನಮಗೆ ಕೂಡ ಇದೆ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಸರ್. ಸೊ ಕೆಳಗರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿ, ಕೃಷಿ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳು 15 ವೆರೈಟಿಯ ಹಣ್ಣಿನ ಗಿಡಗಳನ್ನು ಮಾಡ್ತೀರಂತೆ, ಮತ್ತು ಮಾವು ಮತ್ತು ತೆಂಗು ಜೇನು ಬಟರ್ಫ್ರೂಟ್ ಈ ಥರದ ಎಲ್ಲ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಇವ್ರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ, ಅವ್ರ ಜೊತೆ ಮಾತನ್ನು ಕೂಡ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಅಣಿಪುರ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ

0: ಇದ್ದರು, ಬಿಎಚ್ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಮಾತಾಡ್ತಾ ಇದ್ದ ಹಾಗೆ ಇವತ್ತು ಚನ್ನೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಮಗ್ರ ಕೃಷಿಯನ್ನು ಮಾಡ್ಕೊಳ್ತಾ ಸಾವಯವ ಪದ್ಧತಿನಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸೊ 200 ಹೆಚ್ಚು ಹಣ್ಣಿನ ಗಿಡಗಳನ್ನು ಮಾಡ್ಕೊಳ್ತಾ ತೆಂಗು, ಜೇನು, ಬಟರ್ಫ್ರೂಟ್, 15 ವೆರೈಟಿ ಹಣ್ಣುಗಳನ್ನು, ಮತ್ತು ಮಾವು, ಮಾವಲು ಕೂಡ ವೆರೈಟಿ ವೆರೈಟಿ ಹಣ್ಣುಗಳನ್ನು ಮಾಡ್ಕೊಳ್ತಾ, ಜೊತೆಗೆ 8 ಎಕರೆ ಜಮೀನಿನಲ್ಲಿ ಸ್ವದೇಶಿ ವಿದೇಶಿ ಹಣ್ಣುಗಳು ಮತ್ತು ಸಾಂಬಾರು ಬೆಳೆಗಳನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲದರ ಜೊತೆಯಲ್ಲಿ ಸಮಗ್ರ ಕೃಷಿನಲ್ಲಿ ಒಂದು ಯಶಸ್ವಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಯಲ್ಲಿ ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸೋಣ. ಚನ್ನೇಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವೀಗ ಹಣ್ಣುಗಳನ್ನೆಲ್ಲ ನೀವೇ ಬೆಳೆದಿದ್ದೀರಾ, ನೀವೇ ಅದನ್ನು ಮಾರ್ಕೆಟಿಂಗ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ನಿಮ್ಮ ಮಾರ್ಕೆಟಿಂಗ್ ಎಲ್ಲ ಹೇಗಾಗುತ್ತೆ, ಮತ್ತು ಹಣ್ಣುಗಳನ್ನೇ ಜಾಸ್ತಿ ಬೆಳೆದಿದ್ವಿ ಅಂತ ಹೇಳ್ತಾ ಇದ್ರಿ, ಬೇರೆ ಯಾವ ರೀತಿಯ ಹಣ್ಣುಗಳಿದೆ, ತುಂಬ ಒಳ್ಳೆಯ ಮಾರ್ಕೆಟಿಂಗ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳ್ಬೋದ ಸರ್?
2: ಮಾರ್ಕೆಟ್ ನಾವು ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಸಾವಯವ ಸಂತೆಯಲ್ಲಿ ಇದನ್ನು ಮಾರ್ತೀವಿ. ಒಂದ್ಸಲ ತಗೊಂಡವ್ರು ಮತ್ತೆ ಅದನ್ನು ಹುಡುಕೊಂಡು ನಮ್ಮ ಹತ್ರ ಜಾಸ್ತಿ ತಗೊಂಡು ಹೋಗ್ತಾನೆ ಇರ್ತಾರೆ, ಮತ್ತು ಕೇಳುವಷ್ಟು ನಮಗೆ ಒದಗಿಸೋಕ್ಕೆ ಆಗ್ತಿರಲ್ಲ, ಅಷ್ಟೊಂದು ಬೇಡಿಕೆ ಇದೆ. ನಾವು ಅಂತರ ಬೆಳೆಯಾಗಿ ತೆಂಗಿನ ತೋಟದಲ್ಲಿ ಬಟರ್ಫ್ರೂಟ್ ಗಿಡನೂ ಹಾಕ್ಕೊಂಡಿದ್ದೀವಿ. ಒಂದು ಬಟರ್ಫ್ರೂಟ್ ಒಂದು 10 ಗಿಡ ಇದೆ, ಅದು ಒಂದು ಗಿಡನೇ ನಮಗೆ ಒಂದು ಕ್ವಿಂಟಲಿಂದ 1.5 ಕ್ವಿಂಟಲ್ ಅಷ್ಟು ಹಣ್ಣು ಒಂದು ಗಿಡದಲ್ಲೇ ಬರುತ್ತೆ. ನಮಗೆ ಕಡಿಮೆ ಅಂದರೆ ಒಂದು ಕೆಜಿಗೆ 100 ರೂಪಾಯಿಂದ 150 ರೂಪಾಯಿವರೆಗೂ ಬಟರ್ಫ್ರೂಟ್ ಹೋಗ್ತಾ ಇದೆ. ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಇದಕ್ಕೆ ಒಳ್ಳೆ ಬೇಡಿಕೆ ಇದೆ, ಚೆನ್ನಾಗಿ ಹೀಲ್ಡೂ ಬರ್ತಾ ಇದೆ. ನಮ್ಮ ಒಂದೇ ಗಿಡದಲ್ಲಿ ನಮಗೆ 10,000 ರಿಂದ 15,000 ರೂಪಾಯಿ ಒಂದು ಗಿಡದಲ್ಲಿ ಲಾಭ ಬರ್ತಾ ಇದೆ. ಇದು ಮಧ್ಯದಲ್ಲಿ ರೈತರು ಒಂದೊಂದು 10 ಗಿಡನಾದರೂ ಒಬ್ಬರು ರೈತರು ಬೆಳ್ಕೊಂಡು ಇದನ್ನು ಕಡೆಗೆ ಪಕ್ಷ ಬರೀ 50 ರೂಪಾಯಿ ಕೆಜಿ ಹೋದ್ರೂ ಅದು ಯಾವುದೇ ರೀತಿ ಲಾಸ್ ಆಗೋಲ್ಲ. ಒಂದೊಂದು ಗಿಡದಲ್ಲಿ 5,000-6,000 ರೂಪಾಯಿ ಬಂದ್ರೂ ನಾವು ಯಾವುದೇ ತೆಂಗಿನ ಗಿಡ, ಅಡಿಕೆ ಗಿಡ ಒಂದು ಗಿಡದ ಹಾಕಿ ನಾವು 5,000 ಆದಾಯ ನೋಡೋಕ್ಕಾಗಲ್ಲ. ನಮ್ಮ ತೋಟದಲ್ಲಿ ಖಾಲಿ ಜಾಗದಲ್ಲಿ ನಾವು ಸೀಬೆ ಗಿಡಗಳನ್ನ ಬೆಳ್ಕೊಂಡಿದ್ದೀವಿ. ಸೀಬೆಯಲ್ಲಿ ಪ್ರಮುಖವಾಗಿ ನಮ್ಮಲ್ಲಿ ಒಂದು 5-6 ವೆರೈಟಿ ಇದೆ. ಅಲಹಾಬಾದ್ ಸಫೇದ ಅಂತ ಒಂದಿದೆ, ಅಲಹಾಬಾದ್ ತೈವಾನ್ ಪಿಂಕ್ ಅಂತ ಇದೆ, ತೈವಾನ್ ವೈಟ್ ಇದೆ, ಕೆಜಿ ಗೋವಾ ಅಂತ ಇದೆ, ಇನ್ನೊಂದು ಹೊಸ್ದಾಗಿ ಇವಾಗ ಬ್ಲ್ಯಾಕ್ ಗೋವಾ ಅಂತ ಬಂದಿದೆ, ಅದು ಬೀಟ್ರೋಟ್ ಥರ ಒಂದು ವೆರೈಟಿ ಬೀಟ್ರೋಟ್ ಕಲರೇ ಇರುತ್ತೆ. ಇದರಲ್ಲೂ ನಮಗೆ ಒಂದು ಸುಮಾರು 1 ಕೆಜಿ 60-80 ರೂಪಾಯಿವರೆಗೂ ನಮಗೆ ಒಂದು ಸೀಬೆಕಾಯಲ್ಲಿ ಆದಾಯ ಬರ್ತಾ ಇದೆ. ಒಂದು 20-30 ಗಿಡ ಬೇರೆ ಬೇರೆ ವೆರೈಟಿ ಹಾಕಿರೋದ್ರಿಂದ ನಮಗೆ ವರ್ಷದಲ್ಲಿ ಒಂದು 15-20 ಸಾವಿರ ಒಂದು ಸೀಬೆ ಗಿಡದಲ್ಲೂ ನಮಗೆ ಆದಾಯ ಬರ್ತಾ ಇದೆ.
1: ಓಕೆ, ಸೊ ಹಾಗಾದರೆ ಅಂತರ ಬೆಳೆಯಾಗಿ ಏನೆಲ್ಲ ಬೆಳೆದಿದ್ದೀರಾ ಸರ್, ಮತ್ತು ಬೆಸ್ಟ್ ಯಾವುದು ಅಂತ ನಿಮಗೆ ಅನ್ಸುತ್ತೆ, ಒಂದು ಸಜೆಸ್ಟ್ ಮಾಡೋದಾರೆ, ಯಾವುದೊಂದು ಸಜೆಸ್ಟ್ ಮಾಡ್ತೀರಾ ಸರ್?
2: ಅಂತರ ಬೆಳೆಯಾಗಿ ಏಲಕ್ಕಿ ಗಿಡನೂ ಹಾಕ್ಕೊಂಡಿದ್ದೀವಿ. ಈ ಏಲಕ್ಕಿ ಗಿಡ ನಾವು ಒಂದು 200 ಗಿಡ ಹಾಕಿದ್ದೀವಿ. ಒಂದು 200 ಗಿಡದಲ್ಲಿ ನಮಗೆ 1/2 ಕೆಜಿಯಿಂದ 1/2 ಕೆಜಿ ಏಲಕ್ಕಿ ಬರ್ತಾ ಇದೆ. ಆ 1/2 ಕೆಜಿ ಬಂದರೂ ನಮಗೆ 200 ಗಿಡದಲ್ಲಿ ಒಂದು 25 ಕೆಜಿ ಏಲಕ್ಕಿ ನಮಗೆ ಒಂದು ವರ್ಷದಲ್ಲಿ ಸಿಗುತ್ತೆ. ಈ ಏಲಕ್ಕಿ ಬೆಳೆಯೋದಕ್ಕೆ ಮುಖ್ಯವಾಗಿ ಏನಂದರೆ ಸ್ವಲ್ಪ ಒಂದು 60% ನೆರಳಿರಬೇಕಷ್ಟೇ. ಮಲೆನಾಡಲ್ಲಿ ಅಷ್ಟೇ ಬೆಳಿಬೋದು ಅನ್ನೋ ಥರ ಏನಿಲ್ಲ. ನಮ್ಮ ಬಯಲುಸೀಮೆಯಲ್ಲೂ ನಾವು ಇದನ್ನು ಏಲಕ್ಕಿ ಬೆಳೆದಿದ್ದೀವಿ, ಒಳ್ಳೆ ಇಳುವರಿ ಬಂದಿದೆ. ಇದು ನಾವು ಈ ಅಂತರ ಬೆಳೆಯಾಗಿ ನಾವು ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ಏಲಕ್ಕಿ ಹಾಕೋದ್ರಿಂದ ಒಳ್ಳೆ ಇಳುವರಿ ಬಂದು ಒಳ್ಳೆ ಲಾಭ ಪಡ್ಕೊಬೋದು.
1: ಸೂಪರ್. ಹಾಗೆ ಈಗ ಚನ್ನೇಶ್ವರೇ, ಕೃಷಿ ಭೂಮಿನ ಯಾವತ್ತೂ ಖಾಲಿ ಬಿಡಬಾರ್ದು ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ನೀವು ಬದುಗಳಲ್ಲಿ ಏನು ಹಾಕಿದ್ದೀರಾ, ಅಥವಾ ಬದುಗಳನ್ನು ಹಾಗೆ ಬಿಟ್ಟಿದ್ರೆ ಹೇಗೆ ಸರ್?
2: ತೋಟದಲ್ಲಿ ಬದುಗಳಲ್ಲಿ ನಾವು ಜಮ್ನೇರ್ಲೆ, ಹಳಸು, ಸಪೋಟ ಗಿಡಗಳನ್ನ ಬೆಳೆದಿದ್ದೀವಿ. ಸಪೋಟದಲ್ಲಿ 2 ವೆರೈಟಿ ಇದೆ, ಕ್ರಿಕೆಟ್ ಬಾಲ್ ಮತ್ತು ಕಾಲಪತ್ ಅಂತ. ಹಳಸೆಲ್ಲ ನಾಟಿ ಹಳಸಿನ ಗಿಡಗಳು ಹಾಕೊಂಡಿದ್ದೀವಿ. ಜಂಬು ನೇರಲೆ ಇದು ವರ್ಷದಲ್ಲಿ ಒಂದು 2 ಸಲ ಬರುತ್ತೆ, ಹಳಸು ಮತ್ತು 1 ಸಲ ಬರುತ್ತೆ, ಸಪೋಟ ನಮಗೆ ವರ್ಷಕ್ಕೆ 2 ಸಲ ಬರುತ್ತೆ. ಸಪೋಟ ನಮಗೆ 60-80 ರೂಪಾಯಿವರೆಗೂ ಹೋಗುತ್ತೆ ಕೆಜಿ. ಜಮ್ನೇರ್ಲೆ 200-250 ರೂಪಾಯಿ ಒಂದು ಕೆಜಿ ಹೋಗುತ್ತೆ. ಹಳಸನ್ನ ನಾವು 100 ರೂಪಾಯಿಂದ 150 ರೂಪಾಯಿಗೆ ಒಂದೊಂದು ಹಳಸಿನ ಹಣ್ಣನ್ನ ಕೊಡ್ತೀವಿ. ಬದುಗೆ ಹಾಕಿರೋದ್ರಿಂದ ಅದಕ್ಕೇನು ಜಾಸ್ತಿ ಇನ್ವೆಸ್ಟ್ ಖರ್ಚೇನಿಲ್ಲ, ಅವ್ರು ನೈಸರ್ಗಿಕವಾಗಿ ಬೆಳ್ಕೊಂಡು ಒಳ್ಳೆ ಅದರಲ್ಲೂ ಒಳ್ಳೆ ಸಂಪಾದನೆ ಆಗ್ತಾ ಇದೆ. ನಮ್ಮ ಖಾಲಿ ಜಾಗಗಳಲ್ಲಿ ನಮ್ಮ ಎಳ್ಳಿ ಗಿಡ ಮತ್ತು ನಿಂಬೆ ಗಿಡಗಳನ್ನ ಹಾಕೊಂಡಿದ್ದೀವಿ. ನಾಟಿ ಎಳ್ಳಿಕಾಯಿ ಮತ್ತು ನಾಟಿ ನಿಂಬೆ ಹಣ್ಣನ್ನು ಹಾಕಿದ್ದೀವಿ. ಒಂದೊಂದು ಎಳ್ಳಿ ಗಿಡದಲ್ಲಿ ನಮಗೆ 50-100 ಎಳ್ಳಿಕಾಯಿಗಳನ್ನ ಬಿಡುತ್ತೆ. ನಿಂಬೆ ಹಣ್ಣು 100-200-250 ನಿಂಬೆ ಹಣ್ಣುಗಳು ಬರುತ್ತೆ. ನಾವು ಎಳ್ಳಿಕಾಯಿನ 5-10 ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ. ನಿಂಬೆ ಹಣ್ಣು ನಾವು 2 ರೂಪಾಯಿಗೆ ಒಂದರಂಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇದರಿಂದ ನಿಂಬೆ ಹಣ್ಣು ಎಳ್ಳಿಕಾಯಿಂದನೇ ನಮಗೆ ಒಂದು ವರ್ಷದಲ್ಲಿ 20-25 ಸಾವಿರ ರೂಪಾಯಿ ನಿಂಬೆ ಗಿಡದಲ್ಲಿ ಮತ್ತು ಎಳ್ಳಿ ಗಿಡದಲ್ಲಿ ಖಾಲಿ ಜಾಗದಲ್ಲಿ ಹಾಕಿರೋದ್ರಲ್ಲಿ ಅಷ್ಟು ಆದಾಯ ನಮಗೆ ಬರ್ತಾ ಇದೆ.
1: ಓ ಸೂಪರ್. ಸೊ ಹಾಗೆ ಸರ್, ಈಗ ನೀವು ಸಾಂಬಾರು ಬೆಳೆಗಳನ್ನು ಕೂಡ ಮಾಡಿದೀವಿ ಅಂತ ಹೇಳ್ತಾ ಇದ್ರಿ. ಸೊ ಈ ಸಾಂಬಾರು ಪದಾರ್ಥಗಳು ಅಂತಂದ್ರೆ ಏನೇನು ಮಾಡಿದ್ರೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
2: 100 ಜಾಯಿಕಾಯಿ ಗಿಡ ಹಾಕೊಂಡಿದ್ದೀವಿ. ಈ 100 ಜಾಯಿಕಾಯಿ ಗಿಡಕ್ಕೂ ನಾವು ನೀರಿನ ವ್ಯವಸ್ಥೆಯಾಗಿ ಡ್ರಿಪ್ ಮೂಲಕ ನೀರು ಬಿಡ್ತಾಯಿದ್ದೀವಿ. ಗೊಬ್ಬರ ಬಂದು ಜೀವಾಮೃತ ಮಾಡಿ ಹಾಕ್ತೀವಿ, ಇಲ್ಲ ಕೊಟ್ಟಿಗೆ ಗೊಬ್ಬರನ ನಾವು ಬಳಸ್ತಾ ಇದ್ದೀವಿ. ಈಗ ಈಲ್ಡ್ ಸ್ಟಾರ್ಟ್ ಆಗಿದೆ ನಮಗೆ 2 ವರ್ಷದಿಂದ. ಈ ಒಂದೊಂದು ಗಿಡದಲ್ಲಿ ನಮಗೆ ಕಡಿಮೆ ಅಂದರೆ ಒಂದು 200-300 ಹಣ್ಣು ಬಿಡ್ತಾ ಇದೆ. ಒಣ ಆಗಿರೋದು ಬಂದು ಒಂದು 400 ರೂಪಾಯಿ ಕೆ ಜಿವರೆಗೂ ಹೋಗುತ್ತೆ. ಇದು ಜಾಯಿಕಾಯಿ ಪತ್ರೆ ಬಂದು 2000 ರೂಪಾಯಿವರೆಗೂ ಹೋಗ್ತಾ ಇದೆ. ಇದರಿಂದನೂ ಒಳ್ಳೆ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಒಳ್ಳೆ ಆದಾಯ ಪಡ್ಕೊಬೋದು ರೈತರು. ಬಾರ್ಡರ್ ಜಾಗದಲ್ಲಿ ನಾವು ಪಪ್ಪಾಯ ಮತ್ತು ನುಗ್ಗೆ ಗಿಡಗಳನ್ನ ಹಾಕೊಂಡಿದ್ದೀವಿ. ಪಪ್ಪಾಯ ಪರಂಗಿ ಗಿಡ ಬಂದ್ಬಿಟ್ಟು ನಮಗೆ ನಾಟಿ ಯಾವುದೇ ರೀತಿ ಹೈಬ್ರಿಡ್ ರೆಡ್ ಲೇಡಿ ಆ ಥರ ನಾವೇನು ಬೆಳೆದಿಲ್ಲ. ಈ ಪರಂಗಿ ಗಿಡದಲ್ಲಿ ನಮಗೆ ಒಂದು ಗಿಡಕ್ಕೆ 10 ಕೆಜಿ ಅಂತೂ ಮಿನಿಮಮ್ ಬಂದೇ ಬರುತ್ತೆ. ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆಯೋದ್ರಿಂದ ಒಳ್ಳೆ ಬೇಡಿಕೆ ಇದೆ. 1 ಕೆಜಿ ಪಪ್ಪಾಯಿ ನಾವು 30 ರೂಪಾಯಿವರೆಗೂ ಸೇಲ್ ಆಗುತ್ತೆ. ಒಂದು ಗಿಡದಲ್ಲಿ ಕಡಿಮೆ ಅಂದರೆ 300 ರೂಪಾಯಿ ನಮ್ಗೆ ಆದಾಯ ಬರುತ್ತೆ ಒಂದು ಪರಂಗಿ ಗಿಡದಲ್ಲಿ. ನಾವು ಇದು ಒಂದು 100 ಪಪ್ಪಾಯ ಗಿಡಗಳನ್ನ ಹಾಕೊಂಡಿದ್ದೀವಿ. ನುಗ್ಗೆ ಗಿಡಗಳನ್ನ ಒಂದು 20-25 ನುಗ್ಗೆ ಗಿಡನೂ ಹಾಕಿದ್ದೀವಿ. ನುಗ್ಗೆಕಾಯಿನ 30-50 ರೂಪಾಯಿವರೆಗೂ ನುಗ್ಗೆಕಾಯಿನೂ ಮಾರ್ತೀವಿ. ಅದು ಪ್ರತಿ ವಾರ ನಮಗೆ ನುಗ್ಗೆ ಸೊಪ್ಪಿಗೆ ಭಾಳ ಬೇಡಿಕೆ ಇದೆ. ಒಂದು ಕಂತೆ ನುಗ್ಗೆ ಸೊಪ್ಪು 10 ರೂಪಾಯಿ ಹಂಗೆ ನಮಗೆ ಸೇಲ್ ಆಗಿ ಈ ನುಗ್ಗೆ ಗಿಡ ಮತ್ತು ಪಪ್ಪಾಯದಲ್ಲೂ ಒಳ್ಳೆ ಆದಾಯ ಬರ್ತಾ ಇದೆ.
1: ಓಕೆ. ಸೊ ಒಟ್ಟಾರೆಯಾಗಿ ಹಣ್ಣುಗಳು, ಸಾಂಬಾರು ಪದಾರ್ಥಗಳು ಇದೆಲ್ಲದರಿಂದ ಒಳ್ಳೆಯ ಒಂದು ಆದಾಯ ಸಿಗುತ್ತೆ ಅಂತಲೇ ಹೇಳ್ಬೋದು. ಬದುಗಳನ್ನು ಕೂಡ ಖಾಲಿ ಬಿಡದೇ ಅಲ್ಲಿ ಕೂಡ ಬೆಳೆಗಳನ್ನು ಮಾಡ್ಕೊಳ್ತಾ ಅದರಿಂದಲೂ ಕೂಡ ಒಂದು ಒಳ್ಳೆಯ ಆದಾಯವನ್ನು ಗಳಿಸ್ತಾ ಇರುವಂತಹ ಚನ್ನೇಶ್ ಅವ್ರ ಬಗ್ಗೆ ಇನ್ನಷ್ಟು ಮಾತಾಡೋದಕ್ಕಿದೆ. ಮತ್ತು ಅವ್ರು ಮಾಡ್ತಾಯಿರುವಂತಹ ಈ ಕೃಷಿನಲ್ಲಿ ಇನ್ನೂ ಏನೆಲ್ಲ ವಿಶೇಷತೆಗಳನ್ನು ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ಹೋಗಿ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ನಾಡಿ ಪೋನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮೂಡಣದ ಅರಮನೆಯ ಕದವು ತೆರೆಯುತ್ತಿರೇ, ಬಾಲರವಿ ನಸುನಗುತ

ನಾದಿರದರ ಭೀಮ್ ತಾತ ನದೇ ನದೇರನ್ನ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥೆ ಕಿಡದ ಕಥ ಧೋಂತ ಕಿಟ ಧೋಂತ ಕಿಟ ಧಾಕಿಡದ ಕಥೆ ಕಿಡದ ಕಥಾ ಕಿಡದ ಕಥ ನಿಡದ ಕಥ

0: ಮಾಡು ತಿರುವೆ ಬಾನಿನ ಅಂಚಿಂದ ಬಂದೇ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಮಾತಾಡ್ತಿದ್ದೆ, ಹಾಗೆ ಇವತ್ತು ಚೆನ್ನೇಶ್ವರ ಜೊತೆನಲ್ಲಿ ಮಾತಾಡ್ತಿದ್ವಿ. ಸೊ ಅವ್ರು ಮಾಡ್ತಿರುವಂತಹ ಈ ಒಂದು ಸಮಗ್ರ ಕೃಷಿ ಸಾವಯವ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಹಲವಾರು ಹಣ್ಣಿನ ಬೆಳೆಗಳು, ಹಾಗೆ ತೆಂಗು, ಜೇನು, ಬಟರ್ಫ್ರೂಟ್, 15 ವೆರೈಟಿಯ ಹಣ್ಣುಗಳು ಮತ್ತು ಮಾವಿನ ವೆರೈಟಿಗಳು, ಜೊತೆಗೆ ಸ್ವದೇಶಿ ವಿದೇಶಿಯ ಸಾಂಬಾರ್ ಪದಾರ್ಥಗಳು, ಹಣ್ಣಿನ ಬೆಳೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿಕೊಂಡು ಒಂದು ಒಳ್ಳೆಯ ಕೃಷಿಯನ್ನು ಮಾಡ್ಕೊಳ್ತಾ ಖುಷಿಯನ್ನು ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನೇಶ್ವರ ಜೊತೆನಲ್ಲಿ ಮಾತನ್ನು ಮುಂದುವರ್ಸೋಣ. ಸೊ ಇವತ್ತು ಅವ್ರ ಜೊತೆನಲ್ಲಿ ಮಾತಾಡ್ತಾ, ಅವರು ಹಣ್ಣಿನ ಬೆಳೆಗಳನ್ನೇ ಹೆಚ್ಚಾಗಿ ಬೆಳೀತಾ ಇದ್ದೀವಿ ಮತ್ತು ಅದರ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಸೊ ಬನ್ನಿ ಹಾಗಿದ್ರೆ ಇನ್ನೂ ಏನೆಲ್ಲ ಹಣ್ಣಿನ ಬೆಳೆಗಳನ್ನು ಮಾಡ್ಕೊಂಡಿದ್ದಾರೆ ಅಥವಾ ಯಾವ ರೀತಿ ಕೃಷಿಯನ್ನು ಇನ್ನೂ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ಕೇಳೋಣ ಅವ್ರ ಜೊತೆನಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಚೆನ್ನೇಶ್ವರೇ. ಸೊ ಹೇಳಿ, ಮತ್ತೆ ಏನೆಲ್ಲ ಹಣ್ಣಿನ ಬೆಳೆಗಳನ್ನು ಬೆಳೆದಿದ್ದೀರಾ ಮತ್ತೆ ಯಾವ್ಯಾವ ರೀತಿಯ ಹಣ್ಣಿನ ತಳಿಗಳು ನಿಮ್ಮಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಹೇಳ್ಬೋದಾ?
4: ನಾವೊಂದು 3 ವೆರೈಟಿ ಬಾಳೆ ಗಿಡಗಳನ್ನು ಬೆಳ್ಕೊಂಡಿದ್ದೀವಿ. ಖಾಲಿ ಜಾಗಗಳಲ್ಲಿ ಬಾಳೆ ಹಾಕೊಂಡ್ರೆ ಒಳ್ಳೆಯ ಆದಾಯನೂ ಬರುತ್ತೆ ನಮಗೆ. 3 ವೆರೈಟಿಲಿ ಚಂದ್ರಬಾಳೆ ಮತ್ತು G9 ಪಚ್ಚಬಾಳೆ, ಬಿಳಿ ಪುಟ್ಟಬಾಳೆ, 3 ವೆರೈಟಿ ಇದೆ ನಮ್ಮ ಜಮೀನಿನಲ್ಲಿ. ನಾವು ಹಣ್ಣಿನ ಗಿಡಗಳನ್ನ ತುಂಬ ಬೆಳೆದಿದ್ದೀವಿ. ಅದರಲ್ಲಿ ನಮ್ಮ ದೇಶಿ ಹಣ್ಣು ಮತ್ತು ವಿದೇಶಿ ಹಣ್ಣು ಎರಡು ಹಣ್ಣುಗಳನ್ನು ಬೆಳೆದಿದ್ದೀವಿ. ದೇಶಿ ಹಣ್ಣುಗಳು ತುಂಬ ಚೆನ್ನಾಗಿ, ವಿದೇಶಿ ಹಣ್ಣುಗಳ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ. ಇದು ಮಲ್ಬರ್ ಚೆಸ್ನಟ್ ಅಂತ ಹೇಳಿ, ಇದೊಂದು ಡ್ರೈ ಫ್ರೂಟು. ಮತ್ತು ನಾವು ತುಂಬ ಬೇರೆ ಬೇರೆ ವೆರೈಟಿ, ಈ ರಂಬುಟಾನು, ಲೀಚಿ, ಡ್ರ್ಯಾಗನ್ ಫ್ರೂಟು, ಅಂತರ ಬೆಳೆಯಾಗಿ ನಾವು ಕಾಫಿ ಗಿಡನೂ ಬೆಳೀತಾ ಇದ್ದೀವಿ. ಈ ಕಾಫಿ ಗಿಡನ ಕಾಫಿ ಒಂದೇ ಅಂತ ಏನು ಬೆಳೀತಾ ಇಲ್ಲ. ತೆಂಗಿನ ತೋಟದಲ್ಲಿ ಅಡಿಕೆ, ಅದ್ರ ಮಧ್ಯೆ ಮೆಣಸು, ಏಲಕ್ಕಿ, ಜಾಯಿಕಾಯಿ, ಅದ್ರ ಮಧ್ಯೆ ಖಾಲಿ ಜಾಗಗಳಲ್ಲಿ ನಾವು ಕಾಫಿ ಗಿಡಗಳನ್ನ ಹಾಕೊಂಡಿದ್ದೀವಿ. ಏನು ಉದ್ದೇಶ ಅಂದರೆ, ಇದು ಚೆನ್ನಾಗಿ ಎಲೆ ಬಿದ್ದು ನೆಲಕ್ಕೆ ಒಳ್ಳೆ ಮೆಲ್ಚಿಂಗ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಹಾಕೊಂಡಿದ್ದೀವಿ. ಇದರಲ್ಲಿ ಕಾಫಿನೂ ಈಗ ಒಂದು ಗಿಡದಲ್ಲಿ 3-4 KG ಕಾಫಿನೂ ಬೀನ್ಸ್, ಡ್ರೈ ಬೀನ್ಸ್ ಸಿಗ್ತಾ ಇದೆ. ಅದರಲ್ಲೂ ಒಳ್ಳೆ ಆದಾಯ ಬರ್ತಾ ಇದೆ. ನಮ್ಮ ತೋಟದಲ್ಲಿ ನಾವು ಒಂದು 15 ಜೇನಿನ ಪೆಟ್ಟಿಗೆ ಜೇನುಗಳನ್ನ ಸಾಕೊಂಡಿದ್ದೀವಿ. ಈ ಜೇನು ಸಾಕಿರೋ ಉದ್ದೇಶ ಏನಂದರೆ, ಮೇಯ್ನ್ ನಮಗೆ ಪರಾಗಸ್ಪರ್ಶ ಆಗೋದಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. 200-250 ವೆರೈಟಿ ನಾವು ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ. ಅದರಲ್ಲೆಲ್ಲ 15-20% ಈ ಜೇನು ಪರಾಗಸ್ಪರ್ಶ ಆಗೋದ್ರಿಂದನೇ ಇಳುವರಿ ನಮಗೆ ಹೆಚ್ಚಿಗೆ ಸಿಗ್ತಾ ಇದೆ. ಈ ತೆಂಗಲ್ಲು ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಮತ್ತು ಈ ಜೇನು ಪೆಟ್ಟಿಗೆಯಲ್ಲಿ ನಮಗೆ ಒಂದು ವರ್ಷದಲ್ಲಿ ಒಂದು 2-3 KG ನಮಗೆ ತುಪ್ಪ ಸಿಗ್ತಾ ಇದೆ. ಈ ಜೇನುತುಪ್ಪ ಮಾರಾಟ ಮಾಡೋದ್ರಿಂದ ನಮಗೆ ಒಳ್ಳೆ ಲಾಭ ಬರ್ತಾ ಇದೆ. 300-400 ರೂಪಾಯಿವರೆಗೂ ಒಂದು KG ಜೇನುತುಪ್ಪನೂ ಕೊಡ್ತಾ ಇದ್ದೀವಿ. ಒಬ್ಬ ರೈತನ ಮನೆಯಲ್ಲಿ ಒಂದಾದರೂ ನಾವು ಜೇನು ಸಾಕೊಂಡ್ರೆ ಅವ್ರಿಗೆ ಒಳ್ಳೆ ಲಾಭ ಬರುತ್ತೆ. ಮತ್ತು ಎಲ್ಲ ಬೆಳೆಗಳನ್ನು ಪರಾಗಸ್ಪರ್ಶ ಆಗೋದ್ರಿಂದ ಒಳ್ಳೆ ಇಳುವರಿನೂ ಬರುತ್ತೆ. ಹಲವಾರು ಸೊಪ್ಪಿನ ಬೆಳೆಗಳನ್ನು ಬೆಳೆದಿದ್ದೀವಿ. ಈ ಕರ್ಬೇವಿನ ಸೊಪ್ಪು ಆಗಿರ್ಬೋದು, ನುಗ್ಗೆ ಸೊಪ್ಪು ಆಗಿರ್ಬೋದು, ಬಸಳೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಥರ ಸೊಪ್ಪುಗಳನ್ನ ನಾವು ಬೆಳೆದು ಕಂತೆ ಕಟ್ಕೊಂಡೋಗಿ ನಾವು ಡೈರೆಕ್ಟಾಗಿ ಮಾರೋದ್ರಿಂದ ಅದರಿಂದನೂ ಒಳ್ಳೆ ಆದಾಯ ಬರ್ತಾ ಇದೆ. ಈ ಖಾಲಿ ಜಾಗಗಳಲ್ಲಿ ಸ್ವಲ್ಪ ಗಿಡಗಳ ಸೊಪ್ಪಿನ ಗಿಡಗಳು ಹಾಕೊಂಡ್ರೂ ಅದರಿಂದ ರೈತರು ಒಳ್ಳೆ ಆದಾಯ ಪಡಿಬೋದು.
3: ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ನೋಡಿ, ಯಾವುದೇ ಒಂದು ರೀತಿಯಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಸೊಪ್ಪಿನ ಬೆಳೆಗಳಾಗಿರ್ಬೋದು, ಈ ರೀತಿಯ ಹಣ್ಣಿನ ಬೆಳೆಗಳಾಗಿರ್ಬೋದು, ಜೊತೆಗೆ ನೀವು ಖಾಲಿ ಜಾಗ ಇರುವಂಥ ಕಡೆಗಳಲ್ಲಿ ಕಾಫಿ ಮತ್ತು ಏಲಕ್ಕಿ ಈ ಥರದನ್ನು ಕೂಡ ಮಾಡಿಕೊಂಡು ಒಳ್ಳೆಯ ಒಂದು ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ಇರುವಂತಹ 1-2 ಎಕರೆ ತೋಟದಲ್ಲೇ ಎಷ್ಟೊಂದು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಈ ರೀತಿ ಸ್ಫೂರ್ತಿದಾಯಕವಾದಂತಹ ಕಥೆಗಳನ್ನು ನೀವು ಕೂಡ ಕೇಳಬೇಕು ಅಂತಂದರೆ, ಅಥವಾ ನೀವು ಕೂಡ ನಿಮ್ಮ ಕಥೆಗಳನ್ನು ಹೇಳಬೇಕು ಅಂತಂದರೆ, ಖಂಡಿತವಾಗ್ಲೂ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಆ್ಯಂಡ್ ನಮ್ಮ ಜೊತೆಯಲ್ಲಿ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ಹೇಳಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನೇಶ್ ಅವರ ಜೊತೆಯಲ್ಲಿ ಇನ್ನಷ್ಟು ವಿಚಾರಗಳನ್ನು ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರಿತಾ, ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುರಾಣ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಾವು ಚೆನ್ನೇಶ್ವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಅವ್ರು ಮಾಡಿದಂತಹ ಸಮಗ್ರ ಕೃಷಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಹಾಗೆ ಅವರು ಕೂಡ ಹೇಳ್ತಿದ್ದ ಹಾಗೆ ಹಣ್ಣಿನ ಬೆಳೆಗಳು, ಸಾಂಬಾರು ಪದಾರ್ಥಗಳು, ಈ ಥರದ್ದು ಎಲ್ಲದರಿಂದಲೂ ಕೂಡ ಒಂದು ಒಳ್ಳೆಯ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ. ಕೃಷಿ ಭೂಮಿಯನ್ನು ಖಾಲಿ ಬಿಡದೆ ಅದನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದು ಅವರ ಮಾತು ಅಂತಲೇ ಹೇಳ್ಬೋದು. ಆ್ಯಂಡ್ ಸಮಗ್ರ ಕೃಷಿಯನ್ನು ಮಾಡಿಕೊಂಡಾಗ ಯಾವಾಗಲೂ ಕೂಡ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಸ್ವಲ್ಪ ಸಮಯ ಕಾಯಬೇಕಾಗತ್ತೆ, ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಯನ್ನು ಮಾಡೋದು ತುಂಬಾ ಒಳ್ಳೆಯದು ಅನ್ನೋದು ಇವರ ಮಾತಾಗಿದೆ. ಸೊ ಬನ್ನಿ, ಅವರ ಜೊತೆಯಲ್ಲಿ ಮಾತಾಡೋಣ. ಇನ್ನೂ ಕೂಡ ಏನೆಲ್ಲ ಕೃಷಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ವಿಚಾರಗಳನ್ನ ತಿಳಿಸ್ತಾರೆ, ಇದೆಲ್ಲದರ ಬಗ್ಗೆ ಅವ್ರ ಜೊತೆಯಲ್ಲಿ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಚೆನ್ನೇಶ್ವರನ ಸ್ವಾಗತಿಸೋಣ. ಚೆನ್ನೇಶ್ವರ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನೇಶ್ವರ, ಈಗ ಒಂದೇ ಬೆಳೆ ಮಾಡಿಕೊಂಡು ಕೃಷಿನ ಮಾಡ್ತಾ ಇರ್ತಾರೆ, ಅಂದರೆ ತೆಂಗು ಬೆಳೆ ಬೆಳೀತಾ ಇದ್ರೆ ತೆಂಗನೇ ಬೆಳೀತಾ ಇರ್ತಾರೆ, ಅಡಿಕೆ ಮಾಡಿದರೆ ಅಡಿಕೆನೇ ಬೆಳೀತಾ ಇರ್ತಾರೆ. ಇದ್ರ ಮಧ್ಯದಲ್ಲಿ ಯಾವುದು ಕೂಡ ಬೇರೆ ಬೇರೆ ಬೆಳೆಗಳನ್ನ ಹಾಕಬೇಕು ಅನ್ನೋಂತಹ ಆಲೋಚನೆ ಬಂದಿರಲ್ಲ. ಸೊ ಒಂದೇ ಕೃಷಿಗೆ ಡಿಪೆಂಡ್ ಆಗೋದು ಒಳ್ಳೇದಾ ಅಥವಾ ಸಮಗ್ರ ಕೃಷಿಯನ್ನು ಮಾಡುವಂಥದ್ದು ಒಳ್ಳೇದಾ? ಸೊ ನೀವು ಯಾವ ರೀತಿ ಸಜೆಷನ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ ಹೇಳ್ಬೋದಾ?
3: ತೆಂಗಿನ ತೋಟ ಅಂದರೆ ತೆಂಗಿನ ತೋಟನೇ ಬೆಳ್ಕೊಂಡಿರ್ತಾರೆ, ಅದರಲ್ಲಿ ಬೇರೆ ಏನು ಬೆಳೆಯೋಕೆ ಹೋಗಲ್ಲ. ಬೇರೆ ಬೆಳೆದಲ್ಲೇ ಇದ್ದಾಗ ಆದಾಯ ಸ್ವಲ್ಪ, ತೆಂಗಲ್ಲೇ ಅಂದರೆ ಒಂದೇ ಬೆಳೆ ಆಗಿರೋದ್ರಿಂದ ಆದಾಯ ಕಡಿಮೆ ಆಗುತ್ತೆ. ನಾವು ಬೇರೆ ಬಹು ಬೆಳೆ ಅದರಲ್ಲಿ ಬೇರೆ ಬೆಳೆಗಳನ್ನ ಹಾಕಿದಾಗ ಆದಾಯ ಜಾಸ್ತಿ ಆಗುತ್ತೆ. ತೆಂಗಿನ ತೋಟದಲ್ಲಿ ಅಡಕೆ ಗಿಡ ಹಾಕೊಂಡಿದ್ದೀವಿ, ಅಡಕೆಗೆ ಮತ್ತು ತೆಂಗಿಗೆ ಪೆಪ್ಪರ್ ಬಳ್ಳಿ ಮೆಣಸನ್ನು ಹಾಕಿದ್ದೀವಿ, ಅದು ಒಳ್ಳೆ ಹೀಲ್ಡ್ ಬರ್ತಾ ಇದೆ. ಅದ್ರ ಮಧ್ಯದಲ್ಲಿ ನಾವು ಜಾಯಿಕಾಯಿ ಗಿಡ ಹಾಕಿದ್ದೀವಿ, ಜಾಯಿಕಾಯಿನಲ್ಲಿ ಒಳ್ಳೆ ಹೀಲ್ಡ್ ಬರ್ತಾ ಇದೆ. ಮತ್ತು ಏಲಕ್ಕಿ ಮತ್ತು ಕಾಫಿ ಗಿಡಗಳನ್ನ ಹಾಕೊಂಡಿದ್ದೀವಿ, ಏಲಕ್ಕಿನೂ ಚೆನ್ನಾಗಿ ಬರ್ತಾ ಇದೆ, ಕಾಫಿನೂ ಚೆನ್ನಾಗಿ ಬಂದಿದೆ. ಬಹು ಬೆಳೆ ಬೆಳೆಯೋದ್ರಿಂದ ಒಳ್ಳೆ ಆದಾಯನೂ ರೈತರಿಗೆ ಹೆಚ್ಚಾಗುತ್ತೆ. 8 ಎಕರೆ ತೋಟದಲ್ಲೂ ನಾವು ಒಂದು 300 ಗಿಡ ತೆಂಗಿನ ಗಿಡ ಹಾಕೊಂಡಿದ್ದೀವಿ, ತೆಂಗು ಮತ್ತು ಒಂದು 600 ಗಿಡ ಅಡಿಕೆ ಇದೆ. ತೆಂಗಲ್ಲಿ ನಮಗೆ ಒಳ್ಳೆ ಇಳುವರಿ ಬರ್ತಾ ಇದೆ, ಒಂದು ಸರಾಸರಿ ಒಂದು ಗಿಡಕ್ಕೆ ನಮಗೆ 170-180 ಕಾಯಿ ಬರುತ್ತೆ. ಒಟ್ಟಿಗೆ ಒಂದು 45,000-50,000 ತೆಂಗಿನಕಾಯಿ ಬರುತ್ತೆ ನಮಗೆ ಒಂದು ವರ್ಷದಲ್ಲಿ.
2: ಓಕೆ, ಸೊ ಹಾಗೆ ಸರಿ, ಈಗ ಇಷ್ಟೆಲ್ಲ ಬೆಳೆಗಳನ್ನ ನೀವು ನಿಮ್ಮ ತೋಟದಲ್ಲಿ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಎಲ್ಲ ಹೇಗೆ ಮಾಡ್ಕೋತೀರಾ, ಮತ್ತು ಗೊಬ್ಬರನ ಎಲ್ಲಿಂದ ತರ್ತೀರಾ, ಹೇಗೆ ಅದರ ಮೇಂಟೆನೆನ್ಸ್ ಆಗುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
3: ನಾವು ಗೊಬ್ಬರಕ್ಕೋಸ್ಕರ ತೆಂಗಿನ ತೋಟದಲ್ಲಿ ತೆಂಗಿನ ಗರಿ, ಎಡೆಮೊಟ್ಟೆ, ಅದು ಏನು ಮೊಟ್ಟೆ ಕಾಯಿ ಮೊಟ್ಟೆ ಎಲ್ಲ ವೇಸ್ಟ್ ಬರುತ್ತೆ, ಅದನ್ನು ನಾವು ಮಿಷಿನ್ನಲ್ಲಿ ಪುಡಿ ಪೌಡ್ರ್ ಮಾಡಿಬಿಟ್ಟು ನಾವು ಅದನ್ನೇ ಗೊಬ್ಬರವಾಗಿ ಉಪಯೋಗಿಸ್ತಾ ಇದ್ದೀವಿ. ಉಪಯೋಗಿಸಿದ್ರೆ ಏನು ಲಾಭ ಅಂದರೆ ಎರೆಹುಳುಗಳು ಜಾಸ್ತಿ ಆಗುತ್ತೆ, ಮತ್ತು ನಾವು ಬುಡಕ್ಕೆ ಇದನ್ನು ಸುತ್ತಲೂ ಇದನ್ನು ಹಾಕೋದ್ರಿಂದ ತೇವಾಂಶ ಬೇಗ ಆರೋಗಲ್ಲ. 15 ದಿವಸಕ್ಕೆ ಒಂದಿನ ನಾವು ನೀರು ಕೊಟ್ಟರು ಅದು ತೇವಾಂಶ ತಂಪಾಗಿ ಹಂಗೆ ಇರುತ್ತೆ. ಹೊರಗಡೆಯಿಂದ ಗೊಬ್ಬರ ತಂದು ಹಾಕೋದಕ್ಕಿಂತ ನಮ್ಮ ತೋಟದಲ್ಲಿ ತ್ಯಾಜ್ಯ ವಸ್ತುನೇ ಬಳಸ್ಕೊಂಡು ಅದನ್ನೇ ಗೊಬ್ಬರವಾಗಿ ಹಾಕೋದ್ರಿಂದ ನಮಗೆ ಒಳ್ಳೆ ಈಲ್ಡ್ ಬರ್ತಾ ಇದೆ. 8 ಎಕರೆ ತೋಟದಲ್ಲೂ ನಾವು ನೀರಿನ ವ್ಯವಸ್ಥೆಗಾಗಿ ಡ್ರಿಪ್ ಮಾಡ್ಕೊಂಡಿದ್ದೀವಿ. ನಾವು ಏನು ಎಷ್ಟು ಗಿಡ ಬೆಳೆದಿದ್ದೀವೋ ಎಲ್ಲದಕ್ಕೂ ನಾವು ಡ್ರಿಪ್ ಮಾಡಿದ್ದೀವಿ. ಮಿತವಾಗಿ ನೀರನ್ನ ಬಳಸಬೇಕು ಅನ್ನೋದರಿಂದ ನಾವು ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಯಾವ್ಯಾವುದು ತೆಂಗಿನ ಗಿಡಕ್ಕೆ ಎಷ್ಟು ನೀರು ಹೋಗಬೇಕು ಜಾಸ್ತಿ, ಅದಕ್ಕೆ ದಪ್ಪ ದಪ್ಪ ಮೈಕ್ರೋಟ್ಯೂಬ್ 2 mm ಹಾಕಿದ್ದೀವಿ. ಅಡಿಕೆ ಗಿಡಕ್ಕೆ ಎಲ್ಲ 1 mm ಮೈಕ್ರೋಟ್ಯೂಬ್ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಿಡ್ತೀವಿ. ಹಣ್ಣಿನ ಗಿಡಗಳಿಗೆಲ್ಲ ಡ್ರಿಪ್ಪರ್ ಹಾಕೊಂಡಿದ್ದೀವಿ, ಹನಿ ನೀರಾವರಿ ಥರ ಹನಿ ಹನಿ ಬರೋಂಗೆ ಮಾಡ್ಕೊಂಡಿದ್ದೀವಿ. ನಾವು ಈಗ ಡ್ರಿಪ್ ಮಾಡಿರೋದ್ರಿಂದ ಏನು ಉದ್ದೇಶ ಅಂದರೆ ನೀರನ್ನ ಜಾಸ್ತಿ ಬಳಸಿ ಪೋಲ್ ಮಾಡೋದಕ್ಕಿಂತ ಕಮ್ಮಿ ನೀರಿನಲ್ಲಿ ಬೆಳೆ ಚೆನ್ನಾಗಿ ಬರುತ್ತೆ, ಒಳ್ಳೆ ಇಳುವರಿ ಬರ್ತಾ ಇದೆ, ನೀರು ಹಾಳಾಗಲ್ಲ. ಆ ಥರ ನಾವು ಡ್ರಿಪ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಡ್ರಿಪ್ಪಲ್ಲಿ ನೀರು ಕೊಡ್ತಾ ಇದ್ದೀವಿ. ಕೆಲವು ರೈತರ ಜಮೀನುಗಳಲ್ಲಿ ಒಂದು ನಾಟಿ ಮಾವಿನ ಗಿಡಗಳು ಬೆಳೆದಿರುತ್ತೆ, ಅದನ್ನು ಇದೇನಕ್ಕೂ ಬರೋಲ್ಲ ಅಂತೇಳಿ ಕಡ್ದಾಕ್ಬಿಡ್ತಾರೆ. ಅದ್ರ ಬದಲಿಗೆ ಅವರು ಮರನ ಕಟ್ ಮಾಡಿ ಅದು ಚಿಗುರು ಬಂದಮೇಲೆ ಅದಕ್ಕೆ ಒಂದು ಬೇರೆ ಬೇರೆ ಥರ, ನಾವು ಒಂದೇ ಮರದಲ್ಲಿ ಒಂದು 10-15 ಮಾವಿನ ಹಣ್ಣು ಬರೋ ಥರ ಮಾಡ್ಕೊಬೋದು. ಈ ಕಟ್ ಮಾಡಿ ಚಿಗುರು ಬಂದಾಗ ಅದಕ್ಕೆ ಬೇರೆ ಬೇರೆ ಒಳ್ಳೆ ದಶರಿ, ಮಲಗೋಬಾವ, ತೋತಾಪುರಿ, ರಸ್ಪುರಿ ಎಲ್ಲ ಥರದ ವೆರೈಟಿ ಒಂದೊಂದು ಸಾಯನ್ ತಂದುಬಿಟ್ಟು ನಾವು ಗ್ರಾಫ್ಟ್ ಮಾಡ್ಕೊಂಡ್ರೆ ಆಚ ಹಾಳಾಗಿ ಹೋಗುವಂಥ ಕಡ್ದಾಕೋಂಥ ಮರದಲ್ಲೂ ಒಳ್ಳೆ ವೆರೈಟಿಗಳನ್ನ ರೆಡಿ ಮಾಡಿಕೊಂಡು ಒಳ್ಳೊಳ್ಳೆ ಹಣ್ಣುಗಳನ್ನ ಬಿಡೋ ಥರ ಮಾಡ್ಕೊಬೋದು. ನಾವು ಈ ಗಿಡದಲ್ಲಿ ಒಂದು 15 ವೆರೈಟಿ ಹಣ್ಣು ಬರೋ ಥರ ನಾವೇ ಕಸಿ ಮಾಡಿ ಗ್ರಾಫ್ಟ್ ಮಾಡ್ಕೊಂಡಿದ್ದೀವಿ. ಈಗೆಲ್ಲ ಸಕ್ಸಸ್ ಆಗಿ ನೆಕ್ಸ್ಟ್ ಇಯರ್ ನಮಗೆ ಇದರಲ್ಲಿ ಹಣ್ಣುಗಳು ಎಲ್ಲ ವೆರೈಟಿದು ಹಣ್ಣು ಒಂದೇ ಮರದಲ್ಲಿ ಸಿಗುತ್ತೆ.
2: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಏನೆಲ್ಲ ಹಣ್ಣಿನ ಬೆಳೆಗಳನ್ನು ಮಾಡ್ಬೋದು, ಹೇಗೆ ಬೆಳಿಬೋದು, ಮತ್ತು ಅವುಗಳ ನಿರ್ವಹಣೆ ಹೇಗೆ, ಗೊಬ್ಬರ ಹೇಗೆ, ನೀರು ಹೇಗೆ ಕೊಡಬೇಕು, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮ ನಮ್ಮ ರೈತರಿಗೂ ಕೂಡ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ತಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಮಾತಾಡಿದ್ರೆ ಸರ್, ಧನ್ಯವಾದಗಳು ನಿಮಗೂ ಕೂಡ. ಸೊ ಕೆಳಗಡೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನೇಶ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ, ಅವರು ಮಾಡ್ತಿರುವಂತಹ ಕೃಷಿಯ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಆ್ಯಂಡ್ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ಹೇಳಬೇಕು ಅಂತ ಅನಿಸ್ತಾ ಇದ್ರೆ ಸೊ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲಿ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೌರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ಹಿಂದೆ ಎಂದು ತಿಂದು ಇಲ್ಲ, ಮುಂದೆ ಎಂದು ಸಿಗೋದಿಲ್ಲ, ಜನುಮ ಜನುಮದನು ನೆನಪಲಿ ಮುಡಿಯುವ ಬಿಸಿ ಬಿಸಿ.

ಮಾಡುವೆನು ಹೆಚ್ಚುವೆನು ಬಿಡದಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವೆ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698909 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
9: ವಾಲ್ಟರ್ ಡಿಸ್ನಿ ಎಂಬ ಜಗತ್ ಪ್ರಸಿದ್ಧ ಮೋಜುಗಾರ. ಸ್ನೇಹಿತರೆ, ಡಿಸ್ನಿಲ್ಯಾಂಡ್ ಎಂದರೆ ಮಕ್ಕಳಿಂದ ಮುದುಕರವರೆಗೂ ಜನ ಮನರಂಜನಾ ಆಕರ್ಷಣೆಗೆ ಹಾತೊರೆಯುತ್ತಾರೆ. ಇಡೀ ಜಗತ್ತಿನಲ್ಲಿ ಪ್ರಸಿದ್ಧ 6 ಡಿಸ್ನಿಲ್ಯಾಂಡ್ಗಳಿವೆ. ಅಮೆರಿಕದ ಫ್ಲೋರಿಡಾ ಮತ್ತು ಕ್ಯಾಲಿಫೋರ್ನಿಯಾ, ಯುರೋಪಿನ ಪ್ಯಾರಿಸ್ ಹಾಗೂ ಏಷ್ಯಾದ ಟೋಕಿಯೋ, ಶಾಂಘೈ ಹಾಗೂ ಹಾಂಗ್ಕಾಂಗ್, ಇವು ಮನರಂಜನೆಗೆ ವಿಶ್ವ ಪ್ರಸಿದ್ಧವಾಗಿವೆ. ಡಿಸ್ನಿಲ್ಯಾಂಡ್ ಜನಪ್ರಿಯತೆಯನ್ನು ಹೇಳುವಾಗ ವಾಲ್ಟ್ ಡಿಸ್ನಿ ಎಂಬ ಮಹಾಪುರುಷನ ಬಗ್ಗೆ ನೆನಪಾಗುತ್ತದೆ. ಪ್ರಪಂಚದ ಕೆಲವೇ ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ವಾಲ್ಟ್ ಡಿಸ್ನಿ ಕೂಡ ಒಬ್ಬರು. ಅವರ ವಾರ್ಷಿಕ ವರಮಾನವೇ $35 ಬಿಲಿಯನ್ ಎಂದರೆ ನಮಗೆ ಆಶ್ಚರ್ಯವಾಗುತ್ತದೆ. 1901 ಡಿಸೆಂಬರ್ 5ರಂದು ಅಮೆರಿಕದಲ್ಲಿ ಜನಿಸಿದ್ದ ವಾಲ್ಟರ್ ಇಲಿಯಾಸ್ ಡಿಸ್ನಿ 65 ವರ್ಷಗಳ ಕಾಲ ಬದುಕಿ ಸಿನೆಮಾ ಮತ್ತು ಮನರಂಜನಾ ಕ್ಷೇತ್ರಗಳಲ್ಲಿ ಹೊಸ ದಾಖಲೆಯನ್ನು ಸ್ಥಾಪಿಸುತ್ತಾರೆ. ಬಾಲ್ಯದಿಂದಲೇ ಡಿಸ್ನಿ ಕಾರ್ಟೂನ್ ಬರೆಯುವ ಓರ್ವ ಚಿತ್ರಕಲಾ ಪ್ರೇಮಿಯಾಗಿದ್ದ. ಬರಬರುತ್ತಾ ಆನಿಮೇಷನ್ ಮತ್ತು ಇತರ ಚಿತ್ರಗಳ ಕೆಲಸವನ್ನು ಕೈಗೊಳ್ಳತೊಡಗಿದ. ಹದಿಹರೆಯಕ್ಕೆ ಕಾಲಿಡುವಷ್ಟರಲ್ಲಿ ಡಿಸ್ನಿ ಸಿನಿಮಾ ನಿರ್ಮಾಪಕ, ನಿರ್ದೇಶನ, ಚಿತ್ರಕಲೆ, ಕಂಠದಾನ, ವಿದೂಷಣೆ, ಉದ್ಯಮಿ ಹಾಗೂ ವ್ಯಂಗ್ಯಚಿತ್ರಕಾರನಾಗಿ ಕೆಲಸ ನಿರ್ವಹಿಸತೊಡಗುತ್ತಾನೆ. ಸಿನೆಮಾ, ಅನಿಮೇಷನ್ ಹಾಗೂ ಕಾರ್ಟೂನ್ ಚಿತ್ರ ನಿರ್ಮಾಣದಲ್ಲಿ ಡಿಸ್ನಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸುತ್ತಾರೆ. ಅವರ ಅನೇಕ ಸಿನಿಮಾಗಳು ಜನರ ಮನಸೂರೆಗೊಂಡಿವೆ. 6 ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಕಾಡೆಮಿಯ ಪ್ರಶಸ್ತಿ ಗಳಿಸಿದ ಡಿಸ್ನಿ ತನ್ನ ಜೀವಮಾನದಲ್ಲಿ 22 ಆಸ್ಕರ್ ಪ್ರಶಸ್ತಿಗಳನ್ನು, ಎರಡು ಜಾಗತಿಕ ಸುವರ್ಣ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೆಯೇ ಇವರು ಅತ್ಯಂತ ಹೆಸರು ಗಳಿಸಿ ಪ್ರಸಿದ್ಧರಾಗಿದ್ದಾರೆ. 1928 ವಾಲ್ಟ್ ಡಿಸ್ನಿ ಮಿಕ್ಕಿ ಮೌಸ್ ಚಿತ್ರಗಳನ್ನು ನಿರ್ಮಾಣ ಮಾಡಿ ಹೊಸ ದಾಖಲೆ ಸ್ಥಾಪಿಸುತ್ತಾರೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ವಾಲ್ಟ್ ಡಿಸ್ನಿಯವರ ಬಣ್ಣದ ಚಲನಚಿತ್ರಗಳು ಮಾರುಕಟ್ಟೆಯಲ್ಲಿ ಹೆಸರು ಗಳಿಸುತ್ತವೆ. ಡಿಸ್ನಿ ಮಿಕ್ಕಿ ಮೌಸ್ ಕ್ಲಬ್ ಆರಂಭಿಸಿದ. ಅವರ ಟೆಲಿವಿಷನ್ ಕಾರ್ಯಕ್ರಮಗಳು ಜನರನ್ನು ಬಹುವಾಗಿ ಆಕರ್ಷಿಸಿದವು. ವಿಂಟರ್ ಒಲಿಂಪಿಕ್ಸ್, ವರ್ಲ್ಡ್ ಮಾಸ್ಕೋ ಫೇರ್, ಅಮ್ಯೂಸ್ಮೆಂಟ್ ಪಾರ್ಕ್, ಡಿಸ್ನಿಲ್ಯಾಂಡ್, ಇವು ಅವರು ಆರಂಭಿಸಿದ ಪ್ರಮುಖವಾಗಿರ್ತಕ್ಕಂಥ ಮನರಂಜನಾ ಕ್ಷೇತ್ರಗಳು. ಅಮೆರಿಕದ ರಾಷ್ಟ್ರೀಯ ಸಾಂಸ್ಕೃತಿಕ ಐಕಾನ್ ಎಂದು ಇವರನ್ನು ಕರೆಯುತ್ತಾರೆ. ಬಾಲ್ಯದಿಂದ ಉತ್ತಮ ಕಾರ್ಟೂನ್ ಬರೆಯುತ್ತಿದ್ದ ಡಿಸ್ನಿ ಕಾರ್ಟೂನ್ ಶಾಲೆಯನ್ನು ಆರಂಭಿಸುತ್ತಾರೆ. ಆರಂಭದಲ್ಲಿಯೇ ಅವರು ಆರೋಗ್ಯ ಇಲಾಖೆಯ ಆ್ಯಂಬುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಾರೆ. ಸರಣಿ ಧೂಮಪಾನ ಮಾಡುತ್ತಿದ್ದ ಡಿಸ್ನಿ ಲಂಗರ್ ಕ್ಯಾನ್ಸರ್ನಿಂದ ಮಧ್ಯ ವಯಸ್ಸಿನಲ್ಲಿಯೇ ತೀರಿ ಹೋಗುತ್ತಾರೆ. ಜಗತ್ಪ್ರಸಿದ್ಧ ಮಿಕ್ಕಿ ಮೌಸ್ ಮಕ್ಕಳ ಚಿತ್ರಕಥೆ ನಿರ್ಮಿಸಿದ್ದ ಹಾಲಿವುಡ್ ನಟ ವಾಲ್ಟ್ ಡಿಸ್ನಿ ಒಂದು ದಿನ ತನ್ನ ಮಕ್ಕಳ ಜೊತೆಗೆ ಅಮೆರಿಕದ ಲಾಸ್ ಆಂಜಲೀಸ್ ನಗರದ ಗ್ರಿಫಿತ್ ಪಾರ್ಕಿಗೆ ಹೋಗಿರುತ್ತಾರೆ. ಅಲ್ಲಿ ಮಕ್ಕಳು ಮೆರಿಗೋ ರೌಂಡ್ನಲ್ಲಿ ಕುಣಿದು ಕುಪ್ಪಳಿಸಿ ಸಂತಸದಿಂದ ಆಟವಾಡುತ್ತಿರುತ್ತಾರೆ. ಅದನ್ನು ನೋಡಿದ ಡಿಸ್ನಿಗೆ ಜಗತ್ತಿನ ಎಲ್ಲ ಮಕ್ಕಳು ಹೀಗೆ ಆಟ ಆಡಲು ಏನಾದರೂ ಮಾಡಬೇಕೆಂದು ತೆರೆಯಲ್ಲಿ ಕನಸುಗಳು ಹುಟ್ಟಿಕೊಳ್ಳುತ್ತವೆ. ಆಗ ಅವರು ಡಿಸ್ನಿಲ್ಯಾಂಡ್ ಎಂಬ ಮನರಂಜನಾ ಪಾರ್ಕ್ ಆರಂಭಿಸುತ್ತಾರೆ. ಆಗ ಅವರು ಕ್ಯಾಲಿಫೋರ್ನಿಯಾದ ಲಾಸ್ ಆಂಜಲೀಸ್ನಲ್ಲಿ, ಫ್ಲೋರಿಡಾದಲ್ಲಿ, ಟೋಕಿಯೋದಲ್ಲಿ, ಪ್ಯಾರಿಸ್ನಲ್ಲಿ, ಹಾಂಗ್ಕಾಂಗ್ನಲ್ಲಿ ಹಾಗೂ ಶಾಂಘೈನಲ್ಲಿ ಶ್ರೇಷ್ಠ ಡಿಸ್ನಿಲ್ಯಾಂಡ್ಗಳನ್ನು ಆರಂಭಿಸುತ್ತಾರೆ. ಇವತ್ತಿಗೂ ಜಗತ್ತಿನ ಈ 6 ಡಿಸ್ನಿಲ್ಯಾಂಡ್ಗಳು ಪ್ರಸಿದ್ಧವಾಗಿವೆ. ಹಾಂಗ್ಕಾಂಗಿಗೆ ಹೋದಂಥ ಸಂದರ್ಭದಲ್ಲಿ ನನಗೂ ಕೂಡ ಡಿಸ್ನಿಲ್ಯಾಂಡ್ ನೋಡುವ ಸಂದರ್ಭ ಒದಗಿ ಬಂತು. 2500 ರೂಪಾಯಿ ಶುಲ್ಕ ನೀಡಿ ಒಳಹೊಕ್ಕಾಗ ಪ್ರವೇಶ ದ್ವಾರದಿಂದಲೇ ಅಭೂತಪೂರ್ವವಾದ ದೃಶ್ಯಗಳು ಕಾಣಿಸಿಕೊಳ್ಳತೊಡಗಿದವು. 100 ಎಕರೆ ಜಾಗದ ಉದ್ಯಾನವನವದು. ಅಲ್ಲಿ ಅಸಂಖ್ಯಾತ ಬಣ್ಣ ಬಣ್ಣದ ಸಂಗೀತ ಕಾರಂಜಿಗಳು, ವಿಶಿಷ್ಟ ಕಟ್ಟಡಗಳ ರಚನೆಗಳು, ಫಿಜಾ ಹಟ್ಗಳು, ಐಸ್ ಕ್ರೀಂ ಪಾರ್ಲರ್ಗಳು, ಕೂಲ್ ಡ್ರಿಂಕ್ ಹೌಸ್ಗಳು, ಹೋಟೆಲ್ಗಳು, ರೆಸಾರ್ಟ್ಗಳು, ಆಟಿಕೆ ಸಾಮಾನಿನ ಅಂಗಡಿ, ಬೇಕರಿ, ಹೀಗೆ ಮಕ್ಕಳಿಗಂತೂ ಅದೊಂದು ಮನಸ್ಸಿಗೆ ರಸದೌತಣ ನೀಡುವ ಕೇಂದ್ರವಾಗಿತ್ತು. ಆದರೆ ಖರ್ಚು ಮಾಡಲು ಅಲ್ಲಿ ಜೇಬು ತುಂಬ ಹಣ ತುಂಬಿರಲೇಬೇಕು. ಅಲ್ಲಿ ಡಿಸ್ನಿಲ್ಯಾಂಡ್ ಒಳಗೆ ಸುತ್ತ ಮಕ್ಕಳ ರೈಲು ಓಡುತ್ತದೆ. ಇಡೀ ಡಿಸ್ನಿಲ್ಯಾಂಡ್ ಪಕ್ಷಿ ನೋಟ ಅದರ ಮೂಲಕ ಪರಿಚಯವಾಗುತ್ತದೆ. ಅಲ್ಲೊಂದು ಅಡ್ವೆಂಚರ್ ಲ್ಯಾಂಡ್ ಹೆಸರಿನ ಜಾಗವಿದೆ. ಅದರ ಸುತ್ತ ನೀರಿರುವ ಟಾರ್ಜನ್ ದ್ವೀಪವಿದೆ. ಮರದ ಮೇಲೆ ಟಾರ್ಜನಿನ ಮನೆ ಇದೆ. ದೋಣಿ ಹತ್ತು ಹೊರಟರೆ ಅಮೆಜಾನ್ ನದಿಯಲ್ಲಿ ಪ್ರಯಾಣ ಮಾಡಿದಂತೆ ಭಾಸವಾಗುತ್ತದೆ. ದಟ್ಟವಾದ ಕಾಡು, ಹುಲಿ, ಸಿಂಹ, ಚಿರತೆ, ಜಿಂಕೆ, ಜೀಬ್ರಾ, ಹಿಪೋ, ಒರಾಂಗೊಟಾಂಗ್, ಹೀಗೆ ಎಲ್ಲ ಪ್ರಾಣಿಗಳ ಜೀವಂತಿಕೆ ಅಲ್ಲಿ ಪರಿಚಯವಾಗುತ್ತದೆ. ಸಕಲ ಪ್ರಾಣಿಗಳಿಗೆ ಅಲ್ಲಿ ವಿದ್ಯುತ್ ಚಾಲಿತ ಧ್ವನಿ ನೀಡಿದ್ದಾರೆ. ಹೊಗೆ ಉಗುಳುವ ಜ್ವಾಲಾಮುಖಿಗಳು, ಕಂಪಿಸುವ ಭೂಕಂಪನಗಳು ಅಲ್ಲಿ ಮಕ್ಕಳಿಗೆ ಅಚ್ಚರಿ ಮೂಡಿಸುತ್ತವೆ. ಮೋಟಾರ್ ಬೋಟುಗಳು, ಕ್ರೇಜಿ ಪ್ಲೇನ್ಗಳು, ಸಿಂಡ್ರೆಲಾ ಸರ್ಕಸ್ ಟ್ರೇನ್ಗಳು, ಮಿಕ್ಕಿ ಮೌಸ್ ಥಿಯೇಟರ್ಗಳು, ಇವು ಮಕ್ಕಳನ್ನು ಅಲ್ಲಿ ಉಲ್ಲಾಸದ ಕಡಲಲ್ಲಿ ಮುಳುಗಿಸುತ್ತವೆ. ಅಲ್ಲೊಂದು ಟುಮಾರೋಲ್ಯಾಂಡ್ ಎಂಬ ನಾಳಿನ ಜಗತ್ತಿದೆ. ಮಂಗಳಯಾನ, ನಕ್ಷತ್ರಯಾನ, ಹಾರುವ ತಟ್ಟೆ, ಆಕಾಶದ ನಡಿಗೆ, ಅಂತರಿಕ್ಷದ ಬೆಟ್ಟ, ಜೆಟ್ ಪ್ರಯಾಣ, ರಾಕೆಟ್ ಪ್ರಯಾಣ, ಹ್ಯಾಲಿ ಕಾಮೆಟ್ ಮುಂತಾದವುಗಳು ಅಲ್ಲಿ ಪ್ರತ್ಯಕ್ಷ ಅನುಭವ ನೀಡುತ್ತವೆ. ರಾತ್ರಿ 8 ಗಂಟೆಯಾಗುತ್ತಿದ್ದಂತೆ ಪ್ರವಾಸಿಗರು ಎಲ್ಲವನ್ನು ಸುತ್ತು ಹಾಕಿ ಅರಮನೆಯಂಥ ಒಂದು ದೊಡ್ಡ ಸಭಾಂಗಣದ ಮುಂದೆ ನೆರೆಯುತ್ತಾರೆ. ಅಲ್ಲಿ ಆಕಾಶಕ್ಕೆ ಬಣ್ಣ ಬಣ್ಣದ ಸುಂದರವಾದ ಬಾಣ ಬಿರುಸುಗಳು, ರಾಕೆಟ್ಗಳು ಚಿಮ್ಮುತ್ತವೆ. ಆಕಾಶದಲ್ಲಿ ದೀಪಾವಳಿ ಹಬ್ಬ ಆಚರಣೆಯಾಗುತ್ತದೆ. ಹೀಗೆ ಇದೊಂದು ಡಿಸ್ನಿಲ್ಯಾಂಡಿನ ಸಂಕ್ಷಿಪ್ತ ಪರಿಚಯ. ವಾಲ್ಟ್ ಡಿಸ್ನಿ ಈ ರೀತಿ ವಿಜ್ಞಾನದ ತಂತ್ರಗಳನ್ನು ಬಳಸಿಕೊಂಡು ಮಕ್ಕಳ ಪ್ರಪಂಚಕ್ಕೆ ಕೊಟ್ಟ ಕೊಡುಗೆಯನ್ನು ಯಾರೂ ಮರೆಯುವಂತಿಲ್ಲ. ಅವರಿಗೊಂದು ದೊಡ್ಡ ನಮಸ್ಕಾರ.
8: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ MS ಸುಬ್ಬಲಕ್ಷ್ಮಿ ಅವರಿಂದ ಒಂದು ಕನಕದಾರ ಸ್ತೋತ್ರವನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ರಣರಂಗ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಇವ ಯಾವ ಸೀಮೆ ಗಂಡು ಕಾಣಮ್ಮ ಎನ್ನುವಂಥ ಒಂದು ಸುಂದರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಶಿವರಾಜ್ ಕುಮಾರ್ ಹಾಗೂ ಸುಧಾ ರಾಣಿ ಅವರ ಒಂದು ಜೋಡಿಯ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮೇಡಿದ ಶ್ರುತಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ನನ್ನ ನಿನ್ನ ಆಸೆ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆ ಇದು. SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಗೀತಪ್ರಿಯ ಅವರ ಒಂದು ರಚನೆಯನ್ನು ಕೇಳೋಣ. ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ ಇದು. ಶಿವರಾಜ್ಕುಮಾರ್ ಹಾಗೂ ಸುಧಾರಾಣಿ ಅವರ ಒಂದು ಜೋಡಿಯ ಚಿತ್ರ ಇದು. 1992 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
1: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
4: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂಜದ ಗಂಡು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಮೂರು ಕಾಸಿನ ಕುದುರೆ ಎನ್ನುವಂತ ಒಂದು ಮಧುರವಾದಂತಹ ಗೀತೆ ಇದು. ರವಿಚಂದ್ರ ಹಾಗೂ ಖುಷ್ಬು ಅವರ ಒಂದು ಜೋಡಿಯ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಣ್ಣ ತಂಗಿ ಎನ್ನುವಂತ ಒಂದು ಚಿತ್ರದ ಸಾಧು ಕೋಕಿಲ ಹಾಗೂ ದೊಡ್ಡಣ್ಣ ಅವರ ಒಂದು ನಟನೆಯ ಒಂದು ಕಾಮಿಡಿ ದೃಶ್ಯವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ಹೇಳು ಶಾರದೆಯು ಏಕವಾಗಿದೆ ಕಂಡ್ಯ.
2: ಏನ್ ಬೇಕು?
1: ನೀನೇ ಬೇಕು ತಿನ್ನಕ್ಕೆ ಕುಡಿಯಕ್ಕೆ. ಏನಿದೆ?
2: ಮಾವಿನ ದೋಸೆ.
1: ಮಾವಿನ ದೋಸೆನಾ? ಅದ್ಯಾವ್ದದು?
2: ನಮ್ ಹೋಟೆಲ್ ಸ್ಪೆಷಲ್.
1: ಅದೇ ತೊಂಬಾ.
2: ಎಷ್ಟು
1: ಎಷ್ಟ್ ಹಾಕಿದ್ಯಾ?
2: 25.
1: ಅಷ್ಟು ತೊಂಬಾ.

0: ಇನ್ನೇನ್ ಬೇಕು?
1: ಮಂಚೆಯಲ್ಲಿದೆ. ಮಾವನ ಮನೆಗೆ ಬಂದು 25 ದೋಸೆ ತಿಂದ್ಮೇಲೆ ಒಂದ್ ಅರ್ಧ ಗಂಟೆ ಮಂಚಿದ ಮೇಲೆ ರೆಸ್ಟ್ ತಗೊಳ್ಳಿಲ್ಲ ಅಂದ್ರೆ ಹೆಂಗೆ?
0: ಅಪ್ಪ
2: ಏನವ
1: ಈ ರೋಡ್ ರೋಲರ ಇವಳಪ್ಪ?
2: ಏನವ
0: ನೋಡಪ್ಪ, ಚೆನ್ನಾಗಿ ತಿನ್ಬಿಟ್ಟು ಮಲಗೋದಿಕ್ಕೆ ಮಂಚ ಕೆಟ್ಟವನೆ.
2: ಮಂಚ ಬೇಕಂತ
1: ಮಾವನ ಮನೆ ಅಂದ್ಮೇಲೆ ಮಂಚ ಇಲ್ದೆ ಹೋದ್ರಿ ಹೆಂಗ್?
2: ಬರೀ ಮಂಚ ಮಾತ್ರ ಸಾಕ? ಮಗ್ಗಳಿಗೊಂದು ಹೆಣ್ಣು ಬೇಡವಾ?
1: ಇಲ್ಲ ಇದಳಲ್ಲ
2: ಕೊಟ್ಟೆ ಅಂದ್ರೆ ತಿಂದ್ರದೆಲ್ಲ ಕಕ್ಕಂಬಿಡ್ಬೇಕು. ತಿಂದಿರೋ ಬಿಲ್ಲು ಮರ್ಯಾದೆಯಿಂದ ಇಟ್ಟು ಆಚ್ಕೊಯ್ತಾರ್ಬೇಕು.
1: ಬಿಲ್ಲ ಯಾಕೆ?
2: ಯಾಕ ಹೊಟ್ಟೆ ಬಿರಿಯತಕ್ಕ ತಿಂದಲ್ಲ ಅದಕ್ಕೆ.
1: ಬನ್ರಿ ಆಚೆ.
2: ಏ
1: ಬಾರ ಆಚೆ.
2: ಯಾವ ನನ್ನ ಮಗ ಕರೆದ್ರು ರಾಜ ರಸ್ತಾಗ ಬರ್ತೀನಿ. ನಡಿಯಲಿ
1: ಬಾರಲ್ಲ ಬಾರ. ಏನು ಅದು
2: ಬೋರ್ಡ್
1: ಏನ್ ಬರ್ದಿದ್ದೆ ಅದ್ರಲ್ಲಿ?
2: ಮಾವನ ಮನೆ.
1: ಮಾವನ ಮನೆಗೆ ಬಂದು ತಿಂದ ಮೇಲೆ ಯಾವನ್ನಾದ್ರೂ ದುಡ್ಡು ಕೊಡ್ತಾನ?
2: ಹೊಟ್ಟೆ ಬಿರಿಯತಕ್ಕ ತಿನ್ನಿಸ್ಬಿಟ್ಟು ಖರ್ಚು ಕಾಸು ಕೊಡ್ತಾರೆ.
1: ಕೊಟ್ಬಿಡಪ್ಪ ಬೇಗ.
2: ಬೇಕಾ?
1: ಕೊಡು ಮಾವ ಕೊಡು.
2: ಅಗ್ಗ ರೆಡಿ ಮಾಡವಾ, ಈ ಚಿಂಪಾಂಜಿ ಕಟ್ ಹಾಕ್ಬೇಕು.
3: ಇದೇನ್ ದೊಡ್ಡಣ್ಣ, ಮನೆ ಮುಂದೆ ನಾಯಿ ಕೋತಿನ ಕಟ್ ಹಾಕಿರೋದ್ ನೋಡಿದೀನಿ. ಇದ್ಯಾವ್ದೋ ಚಿಂಪಾಂಜಿ ತಂದ್ ಕಟ್ ಹಾಕಿದಲ್ಲ.
2: ನನ್ ಮಗ ಹೊಟ್ಟೆ ಬಿರಿಯ ತಕ್ಕ ತಿಂದು ಬಿಲ್ ಕೊಡ್ದಲ್ಲೇ ಹೋಯ್ತಿದ್ದ, ಅದಕ್ಕೆ ಹಿಡಿದ್ ಕಟ್ ಹಾಕಿವನೆ.
1: ಬಿಟ್ಟಿದ್ದಿಂದ ಯಾರು ಕಟ್ ಹಾಕ್ತಾರ?
2: ಇಲ್ಲ, ಕರ್ಕೊಂಡ್ಬಂದು ಕ್ಯಾಶ್ ಟೇಬಲ್ ಮೇಲೆ ಕೂರಿಸ್ಬಿಟ್ಟು ಊದ್ಬತ್ತಿ ಬೆಳಗುಟ್ಟು ತಗಳಪ್ಪ ಖರ್ಚು ಕಾಸು ಇಟ್ಕೊಂತ ಜೋಬಕ್ ತೋರ್ತಾರೆ.
3: ಹಾಗಲ್ಲ
2: ಇನ್ನಂಗಲ್ಲ.
3: ಅಲ್ಲ, ಅವ್ನ್ ತಿನ್ನಿದಕ್ಕೆ ಲೆಕ್ಕ ಹಾಕಿ ಅದು ಚುಕ್ತ ಆಗೋವರೆಗೂ ಕತ್ತೆ ತರ ದುಡ್ಸ್ಕೊಳ್ಳೋದು ಬಿಟ್ಬಿಟ್ಟು ಕಟ್ಟೆ ಹಾಕಿ ಮೂರೊತ್ ಬಿಟ್ಟು ಊಟ ಹಾಕ್ತಾ ಇದೆಯಲ್ಲ, ಏನ್ ಹೇಳ್ಬೇಕು ನಿಂಗೆ?
2: ಅಗ್ಗ ಬಿಚ್ಚಿದ ತಕ್ಷಣ ನೀವು ಯಾವ್ದಾದ್ರು ಮಾವಿನ ಮರ ಹತ್ಕೊಂಡ್ಬಿಟ್ರೆ
4: ಓಡಕ್ದಂಗೆ ಉದ್ದನ ಚೈನ್ ಹಾಕಿ ಕಟ್ಟು ಬಿಟ್ಬಿಡು. ಕೆಲಸ ಮಾಡ್ದಂಗ ಇರುತ್ತೆ, ಕಟ್ ಆಗ್ದಂಗ ಇರುತ್ತೆ. ಹೆಂಗೆ
2: ಈ ಐಡಿಯಾ? ನನ್ ಒಡದೇ ಇರ್ಲಿಲ್ಲ ಕಟ್ರಲ್ಲ ಚೈನ್ ತಟ್ಟಾರವ್ವ.
1: ನಡೆಯಲೇ
2: ನೀನ್ ತಿಂದಿರೋದೆಲ್ಲ ಲೆಕ್ಕ ಬರ್ದಿಟ್ಟಿವ್ನೆ. ಒಂದು ತಿಂಗಳು ನನ್ನ ಹೋಟ್ಲಲ್ಲಿ ನಿನ್ ಗೀತ ಮಾಡ್ಬೇಕು.
1: ಒಂದು ತಿಂಗಳ ನೀನ್ ಕೊಟ್ಟಿರೋ ಬೂಸ್ಟ್ ಹಿಡ್ದಿರೋ ದೋಸೆ ಕೊಳತೆಗಿರೋ ಚಟ್ನಿಗೆ ಒಂದು ತಿಂಗಳು ಯಾವ ನನ್ ಮಗ ಕೆಲಸ ಮಾಡ್ತಾನೆ?
2: ನನ್ನ ಮಗ ಒಂದೊತ್ತು ತಿಂದಿರೋದೆ ಒಂದು ತಿಂಗಳಿಗಾಗೋಷ್ಟು ತಿಂದಿದ್ಯಾ? ನೀನ್ ಇಡೀ ತಿಂಗಳೆಲ್ಲ ಅದೆಷ್ಟ್ ತಿಂತ್ಯಾ, ಅದೆಷ್ಟು ಉಡ್ತೀಯಾ? ವಾಗ ಗೀತ ಬಾಡಾಗ ಮಗನೇ, ವಾಗ.
1: ನಿನ್ ಮಗಳನ್ನ ಒಂದ್ ಗತಿ ಮಾಡ್ತೀನಿ ಬಿಡು.
2: ಏನ್ ಮಗಳ
1: ಮಾಡ್ತೀನಿ ಅಂದೆ?
2: ವಾಗು ಅಂದೆ.
1: ನಿನ್ ತಲೆ
2: ಪಾಪಿ, ನನ್ನ ಮಗನೇ ಅನ್ಯಾಯವಾಗಿ ಗ್ಲಾಸ್ ಹೊಡೆದಾಕ್ಬಿಟ್ಟಲ್ಲ. ಈ ಒಂದು ತಿಂಗಳ ಜೊತೆಗೆ ಇನ್ನೂ ಚಿತ ಮಾಡ್ಬೇಕು, ಗೊತ್ತಾಯ್ತಾ?
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುಸುಕು ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಯಾಮಿನಿ ದಾಮಿನಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಹಂಸಲೇಖ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ಇದು ಅಂಬರೀಶ್ ಹಾಗೂ ಡಾಲಿ ಅವರ ಒಂದು ನಟನೆಯ ಚಿತ್ರ. ಇದು 1994 ತೆರೆ ಕಂಡಿರುವಂತ ವರ್ಷದ ಈ ಒಂದು ಅಮೋಘವಾದಂತ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗಂಗಾ ಶಶಿಧರ್ ಅವರಿಂದ ಒಂದು ವಯಲಿನ್ ವಾದನದಲ್ಲಿ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಕೇಳಿ ಆನಂದಿಸೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಲೋ ಡ್ಯಾಡಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಶಾಲೆಗೆ ಈ ದಿನ ರಜಾ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮೋನಿಕಾ ದತ್ತ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಅವರು ಬರೆದಿರುವಂಥ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಹಾಗೂ ಮಾಸ್ಟರ್ ನಿತಿನ್ ಅವರ ಒಂದು ನಟನೆ. ಇದು 1996ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಮೊಬೈಲ್ ಆಪ್ ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿ ಆನಂದಿಸಿ.
1: ನೌಕರಿಗೆ ದಿನ ರಜಾ,

ಅತಿಥಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂತರಂಗದ ಮೃದಂಗ ಎನ್ನುವಂತಹ ಒಂದು ಚಿತ್ರದ ಒಂದು ಅದ್ಭುತವಾದಂತಹ ಗೀತೆ, ಅದುವೇ ಅಂತರಂಗದ ಮೃದಂಗ ಎನ್ನುವಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ದಾರಾ ಬೇಂದ್ರೆ ಅವರು ಬರೆದಿರುವಂತಹ ಒಂದು ಗೀತೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಮಕೃಷ್ಣ ಹಾಗೂ ಮಹಾಲಕ್ಷ್ಮಿ ಅವರ ಒಂದು ಜೋಡಿಯ ಈ ಒಂದು ಅದ್ಭುತವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ,

ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕರ್ಪೂರದ ಗೊಂಬೆ ಎನ್ನುವಂಥ ಒಂದು ಚಿತ್ರದ ಗೀತೆ, ಓ ಮಳೆ ಬಿಲ್ಲೆ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಅವರು ಬರೆದಿರುವಂತಹ ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಮೇಶ್ ಅರವಿಂದ್ ಹಾಗೂ ಶ್ರುತಿ ಅವರ ಒಂದು ಜೋಡಿಯ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಈ ಒಂದು ಗೀತೆಯನ್ನು.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರೀರಾಮಚಂದ್ರ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಗಗನದಲ್ಲಿ ಮಳೆಯ ದಿನ ಎನ್ನುವಂತ ಒಂದು ಮಧುರವಾದಂತಹ ಗೀತೆ ಇದು. ಮನು ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠಸಿರಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದು. 1992ರಲ್ಲಿ ತೆರೆ ಕಂಡಿರುವಂತಹ ವರ್ಷ ಇದು. ರವಿಚಂದ್ರನ್ ಹಾಗೂ ಮೋಹಿನಿ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆ ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: விதனா.
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನಾನಿನ್ನ ಬಿಡಲಾರೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಹೊಸ ಬಾಳಿಗೆ ನೀ ಜೊತೆಯಾದೆ ಎನ್ನುವಂತ ಒಂದು ಸುಂದರವಾದಂತ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ SS ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ, ಇದು ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಇದು 1979 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಗೆಜ್ಜೆನಾದ ಎನ್ನುವಂತ ಒಂದು ಚಿತ್ರದ ಗೀತೆ ಅತ್ತ ಸಾಗೋಣ. ಅದುವೇ ಮಳ್ಳಿ ಮಳ್ಳಿ ಮಿಂಚುಳ್ಳಿ ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ KS ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ವಿ ಮನೋಹರ್ ಬರೆದಿರುವಂತಹ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ರಾಮ್ಕುಮಾರ್ ಹಾಗೂ ಶ್ವೇತಾ ಅವರ ಒಂದು ನಟನೆಯ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶತ್ರು ಬಾಂಧವರೇ, ಪ್ರತಿ ಕ್ಷಣ ಹೊಸ ತಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಳ್ಳ ಮಳ್ಳ ಎನ್ನುವಂಥ ಒಂದು ಚಿತ್ರದ ಒಂದು ಕಾಮಿಡಿ ದೃಶ್ಯ, ಅದುವೇ ನಮ್ಮ ಜಗ್ಗೇಶ್ ಹಾಗೂ ಬ್ಯಾಂಕ್ ಜನಾರ್ದನ್ ಅವರ ನಡುವೆ ಇರುವಂತಹ ಒಂದು ಕಾಮಿಡಿ ದೃಶ್ಯವನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ದೃಶ್ಯವನ್ನ ಕೇಳಿ ಆನಂದಿಸೋಣ.
1: ಚೂಡುವಯ್ಯ, ಬ್ರೋಕರ್ ಭೀಮಯ್ಯ,
2: ಪೂಸ್ತಾನೆ ಉನ್ನಾನಯ್ಯ, ದೊಂಗ ಶೆಟ್ಟಿ,
1: ದೊಂಗ ಶೆಟ್ಟಿ ಕಾದಯ್ಯ, ದೋಕಾ ಶೆಟ್ಟಿ,
2: ಎಂತವನೋ ಅಪ್ಸೆಟ್ಟಿ.
1: ಚೂಡುವಯ್ಯ, ನೀವು ರೋಲ್ ಕಾಲ್ ಸೇಸ್ತಾವೋ ಗೋಲ್ ಮಾಲ್ ಸೇಸ್ತಾವೋ ನಗರಂತ ತಿಳಿದು ನಾ ಸೈಟಿಕಿ 50 ಲಕ್ಷಾನಿಕಿ ವ್ಯವಹಾರ ಕುದುರಿಂಚಾಳ.
2: ಯಪ್ಪ ಸ್ಮಶಾನ ಶಿವನೆ.
1: ಯಾಲಯ್ಯ ಸ್ಮಶಾನ ಶಿವನ್ ಪಿಲಿಸ್ತಾವು?
2: ನಿನ್ನ ಆಗುದು ಊತಾಕ.
1: ಏಮನಾವು?
2: ಅಲ್ರಿ, ಪಠ್ಯದಲ್ಲಿ 30-40 ಸೈಟ್ ಇಕ್ಕೊಂಡು 8 ಲಕ್ಷ 10 ಲಕ್ಷ ಅಂತಾರೆ. ಅಂಥದ್ದು 200x200 ಸೈಟ್ಗೆ 50 ಲಕ್ಷ.
1: ಇಂಕಾ ಜಾಸ್ತಿ ಇಸ್ತಾರಾ?
2: ಅಲ್ರಿ, ಯಾಕ್ರಿ ಕೊಡಲ್ಲ? ಕೋಲಾರದ ಚಿನ್ನದ ಗಣಿನೂ ಒಂದೇ, ಆರ್ಟ್ ಆಫ್ ದ ಸಿಟಿ ಇರೋ 200x200 ಸೈಟ್ ಒಂದೇ.
1: ಭೀಮಯ್ಯ, ಈ ವ್ಯವಹಾರ ನೀರು ಕುದುರಿಸ್ತೇ ಮಿಕ್ಕಿ 2% ಕಮಿಷನ್ ಇಸ್ತಾನಯ್ಯ. ಭೀಮಯ್ಯ, ಭೀಮಯ್ಯ, ಮರಿ ನೀಕಿ ಎಂತ ಕಾವಲಂಟು ನಾವು?
2: ನನಗೆ 10% ಬೇಕು.
1: 10%? ಭೀಮಯ್ಯ, ಭೀಮಯ್ಯ, 5% ಇಸ್ತಾನು ಅನ್ನಯ್ಯ.
2: ಓಕೆ ನೋಡ್ರಿ ಸೆಟ್ರೆ, ದುಬಾಯಲ್ಲಿ ನಮ್ ದೊರೆಗಳೊಬ್ರು, ಅವ್ರೆ ಅವ್ರ ಹತ್ರ ಊರಾಗ್ಲ ಪೆಟ್ರೋಲ್ ಬಾವಿ ಇದೆ ಅಂತೆ. ಆ ಪೆಟ್ರೋಲ್ ನ ಇಂಡಿಯಾ ದೇಶಕ್ಕೆ ತಂದು ಬಚ್ಚಿಕ್ಬೇಕು, ಅದಕ್ಕೆಲ್ಲಾದ್ರೂ ಒಂದ್ ಸೈಟ್ ನೋಡು ಅಂತ ನನ್ ಫೋನ್ ಮಾಡಿ ಹೇಳಿದ್ರು. ನಾನು ಹೆಚ್ಚು ಕಮ್ಮಿ ಮಾತಾಡಿ ಈ ವ್ಯವಹಾರನ ಕುದುರಿಸ್ಬಿಡ್ತೀನಿ.
1: ಅಲಾಗೆ ಚೈ.
2: ನೋಡ್ರಿ ಶೆಟ್ರೆ, ನಾನ್ ಹೇಳ್ತಿದ್ದಲ್ಲ ದುಬಾಯ್ ದೊರೆಗಳು ಇವ್ರೆ, ಹೈದರಾಬಾದ್ ನಿಜಾಮನ್ ವಂಶಿಕರು. ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬಾಯ್ ದಬಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಇವ್ರ ಹೆಸರು ಅಬ್ದುಲ್ಲಾ, ರಸತ್ತುಲ್ಲಾ, ಅಯ್ಯತ್ತುಲ್ಲಾ, ಮೊಹಮ್ಮತ್ತುಲ್ಲಾ, ಪ್ರೊಫೆತ್ತುಲ್ಲಾ, ಚಪ್ಪರ್ಹಾನ್ ಅಂತ.
1: ಓಹೋ, ಇದು ಭಾರಿ ಉದ್ದಮಂಡಿ.
2: ಏನು
1: ಹೆಸರಂಡಿ? ದಂಡಮಂಡಿ,
3: ದಂಡಮುಸ್ಲಾ.
1: ಏಮಂತಾರು
2: ನಿಮ್ದು? ಎಲ್ಲಿ ಅಂತ ಅವ್ರೆ?
1: ಏನು
2: ಜಮೀನು?
1: ಜಮೀನ ಇದಂತ ನಂದೆ. ಏಂ ಚಪ್ತನಾರು?
2: ಜಮೀನ್ ನೋಡಕ್ ಬಂದ್ರೆ ಕೈಯಾ ತೋರಿಸ್ತೆ ಅಂತ ಬೈತಾವ್ರ ಕಣ್ರಿ.
1: ಕ್ಷಮಿಚಂಡಿ, ಕ್ಷಮಿಚಂಡಿ. ಏಂ ಹೇಳ್ತುನ್ನಾರು
2: ಅಂದ್ರೆ, ನಮ್ಮ ಸೈಟ್ ಓಕೆ, ಅಂಡರ್ಗ್ರೌಂಡ್ ಅಲ್ಲಿ ಪೆಟ್ರೋಲ್ ಟ್ಯಾಂಕ್ ಕಟ್ತೀವಿ, ಮೇಲ್ಗಡೆ ನಮ್ಮ ಹೆಂಗಸರು ಜೊತೆ ಆಟ ಆಡಕ್ಕೆ ಬಂಕಿಂಗ್ ಆಮ್ ಪ್ಯಾಲೇಸ್ ಕಟ್ತೀವಿ ಅಂತ ಹೇಳ್ತಾವ್ರೆ.
1: ಹೈದರಾಬಾದ್ ಪೈಜಾಮ್ ಗಾರು?
2: ಪೈಜಾಮ ಅಲ್ಲ ಕಣ್ರಿ, ನಿಜಾಮ.
1: ನಿಜಾಮ್ ಗಾರು, ಮೀರು ಪೆಟ್ರೋಲ್ ಟ್ಯಾಂಕ್ ಅನ ಕಟ್ಟಿಚ್ಚಂಡಿ, ಪ್ಯಾಲೇಸ್ ಅನ ಕಟ್ಟಿಚ್ಚಂಡಿ, ವ್ಯವಹಾರಂ ಸೆಟ್ಲ್ ಮಾಡಿ ನನ್ನ ವಿಮಾನ ಹತ್ತಿಚ್ಚಂಡಿ.
2: ಕುಲೂಸ್ಲಿ ಕಾಸ್ಲಾ ಏ ದಾರಿ ಬಿಡಯ್ಯ. ಇದು ಕಾಲಾ ಮಣಿ ಜಿಂಗ್ಲಾಂಗ್ ಬೋಸಿ ಕಲಾಸ್ಲಿ ಬಕಾಸ್ಲಿ ಕವಾಸಿ ಸೈ ದಮಾಸಿ ಕ್ಲಬ್.
3: ಓ ಕಲಾಸ್ಲಿ ಕುಲಾಸಂ ಬುಲಾಸೆ ಕಲ್ ಕಲಾಸೆ ಕುಲೋಸೋಲ್ ಸಂ ಕಲಾಸೆ ಕ್ಲಾಸ್ ಸೈ ಸೈ.
1: ಏನ್ ಚುಪ್ತುನಾರು
2: ಅಂದ್ರೆ, ನಿಮ್ ಸೈಟ್ ಓಕೆ ಅಂತೆ, ನಿಮ್ಮನ್ನು ನಿಮ್ ಕಡೆ ಸೋಸೇನೋ ಫಾರಿನ್ ಕಳಿಸ್ತಾರಂತೆ, ಕಡೆಯಲ್ಲಿ ಒಂದ್ ಗತಿ ಕಾಣಿಸಕ್ಕೆ.
1: ಏಮಂತುನಾರಯ್ಯ
2: ಅಂದ್ರೆ, ನಿಮ್ ಸೈಟ್ ಒಳ್ಳೆ ಕಕ್ಕಸ್ ರೋಡ್ ಇದ್ದಂಗಿದೆ, ಕ್ಲೀನ್ ಮಾಡಿಸಿ MG ರೋಡ್ ತರ ಮಾಡ್ಕೊಡಿ ಅಂತ ಅವ್ರೆ.
1: ಅಂತ ಕ್ಲೀನ್ ಮಾಡಿಸ್ತಾನಯ್ಯ, ವ್ಯವಹಾರಂ ಕುದುರಿಸು ವ್ಯವಹಾರಮು.
3: ಕಿಲಾಸ್ಲಿ ಕೂಲೋಸ್ಲಂ ಪುಸ್ಪುಸ ಕಿಸ್ ಕಿಸ ಕಸ್ಲಾ
2: ಚಪ್ಪರ್ಕ ದಿಸ್ ಇಸ್ ತಾಳಮಾಸ ಜಿಂಗ್ಲಾಂಗ್ ಬೋಸ್ 60 ಲಾಕ್.
3: ಕಿಲಾಸ್ಲಿ ಪುಲೋಸು ಕಿಲಾಸ್ಲಿ ಕಿಲಾಚಂ ಪುಲೋಸಿ 65.
1: ಏಮ್ ಹೇಳ್ತುನಾರು?
2: ಅಯ್ಯೋ, ನಿನ್ ಮನೆ ಕಾಯ್ದೋಗ ನೀನ್ 50 ಕೊಡ್ತಾರಾ ಅಂದೆ. ನಾನು 60 ಕೊಡಿಸ್ತೀನಿ ಅಂದೆ, ಅವ್ರ 65 ಕೊಡ್ತೀನಿ ಅಂತ ಅವ್ರಿ ಹಾರ್ಟ್ ಅಟ್ಯಾಕ್
1: ಆಗ್ಬಿಟ್ಟ. ಅಪ್ಪ ಎಡುಕುಂಡಲವಾಡ, ನಿನ್ ಹುಂಡಿ ಇಲ್ಲೇ ಇದೆಯಲ್ಲಪ್ಪ. ಏಮಂತುನಾರು
2: ಅಂದ್ರೆ, ಮಿಠಾಯಿ ತಿನ್ನಿ ಅಂತ ಬಕ್ಷಿಸ್ ಕೊಡ್ತಾರೆ.
1: ಇಷ್ಟೊಂದು ಮಿಠಾಯಿ ತಿನ್ನೇದಾನಿಕ ದಂಡ ಮಂಡಿ ದಂಡು
3: ಕಿಲೇಸಿ ಕೊಳೋಸಿ ಕಲಾ ಕ್ಲಾಸಿ ಕೊಳೋಸಂ ಬ್ಲಾಸ.
2: ಅಂದ್ರೆ ನಾಳೆ ಬೆಳಗ್ಗೆ ಬಂದು ಒಂದೇ ಸಿಂಗಲ್ ಪೇಮೆಂಟ್ 65 ಲಕ್ಷ ರೂಪಾಯಿ ಕೊಡ್ತಾರಂತೆ, ಮಾಲಾಶ್ರೀ ಪಿಕ್ಚರ್ ಕೊಟ್ಟಂಗೆ. ದಂಗಾಸಟ್ಟಿ ಹುಸಾರು, ಇದೇ ಕುಸಿಲ್ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು. ಆಮೇಲೆ ನನ್ನ ಕಮಿಷನ್ ಇಲ್ದಂಗ ಆಗ್ಬಿಟ್ಟೆ ಮುಂಡೆ.
1: 65 ಲಕ್ಷ 65 లక్షలు అప్పా తిరుపతి వెంకట రమణ, నీ అన్ని మెట్లకి ఒక తెంగినకాయ కుడతాను, నీ ముందు ఒక కర్పూర బిల్ల అలిగిస్తాను, నన్ను కాపాడప్పా.
0: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಪೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮಲಯ ಮಹದೇಶ್ವರ ಸ್ವಾಮಿಯ ಮೇಲಿನ ಒಂದು ಕಂಸಾಳೆ ಪದವನ್ನ, ಸವಿತಾ ಅಕ್ಕ ಹಾಗೂ ಅವರ ತಂಡದಿಂದ ಈ ಒಂದು ಕಂಸಾಳೆ ಪದವನ್ನ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅಂದರೆ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದು ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು.
3: ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
5: ನಿಮ್ಮ ಮನೆ ಮನದ ಕೈರುಚಿ.
6: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
2: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಬಡಿಗೆರ ಬಾಳ್ಯ ಚೂಪಾನ ಉಳಿಯ ತೋರಿಸ್ಯಾನ ನನಗೆ ಮ್ಯಾದಾರ ಮಲ್ಯ ನಿಚ್ಚುಣಕಿ ಮಾಡಿ ಹತ್ಯಾನ ಮ್ಯಾಗ ಬಡಿಗೆರ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಹಳವೂರಿದ ಕುರುಬ ಕಟುಕನಾದ ಹಳವೂರಿದ ಕುರುಬ ಕಟುಕನಾದ ಅವನ ಮಜ್ಜುವ ಏನು ಹೊಳಪು ಏನು ಜಾದು ಏನು ಮೋಹ ಕಣ್ಣು ಕುಕ್ಕಿ ಸೊಕ್ಕಿರುವ ಕತ್ತನದ ಕೇ ಸಿಕ್ಕಿರುವ ಹೋಗಿ ಹೋಗಿ ನಕ್ಕಿರುವ ನಾವು ನೀವು ಅವರು ಇವರು ಕುರಿಗಳು ಸಾರ್ ಕುರಿಗಳು

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.